ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಇಂದು ಸೋಮವಾರ, ರಾಷ್ಟ್ರೀಯ ಪಂಚಾಂಗ ಶಾಲಿವಾನಶಕ್ಕೆ 1948ರ ವೈಶಾಖ ಮಾಸದ 14ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 4ನೇ ತಾರೀಖು. ಸಮಯ 5:58:57. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವಿನೊಂದಿಗೆ ವಿದ್ಯಾತಾರಾ ಸಿಂಗ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ, ಸಮಯ 6 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ. ದಿಲ್ಲಿ ಕೇಂದ್ರದಿಂದ

0: ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಚಿಂತನ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
2: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
1: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
2: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
1: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
2: ವಿಶಾಲವಾದ ಕ್ಯಾಂಪಸ್,

0: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
1: ಆಟದ ಮೈದಾನ,
0: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
1: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
0: 8123042637.
2: ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ.
3: ಭಾರತೀಯ ಸಂಸ್ಕೃತಿಯು ಆಧ್ಯಾತ್ಮ ಪ್ರಧಾನ ಸಂಸ್ಕೃತಿಯಾಗಿದೆ. ಆತ್ಮೋನ್ನತಿಯನ್ನು ಹೊಂದುವುದೇ ಪರಮೋಚ್ಚ ಮೌಲ್ಯವಾಗಿದೆ. ಕಲಿಯುಗದಲ್ಲಿ ಭಕ್ತಿ ಮಾರ್ಗವು ಆತ್ಮ ಸಾಕ್ಷಾತ್ಕಾರಕ್ಕೆ ಸುಲಭ ಸಾಧನವಾಗಿದೆ. ಭಗವಂತನಲ್ಲಿರುವ ಪರಮ ಪ್ರೇಮವೇ ಭಕ್ತಿ ಎನಿಸುತ್ತದೆ. ಭಕ್ತಿಯು ಮುಕ್ತಿಯ ಪರಮಾನಂದವನ್ನು ನೀಡುತ್ತದೆ. ಭಕ್ತಿ ಸಾಧನೆಗೆ 9 ಮೆಟ್ಟಿಲುಗಳು: ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯ, ಸಖ್ಯ, ಆತ್ಮನಿವೇದನೆ. ಜ್ಞಾನ, ಭಕ್ತಿ, ವೈರಾಗ್ಯಗಳು ಹೇಗೆ ಒಂದಕ್ಕೊಂದು ಆಧಾರವಾಗಿವೆಯೋ ಹಾಗೆ ನವವಿಧ ಭಕ್ತಿಯ ಸೋಪಾನಗಳು ಒಂದಕ್ಕೊಂದು ಪೂರಕವಾಗಿವೆ. ಕಲಿಯುಗದೊಳು ಹರಿ ನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವ ಓರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಎಂದು ಪುರಂದರದಾಸರು ನಾಮಸ್ಮರಣೆಯ ಮಹಿಮೆಯನ್ನು ಸಾರಿದ್ದಾರೆ. ನಾಮಸ್ಮರಣೆಯು ಭಗವಂತನ ಸಾಕ್ಷಾತ್ಕಾರಕ್ಕೆ ಸುಲಭ ಸಾಧನವಾದದ್ದು. ಭಾರತದ ಪವಿತ್ರ ಭೂಮಿಯಲ್ಲಿ ಜನಿಸಿದ ಸಂತರು, ಸಾಧು ಸತ್ಪುರುಷರು ನಾಮಸಾಧನೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಮಹಾರಾಷ್ಟ್ರದ ಸಾಧು ಸಂತರು ನಾಮದೇವ್, ತುಕಾರಾಮ್, ಜ್ಞಾನದೇವರು, ಜನಾಬಾಯಿ, ಮುಕ್ತಾಬಾಯಿ ಮುಂತಾದವರೆಲ್ಲರೂ ಹರಿನಾಮಸ್ಮರಣೆಯಿಂದಲೇ ಪಾಂಡುರಂಗ ವಿಠ್ಠಲನನ್ನು ತಮ್ಮ ಸಖನನ್ನಾಗಿ ಮಾಡಿಕೊಂಡಿದ್ದರು. ತುಳಸಿದಾಸರು, ಕಬೀರ್ದಾಸರು ಹರಿನಾಮ ಪ್ರಸಾರಕ್ಕಾಗಿಯೇ ಜೀವನವನ್ನು ತೆಗೆದರು. ಸಾಮಾನ್ಯ ಜನರನ್ನು ಪ್ರಪಂಚದ ದುಃಖ ಸಾಗರದಿಂದ ಮೇಲೆತ್ತಲು ದೇಶ ಸಂಚಾರ ಮಾಡಿ ಭಗವಂತನ ನಾಮದ ಪ್ರಸಾರ ಮಾಡಿದರು. ನಾಮಸ್ಮರಣೆಗೆ ಯಾವುದೇ ಅಡಚಣೆಗಳು ಇರುವುದಿಲ್ಲ. ಕೃಷ್ಣಾಯನ ಬಾರದೆ ಕಂದನ್ನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ತಾಂಬೂಲ ಮೆಲುವಾಗ ಸತಿಯೊಡನೆ ಸರಸವಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ ಎಂದು ಪುರಂದಾಸರು ನಾಮಸ್ಮರಣೆಯಿಂದ ಬಾಳನ್ನು ಕೃಷ್ಣಮಯವಾಗಿಸಿಕೊಳ್ಳಬಹುದೆಂದು ಸಾರಿದ್ದಾರೆ. ಭಗವಂತನ ನಾಮದ ಉದ್ದೇಶವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಸಾಗುವುದಾಗಿದೆ. ಭಗವಂತನ ನಾಮ ತೆಗೆದುಕೊಳ್ಳುವಾಗ ಬರುವ ಪ್ರಸಂಗಗಳೆಲ್ಲ ನಮ್ಮ ಕಲ್ಯಾಣಕ್ಕಾಗಿಯೇ ಬಂದಿವೆ ಎಂದು ತಿಳಿಯಬೇಕು. ಭಗವಂತನ ನಾಮ ಎಲ್ಲಿರುವುದೋ ಅಲ್ಲಿ ಸತ್ಕರ್ಮವಿರುತ್ತದೆ. ದ್ರೌಪದಿ, ಪ್ರಹ್ಲಾದ, ಧ್ರುವ ಮುಂತಾದ ಭಕ್ತರು ಭಗವಂತನನ್ನೇ ಅನನ್ಯವಾಗಿ ನಂಬಿದ್ದರು. ಭಗವಂತನ ಕೃಪೆಯಿಂದಲೇ ಅವನ ನಾಮವು ನಮ್ಮ ಮುಖದಿಂದ ಹೊರಬರುವುದು. ಭಗವಂತನ ನಾಮದ ರುಚಿಯು ಹತ್ತಿದರೆ ದುಃಖದ ಅರಿವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂತ್ಯಕಾಲದಲ್ಲಿ ನಾಮಸ್ಮರಣೆಯಾಗುವುದೆಂದರೆ ಅಂತ್ಯಕಾಲ ಸಾಧಿಸಿದಂತೆ. ನಾಮಸ್ಮರಣೆಯು ವಿಸ್ಮರಣೆಯಾಗದಂತೆ ಅನುಸಂಧಾನವನ್ನು ಇಟ್ಟುಕೊಳ್ಳಬೇಕು. ಸದ್ಬುದ್ಧಿಯನ್ನು ನಿರ್ಮಾಣ ಮಾಡುವ ಶಕ್ತಿಯು ನಾಮಸ್ಮರಣೆಯಲ್ಲಿ ಇರುತ್ತದೆ. ಭಗವಂತನ ನಾಮವೆಂದರೆ ಭಗವಂತನ ಸಹಿ ಇರುವ ಪತ್ರದಂತೆ. ಆನಂದರೂಪಿಯಾದ ನಂದಾದೀಪವನ್ನು ಪ್ರಜ್ವಲಿಸಿಕೊಳ್ಳಬೇಕಾದರೆ ಅದರಲ್ಲಿ ನಿರಂತರ ನಾಮವೆಂಬ ತೈಲವನ್ನು ಹಾಕುತ್ತಲೇ ಇರಬೇಕು. ಧ್ರುವನಂತೆ ನಾಮದಲ್ಲಿ ನಿಷ್ಠೆ ಇರಬೇಕು. ಧ್ರುವನು ಸಾಕ್ಷಾತ್ ಹರಿಯೇ ಎದುರಿಗೆ ಬಂದು ನಿಂತರೂ ಹರಿನಾಮ ಸ್ಮರಣೆಯನ್ನು ಬಿಡಲಿಲ್ಲ. ತುಂಬಿದ ಸಭೆಯಲ್ಲಿ ದುಶ್ಯಾಸನನು ದ್ರೌಪದಿಯ ಮಾನಭಂಗ ಮಾಡಲು ಸೀರೆಯನ್ನು ಸೆಳೆಯುತ್ತಿದ್ದಾಗ ಸಭೆಯಲ್ಲಿದ್ದ ಹಿರಿಯರು ತಲೆ ಕೆಳಗಾಗಿ ಕೂತರು. ಆದರೆ ದ್ರೌಪದಿಯು ಕೃಷ್ಣನನ್ನು ಆರ್ತಳಾಗಿ ಕರೆದು ತನ್ನ ಮಾನವನ್ನು ರಕ್ಷಿಸುವಂತೆ ಬೇಡಿ ಶರಣಾಗತಳಾದವು. ಕೃಷ್ಣನು ಅವಳಿಗೆ ಅಕ್ಷಯ ವಸ್ತ್ರವನ್ನು ಕರುಣಿಸಿದನು. ಇಂಥ ನಿಜವಾದ ಕಳಕಳಿಯು ನಮ್ಮದಾಗಿರಬೇಕು. ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಶ್ರೀರಾಮನ ಪರಮಭಕ್ತರಾಗಿದ್ದರು. ರಾಮನಾಮವು ಅವರ ಜೀವಾಳವಾಗಿತ್ತು. ಗುಂಡಿನೇಟಿಗೆ ಬಲಿಯಾಗಿ ಪ್ರಾಣ ಹೋಗುವ ಸಮಯದಲ್ಲಿ ಅವರ ಬಾಯಿಂದ ಹೇ ರಾಮ್ ಎಂಬ ನಾಮವು ಹೊರಬಂದಿತ್ತು. ನಮ್ಮ ಕೊನೆಯುಸಿರು ಭಗವಂತನ ನಾಮದಿಂದಲೇ ಹೋಗಬೇಕು. ಇದಕ್ಕಾಗಿ ಮನದಲ್ಲಿ ಅಖಂಡ ನಾಮಸ್ಮರಣೆಯನ್ನು ಇಟ್ಟುಕೊಳ್ಳಬೇಕು.
2: ಇದುವರೆಗೆ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ರೈತರಿಗೆ ಸಲಹೆ.
4: ನಮಸ್ಕಾರ ರೈತ ಬಾಂಧವರೇ. ಮಣ್ಣು ಮಾದರಿ ತೆಗೆಯುವ ವಿಧಾನ: ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡುವುದಕ್ಕಿಂತ ಮುಂಚೆ ಮಣ್ಣಿನ ಮಾದರಿಗಳನ್ನು ತೆಗೆಯುವ ಕಾರ್ಯ ಕೈಗೊಳ್ಳಬೇಕು. ಸಾಮಾನ್ಯವಾಗಿ ಸಣ್ಣ ಮತ್ತು ಅತಿಸಣ್ಣ ರೈತರು 4-5 ಎಕರೆ ಜಮೀನನ್ನು ಒಂದೊಂದು ಕಡೆ ಸಾಗುವಳಿ ಮಾಡ್ತಾರೆ. ಆದ್ದರಿಂದ ಇಂತಹ ಒಂದೊಂದು ಕ್ಷೇತ್ರವನ್ನು ಮಣ್ಣಿನ ಮಾದರಿ

0: ತೆಗೆಯಲು ಮತ್ತು ಮಣ್ಣನ್ನು ಪರೀಕ್ಷಿಸಿ ಶಿಫಾರಸು ಮಾಡಲು ಒಂದು ಕನಿಷ್ಠ ಪ್ರಮಾಣವಾಗಿ ಪರಿಗಣಿಸಬೇಕಾಗ್ತದೆ. ದೊಡ್ಡ ಜಮೀನುಗಳು ಕೂಡ ಮಣ್ಣಿನ ಮಾದರಿ ತೆಗೆಯಲು ಕನಿಷ್ಠ ಪ್ರಮಾಣವಾಗ್ತದೆ. ಆದರೆ ಇಂತಹ ಪ್ರದೇಶಗಳಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿ ಹೆಚ್ಚಿನ ಬದಲಾವಣೆ ಇರಬಾರದು. ಮಣ್ಣಿನ ಗುಣಧರ್ಮಗಳಲ್ಲಿ ಬದಲಾವಣೆ ಇರುವ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಬೇರೆ ಬೇರೆಯಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಮಣ್ಣಿನ ಮಾದರಿ ತೆಗೆದುಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ಮಣ್ಣಿನ ಮಾದರಿ ತೆಗೆಯುವ ಕೊಳವೆ ಅಥವಾ ಸಲಿಕೆ, ಜಮೀನಿನ ನಕ್ಷೆ ತೆಗೆಯಲು ಕಾಗದ, ಮಣ್ಣಿನ ಮಾದರಿ ಚೀಲಗಳು, ಮೇಣದ ಪೆನ್ಸಿಲ್, ಕೈಬುಟ್ಟಿ ಮುಂತಾದವು. ಮಾದರಿ ತೆಗೆಯುವ ಪದ್ಧತಿ ಏನಪ್ಪ ಅಂದರೆ, ಮಣ್ಣಿನ ಮಾದರಿ ತೆಗೆಯಲು ಒಳಪಡಿಸುವ ಜಮೀನನ್ನು ಒಂದು ಸಲ ಸಾಮಾನ್ಯವಾಗಿ ಪರೀಕ್ಷಿಸಿ ಅದರ ನಕ್ಷೆಯನ್ನು ತಯಾರಿಸಬೇಕು. ಇದರಲ್ಲಿ ಎಲ್ಲ ಮೇಲ್ಮೈ ಲಕ್ಷಣಗಳನ್ನು ಸೂಚಿಸಬೇಕು. ಯಾವ ಸ್ಥಳಗಳಲ್ಲಿ ಎಷ್ಟು ಮಣ್ಣಿನ ಮಾದರಿಗಳನ್ನು ತೆಗೆಯಬೇಕು ಎಂಬುದನ್ನು ಗುರುತಿಸಬೇಕು. ಇಳಿಜಾರು ಪ್ರದೇಶ, ಮಣ್ಣಿನ ಸಾವಯವದ ಅಂಶ, ಮಣ್ಣಿನ ಫಲವತ್ತತೆ ಇವುಗಳನ್ನು ಪ್ರತಿನಿಧಿಸುವಂತೆ ಬೇರೆ ಮಾದರಿಗಳನ್ನು ತೆಗೆದುಕೊಳ್ಳಬೇಕು. ಕಟ್ಟಡಗಳ ಪಕ್ಕ, ಹೊಲದ ಬದುವಿನಲ್ಲಿ, ಕ್ಷೇತ್ರಗಳಲ್ಲಿನ ದಾರಿಗುಂಟ, ನೀರಿನ ಕಾಲುವೆಗಳ ಪಕ್ಕ ಮತ್ತು ಗೊಬ್ಬರ ಹಾಕಿದ ಬೆಳೆಗಳ ಸಾಲುಗಳಲ್ಲಿ ಮಣ್ಣಿನ ಮಾದರಿಗಳನ್ನು ತೆಗೆಯುವುದು ಸೂಕ್ತವಲ್ಲ. ಮಣ್ಣಿನ ಮಾದರಿಯನ್ನು ತೆಗೆಯುವ ಪ್ರತಿಯೊಂದು ಕ್ಷೇತ್ರದಲ್ಲಿ ತಿರುಗಾಡಿ 15-20 ಹೆಜ್ಜೆಗಳ ಅಂತರದಲ್ಲಿ ಒಂದೊಂದು ಉಪಮಾದರಿಯನ್ನು ತೆಗೆದು ಚೀಲದಲ್ಲಿ ಹಾಕಬೇಕು. ಒಂದು ಮಣ್ಣಿನ ಮಾದರಿ ಬೇಕಾದಲ್ಲಿ 20-25 ಸ್ಥಳಗಳಲ್ಲಿ ಜೆಡ್ ಆಕಾರದಲ್ಲಿ ತಿರುಗಾಡಿ ಮಣ್ಣಿನ ಉಪಮಾದರಿಯನ್ನು ತೆಗೆಯಬೇಕು. ಒಂದೊಂದು ಸ್ಥಳದಲ್ಲಿ ಮಣ್ಣಿನ ಮಾದರಿಯ ಗಾತ್ರ ಆದಷ್ಟು ಸಣ್ಣದಿದ್ದರೆ ಸೂಕ್ತ. ಸಂಗ್ರಹಿಸಿದ ಮಣ್ಣಿನ ಮಾದರಿಯ ಗಾತ್ರ ಅತಿ ದೊಡ್ಡದಾಗಿದ್ದರೆ ಅದನ್ನು ಚೆನ್ನಾಗಿ ಕೂಡಿಸಿ ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿ ಇಲ್ಲವೇ ಮಣ್ಣನ್ನು ಪ್ರತಿನಿಧಿಸುವಂತೆ ಸಣ್ಣ ಗಾತ್ರದ ಮಾದರಿಯನ್ನು ತೆಗೆದುಕೊಳ್ಳಬೇಕು. ಸಣ್ಣ ಗಾತ್ರದ ಮಣ್ಣಿನ ಮಾದರಿಯನ್ನು ತೆಗೆದುಕೊಳ್ಳಲು ಮೊದಲು ದೊಡ್ಡ ಸಾಗಣೆಯ ಮೂಲಕ ಹಾಯಿಸಿದ ಮಣ್ಣನ್ನು ಸ್ವಚ್ಛವಾದ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಸಮನಾಗಿ 4 ಭಾಗಗಳನ್ನು ಮಾಡಬೇಕು. ಎದುರು ಬದುರು ಇರುವ 2 ಭಾಗಗಳನ್ನು ಆಯ್ದುಕೊಂಡು ಉಳಿದೆರಡು ಭಾಗಗಳನ್ನು ತಿರಸ್ಕರಿಸಬೇಕು. ಈ ಪದ್ಧತಿಯನ್ನು ಸುಮಾರು 1-2 ಮುಷ್ಟಿ ಅಂದರೆ 500 ಗ್ರಾಂ ಮಣ್ಣು ಉಳಿಯುವವರೆಗೂ ಮುಂದುವರಿಸಬೇಕು. ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆಗೆ 500 ಗ್ರಾಂ ಮಣ್ಣು ಮಾದರಿ ಸಾಕಾಗ್ತದೆ. ಹೀಗೆ ತೆಗೆದ ಪ್ರತಿಯೊಂದು ಮಣ್ಣಿನ ಮಾದರಿಯನ್ನು ಪ್ರತಿ ಮಣ್ಣು ಮಾದರಿಯೊಂದಿಗೆ ಕಳುಹಿಸತಕ್ಕ ವಿಚಾರ ಪತ್ರಿಕೆ ಜೊತೆಗೆ ಕೇಳಿದ ಮಾಹಿತಿಗಳನ್ನು ತುಂಬಿ ಹತ್ತಿರದ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳಿಸಬೇಕು. ಈ ಪತ್ರಿಕೆಗಳು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಗಳಲ್ಲಿ ದೊರೆಯುತ್ತವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಲ್ಲಿ 3 ಪ್ರಧಾನ ಸಸ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ಗಳು ದೊರೆಯುವ ಪ್ರಮಾಣವನ್ನು ನಿರ್ಧರಿಸಲಾಗ್ತದೆ. ಈ ಆಧಾರದ ಮೇಲೆ ಮಣ್ಣನ್ನು ಕಡಿಮೆ, ಮಧ್ಯಮ ಅಥವಾ ಅಧಿಕ ಫಲವತ್ತತೆ ಮಾರ್ಗಗಳಾಗಿ ವಿಂಗಡಿಸಲಾಗ್ತದೆ. ತಜ್ಞರು ಮಣ್ಣಿನ ಪರೀಕ್ಷೆ ಫಲಿತಾಂಶ ಮತ್ತು ಬೆಳೆಯ ಆಧಾರದ ಮೇಲೆ ಸೂಕ್ತ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡ್ತಾರೆ.
1: ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ವಚನಾಮೃತ.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3 ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿ

0: ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
1: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
0: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ದೊಡ್ಡಮನೆ ಕೋಚಿಂಗ್ ಕ್ಲಾಸಸ್, ಗಾಂಧಿನಗರ, ಧಾರವಾಡ.
3: ನಲ್ಮೆಯ ಕೇಳುಗರೆ, ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ,
2: ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ.
3: 12ನೇ ಶತಮಾನದ ಶರಣರ ಭಕ್ತಿ ಪಥ ತೋರುವ ವಿಶಿಷ್ಟ ವಚನವಿದು. ವೈಯಕ್ತಿಕ ನಡೆನುಡಿ ಸಾಮರಸ್ಯದೊಡನೆ ಆಧ್ಯಾತ್ಮ ಸಾಧನೆಗೆ ತೊಡಗುವ ಬಸವಾದಿ ಪ್ರಮುಖರು ತಮ್ಮ ವಚನಗಳ ಮೂಲಕ ಜ್ಞಾನದ ದೀವಿಗೆ ಹಚ್ಚಿದರು.
2: ಆ ಬೆಳಕನ್ನು ಕಳೆದ 4.5 ವರ್ಷಗಳಿಂದ ನಮ್ಮ ಅಭಿಮಾನಿ ಕೇಳುಗರಿಗೆ ತಲುಪಿಸುತ್ತಿದೆ ವಚನಾಮೃತ ಸರಣಿ. ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗಿದು ಸ್ವಾಗತ.
3: ಸುಸ್ವಾಗತ.

0: ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪಗೌಡರ್ ಅವರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು, ಡಾಕ್ಟರ್ ಎಂಡಿ ಗೋಗೇರಿ ಸಮಗ್ರ ಸಾಹಿತ್ಯ ಕುರಿತಂತೆ ಪಿಎಚ್ಡಿ ಮಾಡಿದವರು, ಕನ್ನಡ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ವಚನಕಾರರ ಕುರಿತಂತೆ ವಿಶೇಷವಾಗಿ ಅಕ್ಕ ಮಹಾದೇವಿ ಹಾಗೂ ಮತ್ತಿತರ ವಚನಕಾರ್ತಿಯರ ಕುರಿತಂತೆ ವಿಶೇಷ ಅಧ್ಯಯನ ಮಾಡಿದವರು. ಬಸವಾದಿ ಪ್ರಮಥರ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಸದಾ ಚಲನಶೀಲರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ.
1: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೈತ್ರೇಣಿ ಗದಿಗೆಪ್ಪಗೌಡರ್ ಅವರು. ಡಾಕ್ಟರ್ ಮೈತ್ರೇಣಿ ಅವರೇ, ಒಬ್ಬ ಮಹಿಳಾ ಅಸ್ಮಿತೆಯನ್ನು ನಾವು ಸಾರೋದೇನಿದೆ ಅಲ್ಲ, ಅದನ್ನು ವಿಚಾರ ಮಾಡ್ತಾ ಹೋದರೆ ನಾವು 12ನೇ ಶತಮಾನಕ್ಕೆ ಹೋಗಬೇಕಾಗ್ತದೆ. ಬಸವಾದಿ ಶರಣರ ಒಂದು ಕಾಲಕ್ಕೆ ಅಲ್ಲಿ ಮಹಿಳೆಯರಿಗೆ ಒಂದು ಸರಿಸಮನಾದ ಸ್ಥಾನವನ್ನು ಕೊಟ್ಟರು. ಅಕ್ಕಮಹಾದೇವಿ ಮುನ್ನರೆಗೆ ಬರ್ತಾರೆ, 37-38 ವಚನಕಾರ್ತಿಯರು ಬರ್ತಾರೆ.
2: ಈ 12ನೇ ಶತಮಾನದ ಕಾಲಘಟ್ಟವನ್ನು ನಾವು ಬಹುಮುಖಿಯಾಗಿ ನೋಡಬೇಕು ಸರ್. ಅದನ್ನು ನನ್ನ ತಿಳುವಳಿಕೆ ನೆಲೆಯಲ್ಲಿ ಗಮನಿಸಿದ್ದು ಅಂತಂದ್ರೆ, ಸಾಮಾಜಿಕ ಸಮಾನತೆಯ ಒಂದು ಸಂಘರ್ಷದ ಕಾಲ. ಆ ಕಾಲವನ್ನ ಒಂದು ಭಾಷ್ಯದ ರೂಪವಾಗಿ ಅಥವಾ ತಮ್ಮ ಅರಿವಿನ ಆಂದೋಲನ ಅಂತ ಕರಿತೀವಿ. ಅದನ್ನ ಸಮಾಜೋಧಾರ್ಮಿಕ ಆಂದೋಲನ ಒಂದು ಕಡೆಗಾದ್ರೆ, ವಚನಗಳನ್ನ ರಚಿಸಲೇಬೇಕು ಅಂತ ಯೋಚನೆ ಮಾಡಿದವರಲ್ಲ ಅವರು, ಯಾರು ವಿದ್ಯೆಯನ್ನು ಪಡೆದುಕೊಂಡವರಲ್ಲ. ಯಾಕಂದ್ರೆ ಸಮಾಜದ ಬಹುವರ್ಗದ ಜನ ಕೇರಿಯವರು. ಇವತ್ತಿಗೂ ಕೂಡ ನಮಗೆ ದೊರೀತಕ್ಕಂತ ಸಮಗ್ರ ವಚನ ಸಂಪುಟದಲ್ಲಿ ನಾವು ಈ ವಚನಗಳನ್ನು ಗಮನಿಸಿಕೊಂಡಾಗ, ವಚನಗಳು ಅವರ ಅನುಭವವನ್ನ ಅವರು ಅಭಿವ್ಯಕ್ತಿಸಿರೋದದು. ಈ ಮಹಾಮನೆ ಅನ್ನುವ ಒಂದು ಸಂಸತ್ತಿನ ಒಂದು ಪರಿಕಲ್ಪನೆ ಇತ್ತಲ್ಲ, ಅದು ಆಳು ಅರಸ ಎಂಬ ವರ್ಗ ಭೇದ, ಅಂತ್ಯಜ ಕುಲಜ ಎಂಬ ಭೇದ, ಸ್ತ್ರೀ ಮತ್ತು ಪುರುಷ ಎಂಬ ಲಿಂಗ ಭೇದ, ಅಂದ್ರೆ ಇವೆಲ್ಲವೂ ಅಭೇದವಾಗಿರುವ ಒಂದು ಸಮಾಜವನ್ನ ಹುಟ್ಟುಹಾಕಬೇಕಾಗಿತ್ತು. ಆ ಸಂದರ್ಭದಲ್ಲಿ ಒಂದು ಚಿಂತನಾ ಗರಡಿ, ಅದು ಅನುಭವ ಮಂಟಪ ಅನ್ನೋದು ಒಂದು ಚಿಂತನಾ ಗರಡಿ, ಅವರೊಳಗೆ ತಲೆತಲಾಂತರಗಳಿಂದ ಹುದುಗಿರ್ತಕ್ಕಂತ, ಅಂದ್ರೆ ನಮಗೆ ಗೊತ್ತಿರುವ ಹಾಗೆ ಯಾರು ಓದ್ಬೇಕು ಯಾರು ಓದಬಾರ್ದು ಅಥವಾ ಯಾರು ಮಾತಾಡಬೇಕು ಯಾರು ಮಾತಾಡಬಾರ್ದು ಅನ್ನುವ ಒಂದು ಕಾಲಘಟ್ಟದ ನಿರ್ಮಿತಿ ಇತ್ತಲ್ಲ, ಅದನ್ನ ಈ ಜಾತಿ ಅಸ್ಪೃಶ್ಯತೆಯ ಬಗ್ಗೆ ನಮಗೆ ಗೊತ್ತಿದೆ. ಅದರ ಜೊತೆಗೆ ವಚನ ಸಾಹಿತ್ಯ ಮಾಡಿರ್ತಕ್ಕಂತ ಕೆಲಸ ಇದೆಯಲ್ಲ, ಜಾಗತಿಕ ಸಾಹಿತ್ಯದಲ್ಲಿನೇ ಬಹಳ ದೊಡ್ಡದಾಗಿರ್ತಕ್ಕಂತ ಒಂದು ಮೌಲ್ಯವನ್ನ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ನಮ್ಮ ವಚನ ಸಾಹಿತ್ಯ. ಕನ್ನಡದ ಪ್ರಥಮ ಸ್ತ್ರೀವಾದಿ ಅಂತ ಹೇಳಿ ಅಕ್ಕ ಹೇಳ್ತಕ್ಕಂಥ ಸೂಕ್ಷ್ಮತೆಗಳಿದೆಯಲ್ಲ, ಅದು ಈ ಕಾಲಘಟ್ಟಕ್ಕೂ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದು. ಆಕೆ ಬದುಕೇ ಒಂದು ಸಂದೇಶ ನಮಗೆ. ಅಕ್ಕ ಮಹಾದೇವಿಯ ಪ್ರತಿ ವಚನಗಳು ಆಕೆ ಅನುಸಂಧಾನಿಸಿದ್ದು ಪ್ರಕೃತಿಯೊಂದಿಗೆ, ಆಧ್ಯಾತ್ಮದ ಔನ್ನತ್ಯವನ್ನ ಬಹಳ ದೊಡ್ಡ ಒಂದು ಘಟ್ಟವನ್ನ ದಾಟಿರ್ತಕ್ಕಂಥದ್ದು ಇದೆಯಲ್ಲ ಅಕ್ಕನದು. ಆಕೆಯ ಜ್ಞಾನ ಅನ್ನೋದೇ ಒಂದು ಪರಿಪಕ್ವತೆಯನ್ನ ಕಟ್ಟಿಕೊಡ್ತಕ್ಕಂಥದ್ದು, ಮನೋವಿಶ್ವಾಸವನ್ನ ಗಳಿಸ್ಕೊಳ್ಬೇಕು ಅನ್ನೋದನ್ನ ಅಕ್ಕ ನಮಗೆ ಕಲಿಸಿಕೊಡ್ತಕ್ಕಂಥ.
1: ನೋಡ್ರಿ, ಅಂದ್ರೆ ವಚನ ಕ್ರಾಂತಿ ಅದು ಖಂಡಿತವಾಗಿ ಒಂದು ದೊಡ್ಡ ಕ್ರಾಂತಿಯಾಗಿ ಕನ್ನಡ ಸಾಹಿತ್ಯವನ್ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಮಟ್ಟಿಗೆ ಅದು ಪ್ರಬುದ್ಧವಾಗಿದೆ ಮತ್ತು ಅದು ಪ್ರಬಲವಾಗಿದೆ. ಅದ್ಭುತವಾಗಿ ನೀವು ಮಾತಾಡಿದಿರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ನಮಸ್ಕಾರ.
2: ಧನ್ಯವಾದಗಳು ಸರ್.

0: ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು.
1: ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ.
0: ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ.
1: ದೃಢವಿಲ್ಲದ ಭಕ್ತಿ ಅಡಿವಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟಿದ ಭಕ್ತಿ.

0: ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುವ ನಮ್ಮ ಭಕ್ತಿ ಮತ್ತು ನಡೆನುಡಿಗಳು ಹೇಗಿರಬೇಕು ಎಂಬುದನ್ನು ಅಪರೋಕ್ಷವಾಗಿ ತಿಳಿಸುವ ಈ ವಚನ ಕಾಯಕ ಶ್ರದ್ಧೆಯನ್ನ ಮೈಗೂಡಿಸಿಕೊಂಡಿರುವ ಸರಣಿ ಐದಕ್ಕಿ ಲಕ್ಕಮ್ಮನವರದು. ಪತಿದೇವ ಹೆಚ್ಚು ಅಕ್ಕಿಯನ್ನು ತಂದಾಗ ಆ ಅಕ್ಕಿಯನ್ನು ಮರಳಿಸಲು ಹೇಳಿ ಪ್ರಾಮಾಣಿಕತೆ ಮೆರೆದವರು ಐದಕ್ಕಿ ಲಕ್ಕಮ್ಮ.
1: ಇಂದು ಅಹಂಭಾವ ಎಲ್ಲೆಡೆ ತಾಂಡವವಾಡುತ್ತಿದೆ. ಧನ ಕನಕಗಳನ್ನು ದೇವ ಪೂಜೆ, ದಾನ ಧರ್ಮ, ದಾಸೋಹಗಳಿಗೆ ವಿನಿಯೋಗಿಸುವ ಭಕ್ತರು ನಾನು ಮಾಡಿದ್ದು, ನಾನು ನೀಡಿದ್ದು ಎಂದು ಹೆಮ್ಮೆ ಪಡುತ್ತಾರೆ. ಆ ಪ್ರಕ್ರಿಯೆ ಎಂತಹ ಪೂಜೆ ಪುನಸ್ಕಾರ ನಡೆಸಿದರೂ ಶ್ರೇಷ್ಠತೆ ತರದು ನಿರರ್ಥಕವಾಗಿ ಬಿಡುತ್ತದೆ. ಪರಮಾತ್ಮನ ಒಲವು ಸಾಧ್ಯವಾಗದು. ಅದಕ್ಕಾಗಿ ಬಸವಣ್ಣನವರು ಹೇಳುತ್ತಾರೆ, ಮಾಡಿದೆ ನೆನ್ನದಿರಾ ಲಿಂಗಕ್ಕೆ, ಮಾಡಿದೆ ನೆನ್ನದಿರಾ ಜಂಗಮಕ್ಕೆ, ಆನು ಮಾಡಿದನೆಂಬ ಕಿಚ್ಚು ಸಾಲದೆ, ಹೀಗೆ ಅಹಂಕಾರವನ್ನು ಖಂಡಿಸುತ್ತಾರೆ.
0: ತಮ್ಮದೆನ್ನುವುದು ಏನೂ ಇಲ್ಲ, ಸರ್ವವೂ ಶಿವನಿಗೆ ಮತ್ತು ಶಿವಶರಣರಿಗೆ ಸೇರಿದ್ದು. ಗರ್ವದಿಂದ ಮಾಡುವ ಭಕ್ತಿ ಸಂಪತ್ತಿನ ನಾಶಕ್ಕೆ ಕಾರಣವಾದೀತು. ಕಷ್ಟಪಟ್ಟು ದುಡಿದು ಸಂಪಾದಿಸುವುದು ಮುಡಿಯಿದ್ದಂತೆ, ಅದನ್ನು ದಾಸೋಹಕ್ಕೆ ವಿನಿಯೋಗಿಸುವುದೇ ಶೃಂಗಾರ. ಮುಡಿಯಿಲ್ಲದ ಶೃಂಗಾರ ನಿರರ್ಥಕ ಎನ್ನುತ್ತಾರೆ ಐದಕ್ಕಿ ಲಕ್ಕಮ್ಮನವರು.
1: ನಾವು ಮಾಡುವ ಭಕ್ತಿಯಲ್ಲಿ ಅಚಲವಾದ ನಿಷ್ಠೆ ಇರಬೇಕು. ಹಾಗಾದಾಗಲೇ ಪರಮಾತ್ಮನ ಒಲುಮೆ ಗಳಿಸಿಕೊಳ್ಳಲು ಸಾಧ್ಯ. ಭಕ್ತಿಯೇನೋ ಸೃಜಲದಂತೆ ಉತ್ತಮವಾಗಿದ್ದರೂ ಅದರಲ್ಲಿ ದೃಢತೆ ಇಲ್ಲದಿದ್ದರೆ ಸುಜಲವನ್ನು ತಳವೊಡೆದ ಕುಂಭದಲ್ಲಿ ತುಂಬಿದಂತಾಗಿ ನಿರರ್ಥಕವಾಗಿ ಬಿಡುತ್ತದೆ.
0: ನಿತ್ಯವೂ ನಿರಂಜನನೂ ಆಗಿರುವ ದೇವನನ್ನು ಶ್ರದ್ಧೆ ನಿಷ್ಠೆಯಿಂದ ಪೂಜಿಸಬೇಕು. ನಡೆನುಡಿ ಸಾಮರಸ್ಯದಿಂದ ದಾಸೋಹ ನಡೆಸಬೇಕು ಎಂದು ಕರೆ ಕೊಡುತ್ತಾರೆ ಸರಣಿ ಐದಕ್ಕಿ ಲಕ್ಕಮ್ಮ.
2: ನಿಡಿದೊಂದು ಕೋಲುವನು ಕಡಿದು ಎರಡ ಮಾಡಿ,
1: ನಿಡಿದೊಂದು ಕೋಲುವನು ಕಡಿದು ಎರಡ ಮಾಡಿ, ಅಡಿಯ ಹೆಣ್ಣ ಮಾಡಿ, ಒಡತನದ ಗಂಡ ಮಾಡಿ, ನಡುವೆ ಹೊಸದಡೆ ಹುಟ್ಟಿದ ಕಿಚ್ಚು ಹೆಣ್ಣು ಗಂಡೋ ರಾಮನಾಥ.

0: ಶ್ರೀ ಬಸವದೇವರು ಯುವ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದವರು. ಬಸವ ತತ್ವ ಪ್ರಚಾರಕರು. ಅನುಭವ ಮಂಟಪ ಬಸವ ಕಲ್ಯಾಣದ ನಿವಾಸಿಗಳು. ಕಾಲೇಜು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಬಸವಾದಿ ಶರಣರ ಜೀವನ ಸಂದೇಶ ಹಾಗೂ ವಚನಗಳಿಂದ ಪ್ರಭಾವಿತರಾದವರು. ಬಸವ ಧರ್ಮ ಪೀಠದಿಂದ ಉಳವಿಯಲ್ಲಿ ಜಂಗಮ ದೀಕ್ಷೆ ಸ್ವೀಕರಿಸಿದ ಬಸವದೇವರು ಮಹಾರಾಷ್ಟ್ರ ಕರ್ನಾಟಕದೆಲ್ಲೆಡೆ ಸಂಚರಿಸಿ ಪ್ರವಚನ, ಮಕ್ಕಳಿಗಾಗಿ ಸಂಸ್ಕಾರ ಶಿಬಿರ, ಆಧ್ಯಾತ್ಮಿಕ ಅಧ್ಯಯನ ಶಿಬಿರಗಳನ್ನು ಆಯೋಜಿಸುತ್ತಾ ಬಸವ ತತ್ವ ಪ್ರಚಾರಕರಾಗಿ ಜನಪ್ರಿಯರಾಗಿದ್ದಾರೆ. ಬನ್ನಿ ಅವರ ವಿಶ್ಲೇಷಣೆಯನ್ನು ಕೇಳೋಣ.
1: 12ನೇ ಶತಮಾನದ ಶರಣ ಪ್ರಮತರಲ್ಲಿ ಜೇಡರ ದಾಸಿಮಯ್ಯ ಶರಣರು ಆದ್ಯರೆನಿಸಿಕೊಂಡವರು. ಅವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನಲ್ಲಿ ಜನಿಸಿದವರು. ಶರಣೆ ದುಗ್ಗಳೆಯವರನ್ನು ವಿವಾಹವಾಗಿ ಕಲ್ಯಾಣಕ್ಕೆ ಬಂದು ನೇಯ್ಗೆ ಕಾಯಕ ಮಾಡುತ್ತಾ ಕಾಯಕ ದಾಸೋಹ ತತ್ವವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡ ಮಹಾನ್ ಅನುಭಾವಿಗಳಾಗಿದ್ದರು. ಅವರ ಲಭ್ಯ ವಚನಗಳು 176 ವಚನಗಳ ಅಂಕಿತ ರಾಮನಾಥ. ವಿಶೇಷವಾಗಿ ಅವರ ವಚನಗಳಲ್ಲಿ ಸಮಾನತೆ, ಶರಣ ಪ್ರೇಮ, ಭಕ್ತಿ ಮತ್ತು ಆತ್ಮ

ತತ್ವವನ್ನು ಸರಳವಾಗಿ ಹಾಗೂ ಬೆಡಗಿನ ರೀತಿಯಲ್ಲಿ ಹೇಳಿರುವುದನ್ನು ನಾವು ಕಾಣಬಹುದು. ಇದು ಜೇಡರ ದಾಸಿಮಯ್ಯ ಶರಣರ ಅತ್ಯಂತ ಗಂಭೀರ ತಾತ್ವಿಕ ವಚನಗಳಲ್ಲಿ ಒಂದು. ಈ ವಚನದ ಒಂದು ಅರ್ಥದಲ್ಲಿ ಸಾಮಾಜಿಕ ಅಸಮಾನತೆಯನ್ನು ವಿಡಂಬನಾತ್ಮಕ ಉದಾಹರಣೆಯೊಂದಿಗೆ ಪ್ರಶ್ನೆ ಮಾಡುತ್ತಿದ್ದರೆ, ಮತ್ತೊಂದು ಅರ್ಥದಲ್ಲಿ ಸೃಷ್ಟಿಯ ಮೊದಲ ಮತ್ತು ಅಂತಿಮ ಸತ್ಯವನ್ನು ತಾತ್ವಿಕವಾಗಿ ಅರಿಯಲು ಪ್ರೇರೇಪಿಸ್ತಾ ಇದೆ. ಮೊದಲು ಸಾಮಾಜಿಕ ನೆಲೆಯಲ್ಲಿ ನೋಡುವುದಾದರೆ, ಒಂದು ಉದ್ದವಾದ ಕೋಲನ್ನು ಹಿಡಿದು ಅದನ್ನು ಕಡಿದು ಎರಡು ಭಾಗ ಮಾಡಿದರೆ, ಕೆಳಗಿನ ಭಾಗವನ್ನು ಹೆಣ್ಣು ಎಂದು ಕರೆದು ಮೇಲಿನ ಭಾಗವನ್ನು ಗಂಡು ಎಂದು ಕರೆಯುವುದಾದರೆ, ನಂತರ ಆ ಎರಡೂ ಬಡಿಗೆಗಳನ್ನು ಒಂದಕ್ಕೊಂದರಂತೆ ಹೊಸದಾಗ ಅಥವಾ ಘರ್ಷಣೆ ಮಾಡಿದಾಗ ಅವುಗಳ ಮಧ್ಯದಲ್ಲಿ ಹುಟ್ಟುವಂತಹ ಬೆಂಕಿ ಅದು ಹೆಣ್ಣು ಅಥವಾ ಗಂಡೋ ಎಂಬ ಪ್ರಶ್ನೆ ಎದುರಾಗುತ್ತದೆ. ಇಲ್ಲಿ ಶರಣರು ಕೇಳುವ

ಪಾದ ಕೋಲನ್ನು ಹಿಡಿದು ಅದನ್ನು ಕಡಿದು ಎರಡು ಭಾಗ ಮಾಡಿದರೆ ಕೆಳಗಿನ ಭಾಗವನ್ನು ಹೆಣ್ಣು ಎಂದು ಕರೆದು ಮೇಲಿನ ಭಾಗವನ್ನ ಗಂಡು ಎಂದು ಕರೆಯುವುದಾದರೆ ನಂತರ ಆ ಎರಡೂ ಬಡಿಗೆಗಳನ್ನ ಒಂದಕ್ಕೊಂದರಂತೆ ಹೊಸದಾಗ ಅಥವಾ ಘರ್ಷಣೆ ಮಾಡಿದಾಗ ಅವುಗಳ ಮಧ್ಯದಲ್ಲಿ ಹುಟ್ಟುವಂತಹ ಬೆಂಕಿ ಅದು ಹೆಣ್ಣು ಅಥವಾ ಗಂಡೋ ಎಂಬ ಪ್ರಶ್ನೆ ಎದುರಾಗುತ್ತದೆ. ಇಲ್ಲಿ ಶರಣರು ಕೇಳುವ ಪ್ರಶ್ನೆ ಅತ್ಯಂತ ಆಳವಾದುದು. ತುಂಡರಿಸಿದ ಎರಡು ಬಡಿಗೆಗಳಿಗೆ ಹೆಣ್ಣು ಗಂಡು ಎಂದು ಕರೆಯಬಹುದಲ್ಲದೆ ಅವುಗಳಿಂದ ಉಂಟಾದ ಬೆಂಕಿಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಅದೇ ರೀತಿ ಮಾನವನ ದೇಹದಲ್ಲಿ ಮಾತ್ರ ಗಂಡು ಹೆಣ್ಣು ಎಂಬ ವ್ಯತ್ಯಾಸ ಕಾಣುತ್ತದೆ ವಿನಃ ಇಬ್ಬರಲ್ಲೂ ನೆಲೆಸಿರುವ ಆತ್ಮಕ್ಕೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಆತ್ಮತತ್ವದಲ್ಲಿ ಎಲ್ಲರೂ ಒಂದೇ. ಈ ಮಹತ್ವದ ತತ್ವವನ್ನು 12ನೇ ಶತಮಾನದ ಶರಣರು ಸಮಾಜದಲ್ಲಿ ಸಾರಿದರು. ಆ ಕಾಲವು ಜಾತಿ ಭೇದ, ಲಿಂಗಭೇದ ಮತ್ತು ವರ್ಗಭೇದಗಳು ಹೆಚ್ಚಾಗಿದ್ದ ಸಮಯ. ಅಂತಹ ಸಂದರ್ಭದಲ್ಲಿ ಶರಣರು ಮಾನವನ ಒಳಗಿನ ಆತ್ಮತತ್ವವನ್ನು ಅರಿಯುವಂತೆ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ತಿಳಿ ಹೇಳಿದರು. ಜೇಡರ ದಾಸಿಮಯ್ಯರ ಈ ವಚನವು ನಮಗೆ ಒಂದು ಮಹತ್ವದ ಪಾಠವನ್ನು ಕೊಡುತ್ತದೆ. ಅಂತರಂಗದ ದೈವಿಕ ಚೈತನ್ಯ ಎಲ್ಲರಲ್ಲೂ ಒಂದೇ, ಈ ಅರಿವು ಬಂದಾಗ ಮಾತ್ರ ನಿಜವಾದ ಸಮಾನತೆ ಸಾಧ್ಯ. ಹೀಗಾಗಿ ಈ ವಚನ ಕೇವಲ ಒಂದು ಉಪಮೆಯಲ್ಲ, ಇದು ಮಾನವ ಸಮಾಜಕ್ಕೆ ನೀಡಿದ ಮಹತ್ವದ ಸಾಮಾಜಿಕ ಸಮಾನತೆಯ ಸಂದೇಶ ಎಂದು ಕೂಡ ಹೇಳಬಹುದು. ಇನ್ನು ತಾತ್ವಿಕ ಅರ್ಥದಲ್ಲಿ ಈ ವಚನವನ್ನು ನೋಡುವುದಾದರೆ ಸೃಷ್ಟಿಯ ಮೂಲದಲ್ಲಿ ಒಂದೇ ಪರಾತ್ಪರ ವಸ್ತು ಇತ್ತು. ಅನಂತ ಕಾಲ ತಾನೊಂದೇ ಇದ್ದ ಆ ಪರವಸ್ತು ತನ್ನ ಲೀಲೆಗೆಂದು ಎರಡು ರೂಪಗಳಲ್ಲಿ ವ್ಯಕ್ತವಾಯಿತು. ಒಂದೇ ಪರತತ್ವ ಎರಡು ರೂಪಗಳಲ್ಲಿ ವ್ಯಕ್ತವಾಯಿತು. ಜೇಡರದಾಸಿಮಯ್ಯರ ಈ ವಚನವು ಅದೇ ತತ್ವವನ್ನು ಸೂಚಿಸುತ್ತದೆ. ಸ್ವಯಂಭೂ ಸ್ವರೂಪವಾದ ಪರವಸ್ತು ತನ್ನ ನೆನವು ಮಾತ್ರದಿಂದ ಚಲಿಸಲು ಆರಂಭಿಸಿತು. ಒಂದು ಬೀಜ ಭೂಮಿಯಲ್ಲಿ ಬಿದ್ದು ಮೊಳಕೆ ಹೊಡೆದು ಎರಡು ಭಾಗವಾಗಿ ಹೊರಬರುವಂತೆ ಆ ಪರವಸ್ತುವು ಕೂಡ ಎರಡು ರೂಪಗಳಲ್ಲಿ ವ್ಯಕ್ತವಾಯಿತು. ಆ ಎರಡು ರೂಪಗಳೇ ಒಂದು ಲಿಂಗ ಮತ್ತೊಂದು ಅಂಗ. ಲಿಂಗ ಎಂದರೆ ಪರಮಾತ್ಮ, ಅಂಗ ಎಂದರೆ ಜೀವ. ಒಂದು ಶಕ್ತಿ ಎನಿಸಿಕೊಂಡರೆ ಇನ್ನೊಂದು ಭಕ್ತಿ ಎನಿಸಿಕೊಂಡಿತು. ಇದರಿಂದ ಶಿವಶಕ್ತಿ ಎಂಬ ಸೃಷ್ಟಿಯ ಚಲನಶೀಲತೆ ಉದಯವಾಯಿತು. ಆದರೆ ಈ ದ್ವೈತದ ಒಳಗೆ ಅಡಗಿರುವ ಸತ್ಯ ಏನೆಂದರೆ ಮೂಲತಃ ಅದು ಒಂದೇ. ಈ ತತ್ವ ಸಾಧನೆಯನ್ನು ಶರಣರು ಲಿಂಗಾಂಗ ಸಾಮರಸ್ಯ ಎಂದು ವಿವರಿಸಿದರು. ಹೀಗಾಗಿ ಜೇಡರದಾಸಿಮಯ್ಯನವರು ಕೇಳುವ ಪ್ರಶ್ನೆ, ನಡುವೆ ಹುಟ್ಟಿದ ಕಿಚ್ಚು ಹೆಣ್ಣೋ ಗಂಡೋ, ಈ ಪ್ರಶ್ನೆಯ ಮೂಲಕ ಅವರು ನಮಗೆ ತಿಳಿಸುವುದು ಮೂಲ ಲಿಂಗ ಚೈತನ್ಯದಲ್ಲಿ ಶಿವಶಕ್ತಿ ಎಂಬ ಭೇದವಿಲ್ಲ. ಅದೇ ರೀತಿ ಈ ಶಿವಶಕ್ತ್ಯಾತ್ಮಕದಿಂದ ಉಂಟಾಗಿರುವಂತಹ ಪ್ರಕೃತಿಯಲ್ಲಿಯೂ ಕೂಡ ಮತ್ತು ಪ್ರಕೃತಿಯಲ್ಲಿ ಹುಟ್ಟಿದ ಹೆಣ್ಣು ಗಂಡಿನಲ್ಲಿಯೂ ಕೂಡ ಭೇದವಿಲ್ಲ. ಆತ್ಮತತ್ವದಲ್ಲಿ ಎಲ್ಲವೂ ಒಂದೇ, ಎಲ್ಲರೂ ಒಂದೇ. ಹೀಗಿರುವಾಗ ಮಾನವ ಕಲ್ಪಿತ ಜಾತಿ ಭೇದ, ಲಿಂಗಭೇದ ಮತ್ತು ದೇವತಾ ಭೇದ ಇತರ ಭೇದಗಳಿಗೆ ಅರ್ಥವಿಲ್ಲ. ಸೃಷ್ಟಿಯ ವೈವಿಧ್ಯದಲ್ಲಿಯೂ ಮೂಲತಃ ಏಕತ್ವವೇ ಅಡಗಿದೆ ಎಂಬ ಈ ಸತ್ಯವನ್ನು ವಚನ ಮನದಟ್ಟು ಮಾಡಿಕೊಡುತ್ತದೆ.

0: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
1: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ದೊಡ್ಡಮನೆ ಕೋಚಿಂಗ್ ಕ್ಲಾಸಸ್, ಗಾಂಧಿನಗರ, ಧಾರವಾಡ. 4-10 ತರಗತಿಯ ಇಂಗ್ಲಿಷ್ ಮತ್ತು ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ಅಲ್ಪಾವಧಿ ಮತ್ತು ಪೂರ್ಣಾವಧಿ ತರಬೇತಿಗೆ ಸಂಪರ್ಕಿಸಿ ದೊಡ್ಡಮನೆ ಕೋಚಿಂಗ್ ಕ್ಲಾಸಸ್, ಧಾರವಾಡ. ಮೊಬೈಲ್ 9902474409.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
3: ಮತ್ತೆ ಭೇಟಿಯಾಗೋಣ.
2: ನಮಸ್ಕಾರ.
3: ನಮಸ್ಕಾರ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ತೂಕದ ಯಂತ್ರ ಈ ಬಗ್ಗೆ ಮಾತನಾಡುತ್ತಾರೆ ಇಲೆಕ್ಟ್ರಾನಿಕ್ಸ್ ಹಾಗೂ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ವಿಭಾಗದಲ್ಲಿನ 6ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ರಕ್ಷಿತಾ ಪಾಟೀಲ್.
5: ಇಂದು ನಾನು ನಮ್ಮ ದೈನಂದಿನ ಜೀವನದ ಅತ್ಯಗತ್ಯ ಭಾಗವಾಗಿರುವ ತೂಕದ ಯಂತ್ರ ಅಥವಾ ವೇಯಿಂಗ್ ಮಷೀನ್ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದೇನೆ. ಡಿಜಿಟಲ್ ತೂಕ ಯಂತ್ರಕ್ಕೆ ಒಂದೇ ಆವಿಷ್ಕಾರಕನಿಲ್ಲ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಸೆನ್ಸರ್ಗಳ ತಂತ್ರಜ್ಞಾನ ಬೆಳವಣಿಗೆಯಿಂದ 20ನೇ ಶತಮಾನದಲ್ಲಿ ಅಭಿವೃದ್ಧಿಯಾಯಿತು. ತೂಕದ ಯಂತ್ರವು ಯಾವ

0: ಯಾವುದೇ ವಸ್ತುವಿನ ದ್ರವ್ಯರಾಶಿ ಅಥವಾ ತೂಕವನ್ನು ನಿಖರವಾಗಿ ಅಳೆಯುವ ಒಂದು ಅದ್ಭುತ ಸಾಧನವಾಗಿದೆ. ಪ್ರಾಚೀನ ನಾಗರಿಕತೆಗಳಿಂದಲೂ ಮನುಷ್ಯ ವ್ಯಾಪಾರ ಮತ್ತು ವಿನಿಮಯಕ್ಕಾಗಿ ತೂಕದ ಅಳತೆಯನ್ನು ಅವಲಂಬಿಸಿದ್ದಾನೆ. ಅಂದು ಕಲ್ಲುಗಳನ್ನು ಬಳಸಿ ತಕ್ಕಡಿಗಳ ಮೂಲಕ ಅಳೆಯುತ್ತಿದ್ದ ಕಾಲವಿತ್ತು. ಆದರೆ ಇಂದು ತಂತ್ರಜ್ಞಾನ ಬೆಳೆದಂತೆ ಅತ್ಯಂತ ಸೂಕ್ಷ್ಮವಾದ ಡಿಜಿಟಲ್ ಯಂತ್ರಗಳು ನಮ್ಮ ಕೈಗೆಟುಕಿವೆ. ತೂಕದ ಯಂತ್ರಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಮೊದಲನೆಯದು ಯಾಂತ್ರಿಕ ಅಥವಾ ಮೆಕ್ಯಾನಿಕಲ್ ಯಂತ್ರಗಳು. ಇವುಗಳು ಸ್ಟ್ರಿಂಗ್ ಮತ್ತು ಲಿವರ್ಗಳ ತತ್ವದ ಮೇಲೆ ಕೆಲಸ ಮಾಡುತ್ತವೆ ಮತ್ತು ಇವುಗಳಲ್ಲಿ ವಿದ್ಯುತ್ ಶಕ್ತಿಯ ಅಗತ್ಯವಿರುವುದಿಲ್ಲ. ಎರಡನೆಯದಾಗಿ ಇಂದಿನ ಕಾಲದ ಡಿಜಿಟಲ್ ಯಂತ್ರಗಳು. ಇವು ಲೋಡ್ ಸೆಲ್ ಎಂಬ ಸಂವೇದನಕದ ಸಹಾಯದಿಂದ ತೂಕವನ್ನು ಗ್ರಹಿಸಿ ನಮಗೆ ಎಲೆಕ್ಟ್ರಾನಿಕ್ ಪರದೆಯ ಮೇಲೆ ನಿಖರವಾದ ಅಂಕಿಗಳನ್ನು ತೋರಿಸುತ್ತವೆ. ಈ ಯಂತ್ರಗಳ ಬಳಕೆ ವ್ಯಾಪಕವಾಗಿದೆ. ದಿನಸಿ ಅಂಗಡಿಗಳಲ್ಲಿ ತರಕಾರಿ ಮತ್ತು ಧಾನ್ಯಗಳನ್ನು ಅಳೆಯುವುದರಿಂದ ಹಿಡಿದು ಚಿನ್ನದ ಅಂಗಡಿಗಳಲ್ಲಿ ಮಿಲಿಗ್ರಾಮ್ಗಳಷ್ಟು ಸಣ್ಣ ಅಳತೆಯ ಮಾಡುವವರೆಗೂ ಇವು ಸಹಕಾರಿ. ಕೇವಲ ವ್ಯಾಪಾರ ಮಾತ್ರವಲ್ಲದೆ ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರು ರೋಗಿಯ ತೂಕಕ್ಕೆ ಅನುಗುಣವಾಗಿ ಔಷಧಿಯನ್ನು ನೀಡಲು ಈ ಯಂತ್ರಗಳು ಬಳಸುತ್ತಾರೆ. ಇನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಬೃಹತ್ ವಾಹನಗಳ ತೂಕ ಅಳೆಯಲು ವೇಬ್ರಿಡ್ಜ್ ಎಂಬ ದೊಡ್ಡ ಯಂತ್ರಗಳನ್ನು ಬಳಸಲಾಗುತ್ತದೆ. ವಿಜ್ಞಾನದ ದೃಷ್ಟಿಕೋನದಿಂದ ನೋಡುವುದಾದರೆ ತೂಕ ಎನ್ನುವುದು ಕೇವಲ ವಸ್ತುವಿನ ರಾಶಿಯಲ್ಲ, ಅದು ಭೂಮಿಯ ಗುರುತ್ವಾಕರ್ಷಣೆಯ ಬಲವನ್ನು ಒಳಗೊಂಡಿರುತ್ತದೆ. ಇದನ್ನು ನಾವು W=mg ಎಂಬ ಸೂತ್ರದ ಮೂಲಕ ವಿವರಿಸುತ್ತೇವೆ. ತೂಕದ ಯಂತ್ರವನ್ನು ಬಳಸುವಾಗ ನಾವು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ಯಂತ್ರವನ್ನು ಯಾವಾಗಲೂ ಗಟ್ಟಿಯಾದ ಮತ್ತು ಸಮತಟ್ಟಾದ ಮೇಲ್ಮೈ ಮೇಲೆ ಇರಿಸಬೇಕು, ಏಕೆಂದರೆ ಓರೆಕೋರೆ ಜಾಗದಲ್ಲಿ ತೂಕ ಸರಿಯಾಗಿ ಬರುವುದಿಲ್ಲ. ಕ್ಯಾಲಿಬ್ರೇಷನ್ ಅಂದರೆ ಪ್ರಮಾಣೀಕರಣ ಮಾಡಿಸುವುದು ಬಹಳ ಮುಖ್ಯ. ತೂಕದ ಯಂತ್ರಗಳ ಬಳಕೆಯಲ್ಲಿ ಟೇರ್ ಫಂಕ್ಷನ್ ಎಂಬ ಒಂದು ಅದ್ಭುತ ಆಯ್ಕೆ ಇದೆ. ಉದಾಹರಣೆಗೆ, ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಅಳೆಯಬೇಕಾದಾಗ ಮೊದಲು ಖಾಲಿ ಪಾತ್ರೆಯನ್ನು ಇಟ್ಟು ಅದರ ತೂಕವನ್ನು ಸೊನ್ನೆ ಮಾಡಿಕೊಳ್ಳಬಹುದು. ನಂತರ ಎಣ್ಣೆಯನ್ನು ಹಾಕಿದಾಗ ಕೇವಲ ಎಣ್ಣೆಯ ತೂಕ ಮಾತ್ರ ನಮಗೆ ತಿಳಿಯುತ್ತದೆ. ಇದು ವ್ಯಾಪಾರದಲ್ಲಿ ಅತ್ಯಂತ ಪಾರದರ್ಶಕತೆಯನ್ನು ತಂದಿದೆ. ಆಧುನಿಕ ಸ್ಮಾರ್ಟ್ ವೇಯಿಂಗ್ ಸ್ಕೇಲ್ಗಳು ಈಗ ಕೇವಲ ತೂಕವನ್ನಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶ, ಸ್ನಾಯುಗಳ ದ್ರವ್ಯರಾಶಿ ಮತ್ತು ನೀರಿನ ಪ್ರಮಾಣವನ್ನು ಕೂಡ ಲೆಕ್ಕ ಹಾಕಿ ನಮ್ಮ ಮೊಬೈಲ್ಗೆ ಕಳುಹಿಸುತ್ತದೆ. ಇದು ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಕೊನೆಯದಾಗಿ, ತೂಕದ ಯಂತ್ರವು ಸರಿಯಾದ ಫಲಿತಾಂಶ ನೀಡಬೇಕಾದರೆ ಅದನ್ನು ನಾವು ಸರಿಯಾಗಿ ನಿರ್ವಹಿಸಬೇಕು. ಯಂತ್ರದ ಮೇಲೆ ಏಕಾಏಕಿ ವಸ್ತುಗಳನ್ನು ಎಸೆಯಬಾರದು, ಏಕೆಂದರೆ ಅದು ಒಳಗಿರುವ ಸಂವೇದನಕಗಳನ್ನು ಹಾನಿಗೊಳಿಸಬಹುದು. ಅಲ್ಲದೆ ತೇವಾಂಶ ಮತ್ತು ಧೂಳಿನಿಂದ ಯಂತ್ರವನ್ನು ರಕ್ಷಿಸುವುದು ಅದರ ಬಾಳಿಕೆಯನ್ನು ಹೆಚ್ಚಿಸುತ್ತದೆ.
1: ತೂಕದ ಯಂತ್ರ, ಈ ಬಗ್ಗೆ ಮಾತನಾಡಿದವರು ರಕ್ಷಿತಾ ಪಾಟೀಲ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಡಿಜಿಟಲ್ ಯಂತ್ರಗಳಲ್ಲಿ ಬಳಸುವ ಸಂವೇದಕ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637.
2: KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ
3: ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ಅಸಮ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ರಾಜ್ಯು, ಕೇಂದ್ರ ಶಾಸಿತ ಪ್ರದೇಶೆ ಪುಡುಚೇರಿ ಇತ್ಯತ್ರ ವಿಧಾನಸಭಾ ನಿರ್ವಾಚನೆಭ್ಯ ಅದ್ಯ ಮತಗಣನಾಯೈ ಸರ್ವಾ ಸಜ್ಜತಾ ಜಾತಾ. ಮತಗಣನಾ ಪ್ರಾತಃ ಅಷ್ಟವಾದನೆ ಪ್ರಾರಭ್ಯತೆ. ಪ್ರೈಷ್ಯ ಮತಪತ್ರಾಣಾಂ ಗಣನಾ ಸರ್ವಪ್ರಥಮಂ ಭವಿಷ್ಯತಿ ತಥಾ ವೈದ್ಯುತಿಕೀ ಮತದಾನ ಯಂತ್ರಾಣಾಂ ಗಣನಾ ಪ್ರಾತಃ ಸಾಧಾಷ್ಟವಾದನೆ ಪ್ರಾರಭ್ಯತೆ. ಅಸಮ ರಾಜ್ಯೆ ಷಡ್ವಿಂಶತ್ಯಧಿಕೈಕಾಸನೇಭ್ಯ, ಕೇರಳಂ ರಾಜ್ಯೆ ಚತ್ವಾರಿಂಶದಧಿಕೈಕಾಸನೇಭ್ಯ, ತಮಿಳುನಾಡು ರಾಜ್ಯೆ ಚತುಸ್ತ್ರಿಂಶದಧಿಕದ್ವಿಶತ ಆಸನೇಭ್ಯ ತಥಾ ಪುಡುಚೇರಿ ಇತ್ಯತ್ರ ತ್ರಿಂಶತ್ ವಿಧಾನಸಭಾಸನೇಭ್ಯ ಮತಗಣನಾ ಭವಿಷ್ಯತಿ. पश्चिम बंगाले 93,200 आसनेभ्यः अद्य मतगणना भविष्यति। फाल्टा विधानस्य

0: ಆಗಿಲ್ಲ ಅನ್ನೋದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನೋದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಹೆಣ್ಣು ತನ್ನನ್ನು ಯಾರೂ ಪೂಜಿಸಲಿ ಎಂದು ಬಯಸುವುದಿಲ್ಲ. ಹೆಣ್ಣು ಜೀವ ಬಯಸುವುದು ಗೌರವಯುತ ಬದುಕನ್ನು.
5: ದೇವಿ ಎನ್ನು ತಲಿ, ಮಾತೆ ಎನ್ನು ತಲಿ, ಹೆಣ್ಣನ್ನು ಪೂಜಿಸು ಜನರೇ.
4: ಹೆಣ್ಣನ್ನು ನೀತಿ ನಿಯಮಗಳ ಬಂಧನದಲ್ಲಿ ಇರಿಸದಿರಿ, ಶಾಸ್ತ್ರ ವಾಕ್ಯಗಳ ನೆಪದಲ್ಲಿ ಶೋಷಣೆ ಮಾಡದಿರಿ. ಇದು ಸ್ವಾಮಿ ವಿವೇಕಾನಂದರ ಮಾತು.

0: ನಮ್ಮ ಮಾತೆ ನಮ್ಮ ಮಾತೆ, ಆಡುವ ಮಾತು ಒಳ್ಳೆಯ ಮಾತೇ ಆಗಿರಲಿ. ಮಾತಿನ ಮಹತ್ವದಿಂದಲೇ ಮಿತ್ರರು ಹಾಗೂ ಶತ್ರುಗಳು ಒದಗಿ ಬರುವುದು. ನಾಲಗೆಯ ತುದಿಯಲ್ಲಿ ಲಕ್ಷ್ಮೀ ನೆಲೆಸಿದ್ದಾಳೆ ಎನ್ನುತ್ತದೆ ಶಾಂಗ್ರದರ ಪದ್ಧತಿ. ಮಾತಿನಿಂದ ನಗೆ, ಮಾತಿನಿಂದ ಹಗೆ ಎಂದಿದ್ದಾನೆ ಕವಿ ಸರ್ವಜ್ಞ.
1: ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7 ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಹಾಗೂ ರಾಜ್ಯ ಸರ್ಕಾರದ ಪರ್ಯಾಯ ಕೃಷಿ ಯೋಜನೆ ಅಡಿ ಕಲಬುರಗಿ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಶೇಕಡ 50% ಸಬ್ಸಿಡಿ ಸಾಲ ಯೋಜನೆ ಮೂಲಕ ಕೃಷಿ ಇಲಾಖೆ ರೊಟ್ಟಿ ಉದ್ಯಮ ಆರಂಭಿಸಲು ಸಹಾಯ ಹಾಗೂ ಮಾರ್ಗದರ್ಶನ ಒದಗಿಸಿದೆ. ಈಗ ವಿದೇಶಗಳಿಗೂ ರಫ್ತಾಗುತ್ತಿರುವ ಬ್ರ್ಯಾಂಡ್ ಕಲಬುರಗಿ ಜೋಳದ ರೊಟ್ಟಿ ಸಿರಿಧಾನ್ಯ

0: ಸಂಘದ ರಾಗಿ ಹಾಗೂ ಸಜ್ಜೆ ರೊಟ್ಟಿ ಕುರಿತು ಒಂದು ವರದಿ.
1: ಕಲಬುರಗಿ ಜಿಲ್ಲೆಯ ಕೃಷಿಕ ಹಾಗೂ ಇತರೆ ಉದ್ಯಮಶೀಲ ಮಹಿಳೆಯರನ್ನು ಒಳಗೊಂಡ ವಿವಿಧ ಸ್ವಸಹಾಯ ಸಂಘಗಳಿಗೆ ಕೃಷಿ ಇಲಾಖೆ ಸ್ವಯಂ ಉದ್ಯೋಗ ಕಂಡುಕೊಂಡು ಸ್ವಾವಲಂಬಿಯಾಗಿ ಇತರರಿಗೆ ಉದ್ಯೋಗ ಒದಗಿಸಿಕೊಡಲು ತರಬೇತಿ, ಮಾರ್ಗದರ್ಶನ, ಹಣಕಾಸು ಸಹಾಯ ಹಾಗೂ ಮಾರುಕಟ್ಟೆ ನಿರ್ವಹಣೆ ಕಾರ್ಯಾಗಾರ ಆಯೋಜಿಸಿ ಯೋಜಿತ ಪ್ರಯತ್ನ ಮಾಡಿದೆ. ಕಲಬುರಗಿ ರೊಟ್ಟಿ ಹೆಸರಿನಲ್ಲಿ ಬ್ರ್ಯಾಂಡ್ ಕೂಡ ಸಿದ್ದವಾಗಿದೆ. ಜೋಳ ಹಾಗೂ ಸಿರಿಧಾನ್ಯಗಳ ರೊಟ್ಟಿಗಳನ್ನು ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿ ಸ್ವಂತ ಜಾಲತಾಣ ಹಾಗೂ ಆನ್ಲೈನ್ ಮಾರಾಟ ವೇದಿಕೆಗಳಲ್ಲಿ ರಾಜ್ಯಾದ್ಯಂತ ಬೇಡಿಕೆ ಸೃಷ್ಟಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಪ್ರಯತ್ನದ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ಇಲಾಖೆ ಕಲಬುರಗಿ ವಿಭಾಗದ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
2: ಕಲಬುರಗಿ ವಿಭಾಗದಲ್ಲಿರುವಂತ ಸಾವಿರಾರು ಹೆಣ್ಮಕ್ಳು ಯಾರ್ಯಾರು ಎಫ್ಪಿಒ ಎಸ್ಎಜಿಎಲ್ಲಿದ್ದಾರೆ ಅವರೆಲ್ಲ ರೊಟ್ಟಿ ಮಾಡುವಂತ ಒಂದು ಉದ್ದಿಮೆಯನ್ನ ಮಾಡಿಸಿ ಪಿಎಂಎಫ್ಎಂಇ ಯೋಜನೆ ಭಾರತ ಸರ್ಕಾರದ ಅನಂತರ ಸೆಕೆಂಡರಿ ಅಗ್ರಿಕಲ್ಚರ್ ಈ ಎರಡೂ ಯೋಜನೆಯಲ್ಲಿ ನಾವು ಶೇಕಡ 50 ಸಹಾಯದಲ್ಲಿ ರೊಟ್ಟಿ ಮಾಡುವಂತ ಯಂತ್ರಗಳನ್ನ ಕ್ಲಸ್ಟರ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿದೀವಿ. 137 ರೊಟ್ಟಿ ಮಷೀನ್ಗಳನ್ನ ನಾವು ಕೊಟ್ಟಿದೀವಿ. ಉದಾಹರಣೆ ಸಂಘ ಮಾಡಿ ಅದನ್ನ ರಿಜಿಸ್ಟರ್ ಮಾಡಿ ವೆಬ್ಸೈಟ್ ಮಾಡಿ ಅಮೆಝಾನ್ ನಲ್ಲಿ ಸಹಿತ ಕಲಬುರಗಿ ರೊಟ್ಟಿ ಸಿಗ್ತದೆ ಮಾರಾಟ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಬರಲಿ ಅಂತ ಮಾಡ್ತಾ ಇದೆ. ಇದರಿಂದ ಹೆಣ್ಮಕ್ಳಿಗೆ ತಿಂಗಳಿಗೆ ಒಂದು 15-20,000 ರೂಪಾಯಿ ಅವ್ರಿಗೆ ಮಂತ್ಲಿ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇದೆ. ಇದರಲ್ಲಿ ಪಿಎಂಎಫ್ಎಂಇ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ. ನಾವು ಪಿಎಂಎಫ್ಎಂಇಯಲ್ಲಿ ಸಹಿತ 50% ಸಹಾಯಧನದಲ್ಲಿ ಹಿಟ್ ಮಾಡುವಂಥದ್ದು, ಜೋಳ ನಾದುವುದು, ಮತ್ತೆ ಜೋಳನ ರೊಟ್ಟಿ ಮಾಡೋದು, ರೊಟ್ಟಿನ ಸುಡುವುದು ಪ್ಯಾಕೇಜ್ ಮೋಡ್ ಅಲ್ಲಿ ಅವರಿಗೆ ನಾವು ಕೊಡ್ತಾ ಇದೀವಿ. 100 ಹೆಣ್ಮಕ್ಳಿಗೆ ಡೈರೆಕ್ಟ್ ಎಂಪ್ಲಾಯ್ಮೆಂಟ್, ಇನ್ನೊಬ್ಬರಿಗೆಲ್ಲ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸಹಿತ ಸಿಗ್ತಾ ಇದೆ. ಕಲಬುರಗಿ ರೊಟ್ಟಿ ಈಗ ಎಕ್ಸ್ಪೋರ್ಟ್ ಆಗುವ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಆಲ್ರೆಡಿ. ಅಷ್ಟಮ್ ಟ್ರೇಡರ್ಸ್ ಅಂತ ಒಂದು ಪೂನಾ ಬೇಸ್ಡ್ ಕಂಪನಿ ಇದೆ, ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಅವ್ರದ್ದು ಮತ್ತು ಕಲಬುರಗಿ ರೊಟ್ಟಿ ಸಂಘದವ್ರದ್ದು ಒಂದು ಅಗ್ರಿಮೆಂಟ್ ಸೈನ್ ಮಾಡಿಸಿದೀವಿ. 1 ವರ್ಷದಲ್ಲಿ ಕನಿಷ್ಠ 1,00,000 ರೊಟ್ಟಿಗಳನ್ನ ನಮ್ಮ ದೇಶದಿಂದ ಹೊರದೇಶಕ್ಕೆ ಈ ಎರಡು ದೇಶಕ್ಕೆ ಅವ್ರು ಕಳಿಸ್ತಿದ್ದಾರೆ, ಒಂದು US, ಒಂದು ಆಸ್ಟ್ರೇಲಿಯಾ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ತಗೊಳಕ್ ಸಿದ್ಧರಿದ್ದಾರೆ. 50 ರೊಟ್ಟಿದು ಒಂದು ಕನ್ಸೈನ್ಮೆಂಟ್ ಕಳಿಸಿದೀವಿ.
0: ಇಸ್ಕಾನ್ ಸಹಯೋಗದಲ್ಲಿ ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ರಿಯಾಯಿತಿ ದರದಲ್ಲಿ ವಿತರಿಸಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೋಜಿಸಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದಾಖಲಾಗುವ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸಲು ಇಸ್ಕಾನ್ ಸಂಸ್ಥೆ ಕಳೆದ ಜನವರಿ ತಿಂಗಳಿನಿಂದ ಉಪಾಹಾರ ವಿತರಣಾ ಯೋಜನೆ ಜಾರಿಗೊಳಿಸಿದೆ. ಧಾರವಾಡ ಹಾಗೂ ಮಂಗಳೂರು ಜಿಲ್ಲಾಸ್ಪತ್ರೆಗಳನ್ನು ಒಳಗೊಂಡು ಬೆಂಗಳೂರಿನ 6 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಥ್ಯಾಹಾರ ಪದ್ಧತಿ ಅನ್ವಯ ಈ ಯೋಜನೆ ಆರಂಭವಾಗಿದೆ. ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ 14,23,800 ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಹೊಸ ಕಾರ್ಮಿಕ ಸಂಹಿತೆ ಅಡಿ 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗಾಗಿ ಮೇ 7 ದೇಶಾದ್ಯಂತ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ ಪ್ರಾರಂಭಿಸಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಪ್ರಕಟಿಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನೂತನವಾಗಿ ನಿರ್ಮಿಸಲಾದ 100 ಹಾಸಿಗೆಗಳ ಕಾರ್ಮಿಕರ ವಿಮಾ ನಿಗಮದ ಆಸ್ಪತ್ರೆ ಉದ್ಘಾಟಿಸಿ, ಬಳ್ಳಾರಿಯಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ 150 ಕೋಟಿ ರೂಪಾಯಿ ವೆಚ್ಚದ 5 ಎಕರೆ ವಿಸ್ತೀರ್ಣದ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೆ ವರ್ಚುವಲ್ ವೇದಿಕೆ ಮೂಲಕ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ದೇಶದ ಶ್ರಮಿಕ ವರ್ಗ, ರಾಷ್ಟ್ರ ನಿರ್ಮಾಣದ ನೈಜ ಶಿಲ್ಪಿಗಳು ಮತ್ತು ನಮ್ಮ ಪಾಲಿನ ವಿಶ್ವಕರ್ಮರು, ಅವರ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತೆ ಸರ್ಕಾರದ ಆದ್ಯತೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಸ್ಪತ್ರೆಗಳಲ್ಲಿ ಬೆಂಕಿಯ ಅವಘಡ ತಡೆಗಟ್ಟುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಲು ಇಂದಿನಿಂದ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ದೇಶಾದ್ಯಂತ ಆಯೋಜಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ ಹೊಸದಿಲ್ಲಿಯ ಕರ್ತವ್ಯ ಭವನದಲ್ಲಿ ಇಂದು ಬೆಳಗ್ಗೆ ಚಾಲನೆ ನೀಡಿ ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ.

0: ಇತರರನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವೆಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ದಿನ. ಅಗ್ನಿ ಅವಘಡ, ದುರ್ಘಟನೆ, ತುರ್ತು ಸಂದರ್ಭ, ವನ್ಯಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗಿದಾಗ ಹಗಲಿರುಳು ಎನ್ನದೆ ರಕ್ಷಿಸುತ್ತಿರುವ ಅಗ್ನಿಶಾಮಕ ದಳಕ್ಕೆ ಸಾರ್ವಜನಿಕರು ಬೆಂಬಲ ಮತ್ತು ಮೆಚ್ಚುಗೆಯನ್ನು ಸೂಚಿಸಲು ಮೀಸಲಾದ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥಾಪಕ ಕನ್ನಡಿಗ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹಾಗೂ ಹಿಂದಿ ಸಾಹಿತಿ ನೀಶಿ ಸಂಸ್ಕೃತಿಯ ಹಾಗೂ ಸಮುದಾಯದ ಪ್ರತಿನಿಧಿ ಅರುಣಾಚಲ ಪ್ರದೇಶದ ಡಾ ಜೋರಾಮ್ ಅನಿಯಾ ತಾನಾ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆಲಮೂಲ ಅನುಭವದ ತಜ್ಞತೆಯುಳ್ಳ ಉಭಯರನ್ನು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಶುಭ ಕೋರಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಹೊಸದಿಲ್ಲಿಯಿಂದ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನೀತಿ ಆಯೋಗಕ್ಕೆ ಸದಸ್ಯರಾಗಿ ಆಯ್ಕೆ ಆಗಿರೋದು ಬಹಳ ಸಂತೋಷ ತಂದಿದೆ, ಹೆಮ್ಮೆಯ ವಿಚಾರ. ಪ್ರಧಾನಮಂತ್ರಿಗಳು ಸ್ವಯಂ ಸೇವಾ ಕ್ಷೇತ್ರದಿಂದ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ಕೆಲಸ ಮಾಡಿರೋ ನನ್ನ ಹಿನ್ನೆಲೆಯನ್ನ ಮನಸ್ಸಲ್ಲಿಟ್ಟುಕೊಂಡು ಅವರು ಈಸ್ ಆಫ್ ಲಿವಿಂಗ್ ಅನ್ನ ಹೇಗೆ ವಿಕಸಿತ ಭಾರತದಲ್ಲಿ ನಮ್ಮ ನಾಗರಿಕರಿಗೆ ತರಬಹುದು ಅನ್ನೋ ಸದಾ ಯೋಚನೆ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇದರ ಕಡೆಗೆ ಗ್ರಾಸ್ ರೂಟ್ ಧ್ವನಿಯನ್ನ, ಗುಣಮಟ್ಟದ ಧ್ವನಿಯನ್ನ ರಾಷ್ಟ್ರ ಹಂತದಲ್ಲೂ ರಾಷ್ಟ್ರೀಯ ನೀತಿಗಳಲ್ಲೂ ತರುವಂತ ಒಂದು ಅವಕಾಶ ಸಿಕ್ಕಿರೋದು ನಾನು ಸೌಭಾಗ್ಯವಾಗಿ ಭಾವಿಸ್ತೇನೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30ಕ್ಕೆ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮತಗಳ ಎಣಿಕೆ ನಡೆಯಲಿದೆ. ಇಂದು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಉಪಚುನಾವಣೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಡ್ಯಾನ್ಸಿಂಗ್ ಪ್ಲೇಯರ್ನ 2 ಬೋಗಿಗಳು ನಿನ್ನೆ ರಾತ್ರಿ ಕಳಚಿಬಿದ್ದ ಪರಿಣಾಮ 18 ಜನ ಗಾಯಗೊಂಡು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಗದಗ್ ಜಿಲ್ಲಾ ಆಸ್ಪತ್ರೆ ಹಾಗೂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ತಿಳಿಸಿದ್ದಾರೆ. ವಿಜಯನಗರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಹೆಲಿಪ್ಯಾಡ್ನಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ರೈತ ಸಂಘದ ಅಧ್ಯಕ್ಷ ಡಾ ಪುರುಷೋತ್ತಮಗೌಡ, ಜಲಾಶಯದಲ್ಲಿ ಸಂಗ್ರಹವಾಗಿರುವ 33 ಟಿಎಂಸಿ ಅಡಿ ಹೂಳನ್ನು ತೆಗೆಸಲು ಆದ್ಯತೆ ನೀಡುವಂತೆ ಒತ್ತಾಯಿಸಿದರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2008 ಅರಿವು ಕಾರ್ಯಾಗಾರ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸಾಮೂಹಿಕ ವಿವಾಹ ಆಯೋಜಕರು, ಆಮಂತ್ರಣ ಮುದ್ರಕರು, ದೇವಸ್ಥಾನಗಳ ಸಮಿತಿ ವಿಶ್ವಸ್ಥರು ಹಾಗೂ ಮೌಲ್ವಿಗಳಿಗೆ ಬಳ್ಳಾರಿಯಲ್ಲಿ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜೋಳ ಹಾಗೂ ಸಿರಿಧಾನ್ಯ ರೊಟ್ಟಿ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಕ್ಕೆ ರಫ್ತು. ರಾಜ್ಯದ 8 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಸ್ಕಾನ್ ವತಿಯಿಂದ ರಿಯಾಯಿತಿ ದರದಲ್ಲಿ ಪೌಷ್ಟಿಕ ಪಥ್ಯಾಹಾರ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ 7ನೇ ತಾರೀಖಿನಿಂದ ಉಚಿತ ಆರೋಗ್ಯ ತಪಾಸಣೆ ಅಭಿಯಾನ. ಇಂದು ಅಗ್ನಿಶಾಮಕ ದಳದ ಸಿಬ್ಬಂದಿಯ ಕೊಡುಗೆ ಗೌರವಿಸುವ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಧಾರವಾಡ.

0: ಇತ್ತೀಚೆಗೆ ತಮ್ಮ 92ನೇ ವಯಸ್ಸಿನಲ್ಲಿ ಸಂಶೋಧನಾ ಪ್ರಬಂಧಕ್ಕಾಗಿ ಚಿನ್ನದ ಪದಕ ಪಡೆದ ಮಾರ್ಕಂಡಯ್ಯ ದೊಡಮನಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಾಲಾ ಸಾಂಬ್ರಾಣಿ.
1: ಆತ್ಮೀಯ ಕೇಳುಗರೇ, ನಮಸ್ಕಾರ. ಇವತ್ತು ನಮ್ಮ ಜೊತೆ 92 ವರ್ಷದ ಹಿರಿಯರಾದ ಡಾಕ್ಟರ್ ಮಾರ್ಕಂಡೇಯ ದೊಡ್ಮನಿ ಅವರು ಇದ್ದಾರೆ. ಇತ್ತೀಚೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಘಟಿಕೋತ್ಸವ ನಡೆಯಿತು. ಆ ಘಟಿಕೋತ್ಸವದಲ್ಲಿ ಶಿವಶರಣ

0: ಮನೋಹರ ಕಕ್ಕಯ್ಯ ಒಂದು ಅಧ್ಯಯನ. ಇವರು ಮಂಡಿಸಿದಂತ ಮಹಾ ಪ್ರಬಂಧಕ್ಕೆ ಚಿನ್ನದ ಪದಕ ಅವರಿಗೆ ಸಿಕ್ತು. ಮತ್ತ ಇದೇ ಮಹಾಪ್ರಬಂಧಕ್ಕ ಡಾಕ್ಟರೇಟ್ ಅವರಿಗೆ ಕಳೆದ ವರ್ಷ ಪ್ರದಾನ ಮಾಡಲಾಗಿತ್ತು. ಇವತ್ತು ಡಾಕ್ಟರ್ ಮಾರ್ಕಂಡೇಯ ದೊಡ್ಡಮನಿ 92 ವರ್ಷದ ಹಿರಿಯರು ನಮ್ಮ ಸ್ಟುಡಿಯೋಕ್ಕೆ ಬಂದಾರ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಸರ್ ನಿಮಗೆ ಏನ್ ಅನ್ನಿಸ್ತಾ ಇದೆ, ನೀವು ಇಷ್ಟು ವಯಸ್ಸಿನಲ್ಲಿ ಚಿನ್ನದ ಪದಕ ಪಡ್ಕೊಂಡ್ರಿ, ಏನು ಭಾವನೆ ನಿಮ್ಮಲ್ಲಿ ಇವತ್ತದ?
1: ನಮ್ಗ ಗುರುಗಳಾದಂತ ಗುರುದೇವ ಆತ್ಮಾನಂದಪ್ಪನವರು ನನಗ ಅವರು ಪ್ರೋತ್ಸಾಹ ಮಾಡಿದ್ದರಿಂದ ಪಿ ಯು ಸಿ ಬಿ ಎ ಎಮ್ ಎ ಬಿ ಎಡ್ ಪಾಸ್ ಆದ ಕೂಡಲೇ ಪಸಿಡಿ ಬಿ ಎಚ್ ನಾನು ಹಳೆಯನ್ನು ಗೆಳೆಯರಾದಂಥ ಡೋರು ಕಕ್ಕಯ್ಯ ಚರ್ಮವನ್ನು ಹದ ಮಾಡಿಕೊಡುವುದು, ಪಾದರಕ್ಷೆಯನ್ನು ಹಳೆಯ ಮಾಡುವುದು ಈ ಕಾರ್ಯಕ್ರಮದೊಳಗೆ ನಾನು ಡೋರು ಕಕ್ಕಯ್ಯನವರು ಮಾಡಿದೆ.
0: ನಿಮ್ಮ ಪಿ ಎಚ್ ಡಿ ಅಧ್ಯಯನ ಮಾಡಿದ್ರಿ ನೀವು, ಮಹಾಪ್ರಬಂಧಕ್ಕಾಗಿ ಬಹಳಷ್ಟು ಕೆಲಸಗಳು ಗ್ರೌಂಡ್ ವರ್ಕ್ ಬೇಕಾಗ್ತದೆ, ಅದಕ್ಕೆ ನೀವು ಹೆಂಗ ಸಮಯ ಮಾಡಿಕೊಂಡ್ರಿ? ನೀವು ಇಷ್ಟು ಜಾಣರಾಗಿದ್ರಿ, ಪಿ ಎಚ್ ಡಿ ಮೊದಲೇ ಮಾಡಬಹುದಿತ್ತು, ಇಷ್ಟು ಸಮಯದ ನಂತರ ಮಾಡಬೇಕಂತ ಯಾಕೆ ಅನ್ನಿಸ್ತು ನಿಮಗೆ?
1: ನನಗೆ ಪರ್ಮಿಷನ್ ಕೊಡೋದು ಬಹಳ ಲೇಟ್ ಮಾಡಿದ್ರು. 12 ವರ್ಷದವರೆಗೆ ನಾನು ಯೂನಿವರ್ಸಿಟಿ ಕಡೆ ಹೋಗಲೇ ಇಲ್ಲ. ಆಮೇಲೆ ನಂತರ ನಿಜಲಿಂಗ ಮುಟ್ಟಿಯಾರ್ ಸರ್ ಬಂದು ಅವರು ನೀನು ಏನೋ ಕಲಿತಾ ಇದ್ದೀಯಲ್ಲಪ್ಪ ಅಂತೇಳಿ, ಹೌದು ಸರ್ ಪಿ ಎಚ್ ಡಿ ಮಾಡಬೇಕಂದ್ರಿ, 12 ವರ್ಷದ ಮೇಲೆ ನೀನು ಮಾಡ್ತೀಯ ಅಂತಂದರು, ಮಾಡು ಇಚ್ಛಾ ಅದ ಸರ್ ಅಂದ್ಕೊಳ್ಳಿ ಮಾಡು ಅಂಥೇಳಿ ತಳವಾರ ಅನ್ನೋವಂಥ ಗೈಡ್ ಕೊಟ್ಟರು. ಅವರು ಮಾಡಲಿಲ್ಲ. ನಂತರ ನನಗೆ ನೀನು 2,85,000 ರೂಪಾಯಿ ಕಟ್ಟಿದರೆ ನೀನು ಪುನಃ 12 ವರ್ಷದ ದಂಡದ ಬಡ್ಡಿ ಆಗ್ತದ ಅಂದರು. ನಮ್ಮ ಚಿರಂಜೀವಿ ಡಾಕ್ಟರ್ಗೆ ಶಿವಾನಂದ ದೊಡ್ಡಮನಿ ಅವರಿಗೆ ಹೇಳಿಕೊಂಡು ಕೊಡಪ್ಪ ಅಂತಂದೆ. ಕೊಟ್ಟ ನಂತರ 2,80,000 ತುಂಬಿದೆ. ಆ ನಂತರ ಡಾಕ್ಟರ್ ನಿಂಗಪ್ಪ ಮುದೇನೂರ್ ಅವ್ರನ್ನ ಮಾರ್ಗದರ್ಶಕರಂತ ಕೊಟ್ಟರು. ಆಮೇಲೆ ಅವರು ಹಿಂದಿನದನ್ನು ಬಿಟ್ಟು ಬಿಡಪ್ಪ ನಾನು ಹೇಳ್ತಾ ಹೋಗ್ತೀನಿ ಬರ್ಕೋತ ಹೋಗು ಅಂತ ಪ್ರೋತ್ಸಾಹ ಮಾಡಿದರು. ನಂತರ 1 ವರ್ಷ ನಂತರ ಬರೆದೆ, ಬರೆದ ನಂತರ ಓದಿದೆ. ನಂತರ ಡಾಕ್ಟರ್ ಕೃಷ್ಣ ನಾಯಕನವರು ಸಮಿತಿ ಮಾಡಿ ಮೀಟಿಂಗ್ ಮಾಡಿ ನನ್ನ ಪರೀಕ್ಷೆ ತಗೊಂಡ್ರು. ಪರೀಕ್ಷೆಯಲ್ಲಿ ನಾನು ಪಾಸ್ ಆದೆ. ಈ ರೀತಿಯಾಗಿ ನನ್ನ ಪಿ ಎಚ್ ಡಿ ಅವಾರ್ಡ್ ಮಾಡಲಿಕ್ಕೆ ಎಲ್ಲರೂ ಅನೇಕ ರೀತಿಯಿಂದ ಸಹಾಯವನ್ನು ಮಾಡಿರ್ತಾರೆ.
0: ಬಹಳ ಸಂತೋಷ ಆಯಿತು. ನೀವು ಪಿ ಎಚ್ ಡಿ ಮಾಡಬೇಕಾದ್ರೆ ಬಹಳಷ್ಟು ಪರಿಶ್ರಮ ಪಟ್ಟಿದ್ದೀರಿ. ಮತ್ತು ನಿಮ್ಮ ಕೌಟುಂಬಿಕ ಹಿನ್ನೆಲೆ ಅಂಥದ್ದು ಮೂಲತಃ ಎಲ್ಲಿ, ಅವರು ನಿಮ್ಮ ವೃತ್ತಿ ಬದುಕು ಹೆಂಗಿತ್ತು ಅನ್ನೋದನ್ನು ಹೇಳಬೇಕು.
1: ಯವ್ವ ನಾನು ಗೊದ್ದೂರು ರಾಮದುರ್ಗ ಬೆಳಗಾವಿ ಜಿಲ್ಲೆ ತಾಲೂಕು ರಾಮದುರ್ಗದವನು. ಅಲ್ಲಿ ಸರ್ಕಾರದವರು ಅಸ್ಪೃಶ್ಯ ಇತ್ತು ಅಲ್ಲಿ ಆ ಟೈಮ್ದಲ್ಲಿ. ಅವಾಗ ನಾನೇ ಶಾಣೆ ಬುದ್ಧಿವಂತ ಅಂತ ತಿಳ್ಕೊಂಡು ನನ್ನ ಸಮೀಪದಲ್ಲಿ ಕರೆದುಕೊಂಡು ಹುಡಿಸಿ ಪಾಠ ಮಾಡ್ತಾಯಿದ್ರು. ಅವಾಗ ನಾನು ಬರೆಯತಕ್ಕಂಥ ಪಾಠ ನೋಡಿ ಭಾಳ ಖುಷಿಯಾಗಿ ಎಲ್ಲ ಶಿಕ್ಷಕರು ಪ್ರೀತಿಯಿಂದ ನನ್ನನ್ನು ಕರೆದು ನಾನು ಆ ವೇಳೆಯಲ್ಲಿ ಪ್ರಾಥಮಿಕ ಶಾಲೆ ರಾಮದುರ್ಗದಲ್ಲಿ ಮುಗಿಸಿ ಹೈಸ್ಕೂಲು ಮತ್ತು ಕಾಲೇಜು ಆಗಲಿಲ್ಲ. ನನಗೆ 7ನೇ ತಕ್ಕ ಮುಲ್ಕಿ ಪರೀಕ್ಷೆ ಪಾಸಾಗಿದ ಮೇಲೆ ಆ ಮಾಸ್ತರ್ಗೆ ಕೊಟ್ಟರು. ಮಾಸ್ತರ್ ಆದಮೇಲೆ ನಮ್ಮ ತಂದೆಯವರು ಭಾಳ ಬರ್ತಾನ ಮಾಸ್ತರ್ ಆದಾಗ ಬೇರೆ ಬೇರೆ ಜನ ಬಂದಾಗ ನಮ್ಮ ತಂದೆ ಪ್ರೀತಿಯಿಂದ ಎದ್ದು ನಿಂತು ಅವರಿಗೆ ಗೌರವ ಕೊಡುವಂಥ ಪದ್ಧತಿ. ಪಿ ಎ ಎಮ್ ಎ ಪಾಸಾಗಿ ನಂತರ ಪಾಸಾದದ್ದು ನೋಡಿ ಭಾಳ ಆನಂದ ಪಟ್ಟರು.
0: ನಿಮ್ಮ ಕುಟುಂಬದವರು ಏನಂತಾರೆ, ನೀವು ಈ ವಯಸ್ಸಿನಲ್ಲಿ ಪಿ ಎಚ್ ಡಿ ಮಾಡಬೇಕು ಅಂತ ಹೇಳಿದರೆ ಕುಟುಂಬದ ಸಹಕಾರ ಬೇಕು, ಈ ವಯಸ್ಸಿನೊಳಗೆ ಇದೆಲ್ಲ ಎದಕ್ಬೇಕು, ಆರಾಮಿರಬಾರ್ದು ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಉನ್ನತ ಹುದ್ದೆಯೊಳಗೆ ಇದ್ದಾರೆ, ಅವರ ಎಲ್ಲರ ಸಹಕಾರ ಹೆಂಗಿತ್ತು ನಿಮಗೆ?
1: ನನಗೆ ಕಲಿಯಲಿಕ್ಕೆ ಬಹಳಷ್ಟು ನನ್ನ ದೊಡ್ಡ ಮಗ ಶಿವಾನಂದ ದೊಡ್ಡಮನಿಯವರು ಪ್ರೋತ್ಸಾಹ ಮಾಡಿದರು. ಮತ್ತು ಇಂಜಿನಿಯರು 2ನೇದವ 3ನೇದವ ಮಾಸ್ತರ ಹೆಣ್ಣು ಮಕ್ಕಳು ಆ ಟಿ ಸಿ ಎಚ್ ಆಗಿ 3 ಜನ ಹೆಣ್ಣುಮಕ್ಕಳು ಹೆಡ್ ಮಾಸ್ಟರ್ ಇದ್ದಾರೆ. ಹೀಗಾಗಿ ಎಲ್ಲರೂ ಶಿಕ್ಷಣದಲ್ಲಿ ಇರುವುದರಿಂದ ನಾನು ಶಿಕ್ಷಣ ಪ್ರೇಮಿ ಆಗಿರುವುದರಿಂದ ನಾನು ಅನೇಕ ಸಣ್ಣ ಸಣ್ಣ ಮಕ್ಕಳ ಹಾಡಿನ ಪುಸ್ತಕಗಳನ್ನು ಬರ್ಕೋತಾ ಇದನ್ನು ಮಾಡಬಾರ್ದು ಯಾಕಂತ ತಿಳ್ಕೊಂಡು ಈ ಪಿ ಎಚ್ ಡಿ ಪ್ರಯತ್ನ ಮಾಡಿದೆ. ಮನೆಯಲ್ಲಿ ನಮ್ಮ ಮನೆಯವರು ಅವರು ಶಿಕ್ಷಕಿಯ ಆಗಿದ್ದರು. ಇಲ್ಲೇ ಸಪ್ತಾಪುರ ಶಾಲೆಯ 12 ವರ್ಷ ಅಲ್ಲಿ ಪ್ರಧಾನ ಶಿಕ್ಷಕಿಯಾಗಿ ಕೆಲಸ ಮಾಡಿದರು. ನಾನು ಮಾಡ್ತಕ್ಕಂಥ ಕೆಲಸಕ್ಕೆ ಸಹಕಾರ ಪ್ರೀತಿಯನ್ನು ಅವರು ಕೊಡ್ತಾಯಿದ್ರು. ಆದ್ದರಿಂದ ನನ್ನ ಪ್ರಯತ್ನ

0: ತನಕ ಬಹಳಷ್ಟು ಪ್ರೋತ್ಸಾಹ ಸಿಕ್ತು. ಆಮೇಲೆ ಮುಡಗೋಡ, ಆಮೇಲೆ ಬೇರೆ ಬೇರೆ ಊರುಗಳಿಗೆ ಕಕ್ಕೇರಿ ಹೀಗೆ ತಿರುಗಾಡುವಂಥ ಪ್ರಸಂಗ ಬಂದಾಗ ನನ್ನ ಜೊತೆಗೆ ಅವರು ಸಹಕಾರದಿಂದ ಬರ್ತಾಯಿದ್ರು ಅಂತೇಳಿ ನನಗೆ ಭಾಳ ಆನಂದ ಆಗ್ತದೆ.
1: ನೀವು ಈ ವಯಸ್ಸಿನಲ್ಲಿ ಪಿ ಎಚ್ ಡಿ ಪಡ್ಕೊಂಡಿದ್ದೀರಿ, ಈಗಿನ ಮಕ್ಕಳಿಗೆ, ಈಗಿನ ಪೀಳಿಗೆಯವರಿಗೆ ಈಗ ಏನು ಸಂಶೋಧನಾ ಪ್ರಬಂಧವನ್ನು ಮಂಡಿಸಬೇಕು, ಉನ್ನತ ಅಧ್ಯಯನ ಕೈಗೊಳ್ಳಬೇಕು ಅನ್ನೋವರಿಗೆ ನಿಮ್ಮ ಕಿವಿಮಾತುಗಳು ಏನು?
0: ಅವರಿಗೆ ಎಲ್ಲರೂ ಪ್ರಯತ್ನ ಮಾಡಿ ಮುಂದೆ ಬರಲಿ ಅನ್ನುವಂಥ ಆಸೆ ನನಗೆ ಭಾಳ ಅದ. ಆದ್ದರಿಂದ ಎಲ್ಲರೂ, ನಾನು ಮೊದಲ ಶಿಕ್ಷಕನಾದಾಗ ಮನೆಯೊಳಗೆ ಹೇಳ್ತಾ ಇದ್ದೆ, ನೀವು ಮಕ್ಕಳಿಗೆ ವಿದ್ಯಾವಂತರನ್ನು ಮಾಡಿರಿ ಮತ್ತು ಪ್ರೋತ್ಸಾಹ ಮಾಡಿರಿ ಅಂತ ಪಾಲಕರಿಗೂ ಹೇಳ್ಕೊತ ಬಂದೆ. ಮಕ್ಕಳ ಹಾಡಿನ ಪುಸ್ತಕ ಬರ್ತೆ, ಆಮೇಲೆ ಶಿವಾನಂದ ಅಜ್ಜವರ ಚರಿತ್ರೆ, ನಮಗೆ ಆತ್ಮಾನಂದ ಅಪ್ಪನವರ ಆಶೀರ್ವಾದ ಭಾಳ ಆಯಿತು ಅಂತ ಈ ಸಂದರ್ಭದಲ್ಲಿ ಗುರುಗಳನ್ನು ಭಾಳ ನೆನೆಸ್ತೀನಿ.
1: ನೀವು ಈ ಹಿಂದೆ ಪ್ರಾಥಮಿಕ ಶಿಕ್ಷಕರಾಗಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರಿ. ಶಿಕ್ಷಕ ವೃತ್ತಿಯಲ್ಲಿ ನೀವು ಮಕ್ಕಳಿಗೆ ಕಲಿಸುವುದರ ಜೊತೆಗೆ ನೀವು ಕೂಡ ಶಿಕ್ಷಕರಾಗಿ ಬಹಳಷ್ಟು ಕಲ್ತಿರ್ತೀರಿ, ಬಹಳಷ್ಟು ಅನುಭವಗಳು ಆಗಿರ್ತಾವ. ಮರೆಯಲಾರದ ಅನುಭವಗಳು ಶಿಕ್ಷಕ ವೃತ್ತಿಯಲ್ಲಿ ಏನಿದ್ದಾವೆ ನಿಮಗೆ ಅಂತ ಹಂಚ್ಕೊಳ್ಬಹುದಾ?
0: ನಾನು ಸಮಾಜ ಸೇವೆ, ಶಿಕ್ಷಣದೊಂದಿಗೆ ಸಮಾಜ ಸೇವೆ ಮಾಡುವುದು ನನ್ನ ಮೊದಲಿಂದ ವೃತ್ತಿ. ಆದ್ದರಿಂದ ನಾನು ರಾಮದುರ್ಗ ನಮ್ಮ ಊರಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡುವಾಗ ಗುರುಗಳ ಸೇವೆ ಮಾಡಿದಂತೆ ನಾನು ಪ್ರವಚನ ಮಾಡಿಸ್ತಿದ್ದೆ. ನಮ್ಮ ಗುರುಗಳಾದಂಥ ಆತ್ಮಾನಂದರ ಶಿವಾನಂದರ ಶಿಷ್ಯರಾದಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಕರೆದುಕೊಂಡು ಬಂದು ರಾಮದುರ್ಗದಲ್ಲಿ 2 ತಿಂಗಳ ಪ್ರವಚನ ಮಾಡಿಸಿದೆ. ಅವರು ಪ್ರವಚನ ಮಾಡಿದ್ದಕ್ಕೆ ಸಂತೋಷದಿಂದ, ನೀನು ಏನು ಆಸೆ ಇಟ್ಟಿಪ್ಪ ಮಾಡಿ ದೊಡ್ಡ ಮನೆ ಅಂದರು, ಇಲ್ಲಿ ನೀವು ಹೋದಲ್ಲೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಸಹಾಯ ಮಾಡ್ತೀರಿ ಅಪ್ಪ ಅವರೇ, ನನಗೆ ಇಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಿಸ್ಬೇಕಂತ ಆಸೆ ಅದ ಅಂತ ಹೇಳಿ. ಆವಾಗ ಇಲ್ಲಿ ಮಾರ್ಕಂಡಿ ಮಾಸ್ತರು ನಿಮ್ಮ ಊರಾಗ ಶಾಲಾ ಕಟ್ಟಡ ಮಾಡಿಸ್ತೀನಿ ಅಂತಾರೆ, ಆದ್ದರಿಂದ ನೀವೇನಾದರೂ ದೇಣಿಗೆ ಕೊಟ್ಟಿಪ್ಪ ಅಂತಂದರು. ಆವಾಗ ತಮ್ಮ ಹೆಗಲ ಮೇಲಿನ ಶಾಲು ತೆಗೆದಿಟ್ಟಾಗ ಅಲ್ಲಿ ಹಣವನ್ನು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ರೆ ಆಗಿನ 72,000 ರೂಪಾಯಿ ಕೊಟ್ಟು, ಆದ್ದರಿಂದ ಆ ಹಣದಿಂದ ಶಾಲೆ ಕಟ್ಟಡ ಈಗ ವಿದ್ಯಾಚೇತನ ಅಂತ ರಾಮದುರ್ಗದಲ್ಲಿ ಶಾಲಾ ಕಟ್ಟಡ ಮಾಡಿ ಬಂದಿದ್ದು ಸೇವಾ ಅದು ಇನ್ನೂವರೆಗೂ ನನಗೆ ಸಂತೋಷವನ್ನು ಕೊಡ್ತಾ ಇದೆ.
1: ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಚಂದ ಕಲೆ ಹಾಕಿ ಶಾಲಾ ಕಟ್ಟಡವನ್ನು ಕಟ್ಟಿಸಿದ್ರಿ, ಇದು ನಿಮ್ಮ ಸಾಧನೆ ಅಂತ ನೀವು ತಿಳ್ಕೊಂಡಿದ್ದೀರಿ. ನಿಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಉನ್ನತ ಹುದ್ದೆಗಳಿಗೆ ಹೋಗಿರಬಹುದು, ಬೇರೆ ಬೇರೆ ಸ್ಥಾನವನ್ನು ಗಳಿಸ್ಕೊಂಡಿರಬಹುದು, ಅವರೆಲ್ಲರಿಗೂ ನೀವು ಪ್ರೇರಣೆ ಕೊಟ್ಟಿರ್ತೀರಿ. ಶಿಕ್ಷಕರಾಗಿ ನಿಮಗೆ ಮರೆಯಲಾರದ ವಿದ್ಯಾರ್ಥಿಗಳು ಯಾರಿದ್ದಾರೆ?
0: ಯಾರಿದ್ದಾರೆ ಅಂದ್ರೆ ಬಸಪ್ಪ ಸಕ್ಕರೆ ಅನ್ನೋ ಒಂದು ವಿದ್ಯಾರ್ಥಿ, ಆಮೇಲೆ ಹೆಣ್ಮಕ್ಕಳ ಶಾಲೆಯಲ್ಲಿಯೂ ಬಹಳಷ್ಟು ಶಿಕ್ಷಕರಾಗ್ಯಾರ, ಅವರೆಲ್ಲರೂ ಪ್ರೀತಿಯಿಂದ, ಮತ್ತು ಕುರಿ ಅಂತ ಅವನ ಹೆಸರು, ಕುರಿ ಮಾಸ್ತರ್ ಅಂತಿದ್ದೆ ನಾನು. ಅವರು ವಿದ್ಯಾರ್ಥಿಗಳಿದ್ದಾಗನೇ ಮಾಸ್ತರ್ ಅಂತ ಕರೆಯೋದ್ರಿಂದ ಭಾಳ ಅವರು ಪ್ರೀತಿಯಿಂದ ನನಗೆ ಗೌರವಿಸ್ತಿದ್ರು. ಆವಾಗ ನನಗೆ ಹೆಣ್ಣುಮಕ್ಕಳ ಶಾಲೆಗೆ ಹೊರಗಾದಾಗ ಒಬ್ಬ ಟಕ್ಕನಿಂದ 80 ಹುಡುಗರನ್ನ ಕರೆದುಕೊಂಡು ಹೊರಟಿದ್ದ, ಬೇಡಪ್ಪ ನಿಮ್ಮ ತಂಗಿಗಳಿಗೆ ನಾನು ಹೇಳಿಕೊಟ್ಟೀನಿ ಅಂಥೇಳಿ ಅವನಿಗೆ ಬಂದು ಹೇಳಿದಾಗ ಸಂತೋಷದಿಂದ ವಾಪಸ್ಸಾದ. ಈ ರೀತಿಯಾಗಿ ವಿದ್ಯಾರ್ಥಿಗಳು ಬಹಳ ಪ್ರೇಮದಿಂದ ನನ್ನನ್ನು ಕಂಡಿದ್ದಾರೆ ಅಂತ ಹೇಳಿಸುತ್ತೇನೆ.
1: ಮತ್ತು ಇನ್ನು ಮುಂದೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ?
0: ಆತ್ಮಾನಂದರ ಸೇವೆಯನ್ನು ಮಾಡುತ್ತಾ ಈಗ ಗುರುಗಳಾದಂಥ ನಮ್ಮ ಸ್ವಾಮಿ, ನಮ್ಮ ಅತ್ಯಂತ ರಾಷ್ಟ್ರಕವಿ ಕುವೆಂಪುರವರು ವಿವೇಕಾನಂದ ಪುಸ್ತಕ ಮತ್ತು ರಾಮಕೃಷ್ಣ ಪರಮಹಂಸರ ಪುಸ್ತಕ ಬರೆದು ತಮ್ಮ ಜೀವನ ಸಾರ್ಥಕವನ್ನು ಮಾಡಿಕೊಂಡಂತೆ ನಾನು ನಮ್ಮ ಶಿವಾನಂದರ ಚರಿತ್ರೆ, ಆತ್ಮಾನಂದರ ಚರಿತ್ರೆಯನ್ನು ಬರೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದೀನಿ ಅಂತ ತಿಳ್ಕೊಂಡು ನನಗೆ ಹೇಳಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ.
1: ನೀವು 92 ವರ್ಷ ನಿಮಗೀಗ, ಹೋದ ವರ್ಷದ ತನಕ ನೀವು ನಿಮ್ಮದ ಎಲೆಕ್ಟ್ರಿಕ್ ಸ್ಕೂಟರ್ ಮೇಲೆ ಎಲ್ಲ ಕಡೆ ಹೋಗಿ ಬರ್ತಿದ್ರಿ, ಇಷ್ಟು ಆರೋಗ್ಯವನ್ನು ನೀವು ಹೆಂಗೆ ಕಾಯ್ಕೊಂಡಿರಿ, ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಹೇಳ್ಬೋದಾ?
0: ನಾವು ಆತ್ಮಾನಂದ ಹತ್ರ ಹೋಗಿ ನಮ್ಮ ರಾಮದುರ್ಗದಿಂದ 9 ಕಿಲೋಮೀಟರ್ ಸುರೇಮಾನದ, ಆ ಸುರೇಮಾನಕ್ಕೆ ಹೋಗಿ ಬರ್ತಾ ಇದ್ದೆ. ನನಗೆ ಲಿಂಗ ಪೂಜೆ ತೆಗೆದುಕೊಂಡೆ, ಆವಾಗ ಲಿಂಗ ಪೂಜೆ ತೆಗೆದುಕೊಂಡಾಗ ಈ ನನ್ನ

0: ಕಲ್ಯಾಣ ಏನಪ್ಪ ಅಂದರೆ ಇವತ್ತಿಗೂ ನಾನು ಲಿಂಗ ಪೂಜೆ ಮಾಡಿಕೊಂಡು ಆಮೇಲೆ ನೀರು ಕುಡಿಯೋದು. ಈ ನಮ್ಮನೆ ಗುರುಗಳ ಆಶೀರ್ವಾದ. ಶಾಖಾಹಾರಿ ಎಲ್ಲವನ್ನೂ ಸಾದಾ ಊಟ ಮಾಡ್ಕೋತಾ ಬಂದೀವಿ.
1: ಬೆಳಿಗ್ಗೆ ವ್ಯಾಯಾಮ ವಾಕಿಂಗು ಎಷ್ಟು ವರ್ಷದಿಂದ ಮಾಡ್ತೀರಿ?
0: ಆತ್ಮಾನಂದ ಆಶ್ರಮನ ಇಲ್ಲಿ ಕಚ್ಚಿದ್ದೀವಿ. ಅಲ್ಲಿಗೆ ಹೋಗಿ ಬಂದು ಪ್ರಾರ್ಥನೆ ಮಾಡಿ ಬರ್ತಾಯಿದ್ದೆ. ಮತ್ತು 10 ಸೂರ್ಯ ನಮಸ್ಕಾರವನ್ನು ಹಾಕೋದು ನನ್ನ ಪದ್ಧತಿ. ಆ ರೀತಿ ಮಕ್ಕಳಿಗೆ ಸಹಿತ ಸೂರ್ಯ ನಮಸ್ಕಾರವನ್ನು ಹಾಕಿಸೋದು ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಮಾಡೋದು ನನ್ನ ಉದ್ಯೋಗ ಆಗಿದೆ.
1: ನೀವು ಎಷ್ಟು ವರ್ಷದಿಂದ ಈ 10 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳ್ಬೋದ?
0: 50 ವರ್ಷದಿಂದ ಸೂರ್ಯ ನಮಸ್ಕಾರವನ್ನು ಹಾಕೋತಾ ಬಂದೀನಿ. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಕ್ಲಿಕ್ಕೆ ಹೇಳ್ತಿದ್ದೀನಿ.
1: ಮತ್ತು ನೀವು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೀವು ಕಳೆದಂತಹ ಬದುಕಿದಂತಹ ರೀತಿ ನಿಮ್ಗೆ ಎಷ್ಟು ತೃಪ್ತಿ ತಂದದ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನಾವು ಎಲ್ಲರೂ ಗುರು ಧ್ಯಾನ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸದ್ಗುರುಗಳನ್ನು ನೀವು ಭೇಟಿಯಾಗಿ ಅವರ ಮಾರ್ಗದರ್ಶನ ಪಡೆದುಕೊಂಡು ಅವರ ಹೇಳಿಕೆಯನ್ನು ನೀವು ಕೇಳಿಕೊಂಡು ನಡಿಬೇಕು ಅಂತ ತಿಳ್ಕೊಂಡು ಸತ್ಯ ನ್ಯಾಯ ಧರ್ಮ ಇವು ನಮ್ಮನ್ನು ಕಾಪಾಡ್ತಾವೆ ಅಂತ ಹೇಳ್ಕೊಂಡು ನನ್ನ ಮಕ್ಕಳಿಗೂ ಸಹಿತ ಹೇಳ್ತೀನಿ ಮತ್ತು ಎಲ್ಲ ಜನರಿಗೂ ಹೇಳ್ತಾ ಇದ್ದೀನಿ ಅಂತೇಳಿ.
1: ಇದುವರೆಗೆ ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಸಂತಸವನ್ನು ಹಂಚಿಕೊಂಡ್ರಿ. ನೀವು ಚಿನ್ನದ ಪದಕ ಪಡ್ಕೊಂಡಿದ್ದು, ನೀವು ಆರೋಗ್ಯದಿಂದ ಇರಬೇಕು, ಶತಾಯುಷಗಳಾಗಿ ಒಳ್ಳೆಯ ಆರೋಗ್ಯ ನಿಮ್ಮದಾಗಲಿ, ಮುಂದಿನ ಬದುಕು ನಿಮ್ಮದು ಸುಗಮ ಇರಲಿ ಅಂತ ಆಶಿಸ್ತಾ ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ನಿಮ್ಮ ಸಂತಸ ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಇತ್ತೀಚೆಗೆ ತಮ್ಮ 92ನೇ ವಯಸ್ಸಿನಲ್ಲಿ ಸಂಶೋಧನಾ ಪ್ರಬಂಧಕ್ಕಾಗಿ ಚಿನ್ನದ ಪದಕ ಪಡೆದ ಮಾರ್ಕಂಡಯ್ಯ ದೊಡಮನಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಲಾ ಸಾಂಬ್ರಾಣಿ, ಸಂಕಲನ ತ್ರಿವೇಣಿ ಬೆಟಗೇರಿ.

0: ಆಕಾಶವಾಣಿ ಧಾರವಾಡ.
1: ವಂದೇ ಮಾತರಂ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತೇನೆ. ನಮ್ಮ ರಾಷ್ಟ್ರೀಯ ಗೀತೆಯಾಗಿರುವ ವಂದೇ ಮಾತರಂ ಬಂಕಿಂಚಂದ್ರ ಚಟರ್ಜಿಯವರ ಆನಂದಮಠ ಕೃತಿಯ ಭಾಗ. ಇದಕ್ಕೀಗ 150 ವರ್ಷಗಳ ಸಂಭ್ರಮ. ಭಾರತ ಮಾತೆಯೇ, ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ ಎಂದು ಸಾರುವ ಈ ಗೀತೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶ ಪ್ರೇಮವನ್ನು ಬೆಳಗಿಸುವ ಅದ್ಭುತ ಶಕ್ತಿ, ಹುರುಪು, ಉತ್ಸಾಹಗಳನ್ನು ತುಂಬೋ ಸಮರ್ಪಿತ ಭಕ್ತಿ. ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾಗೃತಿಯ ಬೆಳಕು ಮೂಡಿಸಿದ ವಂದೇ ಮಾತರಂ ಇಂದು ಯುವಜನತೆಗೆ ರಾಷ್ಟ್ರೀಯ ಪ್ರಜ್ಞೆಯ ಗೀತೆಯಾಗಿ, ಸ್ಫೂರ್ತಿ ಪ್ರೇರಣೆಯ ಜಾಜ್ವಲ್ಯಮಾನ ದೀಪವಾಗಿ ಹೊಂಬೆಳಕನ್ನು ಎಲ್ಲೆಡೆ ಪಸರಿಸುತ್ತಿದೆ.
0: ಆಕಾಶವಾಣಿ ಧಾರವಾಡ. ಈಗ ಸಮಯ 7:30:35.
2: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
3: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ ನಿಂದ ಎ ಗ್ರೇಡ್ ಪಡೆದಿದೆ.
2: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
3: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯವೇತನ.
2: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
3: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, ಜೆಡಬಲ್ಇ, ನೀಟ್ ಮತ್ತು ಬಿಎಸ್ಸಿ ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
2: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
3: ಸಂಪರ್ಕಿಸಿ
2: 8277583580. 8277583612.
4: ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ.

0: ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹೇಳು.
1: ವಾರೆ ವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
0: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
2: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश.
3: अल्टीमेट गोल एग्जाम के नंबर नहीं हो सकता. अल्टीमेट गोल संपूर्ण जीवन के विकास का होना चाहिए.
2: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ನಾಲ್ಕು ರಾಜ್ಯ ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕಾದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ ಆರು ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯ ವಿಧಾನಸಭಾ ಚುನಾವಣೆಗಳ ಹಾಗೂ ಆರು ರಾಜ್ಯಗಳ ಎಂಟು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಇಂದು ನಡೆಯಲಿದೆ. ಬೆಳಗ್ಗೆ 8 ಗಂಟೆಯಿಂದ

0: ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತದೆ. ಬೆಳಗ್ಗೆ 8:30ಕ್ಕೆ ವಿದ್ಯುನ್ಮಾನ ಮತಯಂತ್ರ ಇವಿಎಂಗಳ ಎಣಿಕೆ ಆರಂಭವಾಗಲಿದ್ದು, ಮಧ್ಯಾಹ್ನದ ವೇಳೆಗೆ ಆರಂಭಿಕ ಚಿತ್ರಣ ಲಭ್ಯವಾಗುವ ನಿರೀಕ್ಷೆ ಇದೆ. ಸುಗಮ ಮತ ಎಣಿಕೆಗಾಗಿ ಚುನಾವಣಾ ಆಯೋಗವು ಎಲ್ಲ ರಾಜ್ಯಗಳಲ್ಲಿ ಬಿಗಿ ಭದ್ರತಾ ವ್ಯವಸ್ಥೆಯನ್ನು ಮಾಡಿದೆ. ಅಸ್ಸಾಂನ 126, ಕೇರಳಂನ 140, ತಮಿಳುನಾಡಿನ 234 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತ ಎಣಿಕೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ಇಂದು 293 ಸ್ಥಾನಗಳ ಎಣಿಕೆ ನಡೆಯಲಿದ್ದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಮರು ಮತದಾನವು ಇದೇ 21ರಂದು ನಡೆದು, ಇದೇ 24ರಂದು ಅದರ ಫಲಿತಾಂಶ ಪ್ರಕಟವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದಾಖಲೆಯ 92.93% ಮತದಾನ ಪ್ರಮಾಣ ದಾಖಲಾಗಿದೆ. ಸ್ಥಾಪಿಸಲಾಗಿರುವ 77 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ತಮಿಳುನಾಡಿನಲ್ಲಿ ಈ ಬಾರಿ 85.10% ದಾಖಲೆಯ ಮತದಾನವಾಗಿದ್ದು, ಚುನಾವಣಾ ಆಯೋಗವು ರಾಜ್ಯದ ಶಾಂತಿಯುತ ಮತದಾನ ಪ್ರಕ್ರಿಯೆಯನ್ನು ಶ್ಲಾಘಿಸಿದೆ. ಪುದುಚೇರಿಯಲ್ಲಿ ಮತ ಎಣಿಕೆಗೆ ಸಿದ್ದತೆಗಳು ನಡೆದಿದ್ದು, ಇಂದು ವಿವಿಧ ರಾಜಕೀಯ ಪಕ್ಷಗಳು 294 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕಳೆದ ತಿಂಗಳ 9ರಂದು ಮತದಾನ ನಡೆದ ಕರ್ನಾಟಕದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದಾಗಿ ತೆರವಾದ ಸ್ಥಾನಗಳಿಗಾಗಿ ಉಪಚುನಾವಣೆ ನಡೆದಿದೆ. ಭೂತಾನ್, ಈಜಿಪ್ಟ್, ಶ್ರೀಲಂಕಾ ಸೇರಿದಂತೆ ಸುಮಾರು 20 ದೇಶಗಳ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಾಕ್ಷಿಯಾಗಿದ್ದು, ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಪ್ರಶಂಸಿಸಿದ್ದಾರೆ. ಪಶ್ಚಿಮ ಬಂಗಾಳದ 293 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆಯ ಮೇಲೆ ನಿಗಾ ಇಡಲು ಚುನಾವಣಾ ಆಯೋಗವು ಒಟ್ಟು 432 ಮತ ಎಣಿಕೆ ವೀಕ್ಷಕರನ್ನು ನೇಮಕ ಮಾಡಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ 49 ವೀಕ್ಷಕರು ಮತ್ತು ದಕ್ಷಿಣ 24 ಪರಗಣ ಜಿಲ್ಲೆಯಲ್ಲಿ 45 ವೀಕ್ಷಕರನ್ನು ನಿಯೋಜಿಸಲಾಗಿದೆ. ಅಲಿಪುರ್ದುವಾರ್ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಎಂದರೆ 6 ವೀಕ್ಷಕರು ಕಾರ್ಯನಿರ್ವಹಿಸಲಿದ್ದಾರೆ. ಶಾಂತಿಯುತ ಮತ ಎಣಿಕೆಗಾಗಿ 77 ಪೊಲೀಸ್ ವೀಕ್ಷಕರನ್ನು ಸಹ ನೇಮಿಸಲಾಗಿದ್ದು, ಇವರು ಮತ ಎಣಿಕೆ ಕೇಂದ್ರಗಳಲ್ಲಿ ಹೊರಭಾಗದಲ್ಲಿ ಕಾನೂನು ಸುವ್ಯವಸ್ಥೆಯ ಉಸ್ತುವಾರಿ ವಹಿಸಲಿದ್ದಾರೆ. ಕೇವಲ ಕ್ಯೂಆರ್ ಕೋಡ್ ಹೊಂದಿರುವ ಗುರುತಿನ ಚೀಟಿ ಇರುವವರಿಗೆ ಮಾತ್ರ ಕೇಂದ್ರದೊಳಗೆ ಪ್ರವೇಶ ನೀಡಲಾಗಿದ್ದು, ಮೊಬೈಲ್ ಫೋನ್ ಬಳಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಸಿಆರ್ಪಿಎಫ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸಿದ್ದು, ಕೇಂದ್ರ ಪಡೆಗಳು ಮತ್ತು ರಾಜ್ಯ ಪೊಲೀಸರ ನಡುವೆ ಸಮನ್ವಯ ಸಾಧಿಸುವ ಮೂಲಕ ಪಾರದರ್ಶಕ ಎಣಿಕೆಗೆ ಕ್ರಮ ಕೈಗೊಳ್ಳಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸುಮಾರು 280ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಲಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರಾಚ್ಯದ ಸಂಘರ್ಷದ ಹಿನ್ನೆಲೆಯಲ್ಲಿ ಹಾರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗು

0: ಇವುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಾಜೆಕ್ಟ್ ಫ್ರೀಡಂ ಎಂಬ ಮಿಲಿಟರಿ ಕಾರ್ಯಾಚರಣೆ ಘೋಷಿಸಿದ್ದಾರೆ. ಹಲವು ರಾಷ್ಟಗಳ ಮನವಿಯ ಮೇರೆಗೆ ಈ ಮಾನವೀಯ ಕ್ರಮ ಕೈಗೊಳ್ಳಲಾಗಿದ್ದು, ಹಡಗುಗಳಲ್ಲಿನ ಸಿಬ್ಬಂದಿಗೆ ಅಗತ್ಯ ಸಾಮಗ್ರಿಗಳ ಪೂರೈಕೆ ಮತ್ತು ಮುಕ್ತ ಸಂಚಾರವನ್ನು ಖಚಿತಪಡಿಸುವುದು ಇದರ ಉದ್ದೇಶವಾಗಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ಕಾರ್ಯಾಚರಣೆಗಾಗಿ 15,000 ಸೈನಿಕರು, 100ಕ್ಕೂ ಹೆಚ್ಚು ಯುದ್ದ ವಿಮಾನಗಳು ಮತ್ತು ಕ್ಷಿಪಣಿ ಧ್ವಂಸಕ ನೌಕೆಗಳನ್ನು ನಿಯೋಜಿಸಿದೆ. ಇರಾನ್ ಜೊತೆ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿದ್ದರೂ ಈ ಪ್ರಕ್ರಿಯೆಗೆ ಅಡ್ಡಿಪಡಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಜಾಗತಿಕ ತೈಲ ವ್ಯಾಪಾರದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ಈ ಜಲಸಂಧಿಯಲ್ಲಿ ಭದ್ರತೆ ಕಾಯ್ದುಕೊಳ್ಳುವುದು ಈ ಕಾರ್ಯಾಚರಣೆಯ ಪ್ರಮುಖ ಗುರಿಯಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ದವನ್ನು ಕೊನೆಗಾಣಿಸುವ ನಿಟ್ಟನಲ್ಲಿ ಇರಾನ್ ಸಲ್ಲಿಸಿದ 14 ಅಂಶಗಳ ಮಾರ್ಗಸೂಚಿಯನ್ನು ಅಮೆರಿಕ ತಿರಸ್ಕರಿಸಿದ್ದು, ಉಭಯ ದೇಶಗಳ ನಡುವಿನ ಬಿಕ್ಕಟ್ಟು ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿವೆ. ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ನೀಡಿದ್ದ ಪ್ರಸ್ತಾವನೆಗೆ ಅಮೆರಿಕ ಪ್ರಕ್ರಿಯೆ ನೀಡಿದ್ದು, ಅದನ್ನು ಪ್ರಸ್ತುತ ಪರಿಶೀಲಿಸಲಾಗುತ್ತಿದೆ ಎಂದು ಇರಾನ್ ಸರ್ಕಾರದ ವಕ್ತಾರ ಇಸ್ಮಾಯಿಲ್ ಬಗಾಹಿ ತಿಳಿಸಿದ್ದಾರೆ. ಇಸ್ರೇಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ ನೀಡಿರುವ ಪ್ರಸ್ತಾವನೆಯನ್ನು ತಾವು ಪರಿಶೀಲಿಸಿದ್ದು, ಇದು ಸ್ವೀಕಾರಾರ್ಹವಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾನ್ ಈವರೆಗೆ ತನ್ನ ಕೃತ್ಯಗಳಿಗೆ ದೊಡ್ಡ ಮಟ್ಟದ ಬೆಲೆ ತೆತ್ತಿಲ್ಲ ಎಂದು ಹೇಳುವ ಮೂಲಕ ಅಧ್ಯಕ್ಷ ಟ್ರಂಪ್ ಅಮೆರಿಕದ ಕಠಿಣ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ಮಾತುಕತೆಗಳು ಮಧ್ಯಸ್ಥಿಕೆದಾರರ ಮೂಲಕ ಪರೋಕ್ಷವಾಗಿ ನಡೆಯುತ್ತಿದ್ದು, ಕದನ ವಿರಾಮದ ಪ್ರಯತ್ನಗಳು ಇನ್ನೂ ಅನಿಶ್ಚಿತತೆಯಲ್ಲೇ ಮುಂದುವರೆದಿದೆ. ಅರ್ಜೆಂಟೀನಾದಿಂದ ಕೇಪ್ ವಾರ್ಡ್ಗೆ ಪ್ರಯಾಣಿಸುತ್ತಿದ್ದ ಎಂವಿ ಹೊಂಡಿಯಾಸ್ ಪ್ರವಾಸಿ ಹಡಗಿನಲ್ಲಿ ಹಂತ ವೈರಸ್ ಸೋಂಕು ಹರಡಿರುವ ಶಂಕೆಯಿದ್ದು, 3 ಸಾವನ್ನಪ್ಪಿದ್ದಾರೆ ಮತ್ತು 3 ಅಸ್ವಸ್ಥರಾಗಿದ್ದಾರೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದೆ. ಮೃತಪಟ್ಟವರಲ್ಲಿ 2 ಡಚ್ ಪ್ರಜೆಗಳಾಗಿದ್ದಾರೆ. ಹಂತ ವೈರಸ್ ಪ್ರಮುಖವಾಗಿ ಇಲಿಗಳಂತಹ ಪ್ರಾಣಿಗಳಿಂದ ಹರಡುವ ಸೋಂಕಾಗಿದ್ದು, ಇದು ಮಾರಣಾಂತಿಕ ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸುಮಾರು 150 ಪ್ರಯಾಣಿಕರಿದ್ದ ಈ ಹಡಗು ಪ್ರಸ್ತುತ ಆಫ್ರಿಕಾದ ಕೇಪ್ ವಾರ್ಡ್ ದ್ವೀಪದ ಸಮೀಪವಿದ್ದು, ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಆರಂಭಿಕ ಲಕ್ಷಣಗಳಲ್ಲಿ ಜ್ವರ ಮತ್ತು ಸ್ನಾಯು ನೋವು ಕಂಡುಬರುತ್ತದೆಯಾದರೂ, ಇದು ಶ್ವಾಸಕೋಶದ ಮೇಲೆ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ನಿನ್ನೆ ರಾಂಚಿಯಲ್ಲಿ ನಡೆದ ಉಚ್ಚ ನ್ಯಾಯಾಲಯದ ವಕೀಲರ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಸವಾಲುಗಳು, ಸುಧಾರಣೆಗಳು ಮತ್ತು ವಕೀಲರ ಪಾತ್ರದ ಕುರಿತು ಚರ್ಚೆಗಳು ನಡೆದವು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ ತಂಡ 4 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 163 ರನ್ ಗಳಿಸಿತ್ತು. ಪ್ರತಿಯಾಗಿ ಗುಜರಾತ್ ತಂಡ 19.5 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 167 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿತ್ತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಲ್ಕು ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಕ್ಷಣಗಣನೆ. ಕರ್ನಾಟಕ ಸೇರಿದಂತೆ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಂದು ಉಪಚುನಾವಣೆಯ ಮತ ಎಣಿಕೆ. ಪ್ರಯಾಗ್ರಾಜ್ನಲ್ಲಿ ಉತ್ತರ ತಂತ್ರಜ್ಞಾನ ವಿಚಾರ ಸಂಕೀರ್ಣ, ಉದ್ಘಾಟಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹೋರ್ಮೋಸ್ ಜಲಸಂಧಿಯಲ್ಲಿ ಸಿಲುಕಿರುವ ವಾಣಿಜ್ಯ ಹಡಗುಗಳನ್ನು ಸುರಕ್ಷಿತವಾಗಿ ಹೊರತರಲು ಅಮೆರಿಕದಿಂದ ಪ್ರಾಜೆಕ್ಟ್ ಫ್ರೀಡಂ ಕಾರ್ಯಾಚರಣೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಬೆಳಗಿನ ಚಿತ್ರಗೀತೆ ಸಮಯವಿದು.
2: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್

0: ಅಜಯ್ ವಾರಿಯರ್ ಹಾಗೂ ಸಂಗಡಿಗರ ಸ್ವರದಲ್ಲಿದ್ದ ಶ್ರೀ ಅಮರೇಶ್ವರ ಮಹಾತ್ಮೆ ಚಿತ್ರದ ಗೀತೆಯನ್ನು ಇದುವರೆಗೆ ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ ಮತ್ತೆ ಚಿತ್ರಗೀತೆ ಪ್ರಸಾರ ಮಾಡುತ್ತೇವೆ.
1: ಆಕಾಶವಾಣಿ ಧಾರವಾಡ ಕೇಳಿ ರೇಡಿಯೋ ಡಾಕ್ಟರ್ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬೆಳಗಾವಿ
2: 2400 ಹಾಸಿಗೆಯುಳ್ಳ ಬೃಹತ್ ಆಸ್ಪತ್ರೆ.
1: ಉತ್ತರ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಭಾಗಗಳ ಆರೋಗ್ಯದ ಆಶಾಕಿರಣ.
2: ನ್ಯಾಕ್ ನಿಂದ ಎ ಗ್ರೇಡ್ ಮಾನ್ಯತೆ.
1: ಅಂಗಾಂಗ ಕಸಿಯಲ್ಲಿ ಹಿರಿದಾದ ಸಾಧನೆ.
2: ಕಾಳಜಿಯುತ ಉತ್ತಮ ಚಿಕಿತ್ಸೆ, ಅತ್ಯುತ್ತಮ ಆರೋಗ್ಯಕ್ಕಾಗಿ ದಿಟ್ಟ ಹೆಜ್ಜೆ.
1: ಸಂಪರ್ಕಿಸಿ ಕೇಳಿ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿ.
2: ಫೋನ್ ನಂಬರ್ 0831-247-3777.
3: ಇಂದಿನ ವಿಷಯ ಗರ್ಭಾಶಯ ಗಡ್ಡೆಗಳಿಗೆ ವಿಶಿಷ್ಟ ಚಿಕಿತ್ಸೆ. ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಈರಣ್ಣ ಹಿತ್ತಲ್ಮನಿ.
4: ನನ್ನ ಹೆಸರು ಡಾಕ್ಟರ್ ಈರಣ್ಣ ಹಿತ್ತಲ್ಮನಿ ಅಂತ. ನಾವು ಇಂಟರ್ವೆನ್ಷನಲ್ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ದೊಂದು ವಿಶಿಷ್ಟ ಚಿಕಿತ್ಸೆಗಳ ಡಿಪಾರ್ಟ್ಮೆಂಟ್. ಎಲ್ಲಾ ಸರ್ಜರಿ ಇಲ್ಲದೆ ಮಾಡ್ತಾ ಇರುವಂತಹ ಟ್ರೀಟ್ಮೆಂಟ್ಗಳು ಏನಿರ್ತಾವಲ್ಲ ಅಂತವು ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇವತ್ತು ನಿಮಗೆ ಒಂದ್ ಸ್ವಲ್ಪ ಫೈಬ್ರಾಯ್ಡ್ ಗಡ್ಡೆಗಳಿಗೆ ವಿಶಿಷ್ಟ ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆ ಮಾಡಲಾರದೆ ಕೊಡುವಂತಹ ಟ್ರೀಟ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದೇದ್ದು ಫೈಬ್ರಾಯ್ಡ್ ಗಡ್ಡೆಗಳಂದ್ರೆ ಏನು? ಫೈಬ್ರಾಯ್ಡ್ ಗಡ್ಡೆಗಳಂತಂದ್ರೆ ಇವು ಕ್ಯಾನ್ಸರ್ ಕಾರಕ ಗಡ್ಡೆಗಳಲ್ಲ. ನಮ್ಮ ಹೆಣ್ಮಕ್ಕಳಲ್ಲಿ ಸಾಮಾನ್ಯವಾಗಿ 30-45 ವರ್ಷದೊಳಗಿರೋ ವಯಸ್ಸಿನವರಿಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕಿಂತ ಚಿಕ್ಕವ್ರಿಗೂ ಕಾಣಿಸ್ಕೊಳ್ಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಕಾಣಿಸ್ಕೊಂಡಾಗ ಚಿಕ್ಕದಿರಬಹುದು, ಅದ್ರ ಬಗ್ಗೆ ತೊಂದರೆಗಳು ಗೊತ್ತೇ ಆಗೋದಿಲ್ಲ. ಫೈಬ್ರಾಯ್ಡ್ಗಳ ಲಕ್ಷಣಗಳು ಏನಂತಂದ್ರೆ, ಈಗ ತಿಂಗಳ ಏನ ಆಗ್ತಿರ್ತೈತಲ್ಲ ಋತುಚಕ್ರ, ಆ ಋತುಚಕ್ರದ ಟೈಮಲ್ಲಿ ಹೆಚ್ಚಿಗೆ ರಕ್ತಸ್ರಾವ ಆಗೋದ್ರಿಂದ ಸುಸ್ತಾಗೋದು ಇದೆಲ್ಲ ಸ್ಟಾರ್ಟ್ ಆಗತ್ತೆ. ಮತ್ತೆ ಹೊಟ್ಟೆ ಒಳಗಡೆ ಏನೋ ಒಂದು ಭಾರವಾಗಿ ಫೀಲ್ ಆಗೋದು, ಇಂಥವೆಲ್ಲ ನಿಮಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದಕ್ಕಾಗಿ

0: ಬೇರೆ ಬೇರೆ ವಿಧಾನಗಳ ಚಿಕಿತ್ಸೆಗಳು ಇರ್ತಾವ. ಒಂದೇದ್ದು ಕೆಲವೊಂದು ಹಾರ್ಮೋನ್ ಮೆಡಿಸಿನ್ಗಳು ಇರ್ತಾವ, ಆ ಮೆಡಿಸಿನ್ಗಳನ್ನ ಕೊಟ್ಟು ಈ ಗಡ್ಡೆಗಳನ್ನ ಅಂದ್ರೆ ಅವು ಸಣ್ಣಂಗೆ ಮಾಡಕ್ ಟ್ರೈ ಮಾಡ್ತಾರ. ಆ ಮೆಡಿಸಿನ್ಗಳಿಂದ ಕೆಲವೊಮ್ಮೆ ಟ್ರೀಟ್ಮೆಂಟ್ ಆಗ್ತದ, ಕೆಲವೊಮ್ಮೆ ಆಗ್ಲಿ. ಇದನ್ನ ಪ್ರಸೂತಿ ವಿಭಾಗದ ತಜ್ಞರೆಲ್ಲ ಮಾಡಿಕೊಡ್ತಿರ್ತಾರೆ. ಇದರ ನೆಕ್ಸ್ಟ್ ಬರೋ ಟ್ರೀಟ್ಮೆಂಟ್ ಏನಂತಂದ್ರೆ ಸರ್ಜರಿ ಮಾಡಲಾರ್ದೆ, ಅಂದ್ರೆ ಗರ್ಭಾಶಯ ತೆಗೀಲಾರ್ದೆ, ನಮ್ಮ ರಕ್ತನಾಳದೊಳಗೆ ಒಂದು ನಮ್ಮ ಪೆನ್ಸಿಲ್ ಇರುತ್ತಲ್ಲ, ಆ ಪೆನ್ಸಿಲ್ ಒಳಗಿನ ಸೀಸ್ ಕಡ್ಡಿ ಏನಿರುತ್ತಲ್ಲ, ಆ ಸೀಸ್ ಕಡ್ಡಿ ಅಷ್ಟು ಗಾತ್ರದ ಟ್ಯೂಬ್ ಮುಖಾಂತರ ರಕ್ತನಾಳದೊಳಗಡೆ ಹಾಕೊಂಡು ನಾವು ಫೈಬ್ರಾಯ್ಡ್ ಎಂಬೋಲೈಸೇಷನ್, ಅಂದ್ರೆ ಈ ಗಡ್ಡೆಗಳಿಗೆ ರಕ್ತ ಹೆಚ್ಚಿಗೆ ಹೋಗ್ತಾ ಇರತ್ತೆ, ರಕ್ತವನ್ನ ಸಪ್ಲೈ ಬಂದ್ ಮಾಡೋದು. ಎಂಬೋಲೈಸೇಷನ್ ಪದ್ಧತಿ ಅಂತಂದ್ರೆ ಹೋಗಿ ರಕ್ತ ಎಲ್ಲಿ ಜಾಸ್ತಿ ಆಗ್ತಿರತ್ತೆ ಅದನ್ನ ಬಂದ್ ಮಾಡೋದು. ಸಾಮಾನ್ಯವಾಗಿ ಈ ಗಡ್ಡೆಗಳು ಬೆಳ್ಕೊಳ್ಳೋದಕ್ಕೆ ಹಾರ್ಮೋನ್ಗಳು ಮತ್ತೆ ಈ ರಕ್ತ ಸಪ್ಲೈ ಏನಿರುತ್ತಲ್ಲ ಅದು ಇಂಪಾರ್ಟೆಂಟ್ ಇರುತ್ತೆ. ಅದನ್ನ ನಾವು ಕಡಿಮೆ ಮಾಡೋದ್ರಿಂದ ನಿಮ್ಮ ಗರ್ಭಾಶಯಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಗರ್ಭಾಶಯದ ಗಡ್ಡೆಗಷ್ಟೇ ನಾವು ಸಪ್ಲೈ ಕಮ್ಮಿ ಮಾಡ್ತೀವಿ. ಅದೇ ಸೀಸ್ ಕಡ್ಡಿ ಟ್ಯೂಬ್ ಏನಿರುತ್ತಲ್ಲ ಅದರೊಳಗಡೆ ನಮ್ಮ ಕೂದಲು ಎಳೆಯಷ್ಟು ಚಿಕ್ಕ ಟ್ಯೂಬ್ ಅನ್ನ ತಗೊಂಡೋಗಿ ಅದು ನಿಮ್ಮ ಗರ್ಭಾಶಯದ ಆ ಗಡ್ಡೆಗೇನು ರಕ್ತ ಹೋಗ್ತಿರತ್ತಲ್ಲ ಅದಕ್ಕೆ ಮೆಡಿಸಿನ್ ಕೊಟ್ಟು ಬಂದ್ ಮಾಡ್ತೀವಿ. ಇದು ಫೈಬ್ರಾಯ್ಡ್ ಎಂಬುಲೇಷನ್. ಈ ಶಸ್ತ್ರಚಿಕಿತ್ಸೆ ನಾವು ಮಾಡಿದ ಮೇಲೆ ನಿಮಗೆ 6-8 ತಾಸಿನೊಳಗೆ ನೀವು ನಿಮ್ಮ ನಾರ್ಮಲ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಬೇರೆ ಶಸ್ತ್ರಚಿಕಿತ್ಸೆ ಇರತ್ತೆ, ನೀವು 1 ವಾರಗಂಟ್ಲೆ ಬೆಡ್ ರಿಡನ್ ಇರಂಗಿಲ್ಲ, ಅಂದ್ರೆ ನೀವು ಹಾಸಿಗೆ ಹಿಡಿದು ಮಲಗಬೇಕಾಗಿಲ್ಲ. ಮಾಡಿದ ಮರನೇ ದಿನನೇ ನಿಮ್ಮ ಕೆಲಸಗಳನ್ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ಕೆಲವೊಂದು ಹೆಣ್ಮಕ್ಳಿಗೆ ಏನಾಗುತ್ತೆ, ಈಗ ಅವರು ಗರ್ಭಧಾರಣೆ ಮಾಡ್ಬೇಕಂತ ಆಸೆ ಇರತ್ತೆ, ಆದ್ರೆ ಫೈಬ್ರಾಯ್ಡ್ ಇಂದಾನೇ ಅವರಿಗೆ ಗರ್ಭ ಧರಿಸೋಕೆ ಆಗ್ತಿರಂಗಿಲ್ಲ. ನೀವು ಅದನ್ನ ಮೊದಲೇ MRI ಅಥವಾ ಅಲ್ಟ್ರಾಸೌಂಡ್ ಇವು ಏನದಾವಲ್ಲ ಇವನ್ ಮಾಡಿಸಿಕೊಂಡು ಪತ್ತೆ ಹಚ್ಚಿಸಿಕೊಂಡ್ರಿ ಅಂತಂದ್ರ ಅದ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ ಮೇಲೆ ಗರ್ಭಧಾರಣೆ ತರೋದು ಏನಿದೆ ಅಲ್ಲ ಅದೆಲ್ಲ ಸಾಧ್ಯ ಆಗತ್ತೆ. ಇದು ಬಹಳಷ್ಟು ಶೋಧನೆ ಮಾಡಿದ ಮೇಲೆ ರಿಸರ್ಚರ್ಗಳು ಹೇಳಿರೋ ಪ್ರಮುಖ ಇದು. ನಾನು ಫೈಬ್ರಾಯ್ಡ್ ಎಂಬುಲೈಸೇಷನ್ ಆದ್ಮೇಲೆ ಗರ್ಭಧಾರಣೆ ಮಾಡಬಹುದಾ, ನನ್ನ ಗರ್ಭಧಾರಣೆ ಆದ್ಮೇಲೆ ನನಗೆ ಮಗು ಚೆನ್ನಾಗಿ ಹುಟ್ಟತ್ತಾ ಅಂತ ನೀವು ಕೇಳಬಹುದು. ಹೌದು, ಖಂಡಿತವಾಗಿ ಹುಟ್ಟತ್ತೆ. ನಾವು ಬಂದ್ ಮಾಡ್ತಿರೋದು ಆ ಗಡ್ಡೆಯ ಬ್ಲಡ್ ಸಪ್ಲೈ ಅಷ್ಟೇ, ನಿಮ್ಮ ಉಳುಕಿದ ಗರ್ಭಾಶಯಕ್ಕೆ ಏನಿರುತ್ತಲ್ಲ ಆ ಬ್ಲಡ್ ಸಪ್ಲೈ ನಾವು ಬಂದ್ ಮಾಡಲ್ಲ. ಆ ರಕ್ತ ಸಪ್ಲೈ ರಕ್ತ ಏನಿರುತ್ತಲ್ಲ ಅಲ್ಲಿ ಹೋಗೋದು ಅದು ಕಂಟಿನ್ಯೂ ಆಗ್ತಿರತ್ತೆ. ಮತ್ತೆ ಎಲ್ಲ ಶೋಧನೆಗಳ ಪ್ರಕಾರನೇ ಆಲ್ರೆಡಿ ಹೇಳಿರೋ ಪ್ರಕಾರನೇ ಇದು ಏನು ಅಂತಂದ್ರೆ ಫೈಬ್ರಾಯ್ಡ್ ಎಂಬುಲೈಸೇಷನ್ ಆದ್ಮೇಲೂ ಗರ್ಭಧಾರಣೆ ತೋರಿ ನಾರ್ಮಲ್ ಡೆಲಿವರಿ ಆದಂತ ಬಹಳಷ್ಟು ಮಹಿಳೆಗಳು ಇದ್ದಾರೆ. ಇವು ಅತ್ಯಾಧುನಿಕ ಶಸ್ತ್ರಚಿಕಿತ್ಸೆಗಳು ನಮ್ಮ KLE ಸಂಸ್ಥೆಯಲ್ಲಿ ಲಭ್ಯ ಇದಾವೆ. ನೀವು ಬಂದು ಯಾವಾಗ್ಲೂ ನಮ್ಮನ್ನ ಸಮಾಲೋಚನೆ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಬಹುದು.
1: ಗರ್ಭಾಶಯ ಗಡ್ಡೆಗಳಿಗೆ ವಿಶಿಷ್ಟ ಚಿಕಿತ್ಸೆ, ಈ ಬಗ್ಗೆ ಇದುವರೆಗೆ ಮಾಹಿತಿ ನೀಡಿದವರು ಡಾಕ್ಟರ್ ಈರಣ್ಣ ಹಿತ್ತಲ್ಮನಿ. KLE ರೇಡಿಯೋ ಡಾಕ್ಟರ್ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಶಂಕರ್ ಮಹದೇವನ್ ಅವರು ಹಾಡಿರುವ ನಾನೀ ಚಿತ್ರದ ಗೀತೆ

0: The choice of New Delhi is to be a participant in shaping the new order or be a price taker once it is built. The Times of India mentions about the relief after UAE airline resume operations. A headline in the paper also says Iran proposed a 30-day plan to end war, says it has received US reply. And finally, a headline in the Tribune states artificial intelligence to create 6 million healthcare jobs in India by 2030. And with that, it's back to you, Anuja.
1: Thank you, Shagun. And in sub early trends, in counting for assembly elections, early trends have started coming in for Kerala, Tamil Nadu, Assam and West Bengal. In Kerala, trends are available for 11 seats. Congress is leading in 5 seats, CPI-M in 3 seats, BJP, RSP and Independent in 1 each. In Tamil Nadu, trends are available for 2 seats, DMK and TVK are leading in 1 each. In Assam, trends are available for 10 seats, BJP is leading in 9 constituencies and AGP in 1. The first trends have also started coming in from West Bengal. BJP is leading in all 3 constituencies for which trends are available. And now before we end the bulletin, the headlines once again. Counting of votes begin for assembly elections in Assam, West Bengal, Kerala, Tamil Nadu and Union Territory of Puducherry. Counting also underway for by-polls in 7 assembly constituencies. India rejects Nepal's objection to Kailash Mansarovar Yatra through Lipu Lake Pass, calls it unjustified. IMD forecasts thunderstorms accompanied with hailstorm over North India, including Haryana, Himachal Pradesh, Uttar Pradesh and Uttarakhand today. United States to launch Project Freedom to guide stranded ships safely out of Strait of Hormuz. And in IPL cricket, Gujarat Titans defeat Punjab Kings by 4 wickets in Ahmedabad last night. And with that, we end the morning news. Have a nice day.
2: ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಶಾಸ್ತ್ರೀಯ ಗಾಯನ.
3: ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಪಂಡಿತ್ ಅಜಯ್ ಪೋಹನ್ಕರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಮೊದಲಿಗೆ ಕೇಳಿ ರಾಗ್ ಲಲತ್. ವಾದ್ಯ ಸಹಕಾರ ಹಾರ್ಮೋನಿಯಂ ವಸಂತ್ ಕನಕಾಪುರ್, ತಬಲಾ ಸಾಥಿ ಪಂಡಿತ್ ರವೀಂದ್ರ ಯಾವಗಲ್.

ಪಂಡಿತ್ ಅಜಯ್ ಪೋಹನ್ಕರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ರಾಗ ಲಲತ್ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮಿಶ್ರ ಭೈರವಿ ರಾಗದಲ್ಲಿ ಠುಮ್ರಿ.

ಪಂಡಿತ್ ಅಜಯ್ ಪೋಹನ್ಕರ್ ಅವರ ಶಾಸ್ತ್ರೀಯ ಗಾಯನದಲ್ಲಿ ಇದುವರೆಗೆ ರಾಗ್ ಲಲತ್ ಹಾಗೂ ಮಿಶ್ರ ಭೈರವಿ ಠುಮ್ರಿ ಕೇಳಿದಿರಿ. ವಾದ್ಯ ಸಹಕಾರ ಹಾರ್ಮೋನಿಯಂ ವಸಂತ್ ಕನಕಾಪುರ್, ತಬ್ಲಾ ಸಾಥಿ ಪಂಡಿತ್ ರವೀಂದ್ರ ಯಾವಗಲ್. ಶಾಸ್ತ್ರೀಯ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಆತ್ಮೀಯ ಕೇಳುಗರೆ, ಸಮಯವನ್ನು ಹೊಂದಿಸಿಕೊಳ್ಳಿ. 9:02 ಗಂಟೆ 2 ಸೆಕೆಂಡುಗಳು.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 9:05 ಅನಂತ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ, ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ 9:15. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ಜಾಯಿ ಜೂಯಿ ಕೊಂಕಣಿ ಕಾರ್ಯಕ್ರಮ. ಲಾಣ ಪಾಣಾಂತು ಶಿಷ್ಟಾಚಿ ಶಿಕ್ಷಣ, ಡಾಕ್ಟರ್ ಸುವರ್ಣ ಗಾಡ್ ಅವರ ಮಾತು ಮತ್ತು ಹಾಡು ಕೇಳುತ್ತೀರಿ. ನಂತರ ಮೇಘ ಸಂದೇಶ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಪ್ರೀತಿ ಬಹಾಂದ್ಕರ್. 11:00 ರಸಮಂಜರಿ, ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು, ಮಾತನಾಡುತ್ತಾರೆ ಉದ್ಯೋತ್ ಭಟ್ ಗುಂಜಗೋಡು. ನಂತರ ಸಂಸ್ಕೃತ ರಂಗಭೂಮಿಯ ಉಗಮದ ಹಾದಿ, ಮಾತನಾಡುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ರಮೇಶ್ ಕುಮಾರ್ ಕೋಲ್ಕುಂದ್ ಅವರ ಶಾಸ್ತ್ರೀಯ ಗಾಯನವಿದೆ. 11:30. 12:05 ವನಿತಾ ವಿಹಾರ. ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಮಾತನಾಡುತ್ತಾರೆ ವಿದ್ಯಾಶಿರ್ಹಟ್ಟಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಮಹಿಳೆಯರಲ್ಲಿ ಹೃದಯಾಘಾತ

ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕಿನ ಹಾರೋಗೇರಿಯ ಸದಾಶಿವ ಭಜಂತ್ರಿ ಮತ್ತು ಸಂಗಡಗರಿಂದ ತಾಸೆವಾದನ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸಿದ್ದಾರೆ ಮಂಜುಳಾ ಪುರಾಣಿಕ್ ಮತ್ತು ಮಾಯಾರಾಮನ್. ಇದು 2:40. ಮೂರು ಗಂಟೆ 1 ನಿಮಿಷಕ್ಕೆ ಎಫ್ಎಂ 103 ಮೆಗಾರ್ಟ್ಸ್ ಕಂಪನಾಂಕಗಳ ಮೇಲೆ ಮುಂಬೈ ವಿವಿಧ ಭಾರತೀ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. ಸಂಜೆಯ ಪ್ರಸಾರಕಾರದಲ್ಲಿ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು 5:30. ಪ್ರಕಟಣೆಗಳನ್ನು ಕೇಳಲಿದ್ದೀರಿ 6 ಗಂಟೆಗೆ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ. ಕೃಷಿ ಶೋಧನೆ ಸಾಧನೆ. ಸಾಂಬಾರ ಬೆಳೆಗಳ ಕೃಷಿ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಹೇಮಂತ್ ರಾಮಡಿಗಿ. 8:00 ಉರ್ದು ಕಾರ್ಯಕ್ರಮ ಶಿರಾಜ್ ಈಗುಲ್. ಮಕಾಲ ಪಡೋಸಿಯೋಂಕ ತಯ್ ಹಮಾರಿ ಜಿಮ್ಮೆದಾರಿಯ ಮಾತನಾಡುತ್ತಾರೆ ಮೊಹಮ್ಮದ್ ಮಜ್ರುಲ್ಲಾಖ್ ಖಾನ್. ನಂತರ ಹಾಡು ಕೇಳುತ್ತೀರಿ. ತದನಂತರ ಕಲಾಮಿ ಶೇರ್ ಬಜಾಬನೆ ಶೇರ್ ಮಾತನಾಡುತ್ತಾರೆ ಜಹೀರುದ್ದೀನ್ ರಾಣೆಬೆನ್ನೂರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ 8:30. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಹಳೆ ಟ್ರಂಕು. ರಚನೆ ವೈಜಿ ಭಗವತಿ. ನಿರ್ದೇಶನ ಡಾಕ್ಟರ್ ಬಸು ಬೇವಿನಗಿಡದ್. ನಿರ್ಮಾಣ ಜಿ ಸುರೇಖಾ ಸುರೇಶ್. 10:00 ಕೀರ್ತನ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರವರಿಂದ. ಪ್ರಸಂಗ ಕಲಬುರಗಿ ಶರಣ ಬಸವೇಶ್ವರ. ತಬ್ಲಾ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್. ವಯಲಿನ್ನಲ್ಲಿ ಶಂಕರ್ ಟಿ ಕಬಾಡಿ. ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ರಾತ್ರಿ 10:30. 11:10 FM 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ ದಿಲ್ಲಿ ಕೇಂದ್ರದಿಂದ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ. ಆಕಾಶವಾಣಿ ಧಾರವಾಡ. ಈಗ ಅನಂತ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಕೃಷ್ಣರಾಯರ ಕೃತಿ.

ಅನಂತ್ ಕುಲಕರ್ಣಿ ಅವರ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷ್ಣರಾಯರ ಕೃತಿ ಹಾಗೂ ಜಿವಿ ಕುಲಕರ್ಣಿ ಅವರ ರಚನೆ ಕೇಳಿದಿರಿ. ವಾದ್ಯ ಸಹಕಾರ ತಬ್ಲಾ ಅನಿಲ್ ಮೈತ್ರಿ, ವಯಲಿನ್ನಲ್ಲಿ ಶಂಕರ ಟೀಕಬಾಡಿ. ಸುಗಮ ಸಂಗೀತ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ಕಾರ್ಯಕ್ರಮದ ಮೊದಲಿಗೆ ವೃಂದಗಾನದಲ್ಲಿ ಮೂಡಿಬರಲಿದೆ ಕನಕದಾಸರ ಕೃತಿ.

ಅರ್ಪಣಾ ಕಾರ್ಯಕ್ರಮದ ಕೊನೆಯದಾಗಿ ಯುಗಳ ಧ್ವನಿಗಳಲ್ಲಿ ಮೂಡಿಬರಲಿದೆ ಮುದ್ದಣ ಕವಿಯವರ ರಚನೆ.

0: ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
2: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
3: ನಲ್ಮೆಯ ಕೇಳುಗರೇ,

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ, ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು, ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.
2: ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
4: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
5: ಶಿಕ್ಷಾ ಕಿ ಜೀವನ್ ಮೇ ಭಿ ಜರೂರತ್ ಹೈ, ಸಮಾಜ್ ಜೀವನ್ ಮೇ ಭಿ ಜರೂರತ್ ಹೈ, ಇಸ್ಕೋ ಅಂಡರ್ ಎಸ್ಟಿಮೇಟ್ ನಹಿ ಕರ್ನಾ ಚಾಹಿಯೆ.
4: NCPCR ಆಯೋಜಿತ ಕರ್ ರಹಾ ಹೈ ಪರೀಕ್ಷಾ ಪರ್ವ್, ಜಿಸ್ಕೆ ಲೈವ್ ಸೆಷನ್ ಕೆ ದೌರಾನ್ ಆಪ್ ಪರೀಕ್ಷಾ ಸೆ ಸಂಬಂಧಿತ ಪ್ರಶ್ನ ಎಕ್ಸ್ಪರ್ಟ್ ಸೆ ಪೂಛ್ ಸಕ್ತೆ ಹೈ, ಜೋ ಕಿ 23 April ಸೆ 23 May ತಕ್ ಚಲೆಂಗೆ. ಅಧಿಕ ಜಾನ್ಕಾರಿ ಕೆ ಲಿಯೆ www.ncpcr.gov.in ಪರ್ ಲಾಗಿನ್ ಕರಿ.
6: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
7: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
6: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
7: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
6: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
8: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
9: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಬೀಳಗಿ ಹಾಗೂ ಧಾರವಾಡ.
10: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
9: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
10: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
9: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
10: ವಿಶಾಲವಾದ ಕ್ಯಾಂಪಸ್,
9: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
10: ಆಟದ ಮೈದಾನ,
9: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
10: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
9: 8123042637.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ಕಾರ್ಯಕ್ರಮ

0: ಪ್ರೀತಿಯ ಗೆಳತಿ, ಕೇಳು ಗೆಳತಿ, ಕೇಳು ನೀ ಗೆಳತಿ, ಕೇಳೇ ಕೇಳ್ತೀನಿ, ಮತ್ಯಾಕೆ ಈ ವಿನಂತಿ ಅಂತಿ? ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗಲ್ತು, ಲಗೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
1: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ್ದು. ಸ್ವರ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆರು ವರ್ಷಗಳು ನೂರು ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
1: ಭೀಮಾ ಲೆಗಸಿ ಫೆಸ್ಟ್ 100 days ಆಫರ್.
0: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
1: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
0: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಹಾಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1-800-309-0309. ಟೇಕ್ ಕೇರ್.
3: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಗಿರಿಕಣ್ಣೆ ಚಿತ್ರದ ಗೀತೆ. ಹಾಡಿದ ಕಲಾವಿದರು ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಂದನ ಕಾರ್ಯಕ್ರಮದಲ್ಲಿ ಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ ಕೇಳುಗರೆ. ಇನ್ನು ಮುಂದೆ ಸೋನು ನಿಗಮ್ ಮತ್ತು ಚಿತ್ರಾವರ ಇವುಗಳ ಧ್ವನಿಗಳಲ್ಲಿ ಮೂಡಿಬರಲಿದೆ ಭಾವ ಬಾಮಯದ ಚಿತ್ರದ ಗೀತೆ.

0: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಆಲಿಸಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ಜಾಯಿ ಜುಯಿ ಕೊಂಕಣಿ ಸಾಪ್ತಾಹಿಕ ಕಾರ್ಯಕ್ರಮ.
1: ವರ್ಷಗಳು ನೂರು ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ ಕೇಂದ್ರ.

0: ಪ್ರಣಯಿರದೆಯಿ ವಿಪ್ರಯೋಗೇ ಋಣಧೀಮ. ಹಂಗ ಪ್ರಿಯೇಲೆ ವಿರಹಾನ ಶೋಕತಪ್ತ ಜಾವನು ಪ್ರಿಯೇಲೆ ಸಮಾಗಮ ಕತ್ತಿರ್ ವಿಫಲ ಜಾವನು ಸಂಚೋ ಕಾವ್ಯಾವಸ್ತು ಮುಣು ವಿಮರ್ಶಕಾನಿ ಮೇಘ ಸಂದೇಶು ಶೋಕರಸ ಪ್ರಧಾನ ಗೀತ ಮುಣು ಅಪೈಲ್ಯ. ಜಲ್ಯರಿ ಭಾರತೀಯ ಸಂಪ್ರದಾಯಾನುಸಾರ ಕಾವ್ಯಾಚೆ ಹೇರ ಸಾಕ ವಿಪ್ರಲಂಬ ಶೃಂಗಾರ ಮುಣು ನಾಮಸ. ಯಕ್ಷಾನ ಶೋಕಾನ ರೋಣ್ ರೋಣು ಸುಸ್ತು ಜಲ್ಲೆ ಬೈಲೆಲೆ ವರ್ಣನ ಮೇಘಾ ಕಡೆನ ಕಶಿ ಕೆಲ್ಯ ಮುಣು ಪಳೆಯ. ಉಪಮಾ ಕಾಲಿದಾಸಸ್ಯ ಮಳ್ಳೆ ಹಂಗ ಸಾರ್ಥಕ ಜಲ್ಯ. ನೂನಂ ತಸ್ಯಾಹ ಪ್ರಬಲ ದಿತೋಶ್ಚೂನ ನೇತ್ರಂ ನಿಶ್ವಾಸಾನಾಮ ಶಿಶಿರತಯ ಭಿನ್ನ ವರ್ಣಾಧರೋಷ್ಟಂ ಹ್ಯಸ್ತನ್ಯಸ್ತಂ ಮುಖಂ ಸಕಲ ವ್ಯಕ್ತಿ ಲಂಬಾಲಕತ್ವ ವಿಂದೋರ್ದೈನ್ಯಂ ತ್ವದನುಸರಣ ಕ್ಲಿಷ್ಟ ಕಾಂತೇರ್ ಬಿಭರ್ತೀಮ. ಹಜ್ಜ ಅನುವಾದ ಬೇಂದ್ರೇನ ಸ್ವಾರಸ್ಯಪೂರ್ಣ ಜಾವನ್ ಕೆಲ. ಅತ್ತು ಅತ್ತು ಮತ್ತತ್ತು ಕೆದರಿಕೊಂಡುಹುದು ಕಣ್ಣ ಪೊಗರು ಬೆಚ್ಚನುಸಿರ ನುಂಡುಂಡು ಸೊಪ್ಪೆಯಾಗಿಹುದು ತುಟಿಯ ಚಿಗುರು ಗಲ್ಲದಲ್ಲಿ ಕೈ ಓರೆ ಮೋರೆ ನಿಡಿಗೂದ ಲುದ್ದ ಚಿಂತೆ ಮೋಡ ಮುಸುಕಲಿರೆ ಮಂಕುಗವಿದ ಆ ದೀನ ಚಂದ್ರನಂತೆ. ಕಾಳಿದಾಸಲೆ ಹೇ ಕಾವ್ಯ ಅಂತೂ ಪ್ರಕೃತಿ ವರ್ಣನ್ ಬಿ ಅಗ್ದಿ ಸುಂದರಿತಿನ ಅಮ್ಮೆ ದೊಳೆ ಎದ್ರಾಕ ಪಳೈತ ಅಶಿಲ್ ತಶ್ಶಿ ವರ್ಣನ್ ಜಲ್ಯ. ಪೈಲೆ ಸಂಗಿಲ್ಯಾವರಿ ಯಕ್ಷಾಕ ಮೇಘು ಏಕ ಸಚೇತನ ಜಾವನು ದಿಸ್ತ. ಜಲ್ಯರಿ ಹೇ ಕಾವ್ಯ ಅಂತೂ ಕವಿಕ ಪ್ರಕೃತಿ ಅಶಿಲೆ ಸರ್ವ ಅಚೇತನ ಸಚೇತನ ಜಾವನು ದಿಸ್ತಚಿ. ನೈ ಜವೋ ವೃಕ್ಷ ಜವೋ ಪರ್ವತ ಹೆ ಪೂರ ತಕ್ಕ ಸಚೇತನ ಜಾವನು ವರ್ಣಿಜಲಿಲಸ. ಪ್ರಕೃತಿ ಪ್ರೇಮಕ ಹೇ ಕಾವ್ಯಾಂತೂ ಗಡಿ ಮುಳ್ಳಿನ ತಶಿಚಿ. ಹೇ ಕಾವ್ಯಾಂತೂ ವಿರಹ ವೇದನಾಚೆ ಪ್ರಲಾಪ ಅಸ್ಲ್ಯರ್ಬಿ ಖಯೀಚಿ ಏಕ ನೈತಿಕತೆಚೆ ಗಡಿ ಮಿರ್ಮುನು ಶಬ್ದ ನಾಚಿ ಪ್ರಲಾಪ ನಾಮೋಣು ಅಂಬ ದಿಸುನೆತ. ಯಕ್ಷಾಲೋ ಮೇಘ ಸಂದೇಶು ಹೃದಯಂಗಮ ಜಾವನು ಆದರ್ಶ ಜಾವನು ದಿಸುನೆತ. ಪ್ರತಿ ಏಕ ಶಬ್ದ ಬಿ ಅರ್ಥಪೂರ್ಣ ಜಾವನು ಉಪಯೋಗ ಜಲ. ರಸಭಾವ ಭಾವಗೀತೆಚೆ ಲಕ್ಷಣಾನುಸಾರ ಏಕ ಏಕ ಪದ್ಯಾಂತ ಬಿ ಭೋರ್ನ್ ಭೋರ್ನ್ ಎತ. ಉತ್ಕಟ ಅಶೀಲ ಭಾವ ಬಿ ಸರಳ ಸುಂದರ ಭಾಷೆಂತು ಸಾಕ್ಷಾತ್ಕಾರ ಜಾವನು ನಿರೂಪಣ ಕೆಲಿಲಸ. ಥೊಡೆ ಕಡೆನ ಭಕ್ತಿಭಾವ ಶಾಂತರಸ ಗೋಚರ ಜಲ್ಲೆರ್ ಬಿ ಪ್ರಧಾನ ಅಶಿಲೆ ವಿಪ್ರಲಂಬ ಶೃಂಗಾರಾಕ ವಿರೋಧಿ ಜಾವನು ಖಂಚೇರಸ ಬಿ ದಿಸೂನ್ ಎನಚಿ. ಲೋಕವೃತ್ತಾಂತ ಪ್ರದರ್ಶನ ಕೋರ್ನು ನಾಯಕಿಲ ಮನಾಂತು ಸಮಾಧಾನ ದೀವನು ಸ್ಥಿರತಾ ದಿವ್ಚಿ ಹಂಗ ಕವೇಲೋ ಆಶಯ ಅಸ. ಒಟ್ಟಾರೆ ಜಾವನ್ ಸಾಂಕ ಜಲ್ಲೆರಿ ಖಂಚೇ ದೃಷ್ಟಿಯನ್ನು ಪಡೆಯಲಾರಿ ಬಿ ಕಾಳಿದಾಸಾಲೆ ಮೇಘದೂತ ಕೃತಿ ಭಾರತೀಯ ಮಾತ್ರನೇ ವಿಶ್ವ ಸಾಹಿತ್ಯ ಕ್ಷೇತ್ರ ಅಂತೂ ಏಕ ಅತ್ಯಮೂಲ್ಯ ಕೃತಿ ಮಣಿಚಂತೂ ದೋನಿ ಉತ್ತರನಾಂಚಿ. ಹಜ್ ನಿಮಿತ್ತ ಕಾಳಿದಾಸಕ ವಿಶ್ವಕವಿ ಮಳ್ಳಿ ಶ್ರೇಷ್ಠತೆ ಮೆಳೆಯ. ಸಂಸ್ಕೃತ ಕಾವ್ಯಾಚೆ ಅತ್ಯುಚ್ಚ ಶಿಖರಾರಿ ಕಾಳಿದಾಸು ದಿಸುನೆತ. ಸಂಸ್ಕೃತ ಮಳ್ಳಿಕಿ ಪೈಲೆ ಉಡುಗಾಸು ಯೌಚೆ ನಾಮ ಕಾಳಿದಾಸಲೆ. ಕಾಳಿದಾಸಲ್ ಏಕ ಏಕ್ ಕೃತಿ ಬಿ ವಿಶ್ವ ಸಾಹಿತ್ಯ ಅಂತೂ ಅಪ್ರತಿಮ ಸ್ಥಾನ ಗೆತಿಲಸ. ಕಾಳಿದಾಸಲ್ ಮೇಘದೂತ ವಚ್ಚಿಲೆ ಆಂಗ್ಲ ಕವಿ ಗೈಟೆನ ದಿ ಫಸ್ಟ್ ಮೀಟಿಂಗ್ ವಿತ್ ಎ ವರ್ಕ್ ಸಚ್ ಆಸ್ ದಿಸ್ ಈಸ್ ಆಲ್ವೇಸ್ ಆನ್ ಇವೆಂಟ್ ಇನ್ ಅವರ್ ಲೀವ್ಸ್ ಮಳೆ. ಬೇಂದ್ರೇನ ಮುಖಾರ್ಬಿ ಅಸಲೆ ಕವಿ ಜನ್ಮ ಎವಚೆ ಸಾಧ್ಯತ ನಾಮೋಣ ಬಿ ಉದ್ಘಾರ ಕಾಳಿಲಸ. ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಶೃಂಗಾರದಿಂದೆ ನಮ್ಮ ಭಕ್ತಿರಸವ ಹೊಮ್ಮಿಸುವ ದಿವ್ಯ ಭಾನು. ಬೇಂದ್ರೆ ತಸಲೆ ಶ್ರೇಷ್ಠ ಕವಿನ ಮಣ್ಣಂತರ ಅಮ್ಮೆ ನಿ ಮಣ್ಚಿ ಕಸಲೂರ್ಲೆ.
1: ಮೇಘ ಸಂದೇಶು ಡಾಕ್ಟರ್ ಪ್ರೀತಿ ಭಂಡಾರ್ಕರ್ ಹೆಂಗಲೆ ಭಾಷಣಕ್ಕೆ ತೋಶಿಲೆ.
2: ಜಾಯಿ ಜುಯಿ ಹೆ ಕೊಂಕಡಿ ಸಮ್ಮಿಶ್ರ ಕಾರ್ಯಕ್ರಮ ತುಮಿ ಆಕಾಶವಾಣಿಚೆ ಧಾರವಾಡ ಕೇಂದ್ರ ಅಂತಾನು ಆಯ್ಕೆ ತೋಶಿಲೆ.
3: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
4: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
5: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು. ಮಾತ್ರೆ ತೆಗೆದು

0: ಕೊಳ್ಳುತ್ತಲೇ ಹೋಗಬೇಕು ಅನ್ನೋದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೆ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಆಕಾಶವಾಣಿ ಧಾರವಾಡ.

ಇಂದಿನ ರಸಮಂಜರಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಲಿದ್ದೀರಿ ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು. ಮಾತನಾಡುತ್ತಾರೆ ಉದ್ಯೋತ್ ಭಟ್ ಗುಂಜಗೋಡು.

ಸಂಬಂಧ ಯಾರಿಗೆ ಬೇಡ? ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಯೂ ಸಂಬಂಧವಿಲ್ಲದೆ ಇರಲಾರದು. ಪ್ರತಿ ಕ್ಷಣ ನಮ್ಮ ಜೀವನದ ಉತ್ಸಾಹವನ್ನ ಅದು ಹೆಚ್ಚು ಮಾಡುತ್ತದೆ. ಅಲ್ಲದೆ ಜೀವಿಯ ದುಗುಡಕ್ಕೆ ಒಳ್ಳೆಯ ಸಂಬಂಧಕ್ಕಿಂತ ದೊಡ್ಡ ಮದ್ದು ಇಲ್ಲ. ಸಂಸಾರ ಅತ್ಯಂತ ಸಂಕೀರ್ಣ. ಒಬ್ಬ ವ್ಯಕ್ತಿ ಒಂದೇ ಸಮಯಕ್ಕೆ ಹಲವನ್ನು ಬಯಸುವನು. ತಾನು ವೃತ್ತಿಯಲ್ಲಿದ್ದರೆ ಅದು ನಡೆಯಬೇಕು, ಜೊತೆಗೆ ತನ್ನ ಅನುಪಸ್ಥಿತಿಯಲ್ಲಿ ಇನ್ನಷ್ಟು ಕೆಲಸಗಳು ನಡೆಯಬೇಕು. ಆಗ ಒಬ್ಬರಿಗೆ ಇನ್ನೊಬ್ಬರು ಆಗುವರು. ಇದು ಪರಸ್ಪರವಾದ ಸಂಬಂಧ. ಮರ ಬಳ್ಳಿಗೆ ಆಶ್ರಯ ಕೊಟ್ಟರೆ ಬಳ್ಳಿ ಮರದ ಅಂದವನ್ನ ಇಮ್ಮಡಿಗೊಳಿಸುತ್ತದೆ. ಇದು ವಾಸ್ತವ ಪ್ರಪಂಚದ ಮಾತು. ಅದನ್ನ ಬಿಟ್ಟು ಭಾವಪ್ರಪಂಚ ಒಂದುಂಟು, ಅದನ್ನ ಆಳುವುದು ಸಂಬಂಧವೇ. ಮಗುವಿಗೆ ತಾಯಿಯ ಮಡಿಲು ಸಿಕ್ಕಲ್ಲಿ ಸಮಾಧಾನ, ಅವಳಿಗೆ ಕೆಲಸಕ್ಕೆ ಹೋದ ಗಂಡ ಸುರಕ್ಷಿತವಾಗಿ ಬಂದಲ್ಲಿ ಸಮಾಧಾನ, ಗಂಡನಿಗೆ ತನ್ನ ಮನೆಯಲ್ಲಿ ಎಲ್ಲರೂ ಸಂತಸದಿಂದ ಇದ್ದಲ್ಲಿ ಸಮಾಧಾನ. ಒಟ್ಟಾರೆ ಎಲ್ಲರೂ ಒಂದು ಹಂತದಲ್ಲಿ ತನಗಿಂತ ಹೆಚ್ಚು ತನ್ನ ಸಂಬಂಧವನ್ನ ಉಳಿಸಿಕೊಳ್ಳಲು ಹೋರಾಡುವರು. ಒಂದು ಮಟ್ಟಿಗೆ ಅದು ನ್ಯಾಯವೇ. ನಮ್ಮವರಿಗಲ್ಲದೆ ನಾವು ಇದ್ದು ಏನು ಪ್ರಯೋಜನ? ಒಂದು ವೇಳೆ ಇದ್ದರೂ ಆ ಬದುಕು ಸಂತೋಷ ನೀಡೀತೆ? ಖಂಡಿತ ಇಲ್ಲ. ನಾನು ಜ್ಞಾನಿ, ನಾನು ತಪಸ್ವಿ ಎಂದು ನಿರ್ಜನ ಪ್ರದೇಶದಲ್ಲಿ ಮೂಗುಮುಚ್ಚಿಕೊಂಡು ಬ್ರಹ್ಮರಂಧ್ರದಿಂದ ಪ್ರಾಣಪಕ್ಷಿಯನ್ನು ವಿಸರ್ಜಿಸಿ ಮುಕ್ತನಾಗುತ್ತೇನೆ ಅಂತ ಯಾರಾದರೂ ಹೇಳಿದರೆ ಅದು ದೊಡ್ಡ ಅಜ್ಞಾನದ ಮಾತೆ. ಪ್ರಪಂಚವನ್ನ ಪ್ರೀತಿಸಿದವ ಪ್ರಪಂಚದಲ್ಲಿ ಹೇಗೆ ಲೀನನಾಗಬಲ್ಲ? ಲೀನ ಆಗುವುದು ಅಂದರೆ ಅಪ್ಪಿಕೊಳ್ಳುವುದು ಎಂದು. ಜಗತ್ತನ್ನ ಅಪ್ಪಿಕೊಂಡು ತಾನೇ ಜಗತ್ತಾಗುವುದು ಮೋಚನ, ಅರ್ಥಾತ್ ಮುಕ್ತಿ. ಮೊದಲನೆಯದಾಗಿ ಸಂಬಂಧ ಶಬ್ದವೇ ಅಷ್ಟು ಸುಂದರ. ಕಟ್ಟಿ ಹಾಕುವುದು ಬಂಧನವಾದರೆ ಪ್ರೀತಿಗೆ ಮೌಲ್ಯಕ್ಕೆ ಕಟ್ಟು ಬೀಳುವುದು ಸಂಬಂಧ. ಮತ್ತೆ ನಾವು ಇದನ್ನ ಸ್ನೇಹ ಅಂತಲೂ ಕರೆಯುತ್ತೇವೆ. ಸ್ನೇಹ ಅಂದರೆ ಅಂಟು ಎಂಬ ಅರ್ಥವೂ ಕೂಡ ಉಂಟು, ಅಂದರೆ ಗಮ್. ಅದು

ಹೇಗೆ ಒಡೆದ ವಸ್ತುವನ್ನ ಅಥವಾ ಎರಡು ಬೇರೆ ಬೇರೆ ವಸ್ತುವನ್ನ ಒಂದು ಮಾಡುವುದೋ, ಹಾಗೆ ಮಾನಸಿಕವಾದ ಯಾವುದೋ ಒಂದು ನಂಟು ನಮ್ಮನ್ನ ಎಲ್ಲೆಡೆ ಇರುವಂತೆ ಮಾಡುವುದು. ಮತ್ತೆ ಇದು ಹಿಂದೆ ಹೇಳಿದಂತೆ ದೊಡ್ಡ ಮದ್ದು, ಹಾಗೆ ಮಾದಕ ಕೂಡ. ಹದ ಇದ್ದಲ್ಲಿ ಅದು ಮದ್ದು, ಹದ ತಪ್ಪಿದಲ್ಲಿ ಅದು ಶಾಪ ಆಗುವುದು. ನಮ್ಮ ಅತಿಯಾದ ಪ್ರೀತಿಗೆ, ಸ್ನೇಹಕ್ಕೆ ಪಾತ್ರವಾಗಲು ಮತ್ತೊಬ್ಬರು ಇಚ್ಛಿಸದಿದ್ದಲ್ಲಿ ಅದು ನಮಗೆ ನಿಜವಾಗಿಯೂ ಭಾರವೇ. ಆದರೆ ಹಿತಮಿತದಲ್ಲಿದ್ದಲ್ಲಿ ಅದು ಅವರ ಭಾಗ್ಯ. ಸಂಬಂಧವನ್ನ ಉಳಿಸಿಕೊಳ್ಳಲೇಬೇಕು. ಆಗಾಗ್ಗೆ ಎಲ್ಲರ ನೆನಪು, ಭೇಟಿ, ಕಷ್ಟ ಸಂತೋಷಗಳನ್ನ ಹಂಚಿಕೊಳ್ಳುವುದು ಇವೆಲ್ಲ ಇರಬೇಕು. ಈ ಜಗತ್ತನ್ನ ನನ್ನ ಹೆಗಲ ಮೇಲೆ ಹೊರುತ್ತಿದ್ದೇನೆ ಎಂಬ ಒಂದು ಕಷ್ಟದ ಬಗೆಗಿನ ಕೊರಗು ಕರಗುತ್ತದೆ. ಮತ್ತು ಸಂತೋಷ, ನಮ್ಮ ಸಾಧನೆ, ನಮ್ಮ ಯಶಸ್ಸನ್ನ ಹಂಚಿಕೊಂಡಾಗ ತಾನೊಬ್ಬನೇ ಬೃಹಸ್ಪತಿ ಎಂಬ ಭ್ರಮೆಯಿಂದ ದೂರವಾಗುವುದಕ್ಕೆ ಇದು ಸಹಕಾರಿ. ಅದಕ್ಕೆ ಅಂಥವರ ಸ್ನೇಹವನ್ನೇ ಮಾಡಬೇಕು. ಕೆಲವೊಬ್ಬರಿಗೆ ಸಹಜವಾಗಿಯೇ ಒಳ್ಳೆಯ ಪರಿಸರ ಬೆಳೆಯಲು ದೊರಕಿದರೆ ಅಲ್ಲೂ ಕೆಲವರು ದುರ್ಗುಣಗಳನ್ನು ಹೊಂದಿದವರು ಇರಬಹುದು. ಮತ್ತು ಸಂಬಂಧ ನಮ್ಮನ್ನ ಕಟ್ಟುವುದರ ರೀತಿಯಲ್ಲೇ, ಜೊತೆಯಲ್ಲೇ ದೇಶವನ್ನೂ ಕಟ್ಟುವುದು. ಒಬ್ಬಾತನಿಗೆ ಮನೆಯಲ್ಲಿ ಬಂಧುಗಳಲ್ಲಿ ಸ್ನೇಹ ಚೆನ್ನಾಗಿದ್ದರೆ ಸಹಜವಾಗಿಯೇ ಅವನು ಸಂತೋಷದಿಂದ ತನ್ನ ವೃತ್ತಿ ಜೀವನದಲ್ಲಿ ಇರುತ್ತಾನೆ. ಸಂತೋಷದಿಂದ ಮಾಡಿದ ಕೆಲಸ ಯಾವಾಗಲೂ ಸರ್ವೋತ್ತಮ. ಹೀಗೆ ದೇಶ ರೂಪುಗೊಳ್ಳುವುದು. ಜನರ ಒಂದು ಸಮೂಹ ಪ್ರಜ್ಞೆಯೇ ದೇಶ. ಆ ಪ್ರಜ್ಞೆಯೇ ಒಂದು ದೇಶದ ವಿಶ್ವಮಟ್ಟದ ಸ್ಥಾನವನ್ನ, ಶಕ್ತಿಯನ್ನ ನಿರ್ಣಯಿಸುವುದು. ಅದರ ಪ್ರತಿಬಿಂಬವೇ ನಮ್ಮ ಸಂಪತ್ತು. ಸಾಮೂಹಿಕ ಪ್ರಜ್ಞೆ ಮೂಡುವುದು ಹೇಗೆ, ಅದನ್ನ ಹಲವಾರು ಬಗೆಯಲ್ಲಿ ತರ್ಕಿಸಬಹುದು. ಅದು ಅವರವರ ನೇರಕ್ಕೆ ಬಿಟ್ಟಿತ್ತು. ಆದರೆ ಅದು ಕೆಲವೊಂದಿಷ್ಟು ಇತಿಹಾಸದಿಂದ, ಅರ್ಥಾತ್ ಇವತ್ತಿಗೆ ಅಕ್ಷರಗಳ ಮೂಲಕ ಇರುವ ಗ್ರಂಥಗಳಿಂದ ಮತ್ತು ನಾವು ಕಾಣುವ ಉತ್ತಮ ವ್ಯಕ್ತಿಗಳಿಂದ. ವಸ್ತುತಃ ಇತಿಹಾಸವು ಒಬ್ಬ ವ್ಯಕ್ತಿಯಿಂದಲೇ ಅಥವಾ ವ್ಯಕ್ತಿಗಳಿಂದಲೇ, ಆದರೂ ಅದು ಸದ್ಯಕ್ಕೆ ವರ್ತಮಾನವಲ್ಲ. ಮತ್ತು ದೊಡ್ಡ ವ್ಯಕ್ತಿತ್ವ ಎಷ್ಟೊಂದು ಕಡೆ ಇದ್ದರೂ ಅದು ಇತಿಹಾಸವಾಗಿ ದಾಖಲಾಗುವುದು ಯಾರಿಗೆ ಭಾಗ್ಯವಿದೆಯೋ ಅವರದ್ದು ಮಾತ್ರ. ಈ ಹಿನ್ನೆಲೆಯಲ್ಲಿ ಕಂಡಾಗ ಭಾರತ ತುಂಬಾ ಅದೃಷ್ಟಶಾಲಿ. ನಮ್ಮಲ್ಲಿ ಮೌಲ್ಯಗಳನ್ನ ಉಸಿರಾಡಿಕೊಂಡು ಬದುಕಿದವರು ಅನೇಕ ಜನಪ್ರಸಿದ್ಧರಾದವರೇ ಇದ್ದಾರೆ. ವರ್ತಮಾನದಲ್ಲೂ ಇದ್ದಾರೆ, ಭವಿಷ್ಯತ್ತಿನಲ್ಲೂ ಇರುತ್ತಾರೆ. ನಾವು ಅಂಥವರನ್ನ ಕಂಡಾಗ ರಾಮನಂಥ ವ್ಯಕ್ತಿ ಎಂದು ಒಂದು ಮಾತನ್ನ ಹೇಳುತ್ತೇವೆ. ಯಾವುದನ್ನ ಹೋಲಿಕೆಯನ್ನಾಗಿ ಹೇಳುತ್ತೇವೆಯೋ ಅದು ಅತ್ಯುನ್ನತವಾಗಿರಬೇಕು. ಹಾಗಿದ್ದಾಗ ರಾಮನ ವ್ಯಕ್ತಿತ್ವ ಎಂತಹದ್ದು, ಅವನು ಸಂಬಂಧಕ್ಕೆ ಕೊಟ್ಟ ಬೆಲೆ, ಉಳಿಸಿಕೊಂಡ ರೀತಿ ಇವೆಲ್ಲ ಅನುಸರಣೀಯ. ಅದನ್ನೇ ಸ್ವಲ್ಪ ಮಟ್ಟಿಗೆ ನೋಡೋಣ. ನಾವು ಸಂಬಂಧವನ್ನ, ಸ್ನೇಹವನ್ನ ಹೇಗೆ ಇಟ್ಟುಕೊಳ್ಳುತ್ತೇವೆ ಎಂದು ಅತ್ಯಂತ ಸಂತೋಷದ ಸಮಯದಲ್ಲಿ, ಅತ್ಯಂತ ಕಷ್ಟಕರವಾದ ಸಮಯದಲ್ಲಿ ಸ್ಫುಟವಾಗಿ ತಿಳಿಯುವುದು. ನಮ್ಮಲ್ಲಿ ಸಂಪತ್ತು ಇದ್ದಾಗ ಅಥವಾ ಸಂಸಾರ ಸರಿಯಾಗಿದ್ದಾಗ ನೆನಪಾಗದಿರುವವರು ಕಷ್ಟ ಬಂದಾಗ ದಿಢೀರಂತ ನೆನಪಾಗುತ್ತಾರೆ. ಬೇರೆಯವರು ಕಷ್ಟದಲ್ಲಿದ್ದಾಗ ಅವರ ನೆನಪೇ ನಮಗೆ ಆಗದು. ಅವರು ಅನುಕೂಲಕ್ಕೆ ಬಂದಾಗ ಅದು ಹೇಗೋ ನೆನಪು ಆಗುತ್ತಾರೆ. ಇವೆಲ್ಲ ಒಂದು ರೀತಿಯ ನಾಟಕವಷ್ಟೇ. ಸಾಮಾನ್ಯವಾಗಿ ರಾಮನ ಬಗೆಗಿನ ಶೈಶವದ ಮಾಹಿತಿ ಅಷ್ಟು ಹೆಚ್ಚು ದೊರಕದು. ರಾಮನ ಅಯನ, ಅರ್ಥಾತ್ ರಾಮಾಯಣ ಆರಂಭವಾಗುವುದು ವಿಶ್ವಾಮಿತ್ರನ ಯಜ್ಞ ರಕ್ಷಣೆಯಿಂದ. ಪಾಪ ದಶರಥನಿಗೆ ವ್ಯಾಮೋಹ ರಾಮನ ಮೇಲೆ. ಆ ಸ್ಥಿತಿಯಲ್ಲಿ ಬಹುಶಃ ರಾಮನೇ ಉತ್ಸಾಹದಿಂದ ನಾನು ಹೋಗುವೆ ಯಜ್ಞರಕ್ಷಣೆಗೆ ಅಂತ ವೀರೋತ್ಸಾಹದ ಮಾತನ್ನ ಹೇಳಿದ್ದಲ್ಲಿ ಅದು ತಪ್ಪಲ್ಲ. ಆದರೆ ಮೂರನೇ ವ್ಯಕ್ತಿಗಳ ಜತೆಯಲ್ಲಿ ಮೊದಲಿಬ್ಬರ ವ್ಯಕ್ತಿಗಳ ಪ್ರಕಟವಾಗುವ ಅಭಿಪ್ರಾಯ ಒಂದೇ ಇರಬೇಕು. ಆ ಅಭಿಪ್ರಾಯದಲ್ಲಿ ಭೇದ ಅಂದರೆ ಬಿರುಕು ಬಂದಲ್ಲಿ ಮೂರನೆಯವರಿಗೆ ಅದನ್ನ ಮುಂದುವರಿಸಲು ಕೊಟ್ಟ ದೊಡ್ಡ ಅವಕಾಶವಾಗುವುದು. ಅದರಿಂದ ಲವಲೇಶವೂ ಲಾಭವಿಲ್ಲ. ಸುಂದರವಾದ ಸಂಬಂಧ ಕೆಲವೊಮ್ಮೆ ಹಾಳಾಗುವುದು. ಮತ್ತೆ ಅವನ ವನವಾಸದ ಆರಂಭ. ಅಲ್ಲಿಯೂ ನಮಗೆ ಆಶ್ಚರ್ಯವಾಗುವುದು ಒಂದು, ನಗರಕ್ಕೆ ನಗರವೇ ರಾಮನ ಹಿಂದೆ ಹೋಗಿತ್ತು. ಕೆಲವೊಮ್ಮೆ ಇದು ಸತ್ಯವೋ ಸುಳ್ಳೋ ಎಂದು ತೋರುವುದು. ಆದರೆ ರಾಮ ಎಂಥ ರಾಜಕಾರಣಿ ಎಂದು ಕಂಡಾಗ ಹೌದೆನಿಸುವುದು. ರಾಜಕಾರಣ ಅಂದರೆ ಅದು ಶತ್ರುವನ್ನ ಬಗ್ಗುಬಡಿಯುವುದಷ್ಟೇ ಅಲ್ಲ, ಅದೂ ಕೂಡ ಒಂದು ಅಂಗವಷ್ಟೇ. ತನ್ನವರನ್ನ ಯಾವಾಗಲೂ ತನ್ನವರನ್ನಾಗಿಯೇ ಉಳಿಸಿಕೊಳ್ಳುವುದು ರಾಜಕಾರಣ. ಇದು ಅತ್ಯಂತ ಕಠಿಣವಾದದ್ದು. ಯಾಕೆಂದರೆ ಪ್ರಜಾವರ್ಗವು ಅತ್ಯಂತ ವಿಚಿತ್ರ. ಅಲ್ಲಿ ನಮಗಿಂತ ಒಂದೆರಡು ತಲೆಮಾರಿನ ಹಿಂದಿನವರೂ ಮುಂದಿನವರೂ ಇರುತ್ತಾರೆ. ಅವರೆಲ್ಲರ ವಿಶ್ವಾಸಗಳಿಕೆ ಇದು ತುಂಬಾ ಕಷ್ಟ. ಸದ್ಯದ ನಮ್ಮ ಸುತ್ತಮುತ್ತಲಿನ ದೇಶದ ಪರಿಸ್ಥಿತಿಯನ್ನ ನೋಡಿ ನಮಗೆ ಅರ್ಥವಾಗುವುದು. ಆದರೆ ರಾಮ ಸಣ್ಣ ವಯಸ್ಸಿನಲ್ಲೇ ರಾಜಕಾರಣಿಯಾದವನು.
ಮತ್ತು ಆ ರಾಜಕಾರಣವನ್ನ ಬಹಳ ಬೇಗ ಮೈಗೂಡಿಸಿಕೊಂಡವನು. ಅವನ ದಿನಚರ್ಯ ಹೇಗೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ರಾಮಾಯಣದಲ್ಲಿ ಸಿಗುವುದು. ಅಲ್ಲಿ ಅವನು ಪ್ರತಿಯೊಂದು ಮನೆಗೆ ಹೋಗುತ್ತಿದ್ದ. ಆ ಮನೆಯ ಸದಸ್ಯರನ್ನೆಲ್ಲರನ್ನೂ ಹೆಸರು ಹೇಳಿ ತಾನೇ ಮೊದಲು ಮಾತನಾಡಿಸುತ್ತಿದ್ದ. ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದ. ಮತ್ತೆ ಇದು ನಿರಂತರವಾಗಿತ್ತು. ಇದು

ರಾಮಾಯಣಕ್ಕೆ ರಾಮಕಥಾನಾಯಕನಾಗಲು ಇದ್ದ ದೊಡ್ಡ ಬುನಾದಿ ಎನ್ನಬಹುದು. ಇನ್ನು ಮುಂದೆ ನಮಗೆ ವಾಲಿಯನ್ನ ಕೊಲ್ಲುವಾಗ ರಾಮನ ಜಾಣ್ಮೆ ತೋರುವುದು. ರಾಮನಿಗೆ ವಾನರ ಸೈನ್ಯ ಬೇಕಿತ್ತು, ಹಾಗಂತ ವಾಲಿಯ ಸಂಹಾರವೂ ಆಗಬೇಕಿತ್ತು. ವಾಲಿಯ ಬೆಂಬಲಿಗರು ಬೇರ್ಪಟ್ಟು ಮತ್ತೆ ಅವರೊಂದಿಗೆ ಹೊಸದಾದ ಜಗಳ ಯುದ್ಧ ಯಾಕೆ ಬೇಕು? ಅಲ್ಲವನು ವ್ಯವಹರಿಸಿದ ನೀತಿ ಅದ್ಭುತವಾದದ್ದು. ವಾಲಿಯೇ ತನ್ನ ತಪ್ಪನ್ನ ಒಪ್ಪಿಕೊಳ್ಳುವಂತೆ ರಾಮ ಮಾಡಿದ. ತಮ್ಮ ನಾಯಕನೇ ರಾಮನನ್ನ ಒಪ್ಪಿಕೊಂಡಾಗ ಅವನ ಹಿಂಬಾಲಕರು ಒಪ್ಪಿಕೊಳ್ಳದೇ ಇರುವರೆ? ಇಲ್ಲಿ ರಾಮನ ಪೂರ್ವವೃತ್ತಾಂತ ಕೆಲಸ ಮಾಡಿದೆ. ಆದರೂ ಅಲ್ಲಿ ಆಗ ಅವನು ತೋರಿದ ಜಾಣ್ಮೆ ದೊಡ್ಡದು. ಆದರೆ ಇದು ಕಥೆಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿವಾದವಾಗಿ ನೋಡುವುದಕ್ಕಿಂತ ರಾಮನ ರಾಜನೀತಿ ಇದು ಅಂತ ತಿಳಿದರೆ ಸರಿಹೊಂದುವುದು. ಮತ್ತೆ ಎಲ್ಲಾ ಸಮಯದಲ್ಲೂ ನಮಗಿಂತ ಎಷ್ಟೋ ಕಾಲ ಹಿಂದಿನ ವ್ಯಕ್ತಿ ನಾವೊಂದುಕೊಂಡ ರೀತಿಯೇ ಇರಬೇಕು, ಇದು ಯಾವ ನಿಯಮ? ಮತ್ತು ಹಲವರಿಗೆ ಈ ಪ್ರಶ್ನೆ ಇರಬಹುದು, ರಾಮ ಯಾಕೆ ರಾಜ್ಯ ಬಿಟ್ಟ? ಅದು ಅವನ ಅಸಾಮರ್ಥ್ಯವಲ್ಲವೇ ಎಂದು. ಇಲ್ಲಿ ರಾಮನ ಜಾಗದಲ್ಲಿ ನಿಂತು ಆಲೋಚಿಸಿದಾಗ ಉತ್ತರ ಸಿಗುವುದು. ಮೊದಲನೆಯದಾಗಿ, ರಾಮ ಲೋಭಿಯಲ್ಲ. ಅವನಿಗೆ ತನ್ನ ಗುಣಗಳಿಗಿಂತ ದೊಡ್ಡ ಸಂಪತ್ತು ಬೇಕೆ? ಮತ್ತು ಅವನಿಗೆ ಜನಾದರಣೆ ಬೇಕೆಂಬ ಹಪಹಪಿತನವಿಲ್ಲ. ಅವನಿಗಾಗಲೇ ಕೀರ್ತಿ ಸಾಕಷ್ಟಿತ್ತು. ಹೀಗಿದ್ದಾಗ ಅವನು ಅಧಿಕಾರ ವಹಿಸಿಕೊಂಡು ಮಾಡಬೇಕಾದದ್ದೇನು? ಜನರ ರಕ್ಷಣೆ, ಒಳ್ಳೆಯ ಆಡಳಿತ, ಶತ್ರುಗಳ ಬಾಧವಿಲ್ಲದಂತೆ ರಾಜ್ಯವನ್ನು ನಡೆಸುವುದು, ಇದಿಷ್ಟೇ. ಈಗ ವನವಾಸವೆಂದರೆ ಅವನಿಗೆ ವಸ್ತುತಃ ಹಿಂಜರಿಕೆ ಇಲ್ಲವೇ ಇಲ್ಲ. ಅಲ್ಲದೆ ಭರತ ಆಳುವನು ರಾಜ್ಯವನ್ನು. ಅವನೂ ರಾಮನಷ್ಟೇ ಸಮರ್ಥಾಡಳಿತಗಾರ, ಧರ್ಮಿ. ಹೀಗಿದ್ದಾಗ ರಾಮನಿಗೆ ವನವಾಸ ಒಂದು ರೀತಿಯ ರಾಜಕೀಯ ಬಿಸಿಯಿಂದ ಸ್ವಲ್ಪ ಹೊರಗೆ ಆರಾಮವಾಗಿ ಇರುವುದಷ್ಟೇ. ಇದಕ್ಕೆ ಅವನು ಒಪ್ಪಿದ. ಅಲ್ಲದೆ ಕೈಕೇಯಿಗೆ ಅವನು ಒಂದು ಮಾತನ್ನ ಹೇಳುವನು. ಅದನ್ನ ಕವಿಯಾದ ಭೋಜ ಮಹಾರಾಜ ಹೀಗೆ ಹೇಳುತ್ತಾನೆ, ಮಯಿ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತ ಎಂಬ ಪದ್ಯದಲ್ಲಿ. ಅಮ್ಮ, 14 ವರ್ಷ ವನವಾಸ ನನಗೆ, ಮತ್ತು ಭರತನಿಗೆ ರಾಜ್ಯ. ಇದು ನಿನ್ನ ಆಜ್ಞೆ. ಇದನ್ನ ಕಂಡಾಗ ನಿನಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ ಇದೆ ಎಂದು ನಾನು ಹೇಳುವೆ. ಯಾಕೆಂದರೆ ವಿಸ್ತಾರವಾದ ರಾಜ್ಯವನ್ನ ರಕ್ಷಿಸುವುದು, ಅವರೆಲ್ಲರ ಹಸಿವನ್ನ ನೀಗಿಸುವುದು, ಇದು ಅತ್ಯಂತ ದುರ್ಭರವಾದದ್ದು. ಅದನ್ನ ನೀನು ಭರತನಿಗೆ ಹೇಳಿದೆ. ನನಗೆ ವನವಾಸ ಅಂದರೆ ನನ್ನ ಕೆಲಸ, ನನ್ನ ರಕ್ಷಣೆ ಮಾತ್ರ, ನನ್ನ ಹಸಿವನ್ನ ನೀಗಿಸಿಕೊಳ್ಳುವುದು ಮಾತ್ರ. ಹೀಗಿದ್ದಾಗ ನೀನು ನನ್ನ ಪಕ್ಷಪಾತಿಯಲ್ಲವೇ ಎಂದು. ಆ ಪದ್ಯದ ತಾತ್ಪರ್ಯ. ಹಾಗೆ ವಾಲ್ಮೀಕಿಯೂ ಹೇಳುವನು, ನಾಹಮರ್ಥ ಪರೋ ದೇವಿ ಎಂದು. ನಾನು ಬರೇ ಲೋಭಿಯಲ್ಲ ತಾಯಿ ಎಂದಿದರ ತಾತ್ಪರ್ಯ. ಒಟ್ಟಾರೆ ಕೈಕೇಯಿ ತನ್ನನ್ನ ಕಾಡಿಗೆ ಹೋಗೆಂದರೂ ಅವಳಲ್ಲಿ ರಾಮನ ವ್ಯವಹಾರ ಒಂದು ರೀತಿಯಲ್ಲಿ ಹಗ್ಗದ ಮೇಲೆ ನಡೆದಂತಿತ್ತು. ಅಲ್ಲಿಯೂ ಅವನು ಸಂಬಂಧವನ್ನ ನಿಷ್ಠುರ ಮಾಡಿಕೊಳ್ಳಲಿಲ್ಲ. ಯಾವುದೇ ಒಂದು ಮಾತು ಅವನದು ಹೆಚ್ಚಾಗಲಿಲ್ಲ. ಲಕ್ಷ್ಮಣ ಕತ್ತಿ ಹಿಡಿದು ಮಾತನಾಡುವನು, ರಾಮ ನೇರವಾಗಿ ಸಿಂಹಾಸನವನ್ನ ಏರು, ದಶರಥನನ್ನ ಸೆರೆಯಲ್ಲಿಡುವೆ, ಭರತನೇನಾದರೂ ಯುದ್ಧಕ್ಕೆ ಬಂದಲ್ಲಿ ಅವನನ್ನೂ ನೋಡಿಕೊಳ್ಳುತ್ತೇನೆ, ಪ್ರಜೆಗಳ ಪ್ರೀತಿ ನಿನ್ನ ಮೇಲಿದೆ ಎಂದು. ಆಗಲೂ ರಾಮ, ನಾನೇನು ರಾಜ್ಯಕ್ಕೆ ಆಸೆಪಟ್ಟಿಲ್ಲ ಅಂತ ನಾಟಕವಾಡಿ ಲಕ್ಷ್ಮಣನ ಮೂಲಕ ಎಲ್ಲವನ್ನೂ ಮಾಡಿಸಬಹುದಿತ್ತು. ಆದರೆ ಆಗ ಅವನು ಮಾದರಿಯಾಗಿ ಉಳಿಯುವುದಿಲ್ಲ. ಅಲ್ಲದೆ ಸುದೀರ್ಘ ಕಾಲದಿಂದ ಸೂರ್ಯವಂಶದ ಮೇಲೆ ಇಟ್ಟಿದ್ದ ಜನರ ನಂಬಿಕೆ ಸುಟ್ಟಿ ಹೋಗುತ್ತಿತ್ತು. ಮತ್ತು ನಮ್ಮಲ್ಲಿ ಒಗ್ಗಟ್ಟು ಇಲ್ಲದಿದ್ದಲ್ಲಿ ಶತ್ರುಗಳ ಪಾಲಾದೀತು ರಾಜ್ಯ ಎಂದು ಇದರ ಭಾವ. ಮತ್ತೆ ಇಲ್ಲಿ ಇದನ್ನ ಗಮನಿಸಬೇಕು, ರಾಮ ರಾಜ್ಯ ಬಿಟ್ಟಿದ್ದು ಬರೇ ಮಾತಿಗೆ ಕಟ್ಟು ಬಿದ್ದು ಅಲ್ಲ, ಭರತ ಕೂಡ ಒಳ್ಳೆಯ ಆಡಳಿತಗಾರ ಎಂದು. ಒಂದು ವೇಳೆ ಅವನೇ ಸರಿಯಿಲ್ಲದಿದ್ದಲ್ಲಿ ಖಂಡಿತವಾಗಿಯೂ ರಾಮನು ಈ ನಿರ್ಧಾರವನ್ನ ಮಾಡುತ್ತಿರಲಿಲ್ಲ. ಅವನ ನಿರ್ಧಾರ ಬೇರೆಯೇ ಇರುತ್ತಿತ್ತು. ಅವನಿಗೆ ಜನರ ಹಿತ ರಕ್ಷಣೆ, ಸ್ನೇಹ ಸಂಬಂಧಗಳನ್ನ ಹೊಳಗೆ ಚೆಲ್ಲುವ ಯಾವ ಗುಣಗಳೂ ಇದ್ದಿಲ್ಲ. ಮತ್ತೆ ಭರತ ರಾಮನನ್ನ ಕರೆತರಲು ಬಂದಾಗಲೂ, ಅವನು ನೀನು ಪುನಃ ಬರಬೇಕೆಂದು ಹಠ ಮಾಡಿದಾಗಲೂ ಅವನು ಅವನನ್ನ ಪ್ರೀತಿಯಿಂದಲೇ ನಿರಾಕರಿಸಿದ. ಮತ್ತು ಅವನು 14 ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿ ಬಂದಾಗ ಕೈಕೇಯಿಗೆ ಹೀಗೆ ಹೇಳುವನು, ಅಮ್ಮ ನಿನ್ನಿಂದ ರಾವಣಾದಿ ದುಷ್ಟರ ಸಂಹಾರ ಆಯಿತು ಎಂದು. ಎಷ್ಟು ದೊಡ್ಡ ಮಾತು! ಇನ್ನು ವಿಭೀಷಣ ರಾವಣನನ್ನ ತೊರೆದು ಬಂದಾಗ ಅವನನ್ನ ತನ್ನಲ್ಲಿ ಸೇರಿಸಿಕೊಂಡಿತ್ತು. ಇಲ್ಲಿ ವಿಭೀಷಣ ಅಧಿಕಾರದ ಆಸೆಗೆ ಬಂದನೋ ಅಥವಾ ರಾವಣ ಅಧರ್ಮಿ ಅಂತ ಬಂದನೋ, ಅದು ಹಾಗಿರಲಿ, ಅವನು ಯಾಕೆ ಬಂದ ಎಂದು ತಿಳಿಯುವುದು ಮುಖ್ಯವೇ? ಹಾಗಂತ ಅದೇ ಮುಖ್ಯವಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮಗೇನಾಗಬೇಕು ಎಂದು. ರಾಮ ಮೊದಲು ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಿದ. ನಿನಗೆ ಲಂಕಾರಾಜ್ಯವನ್ನ ಕೊಡಿಸುವೆ ಎಂದ. ಇದು ಲಂಕೆಯಲ್ಲಿದ್ದ ಜನರಲ್ಲಿ ಒಂದು ಭಯ. ರಾಮ ಸುಗ್ರೀವನಲ್ಲೂ ಇದೇ ರೀತಿಯಲ್ಲಿ ವ್ಯವಹರಿಸಿದ್ದ, ಮತ್ತವನಿಗೆ ರಾಜ್ಯವನ್ನ ಕೊಡಿಸಿದ, ಅವನು ಖಂಡಿತವಾಗಿಯೂ ಸಮರ್ಥನಿರಬಹುದು ಎಂದು ರಾವಣನಲ್ಲಿ ಒಂದು ಸಣ್ಣ ಅವಿಶ್ವಾಸವನ್ನ ಮೂಡಿಸುವುದಕ್ಕೆ.
ಮತ್ತೆ ಇಲ್ಲಿ ಇನ್ನೂ ಗಮನಿಸಬೇಕಾದದ್ದು, ಅಲ್ಲಿ ಎಲ್ಲ ವಾನರ ನಾಯಕರ ಅಭಿಪ್ರಾಯವನ್ನ ರಾಮ ಕೇಳುವನು. ವಿಭೀಷಣನನ್ನ

0: ನಮ್ಮೊಂದಿಗೆ ಸೇರಿಸಿಕೊಳ್ಳಬಹುದೇ ಬೇಡವೇ ಎಂದು. ಕಾರಣ, ಒಬ್ಬ ಹೊಸಬ ಪ್ರಭಾವಿಯಾದ ವ್ಯಕ್ತಿ ನಮ್ಮನ್ನ ಸೇರಿದರೆ ನಾವು ಕಡೆಯಾಗಬಹುದು ಎಂದು ಎಲ್ಲರ ಭಾವನೆ. ಅದು ಸಹಜವೇ ಮತ್ತು ಸರಿ ಕೂಡ. ಆಗ ಈ ವಿಷಯದಲ್ಲಿ ಸುಗ್ರೀವ ಸ್ವಲ್ಪ ಹಿಂಜರಿದು ಮಾತನಾಡಿದಾಗ, ಎಲ್ಲರೂ ಭರತನ ಹಾಗಿರುವ ತಮ್ಮಂದಿರಾಗಿರುವುದಿಲ್ಲ ಎಂದು ರಾಮ ಸಮಾಧಾನದಿಂದ ಹೇಳುವನು. ಅಂದರೆ ನೀನೂ ಕೂಡ ವಾಲಿಗೆ ಒಳ್ಳೆಯ ತಮ್ಮನಲ್ಲ ಎಂದು. ಅದನ್ನ ಹೇಳದೇನೇ ಹೇಳುವನು, ಜೊತೆಗೆ ಎಲ್ಲರ ಪ್ರೀತಿಯನ್ನು ಉಳಿಸಿಕೊಳ್ಳುವನು. ಹೀಗೆ ಸಾಕಷ್ಟು ಘಟನೆಯನ್ನ ರಾಮನ ಬಗೆಗೆ ಹೇಳಬಹುದು. ರಾಮ ಭಾರತದ ಹೃದಯ, ಅವನ ನಡತೆ ಭಾರತದ ಹೃದಯ ನಾಡಿಯಂತೆ, ಅವನದು ರಾಜಮಾರ್ಗ, ಮುಚ್ಚು ಮರೆಯಿಲ್ಲ, ಕನ್ಸ್ಟ್ರಕ್ಟಿವ್ ಪರ್ಸನಾಲಿಟಿ. ಯಶಸ್ಸು ಸಿಗಬೇಕಾಗಿದ್ದಲ್ಲಿ ರಾಮ ನಮಗೆ ಒಂದು ದೊಡ್ಡ ನಿದರ್ಶನ, ಒಂದು ದೊಡ್ಡ ರೋಲ್ ಮಾಡೆಲ್ ಅಂತ ಹೇಳಬಹುದು. ನಮಸ್ಕಾರ.
1: ಶ್ರೀರಾಮ ನಿಭಾಯಿಸಿದ ಸಂಬಂಧಗಳು ಈ ಕುರಿತು ಇದುವರೆಗೂ ಮಾತನಾಡಿದವರು ಉದ್ಯೋತ್ ಭಟ್ ಗುಂಜಗೋಡು.

नानाभावोपसम्पन्नम् नानावस्थान्तरात्मकम् लोकवृत्तानुकरणम् नाट्यमेतन्मया कृतम्। ಇದು ನಾಟ್ಯಶಾಸ್ತ್ರಕರ್ತೃವಾದಂತಹ ಭರತಮುನಿ ತನ್ನಿಂದ ನಾಟ್ಯ ಹೇಗೆ ಸೃಜಿಸಿತು ಅನ್ನೋದನ್ನ ಹೇಳ್ತಾನೆ. ಹಿಂದೆ ತ್ರೇತಾಯುಗದಲ್ಲಿ ಇಂದ್ರಾದಿ ದೇವತೆಗಳೆಲ್ಲ ಬ್ರಹ್ಮದೇವನ ಬಳಿ ಸಾರಿ ಜನರು ಕಾಮ ಲೋಭ ಈರ್ಷೆ ಕ್ರೋಧಾದಿಗಳಿಗೆ ಈಡಾಗಿ ತಾವು ಸುಖವಾಗಿದ್ದೇವೆಯೋ ದುಃಖಿಗಳಾಗಿದ್ದೇವೆಯೋ ಅಂತ ತಿಳಿಯದಾದಂಥ ಒಂದು ಸನ್ನಿವೇಶದಲ್ಲಿ ಸಿಲುಕಿದ್ದಾರೆ. ಇದನ್ನು ಮರೆಸಲಿಕ್ಕೆ ಕ್ರೀಡನೀಯಕ ಮಿಚ್ಛಾಮೋ ದೃಶ್ಯಂ ಶ್ರವ್ಯಂಚ ಯದ್ಭವೇತ್, ದೃಶ್ಯವೂ ಶ್ರವ್ಯವೂ ಆದಂಥ ಆಟವೊಂದನ್ನು ನಮಗೆ ದಯಪಾಲಿಸು, ಎಲ್ಲ ವರ್ಣದವರಿಗೂ ದೊರಕುವಂತಹ ಐದನೆಯ ವೇದವನ್ನು ಸೃಷ್ಟಿಸು ಅಂತ ಬೇಡಿಕೊಂಡ್ರು. ಆಗ ಬ್ರಹ್ಮದೇವ ಋಗ್ವೇದದಿಂದ ಸಾಹಿತ್ಯವನ್ನು, ಯಜುರ್ವೇದದಿಂದ ಅಭಿನಯವನ್ನು, ಸಾಮವೇದದಿಂದ ಗಾನವನ್ನು, ಅಥರ್ವಣ ವೇದದಿಂದ ರಸವನ್ನು ತೆಗೆದು ಐದನೆಯ ವೇದವನ್ನು ಸೃಷ್ಟಿಸಿದ. ಆ ಐದನೆಯ ವೇದವನ್ನು ಆಧರಿಸಿ ಭರತಮುನಿ ತನ್ನ 100 ಜನ ಮಕ್ಕಳೊಡನೆ ಅಪ್ಸರೆಯರನ್ನೂ ಸೇರಿಸಿಕೊಂಡು ಇಂದ್ರಧ್ವಜೋತ್ಸವದಲ್ಲಿ ಪ್ರದರ್ಶಿಸಿದ ಅನ್ನುವಂಥ ಮಾತು ಭರತನ ನಾಟ್ಯಶಾಸ್ತ್ರದಲ್ಲಿ ಬರ್ತದೆ. ಇದು ನಮಗೆ ಭರತಮುನಿಯ ನಾಟ್ಯಶಾಸ್ತ್ರ ಗ್ರಂಥದ ಮೊದಲ ಅಧ್ಯಾಯದಲ್ಲಿ ದೊರಕಿದಂಥ ಭರತ ಖಂಡದ ಮೊದಲ ರಂಗಪ್ರಯೋಗದ ಉಲ್ಲೇಖ. ಇದು ನಮ್ಮ ಪುರಾಣಗಳ ಕಥೆಗಳ ಹಾಗೆ ಒಂದು ರಂಜಕ ಕಥೆ ಅಂತ ಬಗೆದು ನಿರ್ಲಕ್ಷಿಸಿಬಿಡಬಹುದು ಏನೋ, ಆದರೆ ಕಥೆಯ ಒಳಸುಳಿಗಳನ್ನು ಮೆಲ್ಲ ಮೆಲ್ಲನೆ ಬಿಡಿಸ್ತಾ ಹೋದ ಹಾಗೆ ಒಂದು ಅಸ್ಪಷ್ಟವಾದ ಪ್ರಾಚೀನ ರಂಗಪರಂಪರೆಯ ಕುರುಹುಗಳು ಗೋಚರಿಸ್ತಾ ಹೋಗೋದನ್ನು ನೀವೆಲ್ಲ ಗಮನಿಸಬಹುದು. ನಮಗೆ ಪ್ರಾಚೀನ ಭಾರತದ ರಂಗಭೂಮಿಯ ಬಗ್ಗೆ ಮಾಹಿತಿ ಕೊಡುವಂಥ ಮೊದಲ ಆಕರ ಗ್ರಂಥ ಅಂತ ಹೇಳಿದರೆ ಕ್ರಿ.ಶ.1 ಮತ್ತು 2 ಶತಮಾನದಲ್ಲಿ ರಚಿತವಾಗಿರಬಹುದಾದಂಥ ಭರತಮುನಿ ರಚಿಸಿದ ನಾಟ್ಯಶಾಸ್ತ್ರ ಅನ್ನುವಂಥ ಲಾಕ್ಷಣಿಕ ಗ್ರಂಥ. ಈತ ಮುನಿ ಅಂತ ಕರೆಸಿಕೊಂಡ್ರು ಕೂಡ ತಪಸ್ಸನ್ನು ಆಚರಿಸಿದ ಮುನಿ ಹಾಗೆ ಕಾಣದೆ ನಾಟಕಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದೇ ಹೆಚ್ಚು ಅನ್ನೋ ಹಾಗೆ ತೋರ್ತದೆ. ಭರತನಿಗೂ ಕೂಡ ಭಾರತೀಯ ರಂಗಭೂಮಿಯ ಉಗಮದ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ಆತ ಬ್ರಹ್ಮನು ನಾಟ್ಯವನ್ನು ಸೃಷ್ಟಿಸಿದ ಅಂತ ಹೇಳೋ ಮೂಲಕ ನಾಟಕದ ಉಗಮವನ್ನು ಅರಿಯುವುದು ಅಸಾಧ್ಯ ಅನ್ನುವಂಥ ಸೂಚನೆಯೊಂದಿಗೆ ಜಾಣತನದಿಂದ ಜಾರಿಕೊಳ್ತಾನೆ. ಇದು ಭಾರತೀಯ ರಂಗಭೂಮಿಯ ಇತಿಹಾಸದಲ್ಲಿ ಮಾತ್ರ ಅಲ್ಲ, ವಿಶ್ವದ ಯಾವುದೇ ರಂಗಭೂಮಿಯ ಉಗಮ ಹೀಗೆ ಅಂತ ಹೇಳೋದು ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಆದ್ಯ ರಂಗಾಚಾರ್ಯರು ಅಂದ್ರೆ ನಮ್ಮ ಶ್ರೀರಂಗರು ತಮ್ಮ ಭರತನ ನಾಟ್ಯಶಾಸ್ತ್ರ ಕೆಲವು ವಿಮರ್ಶಾತ್ಮಕ ವಿಚಾರಗಳು ಅನ್ನುವಂಥ ಲೇಖನವನ್ನು ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಗ್ರಾಮ್ಯ ಧರ್ಮ ಪ್ರವೃತ್ತರಾದಂಥ ಜನರಿಗೆ ಹೊಸತೊಂದು ದಾರಿಯನ್ನ ತೋರಿಸು ಅಂತ ದೇವತೆಗಳು ಪ್ರಾರ್ಥಿಸುವ ಸಂದರ್ಭವನ್ನು ಗಮನಿಸಿ ದೇವತೆಗಳ ಪ್ರಾರ್ಥನೆ ನಾಟ್ಯಶಾಸ್ತ್ರಕ್ಕೆ

ಮೊದಲು ಇದ್ದಂಥ ಗ್ರಾಮ್ಯ ಪರಂಪರೆಯೊಂದರ ಸೂಚನೆ ಅದು ಅಂತ ಹೇಳ್ತಾರೆ. ಗೌಜು ಗದ್ದಲಗಳ, ಮಾಟ ಮಂತ್ರಗಳ, ಅನಾಗರಿಕ ಶೈಲಿಯ ಗ್ರಾಮ್ಯ ರಂಗ ಪ್ರಯೋಗಗಳು ಆಗ ಆಗ್ತಾ ಇದ್ವು. ಅದನ್ನ ಗಮನಿಸಿದಂತ ಭರತಮುನಿ ಕೈಶಿಕಿ ವೃತ್ತಿ ಪ್ರಧಾನವಾದಂತ ಅಂದ್ರೆ ಶೃಂಗಾರ ಭರಿತವಾದ, ನವಿರಾದ, ಮೃದು ಮಧುರ ಭಾವನೆಗಳಿಂದ ಕೂಡಿದಂತ ಅಲಂಕಾರಿಕವಾದಂತಹ ಅಭಿನಯ ಮಾರ್ಗದ ರಂಗ ಪ್ರಯೋಗಗಳಿಗೆ ಅನುವು ಮಾಡಿಕೊಟ್ಟ ಅನ್ನೋದು ಈ ಕಥೆಯ ಹೂರಣ ಅಂತ ಎಲ್ಲ ವಿದ್ವಾಂಸರು ಗುರುತಿಸ್ತಾರೆ. ಮೊದಲು ಬಯಲಿನಲ್ಲೇ ನಡೀತಾ ಇದ್ದಂತಹ ನಾಟಕಗಳು, ಅದಕ್ಕೆ ಬಯಲಾಟಗಳು ಅಂತ ನಾವು ಹೇಳೋದು. ಬಳಿಕ ರಂಗಸ್ಥಳಕ್ಕೆ ಸ್ಥಾನಾಂತರ ಹೊಂದಿದ್ದು ಕೂಡ ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದ ಸಂದರ್ಭದಲ್ಲೇ. ಗ್ರಾಮ್ಯ ರಂಗಭೂಮಿ ಸುಸಂಸ್ಕೃತ ರಂಗಭೂಮಿಯ ಹೊರಳು ಹಾದಿಗೆ ಸರಿದದ್ದು, ಸಂಸ್ಕೃತ ರಂಗಭೂಮಿಯ ಅಸ್ಪಷ್ಟ ಹೆಜ್ಜೆಗಳು ಮೂಡಿದ್ದು ಕೂಡ ಇದೇ ಕಾಲಘಟ್ಟದಲ್ಲಿ. ಈ ಸಂದರ್ಭದಲ್ಲಿಯೇ ಸಂಸ್ಕೃತ ರಂಗಭೂಮಿಯ ಉಗಮದ ಬಗೆಗಿನ 2 ಪ್ರಮುಖವಾದಂತಹ ವಾದಗಳನ್ನ ಗಮನಿಸಿಬಿಡೋದು ಒಳ್ಳೇದು ಅಂತ ಅನಿಸ್ತದೆ. ಪಾಶ್ಚಾತ್ಯ ವಿದ್ವಾಂಸರು ಪ್ರೌಢ ಅಧ್ಯಯನ ಮತ್ತು ವೈಜ್ಞಾನಿಕ ಸಂಶೋಧನೆಗಳಿಗೆ ಹೆಸರುವಾಸಿಯಾದಂಥವರು. ಅವರ ಸಂಶೋಧನಾ ಕ್ರಮಗಳಿಗೆ ನಾವು ಋಣಿಗಳು ಅನ್ನುವುದಂತೂ ನಿಜ. ಸಂಸ್ಕೃತ ನಾಟಕದ ಉಗಮದ ವಿಚಾರ ಬಂದಾಗ ಪಾಶ್ಚಾತ್ಯ ವಿದ್ವಾಂಸರ ವಾದ ಏನಂದ್ರೆ, ಸಂಸ್ಕೃತ ರಂಗಭೂಮಿ ರೂಪುಗೊಂಡಿದ್ದೇ ಗ್ರೀಕ್ ಮತ್ತು ರೋಮನ್ ರಂಗಭೂಮಿಯ ಪ್ರಭಾವದಿಂದ. ಇದಕ್ಕೆ ಅವರು ಕೊಡೋ ಕಾರಣ ಅಂತಂದ್ರೆ, ಸಂಸ್ಕೃತ ನಾಟಕಗಳಲ್ಲಿ ಪರದೆಗೆ ಯವನಿಕಾ ಶಬ್ದವನ್ನ ಬಳಸಿದ್ದು, ಪ್ರಾಚೀನ ಭಾರತದಲ್ಲಿ ಗ್ರೀಕ್ ಜನಾಂಗಕ್ಕೆ ಯವನ ಶಬ್ದದ ಬಳಕೆ ಇತ್ತು. ಆದರೆ ಅಷ್ಟು ಮಾತ್ರಕ್ಕೆ ಸಂಸ್ಕೃತ ರಂಗಭೂಮಿ ಗ್ರೀಕ್ ರಂಗಭೂಮಿಯಿಂದ ಪ್ರಭಾವಿತ ಆಗಿತ್ತು ಅಂತ ಹೇಳಲಿಕ್ಕಾಗೋದಿಲ್ಲ. ಅದಾಗಲೇ ಗ್ರೀಕ್ ಮತ್ತು ಭಾರತದ ವ್ಯಾಪಾರ ವಹಿವಾಟು ಹೆಚ್ಚಾಗಿದ್ದಂಥ ಕಾಲ. ಆ ಕಾಲದಲ್ಲಿ ಗ್ರೀಕರು ತಯಾರಿಸಿದ ಬಟ್ಟೆಯಿಂದ ಪರದೆಗಳನ್ನು ಮಾಡಿಸಿಕೊಳ್ಳೋದು ರೂಢಿಯಾಗಿತ್ತು. ಹೀಗಾಗಿ ಪರದೆಗೆ ಯವನಿಕಾ ಶಬ್ದದ ಪ್ರಯೋಗ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಗ್ರೀಕ್ ನಾಟಕಗಳ ಜೀವನ ದರ್ಶನಕ್ಕೂ ಸಂಸ್ಕೃತ ನಾಟಕಗಳ ಜೀವನ ದರ್ಶನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಗ್ರೀಕ್ ಮತ್ತು ರೋಮನ್ನರ ಉತ್ಸವದ ಪರಿಕಲ್ಪನೆಗೂ ಅವರ ರಂಗ ಪ್ರದರ್ಶನದ ಕ್ರಮಕ್ಕೂ ಸಂಸ್ಕೃತ ನಾಟಕಗಳ ರಂಗ ಪ್ರದರ್ಶನಕ್ಕೂ ಮೂಲಭೂತವಾದಂಥ ವ್ಯತ್ಯಾಸಗಳೇ ಇವೆ. ಈ ಎಲ್ಲ ಕಾರಣಗಳಿಂದ ಭಾರತೀಯ ವಿದ್ವಾಂಸರು ಪಾಶ್ಚಾತ್ಯರ ಈ ವಾದವನ್ನು ಸಾರಾಸಗಟಾಗಿ ತಿರಸ್ಕರಿಸಿದರು. ಇನ್ನೊಂದು ವಾದ ಅಂತ ಹೇಳಿದ್ರೆ, ಸಂಸ್ಕೃತ ರಂಗಭೂಮಿಯ ಉಗಮದ ಹಾದಿಯನ್ನ ವೇದ ಕಾಲದಿಂದ ಗುರುತಿಸೋರಿದ್ದಾರೆ. ವೇದ ಮಂತ್ರಗಳು ಭಾರತದ ಅತ್ಯಂತ ಪ್ರಾಚೀನ ಕಾವ್ಯ ರಚನೆಗಳು. ಸಾಮಾನ್ಯವಾಗಿ ವೇದ ಮಂತ್ರಗಳಲ್ಲಿರೋದು ನಿಸರ್ಗದ ವರ್ಣನೆಗಳು, ಪ್ರಕೃತಿಯ ಆರಾಧನೆಯ ಸ್ತುತಿಗಳು, ಅಲ್ಲಲ್ಲಿ ಸಂಭಾಷಣೆಗಳು, ಅವುಗಳೇ ರಂಗಭೂಮಿಯ ಮೂಲ ಕೇಂದ್ರಗಳು ಅಂತ ಹೇಳುವವರು ಇದ್ದಾರೆ. ಋಗ್ವೇದದ ಸಂವಾದ ಸೂಕ್ತ ಅಂತಾನೇ ಪ್ರಸಿದ್ಧವಾದ 3ನೇ ಮಂಡಲದ 33ನೇ ಮಂತ್ರದಲ್ಲಿ ಬರುವಂತಹ ವಿಶ್ವಾಮಿತ್ರ ನದಿ ಸಂವಾದ ಇದಕ್ಕೆ ಉದಾಹರಣೆ. ವಿಶ್ವಾಮಿತ್ರ ಮುನಿ ರಥದಲ್ಲಿ ಕುಳಿತು ಪ್ರಯಾಣ ಮಾಡ್ತಾ ಇದ್ದಾರೆ. ವಿಪಶ ಮತ್ತು ಶುತುದ್ರಿ ನದಿಗಳು, ಈಗಿನ ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳು, ತುಂಬಿ ಹರಿತಾ ಇವೆ. ಇಂದ್ರನನ್ನು ನದಿಗಳನ್ನು ಹೊಗಳಿ ತನಗೆ ದಾರಿ ಬಿಟ್ಟು ಕೊಡುವ ಹಾಗೆ ವಿಶ್ವಾಮಿತ್ರ ನದಿಗಳಲ್ಲಿ ಭಿನ್ನವಿಸಿಕೊಳ್ತಾನೆ. ಆಗ ನದಿ ಹೇಳ್ತದೆ, ಏನಾ ವಯಂ ಪಯಸಾ ಪಿನ್ವಮಾನ ಅನು ಯೋನಿಂ ದೇವಕೃತಂ ಚರಂತೀಹಿ ನವರ್ತವೇ ಪ್ರಸವ ಸರ್ಗತಕ್ತ ಕಿಂ ಯುರ್ವಿಪ್ರೋ ನದ್ಯೋ ಜೋಹವೀತಿ. ನಮ್ಮ ಈ ನೀರಿನಿಂದ ನೆಲವನ್ನ ತೋಯಿಸುತ್ತಾ ದೇವನು ಅಂದ್ರೆ ಇಂದ್ರನು ಹಾಕಿಕೊಟ್ಟ ಹಾದಿಯಲ್ಲೇ ನಾವು ಹರಿತಾ ಇದ್ದೇವೆ. ನಾವು ನಿಲ್ಲುವುದೂ ಇಲ್ಲ, ಹಿಂದಿರುಗುವುದೂ ಇಲ್ಲ. ನಮ್ಮನ್ನ ಹೊಗಳುತ್ತಿರುವ ನಿನ್ನ ಬೇಡಿಕೆಯಾದರೂ ಏನು ಅಂತ ಅವು ಕೇಳ್ತವೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ರಮಧ್ವಂ ಮೇ ವಚಸೇ ಸೌಮ್ಯಾಯ ಋತಾವರೀಹಿ ಉಪ ಮುಹೂರ್ತಂ ಏವೈಹಿ ಪ್ರ ಸಿಂಧು ಮಚ್ಛಾ ಬೃಹತೀ ಮನೀಷಾ ಅವಸ್ಯು ಅಹ್ವೇ ಕುಶಿಕಸ್ಯ ಸೂನು. ನಾನು ಕುಶಿಕ ಮಹರ್ಷಿಯ ಮಗ, ಕೆಲವು ಸಸ್ಯಗಳ ಸಂಗ್ರಹಕ್ಕಾಗಿ ಹೊರಟಿದ್ದೇನೆ, ಅದಕ್ಕಾಗಿ ನಿಮ್ಮನ್ನ ಸ್ತುತಿಸ್ತಾ ಇದ್ದೇನೆ. ನನ್ನ ಪ್ರಾರ್ಥನೆಗೆ ಓಗೊಟ್ಟು ಒಂದು ಕ್ಷಣಕಾಲ ಹರಿಯೋದನ್ನ ನಿಲ್ಲಿಸಿ. ಹೀಗೆ ವಿಶ್ವಾಮಿತ್ರ ಮತ್ತು ನದಿಗಳ ನಡುವೆ ಸಂವಾದ ಮುಂದುವರಿದು ಕೊನೆಗೆ ನದಿಗಳು ಋಷಿಗೆ ದಾರಿ ಮಾಡಿಕೊಡ್ತವೆ. ವಿಶ್ವಾಮಿತ್ರ ನದಿ ಸಂವಾದ ಸೂಕ್ತ, ಯಮ ಯಮಿ ಸಂವಾದ ಸೂಕ್ತ, ಇಂದ್ರನ ಸ್ವಗತ ಸಂಭಾಷಣೆ, ಪುರೂರವ ಉರ್ವಶಿ ಸಂವಾದ ಸೂಕ್ತ, ಸರಮಾಪಣಿ ಸಂವಾದ ಸೂಕ್ತ, ಇವುಗಳನ್ನು ಉಲ್ಲೇಖಿಸಿ ವೇದ ಕಾಲದಲ್ಲಿಯೇ ರಂಗಭೂಮಿಯೊಂದು ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳುವವರಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಇವು ಕಥನ ಕ್ರಮಗಳಾಗಬಹುದೇ ಹೊರತು ರಂಗಕ್ರಿಯೆಗಳಾಗುವುದಿಲ್ಲ. ಆದರೆ ಇಂತಹ ಕಥನ ಕ್ರಮಗಳೇ ಮುಂದಿನ ರಂಗಕ್ರಿಯೆಗೆ ಪ್ರೇರಕವಾದವು ಅಂತ ಊಹಿಸಬಹುದೇ ಏನೋ. ನಾಟಕ ಅಂದ್ರೆ ಹಾಡು ಕುಣಿತ ಅಭಿನಯಗಳು ಇರಬೇಕು ಅಂತಾನೆ ಅರ್ಥ. ವಿನಾಗೀತಂ ನಾಟ್ಯಂ ರಂಗಂ ನಗಚ್ಚತಿ. ಸಂಸ್ಕೃತದಲ್ಲಿ ನಾಟಕಗಳನ್ನು 10 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅವಕ್ಕೆ ದಶರೂಪಕ ಅಂತ ಹೆಸರು. ಅವುಗಳಂದ್ರೆ ನಾಟಕ, ಪ್ರಕರಣ, ಬಾಣ, ಪ್ರಹಸನ, ಡಿಮ, ವ್ಯಾಯೋಗ, ಸಮವಕಾರ, ವೀಥಿ, ಅಂಕ ಮತ್ತು

ಸಿಂಹಮೃಗ. ಇವುಗಳನ್ನು ಸಂಕ್ಷಿಪ್ತವಾಗಿ ಪರಿಚಯ ಮಾಡೋದಾದರೆ, ನಾಟಕ ಅಂದರೆ ಅದು ಪ್ರಸಿದ್ಧವಾದ ವಸ್ತುವನ್ನು ಹೊಂದಿರ್ತದೆ ಮತ್ತು ಅಲ್ಲಿ ವೃದ್ಧಿ, ವಿಲಾಸ, ಸುಖ, ದುಃಖಗಳು ಇದರ ಜೀವಾಳವಾಗಿರ್ತವೆ. ನಾನಾ ರಸಗಳಿಂದ ಕೂಡಿದ್ರೂ ಕೂಡ ಶೃಂಗಾರ ವೀರರಸಗಳೇ ಪ್ರಧಾನ. ನಾಯಕ ಉದಾತ್ತ ವಂಶದವನು, ಮಾದರಿಯವನೂ ಆಗಿರಬೇಕು ಅನ್ನೋದು. ಇನ್ನು ಪ್ರಕರಣದಲ್ಲಿ ಲೌಕಿಕವಾದಂಥ ಕವಿಕಲ್ಪಿತವಾದಂಥ ವಸ್ತು ಈ ಪ್ರಕರಣದ್ದು. ಶೃಂಗಾರ ರಸ ಪ್ರಧಾನವೇ, ನಾಯಕ ಸಾಮಾನ್ಯ ಜೀವನ ನಡೆಸುವಂಥವನು. ಇನ್ನೊಂದು ಪ್ರಕಾರ ಬಾಣ ಅಂತ ಹೇಳಿ, ಅಲ್ಲಿ ವಸ್ತು ಕಲ್ಪಿತವಾದದ್ದು. ಅಲ್ಲಿ ಧೂರ್ತರು ಮತ್ತು ವಿಟರು ನಾಯಕರಾಗಿರ್ತಾರೆ. ಪ್ರಹಸನ, ಇದು ಕೀಳು ಜನರ ಚರಿತ್ರೆಯನ್ನು ಹೊಂದಿದಂಥ ಕಲ್ಪಿತ ವಸ್ತು ಇದರದ್ದು. ಹಾಸ್ಯರಸ ಪ್ರಧಾನ ಆಗಿರ್ತದೆ. ಡಿಮ, ಈ ಡಿಮ ಅಂದರೆ ಮಂತ್ರ, ಮಾಟಗಳು, ಯುದ್ಧಾದಿಗಳಿಂದ ಕೂಡಿದಂಥ ರೌದ್ರರಸ ಪ್ರಧಾನವಾಗಿರುವಂಥ ನಾಟಕಗಳು. ದೇವ, ಗಂಧರ್ವ, ಯಕ್ಷ, ರಾಕ್ಷಸ, ಉರಗ, ಭೂತ ಪ್ರೇತಗಳು ಇದರ ಪಾತ್ರಗಳು. ಪ್ರಖ್ಯಾತವಾದ ವಸ್ತುವನ್ನು ಇವು ಹೊಂದಿರ್ತವೆ. ವ್ಯಾಯೋಗ, ಪ್ರಸಿದ್ಧನಾದಂಥ ಧೀರೋದ್ಧತ ನಾಯಕನಿರ್ತಾನೆ. ಪುರುಷ ಪಾತ್ರಗಳೇ ಹೆಚ್ಚಿರ್ತವೆ, ಸ್ತ್ರೀ ಪಾತ್ರಗಳು ಕಡಿಮೆ ಇಲ್ಲಿ. ಸ್ತ್ರೀ ನಿಮಿತ್ತವಲ್ಲದ ಜಗಳ ಇದರ ವಸ್ತು. ಏಳನೆಯದ್ದು ಸಮವಕಾರ, ದೇವಾಸುರರಿಗೆ ಸಂಬಂಧಪಟ್ಟಂತ ಪ್ರಸಿದ್ಧವಾದಂಥ ವಸ್ತು ಈ ಸಮವಕಾರದ್ದು. ಪ್ರಖ್ಯಾತರು ಉದಾತ್ತರು ಆದಂಥ ನಾಯಕರು ಇದರಲ್ಲಿರ್ತಾರೆ. ವೀರರಸ ಪ್ರಧಾನವಾದದ್ದು. ಇನ್ನೊಂದು ವೀಥಿ, ಒಂದೇ ಅಂಕ, ಒಬ್ಬನೇ ನಾಯಕ, ಆಕಾಶದಲ್ಲಿ ಯಾರ ಜೊತೆಯೋ ಮಾತನಾಡ್ತಾ ಉಕ್ತಿ ಪ್ರತ್ಯುಕ್ತಿ ಮೂಲಕ ರಂಗದ ಮೇಲೆ ಚಮತ್ಕಾರವನ್ನೇ ಸೃಷ್ಟಿಸುವುದು. ಶೃಂಗಾರ ರಸವೇ ಪ್ರಧಾನವಾದಂಥದ್ದು. ಅಂಕ, ಇಲ್ಲಿಯೂ ಕೂಡ ಒಂದೇ ಅಂಕ, ಪ್ರಸಿದ್ಧವಾದ ವಸ್ತು ಆದರೂ ಕೂಡ ಅದರಲ್ಲಿ ಕವಿಯ ಕಲ್ಪನೆ ಇದೆ. ಚತುರರಲ್ಲದಂತಹ ಹಲವು ನಾಯಕರು ಇದ್ದಾರೆ. ರಂಗದ ಮೇಲೆ ಯುದ್ಧಗಳು ನಡೆಯೋದಿಲ್ಲ, ಯುದ್ಧದ ಸುದ್ದಿಗಳು ಮಾತ್ರ ಹರಡುತ್ತವೆ. ಕರುಣ ಮತ್ತು ವೈರಾಗ್ಯ ವಿಚಾರಗಳು ಇಲ್ಲಿ ಬರ್ತವೆ. ಇನ್ನು ಕೊನೆಯದ್ದು ಈಹಾಮೃಗ. ಇಲ್ಲಿ ಧೀರೋದ್ಧತರಾದಂತಹ ನಾಯಕರು, ಪ್ರತಿನಾಯಕರು, ದಿವ್ಯರು, ಮರ್ತ್ಯರು ಪಾತ್ರಗಳು, ಸ್ತ್ರೀ ಅಪಹರಣಾದಿ ಮಿಶ್ರ ಕಥಾವಸ್ತು ಇದರದ್ದು. ಹೀಗೆ ಸಂಸ್ಕೃತ ನಾಟಕಗಳನ್ನು 10 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದಲ್ಲಿ ಮೂಡಿದಂಥ ಸಂಸ್ಕೃತ ನಾಟಕಗಳ ಅಸ್ಪಷ್ಟ ಹೆಜ್ಜೆಗಳನ್ನು ಅರಸುತ್ತಾ ನಾವು ಹೊರಟ್ರೆ ನಮಗೆ ಸಿಗುವ ಮೊದಲನೆಯದು ಅಂತ ಪರಿಗಣಿತವಾಗಬಹುದಾದ ಸಂಸ್ಕೃತ ನಾಟಕ ಅಶ್ವಘೋಷನ ಶಾರೀಪುತ್ರ ಪ್ರಕರಣ ಅಥವಾ ಶಾರದ್ವತಿ ಪ್ರಕರಣ. ಅಶ್ವಘೋಷ ಒಬ್ಬ ಬೌದ್ಧ ದಾರ್ಶನಿಕ ಕವಿ. ಈತ ಬೌದ್ಧ ಮತದ ಪ್ರಚಾರಕ್ಕಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟಂಥವ. ಅಶ್ವಘೋಷ ಕ್ರಿಸ್ತಶಕ 125ರಲ್ಲಿ ಪೇಶಾವರದಲ್ಲಿ ಆಳ್ತಾ ಇದ್ದಂಥ ಸಿಥಿಯನ್ ರಾಜ ಕನಿಷ್ಕನ ರಾಜಗುರುವಾಗಿದ್ದ ಅನ್ನುವಂಥ ಪ್ರತೀತಿ ಇದೆ. ಈತ ಬೌದ್ಧ ಮತದ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾದವರೆಗೂ ಸಾಗಿದ್ದಂಥ ಕುರುಹುಗಳಿವೆ. ಈತನ ಶಾರದ್ವತಿ ಪ್ರಕರಣ ನಾಟಕ ದೊರೆತದ್ದು ಕೂಡ ಮಧ್ಯ ಏಷ್ಯಾದ ಟೂರ್ಫಾನ್ನಲ್ಲಿ, ಈಗ ಅದು ಚೀನಾ ದೇಶದಲ್ಲಿದೆ. ಈ ಶಾರದ್ವತಿ ಪ್ರಕರಣ ನಾಟಕ ನಮಗೆ ಪೂರ್ತಿಯಾಗಿ ದೊರೆತಿಲ್ಲ. 1911ರಲ್ಲಿ ಜರ್ಮನ್ ವಿದ್ವಾಂಸ ಲೂಡರ್ಸ್ ತಾಳೆ ಓಲೆಯಲ್ಲಿ ಮಸಿಯಲ್ಲಿ ಬರೆದಂಥ ಜೀರ್ಣಾವಸ್ಥೆಗೆ ತಲುಪಿದಂಥ ತುಂಡು ತುಂಡುಗಳನ್ನು ಸಂಗ್ರಹಿಸಿ ಪ್ರಕಟ ಮಾಡ್ತಾನೆ. ಆ ತುಂಡುಗಳಲ್ಲಿ ಬರುವ ಪಾತ್ರಗಳು ಬೇರೆ ಬೇರೆ ಆದ್ದರಿಂದ ಇದು ಒಂದೇ ನಾಟಕದ ಪಾತ್ರಗಳು, ಬೇರೆ ಬೇರೆ ನಾಟಕದ ಪಾತ್ರಗಳು ಸ್ಪಷ್ಟ ಆಗಿಲ್ಲ. ನಾಟಕದ 9ನೇ ಅಂಕದ ಮುಕ್ತಾಯದಲ್ಲಿ ಹೀಗೊಂದು ಉಲ್ಲೇಖ ಇದೆ. ಶಾರೀಪುತ್ರ ಪ್ರಕರಣೇ ನವಮೋಂಕ ಆರ್ಯ ಸುವರ್ಣಾಕ್ಷಿಪುತ್ರಸ್ಯ ಅಶ್ವಘೋಷಸ್ಯ ಕೃತಿ ಶಾರದ್ವತೀಪುತ್ರ ಪ್ರಕರಣಂ ಸಮಾಪ್ತಂ ಅಂತ ಸ್ಪಷ್ಟವಾಗಿ ತನ್ನ ಹೆಸರಿನ ಮೂಲಕ ಘೋಷಿಸಿಕೊಂಡಿದ್ದರಿಂದ ಶಾರೀಪುತ್ರ ಪ್ರಕರಣ ಅಥವಾ ಶಾರದ್ವತಿ ಪ್ರಕರಣ ನಾಟಕ ಅಶ್ವಘೋಷನದ್ದು ಅನ್ನೋದಂತೂ ನಿಶ್ಚಯ. 5ನೇ ಶತಮಾನದ ಚೀನಾ ದೇಶದ ಗ್ರಂಥವೊಂದರಲ್ಲಿ ಅಶ್ವಘೋಷ ರಾಷ್ಟ್ರಪಾಲ ನಾಟಕ ಅನ್ನುವಂಥ ರೂಪಕವೊಂದನ್ನು ರಚಿಸಿ ಅದರಲ್ಲಿ ಆತನೇ ಪಾತ್ರವಹಿಸಿ ಅಭಿನಯಿಸಿದ ಅಂತನೂ, ಅದನ್ನು ನೋಡಿದ ಸುಮಾರು 500 ಜನ ಕ್ಷತ್ರಿಯ ಕುಮಾರರು ವೈರಾಗ್ಯವನ್ನು ತಾಳಿ ಬೌದ್ಧ ಮತವನ್ನು ಸ್ವೀಕರಿಸಿದರು ಅಂತನೂ ಉಲ್ಲೇಖ ಇದೆ. ಆದರೆ ಈ ನಾಟಕ ಉಪಲಬ್ಧ ಇಲ್ಲ. ನಾಟ್ಯಶಾಸ್ತ್ರಕಾರನಾದಂಥ ಭರತಮುನಿಯು, ವೈಯಾಕರಣಿಯಾದಂಥ ಪಾಣಿನಿಯೂ ಕೂಡ ತಮ್ಮ ಪೂರ್ವದ ನಾಟಕಕಾರರನ್ನ ಲಾಕ್ಷಣಿಕರನ್ನ ನೆನಪಿಸಿಕೊಳ್ತಾರೆ. ಅಶ್ವಘೋಷನಿಗಿಂತಲೂ ಮೊದಲು ಹಲವು ನಾಟಕಗಳು ರಚಿತವಾಗಿದ್ದರೂ ಅವುಗಳು ಯಾವುವೂ ಕೂಡ ಲಭ್ಯ ಇಲ್ಲದ ಕಾರಣ ಅಶ್ವಘೋಷನ ಶಾರೀಪುತ್ರ ಪ್ರಕರಣ ಅಥವಾ ಶಾರದ್ವತಿ ಪ್ರಕರಣ ನಾಟಕ ಸಂಸ್ಕೃತದ ಮೊದಲ ನಾಟಕ ಆಗಿ

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಮೇಶ್ ಕುಮಾರ್ ಕೋಲುಕುಂದ್ ಅವರ ಗಾಯನ. ರಾಗ್ ಬಸಂತ್ ಮುಖಾರಿ, ತಬಲಾ ಸಾಥಿ ಪ್ರಸಾದ್ ಮಡಿವಾಳರ್, ಹಾರ್ಮೋನಿಯಂ ಸಾಥಿ ನಿರಂಜನ್ ಮೂರ್ತಿ.

ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಮೇಶ್ ಕುಮಾರ್ ಕೋಲ್ಕುಂದ್ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ ಕೇಳಿದಿರಿ. ತಬಲಾ ಸಾಥಿ ಪ್ರಸಾದ್ ಮಡಿವಾಳರ್, ಹಾರ್ಮೋನಿಯಂ ಸಾಥಿ ನಿರಂಜನ್ ಮೂರ್ತಿ ಯುಎಂ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಪ್ರಸ್ತುತ ಪ್ರಗತಿಯಲ್ಲಿದೆ. ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮುಂದುವರೆದಿದ್ದು, 16ನೇ ಸುತ್ತಿನ ಮತ ಎಣಿಕೆ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಹುಲ್ಲಪ್ಪ ಮೇಟಿ 10,764 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದ ಮತ ಎಣಿಕೆ ನಗರದ DRR ವಿದ್ಯಾಸಂಸ್ಥೆಯಲ್ಲಿ ನಡೆಯುತ್ತಿದ್ದು, ಇತ್ತೀಚಿನ ವರದಿ ಬಂದಾಗ 7ನೇ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ಸಮರ್ಥ್ ಶಾಮನೂರ್ ಎದುರು 3,925 ಮತಗಳ ಮುನ್ನಡೆ ಸಾಧಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಶೌರ್ಯ, ಬದ್ಧತೆ ಮತ್ತು ತ್ಯಾಗಗಳನ್ನು ಗೌರವಿಸುವ ದಿನವಿಂದು. ಕರ್ತವ್ಯ ನಿರ್ವಹಣೆ ಸಂದರ್ಭದಲ್ಲಿ ಪರಮೋಚ್ಚ ತ್ಯಾಗಗೈದ ಅಗ್ನಿಶಾಮಕ ದಳದ ಹುತಾತ್ಮರನ್ನು ಸ್ಮರಿಸಿ ಗೌರವಾರ್ಪಿಸುವ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಳ ಸಿಬ್ಬಂದಿ ದಿನ. ಈ ದಿನದ ಮಹತ್ವ ಹಾಗೂ ಅಗ್ನಿಶಾಮಕ ದಳದ ತುರ್ತು ಕಾರ್ಯಾಚರಣೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಯಚೂರು ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ರವೀಂದ್ರ ಘಾಟಗೆ.
1: ಅಂತಾರಾಷ್ಟ್ರೀಯ ಅಗ್ನಿಶಾಮಕ ಸಿಬ್ಬಂದಿ ದಿನವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ. December 2, 1998 ಆಸ್ಟ್ರೇಲಿಯಾದ ಲಿಂಟನ್ ನಲ್ಲಿ ಕಾಡ್ಗಿಚ್ಚು ಸಂಭವಿಸಿ 5 ಅಗ್ನಿಶಾಮಕರು ಸಾವನ್ನಪ್ಪುತ್ತಾರೆ. ಅವರ ಸ್ಮರಣಾರ್ಥಕ್ಕಾಗಿ 1999 ಈ ದಿನವನ್ನು ಫೈರ್ ಫೈಟರ್ಸ್ ಡೇ ಅಂತ ಆಚರಿಸ್ತಾ ಬರ್ತಾ ಇದ್ದೇವೆ. ಇದರ ಮೂಲ ಉದ್ದೇಶ ಏನಂದ್ರೆ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ಒಂದು ವಾರದಲ್ಲಿ ಆಸ್ಪತ್ರೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಮತ್ತೆ ಹಳ್ಳಿ ಪ್ರದೇಶಗಳಲ್ಲಿ ಈ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಮುಖಾಂತರ ಈ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ.
0: ನಾಳೆ ರಾಯಚೂರು ನವೋದಯ ಇಂಜಿನಿಯರಿಂಗ್ ಕಾಲೇಜು ಪರಿಸರದಲ್ಲಿ ಅಗ್ನಿಶಾಮಕ ದಳದಿಂದ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಅಣಕು ಕಾರ್ಯಾಚರಣೆ ಆಯೋಜಿತವಾಗಿದೆ. ವಿಜಯಪುರ ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿ 34ರ ಯಕ್ಕುಂಡಿ ಖಾಖಂಡ್ಕಿ ರಸ್ತೆಯನ್ನು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ವಿಜಯಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 34ರಿಂದ ಹರಳೆಯನ್ನಗುಂಡ ರಸ್ತೆವರೆಗಿನ ಸುಧಾರಣಾ ಕಾಮಗಾರಿಗೆ ಯಕ್ಕುಂಡಿ ಗ್ರಾಮದಲ್ಲಿ ಸಚಿವರು ಭೂಮಿಪೂಜೆ ನೆರವೇರಿಸಿದರು. ಗದಗ ತಾಲೂಕು ಮೊಳಗುಂದ ಗ್ರಾಮದಲ್ಲಿ 14 ಕೋಟಿ ರೂಪಾಯಿ ವೆಚ್ಚದ ಕೆಇಬಿ ಗ್ರಿಡ್ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಚಾಲನೆ ನೀಡಿದರು. ಕೋಲಾರ ತಾಲೂಕು ಕ್ಯಾಲನೂರು ಬಳಿ 6 ಕೋಟಿ ರೂಪಾಯಿ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆಗಳ ನಿರ್ಮಾಣವಾಗಲಿದೆ ಎಂದು ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಬಿಡನಾಳದ ಶ್ರೀ ಆರ್.ಕೆ. ಪಾಟೀಲ್ ಪಬ್ಲಿಕ್ ಸ್ಕೂಲ್ ಪದವಿ ಪೂರ್ವ ಮಹಾವಿದ್ಯಾಲಯವಾಗಿ ಉನ್ನತೀಕರಿಸಿದ್ದು, ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ನೀಡಿ ಪರಿಶೀಲಿಸಿದರು. ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಾದ ತೇಜಸ್ವಿನಿ ನಾರಾಯಣ್ಕರ್ ಹಾಗೂ ಉಮೇಶ್ ಬೊಮ್ಮಕ್ಕನವರ್ ಪಾಲ್ಗೊಂಡಿದ್ದರು.

0: ಐಟಿಎಫ್ ವಿಮೆನ್ಸ್ 35 ಟೆನಿಸ್ ಕ್ರೀಡಾಕೂಟ ಇಂದಿನಿಂದ ತುಮಕೂರಿನಲ್ಲಿ ಪ್ರಾರಂಭವಾಗಲಿದ್ದು, ಓಪನ್ ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ವಿಜೇತರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಂದಿನ 7 ದಿನಗಳ ಕಾಲ ರಾಜ್ಯಾದ್ಯಂತ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ ಹಲವು ಭಾಗಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿ ಬೆಂಗಳೂರಿನ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ನಾಳೆಯವರೆಗೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಯೆಲೋ ಅಲರ್ಟ್ ಘೋಷಿಸಲಾಗಿದೆ. ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಬಿಸಿಗಾಳಿ ಹಾಗೂ ಉಷ್ಣಾಘಾತ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದ್ದು, ಮಧ್ಯಾಹ್ನ 12 ರಿಂದ ಸಂಜೆ 4 ಗಂಟೆಯವರೆಗೆ ಮನೆಯಿಂದ ಹೊರಹೋಗದಂತೆ, ಬಿಸಿಲಿನಲ್ಲಿ ಶ್ರಮದಾಯಕ ಕೆಲಸ ಮಾಡದಂತೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆ 10 ನಿಮಿಷಕ್ಕೆ.
1: ಆಕಾಶವಾಣಿ ವನಿತಾ ವಿಹಾರ.

0: ಆತ್ಮೀಯ ಗೆಳೆಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸಾರ್ಥಕ ಬದುಕಿನ ಅನನ್ಯ ಸಾಧಿ ಚೀನಾ ಮಂಗಳ, ಇವರ ಕುರಿತು ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ. ನಂತರ ಭಾವಗೀತೆಯೊಂದನ್ನ ಕೇಳೋಣ. ಮೊದಲಿಗೆ ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಮಾತನಾಡುತ್ತಾರೆ ವಿದ್ಯಾಶಿರಹಟ್ಟಿ.
1: ಶಾಲಾ ಕಾಲೇಜು ದಿನಗಳಿಂದಲೂ ಚೀನಾ ಮಂಗಳ ಅವರ ಹೆಸರನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿದ್ದೆ. 10/4/1938 ಬೆಂಗಳೂರಿನ ಶ್ರೀ ನರಸಿಂಹಮೂರ್ತಿ ಹಾಗೂ ಶ್ರೀಮತಿ ರಾಜೇಶ್ವರಿ ದಂಪತಿಗಳ ಸುಸಂಸ್ಕೃತ ಮನೆತನದಲ್ಲಿ ಕನ್ಯಾರತ್ನವೊಂದರ ಜನನ. ಮನೆಗೆ ಮಂಗಳ ತರುವವಳು ಎಂದು ತಮ್ಮ ಈ ಹಿರಿಯ ಪುತ್ರಿಗೆ ಮಂಗಳ ಎಂದು ನಾಮಕರಣ ಮಾಡಿದರು ತಾಯ್ತಂದೆಗಳು. ತಾಯ್ತಂದೆಗಳ ಆಶಯವನ್ನು ಅರ್ಥಪೂರ್ಣವಾಗಿ ಸತ್ಯವಾಗಿಸಿದ್ದ ಮಗಳು ಈ ಮಂಗಳ. ತಂದೆ ವಿದ್ಯಾಪಾರಂಗತರು, ಪ್ರತಿಭಾವಂತರು, ಅದಕ್ಕಿಂತ ಮುಖ್ಯವಾಗಿ ದಯವಂತರು. ಸೆಂಟ್ರಲ್ ಎಕ್ಸೈಸ್ ವಿಭಾಗದಲ್ಲಿ ಕಮಿಷನರ್ ಆಗಿದ್ದವರು. ಬಹುದೊಡ್ಡ ಸರ್ಕಾರಿ ಹುದ್ದೆ, ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬ. ಆದರೆ ವಿಧವೆಯರನ್ನು ದೂರವಿಟ್ಟು ತುಚ್ಛೀಕರಿಸುವ ಆ ಕಾಲದಲ್ಲಿಯೇ ಒಬ್ಬ ವಿಧವೆಯನ್ನು ಮದುವೆಯಾಗಿ ದಿಟ್ಟ ಹೆಜ್ಜೆಯನ್ನಿಟ್ಟವರು. ಅವರ ಈ ದಿಟ್ಟ ನಿಲುವು, ಮಾನವೀಯ ಸಂವೇದನೆಗಳು ಮಂಗಳ ಅವರಿಗೆ ತಂದೆಯಿಂದಲೇ ದೊರೆತ ಬಳುವಳಿಗಳು. ತಾಯಿ ರಾಜೇಶ್ವರಿಯವರು ಬಹಳ ಸಂಸ್ಕಾರವಂತೆ. ತಾವು ವಿಧವೆಯಾಗಿದ್ದವರು ಎಂಬ ಯಾವುದೇ ಕೀಳರಿಮೆ ಇಲ್ಲದೆ ಕೈ ಹಿಡಿದವರನ್ನು ಅರ್ಥ ಮಾಡಿಕೊಂಡು ಸತ್ವಯುತವಾದ ಬಾಳನ್ನು ಕಟ್ಟಿಕೊಂಡವರು. ದೈವ ಭಕ್ತೆ, ಪ್ರಕೃತಿ ಪ್ರೇಮಿ, ಪ್ರತಿಭಾವಂತೆ, ಸಂಗೀತ ಹಾಗೂ ವಯಲಿನ್ ವಾದನದಲ್ಲಿ ಪ್ರವೀಣೆ, ಅಚ್ಚರಿ ಎನಿಸುವಂತೆ ಆ ಕಾಲದಲ್ಲಿಯೇ ಚೆನ್ನಾಗಿ ಟೆನಿಸ್ ಆಡುತ್ತಲಿದ್ದ ಕ್ರೀಡಾ ಪ್ರೇಮಿ. ತಾಯಿಯವರ ಈ ಸಂಗೀತ ಪ್ರೇಮ, ಸೃಷ್ಟಿಯತ್ತ ಒಲವು, ದೈವಭಕ್ತಿ ಅಂಥ ಗುಣಗಳು ರಕ್ತಗತವಾಗಿ ಬಂದಿದ್ದವು ಮಂಗಳ ಅವರಿಗೆ. ತಂಗಿಯರ ಲಕ್ಷ್ಮಿ, ವಾಣಿ ಹಾಗೂ ತಮ್ಮ ಚಂದ್ರಶೇಖರರೊಂದಿಗಿನ ಭದ್ರವಾದ ಸಮೃದ್ಧ ಬಾಲ್ಯ ಮಂಗಳಾರದ್ದು. ಮಂಗಳ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭವಾದದ್ದು ಬೆಂಗಳೂರಿನ ನ್ಯಾಷನಲ್ ಮಿಡಲ್ ಸ್ಕೂಲ್ನಲ್ಲಿ. ಎಸ್ಎಸ್ಎಲ್ಸಿವರೆಗಿನ ಶಿಕ್ಷಣ ಪೂರೈಸಿದ್ದು ಮಂಡ್ಯ ಹಾಗೂ ಕೊಡಗುಗಳಲ್ಲಿ. ಮೈಸೂರಿನ ಮಹಾರಾಣಿ ಕಾಲೇಜ್ನಲ್ಲಿ ವಿಜ್ಞಾನದಲ್ಲಿ ಪಿಯುಸಿ ಪೂರೈಸಿದ ಮಂಗಳ ಅವರಿಗೆ ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಪದವಿ ಪಡೆಯಲು ಇಂಗ್ಲಿಷ್ ಆನರ್ಸ್ ಮಾಡಬೇಕಾದ ಅನಿವಾರ್ಯತೆ. ಆಗಿನ ಕೆಲ ಅನುಭವಗಳು ಅವರ ನೇರ ಮಾತು, ಸರಳ ಜೀವನ ತತ್ವಗಳನ್ನು ರೂಪಿಸಿದವು. ಅಲ್ಲಿ ಪಾಠ ಮಾಡುತ್ತಲಿದ್ದ ಅನಂತರಾಮಯ್ಯನವರು ಇವರಲ್ಲಿ ಮಹಿಳಾಪರ ಚಿಂತನೆಯನ್ನು ಹುಟ್ಟುಹಾಕಿದರು. ಇವರು ತಮ್ಮ ಎಂಎ ಇಂಗ್ಲಿಷನ್ನು ಮದ್ರಾಸಿನಲ್ಲಿ ಪೂರೈಸಬೇಕಾಯಿತು.

ಸ್ಥಳ ಬದಲಾವಣೆಗಳಿಗೆ ಕಾರಣ ತಂದೆಯ ವರ್ಗಾವಣೆಗಳು, ಆಗಿನ ಶೈಕ್ಷಣಿಕ ನಿಯಮಗಳು ಹಾಗೂ ಕೆಲವು ವೈಯಕ್ತಿಕ ವೈಫಲ್ಯಗಳು. ಮೊದಲಿನಿಂದಲೂ ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರಗಳಲ್ಲಿ ಹೆಚ್ಚು ಪ್ರೀತಿ, ಅಜ್ಜನಂತೆ ವೈದ್ಯರಾಗಬೇಕೆಂಬ ಹಂಬಲ. ಆದರೂ ಭವಿಷ್ಯ ಅಧ್ಯಾಪನದತ್ತ ಕೊಂಡೊಯ್ದಿತು ಅವರನ್ನು. ಸ್ನಾತಕೋತ್ತರ ಪದವಿ ಪೂರೈಸಿ ಹೊರಬಂದ ಮೇಲೆ ಮನದಲ್ಲೊಂದು ಪ್ರಶ್ನೆ ಚಿಹ್ನೆ, ಮುಂದೇನು? ಪತ್ರಿಕೋದ್ಯಮದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಮಂಗಳ ಮೊದಲು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮಾನ್ಯ ರಂಗನಾಥ್ ದಿವಾಕರರನ್ನು ಭೇಟಿಯಾದರು. ಅಲ್ಲಿ ಎಡಿಟೋರಿಯಲ್ ವಿಭಾಗದಲ್ಲಿ ಆಯ್ಕೆಯೂ ಆಯಿತು. ಸಂತೋಷದಿಂದ ಈ ವಿಷಯವನ್ನು ತಿಳಿಸಲು ತಮ್ಮ ಆತ್ಮೀಯ ಗುರುಗಳಾದ ಕೆ ಅನಂತರಾಮಯ್ಯನವರಲ್ಲಿ ಹೋದದ್ದು ಇವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿತು. ಅವರ ಸಲಹೆಯಂತೆ ಆಚಾರ್ಯ ಪಾಠಶಾಲಾ ಕಾಲೇಜಿನಲ್ಲಿ ಅಧ್ಯಾಪಕಿಯಾದರು ಚೀನಾ ಮಂಗಳ. ಅವರ ಅಧ್ಯಾಪನ ವೃತ್ತಿ ಆರಂಭವಾದದ್ದು ವಿದ್ಯಾರ್ಥಿಗಳನ್ನು ಅರಿತುಕೊಳ್ಳುವುದರೊಂದಿಗೆ. ಆಚಾರ್ಯ ಪಾಠಶಾಲೆ ಉದ್ಯೋಗಸ್ಥ ಪುರುಷರಿಗಾಗಿ ನಡೆಯುತ್ತಿದ್ದ ಬೆಳಗಿನ ತರಗತಿಗಳು, ಆಂಗ್ಲ ಸಾಹಿತ್ಯವನ್ನು ಬೋಧಿಸುವುದರೊಂದಿಗೆ ವಾಣಿಜ್ಯ ಶಿಕ್ಷಣವನ್ನೂ ಅವರು ಕಲಿಸಬೇಕಾಗಿತ್ತು. ಈ ವಾಣಿಜ್ಯ ಇಂಗ್ಲಿಷ್ ಅನ್ನು ಅವರಿಗೆ ಕಲಿಸಿದವರು ಆಫೀಸು, ಫ್ಯಾಕ್ಟರಿ ಮುಂತಾದೆಡೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಅವರ ಈ ಶಿಷ್ಯರುಗಳೇ. ಅದೇ ಸಮಯದಲ್ಲಿ ಅವರಿಗೆ ಪರಿಚಯವಾದವರು ನ್ಯಾಷನಲ್ ಕಾಲೇಜಿನ ಎಚ್ಎನ್ ನರಸಿಂಹಯ್ಯನವರು. ಚೀನಾ ಮಂಗಳ ಅವರ ಮೇಲೆ ಅಪಾರ ಪ್ರಭಾವ ಬೀರಿದ್ದ ಇನ್ನೊಬ್ಬ ವ್ಯಕ್ತಿ, ಅವರ ಮನೆಯ ಪಕ್ಕದ ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ ಎಚ್ ನರಸಿಂಹಯ್ಯನವರ ಸೇವಾಪರತೆಯ ದೃಷ್ಟಾಂತಗಳು, ಅವರ ಜನಪ್ರಿಯತೆ ಮಂಗಳ ಅವರನ್ನು ಆಯಸ್ಕಾಂತದಂತೆ ಸೆಳೆದವು. ಆಚಾರ್ಯ ಪಾಠಶಾಲೆಯಿಂದ ಹೊರಡುವಾಗ ಅವರ ಕರುಳು ಕಿತ್ತು ಬಂದರೂ ಇನ್ನೂ ಹೆಚ್ಚಿನ ಸೇವೆಯ, ಇನ್ನೂ ಹೊಸ ಅನುಭವಗಳ ಅಪೇಕ್ಷೆಯೊಂದಿಗೆ 1963 ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಅಧ್ಯಾಪಕಿಯಾದರು. ಶಿಕ್ಷಣ ಕ್ಷೇತ್ರದ ಹೊಸ ಹೊಸ ಆಯಾಮಗಳ ಪರಿಚಯ ಇವರಿಗಾದದ್ದೇ ಅಲ್ಲಿ. ಅಲ್ಲಿಯ ಶಿಸ್ತು, ಅದಮ್ಯ ಉತ್ಸಾಹ, ಪ್ರಯೋಗಶೀಲತೆಗಳು ಎಲ್ಲವನ್ನೂ ಆಳವಾಗಿ ಮನದಲ್ಲಿ ಇಳಿಸಿಕೊಂಡರು ಮಂಗಳ. ಈ ಕಾಲೇಜಿನ ಒಂದು ಅಲಿಖಿತ ನಿಯಮದಂತೆ ಮುಂದೆ ಸಿಎನ್ಎಂ ಎಂದೇ ಹೆಸರಾದರು. ನ್ಯಾಷನಲ್ ಕಾಲೇಜಿನಿಂದ ಅವರು ಕಲಿತದ್ದು ಅಪಾರವಾದ ಈ ಕಾಲೇಜು ಬಹಳಷ್ಟು ಕಹಿ ಅನುಭವಗಳನ್ನು ನೀಡಿತು ಅವರಿಗೆ. ಅದೇ ಸಮಯದಲ್ಲಿ ತಂದೆಯವರ ಆಕಸ್ಮಿಕ ಸಾವು ಮಂಗಳ ಅವರಿಗೆ ಇನ್ನೊಂದು ಆಘಾತ. ಇವರ ತಂಗಿ ತಮ್ಮಂದಿರು ಇನ್ನೂ ಓದುತ್ತಲಿದ್ದರು. ಮನೆಯ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಇದೆಲ್ಲ ಏನೇ ಇದ್ದರೂ ಕಾಲೇಜು ಬಿಡುವ ನಿರ್ಧಾರ ಮಾಡುವಷ್ಟು ವಿಚಲಿತವಾಗಿ ಹೋಗಿತ್ತು ಅವರ ಮನಸ್ಸು. ರಾಜೀನಾಮೆ ನೀಡಿ ನೆಚ್ಚಿಕೊಂಡಿದ್ದ ನ್ಯಾಷನಲ್ ಕಾಲೇಜಿನಿಂದ ಹೊರಬಂದರು. ಆದರೆ ಎಚ್ಎನ್ ಅವರೊಂದಿಗೆ ಕೊನೆಯವರೆಗೂ ಅದೇ ವಿಶ್ವಾಸ, ಗೌರವ. ನಂತರದ ಒಂದು ವರ್ಷ ಖ್ಯಾತ ಸಾಹಿತಿಗಳಾಗಿದ್ದ, ಶಿಸ್ತು ಶ್ರದ್ಧೆಗೆ ಹೆಸರಾದ ನಿರಂಜನರ ಮಾರ್ಗದರ್ಶನದಲ್ಲಿ ಜ್ಞಾನಗಂಗೋತ್ರಿ ಕಿರಿಯರ ವಿಶ್ವಕೋಶದ ಕಾರ್ಯದಲ್ಲಿ ಸಹಾಯಕ ಸಂಪಾದಕಿಯಾಗಿ ಪಾಲ್ಗೊಂಡರು. ನಂತರ ಮಂಗಳ ನಿರ್ಧರಿಸಿದ್ದು ಇನ್ನು ಪೂರ್ಣಾವಧಿ ಬರಹಗಾರ್ತಿಯಾಗಿ ತಮ್ಮ ತಂದೆಯವರ ಹೆಸರಿನಲ್ಲಿ ನಡೆಸುತ್ತಲಿದ್ದ ಸಾಹಿತ್ಯ ಸಂಸ್ಕೃತಿ ಕಲಾ ಕೇಂದ್ರ ಕಲಾಭಾರತೀಯ ಸಂಪೂರ್ಣ ಅಭಿವೃದ್ಧಿಯಲ್ಲಿ ತೊಡಗಿಕೊಳ್ಳಬೇಕು ಎಂದು. ಆದರೆ ವಿಧಿ ಅವರಿಗಾಗಿ ಅಧ್ಯಾಪಕ ವೃತ್ತಿಯ ದಾರಿಯನ್ನೇ ನಿಯೋಜಿಸಿತ್ತು. ಖ್ಯಾತ ಶಿಕ್ಷಣ ಸಂಸ್ಥೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಮಹಿಳೆಯರಿಗಾಗಿ ಒಂದು ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿತ್ತು. ಡಾ ಎಚ್ ನರಸಿಂಹಯ್ಯನವರೇ ಈ ಕಾಲೇಜಿನ ಪ್ರಾಂಶುಪಾಲೆಯ ಸ್ಥಾನಕ್ಕೆ ಚೀನಾ ಮಂಗಳ ಅವರ ಹೆಸರನ್ನು ಸೂಚಿಸಿದ್ದರು. ಅವರ ಸೂಚನೆಯನ್ನು ಕೂಡಲೇ ಒಪ್ಪಿಕೊಂಡಿದ್ದರೂ ಈ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ದಿವಂಗತ್ ಮೀಡಾ ಕಸ್ತೂರಿ ರಂಗ್ ಶೆಟ್ಟರು ಮತ್ತು ಆಡಳಿತ ವರ್ಗ. ತದನಂತರ ಮಂಗಳ ಹಿಂದಿರುಗಿ ನೋಡಲಿಲ್ಲ. ಮುಂದಣ 20 ದಶಕಗಳಿಗಿಂತಲೂ ಹೆಚ್ಚು ಕಾಲ ಎನ್ಎಂಕೆಆರ್ವಿ ನಾಗರತ್ನಮ್ಮ ಮೀಡಾ ಕಸ್ತೂರಿ ರಂಗಶೆಟ್ಟಿ ರಾಷ್ಟ್ರೀಯ ವಿದ್ಯಾಲಯ ಮಂಗಳ ಅವರ ಜೀವನವೇ ಆಯಿತು. ತಮ್ಮ ವಿವಾಹದ ಬಗ್ಗೆ ಯೋಚನೆ ಮಾಡುವಷ್ಟು ವ್ಯವಧಾನ ಇರದಂತೆ ಕಾಲೇಜಿನ ಸರ್ವತೋಮುಖ ಬೆಳವಣಿಗೆಯಲ್ಲಿ ತೊಡಗಿಕೊಂಡರು. ವಿದ್ಯಾರ್ಥಿನಿಯ ಆಯ್ಕೆಗೆ ಅವರ ಅಂಕಗಳನ್ನಷ್ಟೇ ಅಲ್ಲ, ಆತ್ಮವಿಶ್ವಾಸವನ್ನು ಅಳತೆಗೋಲು ಮಾಡಿಕೊಳ್ಳಲಾಯಿತು. ಕಡಿಮೆ ಅಂಕ ಬಂದವರಿದ್ದರೂ ತಮ್ಮ ಕಾಲೇಜ್ನಲ್ಲಿ ಸೀಟು ಕೊಡುತ್ತೇವೆ ಎಂದು ಪುಶುಪಾಲೆಯಾದ ಮೊದಲ ವರ್ಷವೇ ಪತ್ರಿಕಾ ಹೇಳಿಕೆ ನೀಡಿ ಅದರಂತೆ ನಡೆದ ಎದೆಗಾರಿಕೆ ಮಂಗಳಾರದ್ದು. ವಿದ್ಯಾರ್ಥಿನಿಯರ ಸರ್ವತೋಮುಖ ಬೆಳವಣಿಗೆ ಮಂಗಳ ಅವರ ಪರಧ್ಯೇಯವಾಗಿತ್ತು. ಅದಕ್ಕಾಗಿ 1973 ಅವರು ಹಲವಾರು ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜಿಸಲು ಆರಂಭಿಸಿದ್ದರು. ವಿದ್ಯಾರ್ಥಿನಿಯರ ತಂಡವನ್ನು ಕರೆಸಿ ಕೊಳಚೆ ಪ್ರದೇಶದ ಮಕ್ಕಳಿಗೆ ಶಿಕ್ಷಣ, ಶುಚಿತ್ವ, ಆರೋಗ್ಯ ಮತ್ತು ಕುಟುಂಬ ಯೋಜನೆ ಮುಂತಾದ ವಿಚಾರಗಳ ಕುರಿತು ಅರಿವು ಮೂಡಿಸುವ ಶಿಬಿರಗಳನ್ನು ಏರ್ಪಡಿಸಿದ್ದರು. ಅಸಂಖ್ಯಾತ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿನಿಯರನ್ನು ತೊಡಗಿಸುತ್ತಲೇ ಇದ್ದರು.

ತಾವೂ ನಿರಂತರ ಅವರ ಜೊತೆಗಿದ್ದು ಪ್ರತಿ ಚಟುವಟಿಕೆಯನ್ನು ಹಬ್ಬದಂತೆ ಆಚರಿಸುತ್ತ ಅವರಿಗೆ ಸ್ಫೂರ್ತಿಯಾಗಿದ್ದರು. ಒಬ್ಬ ಶಿಕ್ಷಕಿಯಾಗಿ ಸಿಎನ್ಎಂ ಯಾವಾಗಲೂ ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಾಪಕಿ. ಆಂಗ್ಲ ಸಾಹಿತ್ಯದ ಮೇಲಣ ಅವರ ಪ್ರಭುತ್ವ ಅನ್ಯಾದೃಶ. ಕಲಿಸುವ ರೀತಿ ಬಲು ಆಕರ್ಷಕ. ಪ್ರಾಂಶುಪಾಲೆಯಾಗಿ ಅವರ ಸಾಧನೆಗಳು ಅಸಂಖ್ಯ. ಮೊದಲಿನಿಂದಲೂ ಸ್ನೇಹಜೀವಿಯಾಗಿದ್ದ ಮಂಗಳಾ ಅವರ ಜನಸಂಪರ್ಕಜ ಬಹಳೇ ವಿಸ್ತಾರವಾದುದು. ಕನ್ನಡದ ಹೆಚ್ಚು ಕಡಿಮೆ ಎಲ್ಲ ಖ್ಯಾತ ಸಾಹಿತಿಗಳು, ಸುವಿಖ್ಯಾತ ಸಮಾಜ ಸುಧಾರಕರು, ಚಿತ್ರರಂಗ ಸಂಗೀತ ಕ್ಷೇತ್ರದ ದಿಗ್ಗಜರು, ಸುಪ್ರಸಿದ್ಧ ವಿಜ್ಞಾನಿಗಳು, ಧೀಮಂತ ಪತ್ರಿಕೋದ್ಯಮಿಗಳು, ಪರಮ ಪೂಜ್ಯರಾದ ಆಧ್ಯಾತ್ಮಿಕ ಗುರುಗಳು, ಆಗಿನ ಜನಪ್ರಿಯ ರಾಜಕಾರಣಿಗಳು, ಕ್ರೀಡಾಪಟುಗಳು ಎಲ್ಲರೂ ಈ ಕಾಲೇಜಿಗೆ ಭೇಟಿ ನೀಡಿ ಉಪನ್ಯಾಸ ನೀಡಿದ್ದಾರೆ. ಅಲ್ಲಿಯ ವಿದ್ಯಾರ್ಥಿನಿಯರೊಡನೆ ಸಂವಾದ ನಡೆಸಿದ್ದಾರೆ. ಇವೆಲ್ಲ ಆ ವಿದ್ಯಾರ್ಥಿನಿಯರ ಬದುಕಿನ ರಸಘಳಿಗಳು, ಸುವರ್ಣಾವಕಾಶಗಳು. ಪ್ರಾಂಶುಪಾಲೆಯಾದ ಮಂಗಳಾ ಅವರು ಹಲವು ಪ್ರಥಮಗಳ ಹರಿಕಾರರಾದರು. ಹೋಮ್ ಸೈನ್ಸ್, ಆಹಾರ ಕ್ರಮ, ಇತಿಹಾಸ, ಸಾಹಿತ್ಯ, ಆರೋಗ್ಯ, ವಿಜ್ಞಾನ, ಸಮಾಜಶಾಸ್ತ್ರ, ರಾಜಕಾರಣ, ಮನೋವಿಜ್ಞಾನ, ಕಾನೂನು, ಹೀಗೆ ಎಲ್ಲ ವಿಭಾಗಗಳಿಂದ ಸೂಕ್ತ ವಿಷಯಗಳನ್ನು ಆಯ್ದು ಸೇರಿಸಿ ಒಂದು ಸಂಕೀರ್ಣ ಅಭ್ಯಾಸಕ್ರಮವನ್ನು ತಯಾರಿಸಿ ಭಾರತದಲ್ಲೇ ಮೊದಲ ಬಾರಿ ಮಹಿಳಾ ಅಧ್ಯಯನದಲ್ಲಿ ಪದವಿ ಪಡೆಯುವಂತೆ ಪಠ್ಯಕ್ರಮವನ್ನು ತಮ್ಮ ಕಾಲೇಜಿನಲ್ಲಿಯೇ ಆರಂಭಿಸಿದ್ದ ಹೆಗ್ಗಳಿಕೆ ಇವರದ್ದು. ದೇಶದ ಯಾವ ಕಾಲೇಜಿನಲ್ಲಿಯೂ ಇಲ್ಲದ ಮಹಿಳಾ ಅಧ್ಯಯನದ ಸ್ನಾತಕೋತ್ತರ ಅಧ್ಯಯನ ಸಹ ಆರಂಭಿಸಿದ್ದ ಕೀರ್ತಿಗೆ ಪಾತ್ರರಾದರು. ಜೊತೆಗೆ ಪತ್ರಿಕೋದ್ಯಮ, ಪ್ರವಾಸೋದ್ಯಮ ಇಂಥ ವಿಷಯಗಳ ಪದವಿ ಪಠ್ಯಕ್ರಮವನ್ನು ಮೊದಲ ಬಾರಿ ತಮ್ಮ ಕಾಲೇಜಿನಲ್ಲಿ ಪರಿಚಯಿಸಿದ್ದ ಅಗ್ಗಳಿಕೆಯೂ ಇವರದ್ದು. ಈ ಕಾಲೇಜಿನ ಎದುರಿನ ಉದ್ಯಾನವನ್ನು ಕಟ್ಟಡದ ಆರಂಭದೊಂದಿಗೆಯೇ ಬೆಳೆಸಿ ನಿಲ್ಲಿಸಿದ್ದವರು ಮಂಗಳ. ಅವರ ವಿಶೇಷ ಕಾಳಜಿಯಿಂದಾಗಿ ಕೆಲವೇ ವರ್ಷಗಳಲ್ಲಿ ಕಾಲೇಜು ಹಸಿನ ಮಡಿಲಿನಲ್ಲಿ ಶೋಭಾಯಮಾನವಾಯಿತು. ಲಾಲ್ಬಾಗ್ನವರು ನಡೆಸುವ ಉದ್ಯಾನ ಸ್ಪರ್ಧೆಯಲ್ಲಿ ಕಾಲೇಜಿನ ತೋಟಕ್ಕೆ ಹಲವಾರು ಬಹುಮಾನಗಳು ಪ್ರಾಪ್ತವಾಗಿವೆ, ಆಗುತ್ತಲೂ ಇವೆ. ಕಾಲೇಜಿನ ದಶಮಾನೋತ್ಸವ, ದ್ವಿದಶಮಾನೋತ್ಸವಗಳನ್ನೆಲ್ಲ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದ ಖ್ಯಾತಿ ಇವರದ್ದು. ಆ ಸಮಯದಲ್ಲಿ ಸುಶೋಭಿತ, ಸೌಪರ್ಣಿಕ ಇಂಥ ವಿಶೇಷ ಹಂಚಿಕೆಗಳನ್ನು ಹೊರತಂದು ಕಾಲೇಜಿನ ಚರಿತ್ರೆಯನ್ನೇ ದಾಖಲಿಸಿದ್ದು ಇವರ ಒಂದು ಸಾಧನೆಯೇ. ಅವರ ಪ್ರಾಂಶುಪಾಲತ್ವದಲ್ಲಿ ಈ ಕಾಲೇಜು ಬೃಹದಾಕಾರವಾಗಿ ಬೆಳೆಯಿತು. ಆಗಲೇ ಇದು 2,500 ವಿದ್ಯಾರ್ಥಿನಿಯರನ್ನು ಹೊಂದಿತ್ತು. 100ಕ್ಕೂ ಹೆಚ್ಚು ಜನ ಅಧ್ಯಾಪಕರಿದ್ದರು. ಇವತ್ತಿಗೂ ಬಸವನಗುಡಿಯ ಹೃದಯ ಭಾಗದಲ್ಲಿ ಭವ್ಯವಾಗಿ ತಲೆಯೆತ್ತಿಕೊಂಡು ಸಹಸ್ರಾರು ವಿದ್ಯಾರ್ಥಿನಿಯರಿಗೆ ಮಾರ್ಗದರ್ಶನ ಮಾಡುತ್ತಲಿದ್ದ ಈ ಕಾಲೇಜಿನ ಈ ಏಳಿಗೆಯ ಹಿಂದೆ ಚೀನಾ ಮಂಗಳಾ ಅವರ ಕನಸುಗಳಿವೆ. ಶ್ರಮವಿದೆ, ಸಮರ್ಪಣೆಯಿದೆ, ಛಲವಿದೆ, ಸಂಘಟನಾ ಶಕ್ತಿ ಇದೆ, ಅಂತಃಕರಣವಿದೆ, ಮುತ್ಸದ್ದಿತನವೂ ಇದೆ. ತಮ್ಮ ಈ ವೃತ್ತಿ ಜೀವನದುದ್ದಕ್ಕೂ ಅದಕ್ಕಾಗಿಯೇ ವಿದೇಶ ಪ್ರವಾಸ ಮಾಡುವ ಅನೇಕ ಅವಕಾಶಗಳನ್ನು ಪಡೆಯುತ್ತಲೇ ಇದ್ದರು ಸಿಎಂಎಂ. ಮಲೇಷಿಯಾದ ಪೆನಾಂಗ್, ಅಂತಾರಾಷ್ಟೀಯ ವಿದ್ಯಾಭ್ಯಾಸ ಪದ್ಧತಿಯನ್ನು ಅಧ್ಯಯನ ಮಾಡಿ ಬರಲು ಆರಿಸಿದ್ದ 5 ಜನ ಭಾರತೀಯ ಶಿಕ್ಷಕರಲ್ಲಿ ಒಬ್ಬರಾಗಿ ಆಯ್ಕೆಯಾಗಿ ಅಮೆರಿಕ ಹಾಗೂ ಯುರೋಪ್ನ ಅನೇಕ ದೇಶಗಳಿಗೆ ಭೇಟಿ, ಕೆನಡಾಕ್ಕೆ ಹೋಗಿ ಅಲ್ಲಿಯ ಮಹಿಳೆಯರ ವಿದ್ಯಾಸಂಸ್ಥೆಗಳ ಅಧ್ಯಯನ, ಹೀಗೆ ಹಲವು ಪ್ರವಾಸಗಳೊಂದಿಗೆ ನಮ್ಮ ಶಿಕ್ಷಣ, ಸಮಾಜ, ಜನಜೀವನದಲ್ಲಿ ಅನೇಕ ಸುಧಾರಣೆಗಳ ಕನಸುಗಳು, ಹಂಬಲಗಳನ್ನು ಮನದ ತುಂಬ ಹೊತ್ತು ತಂದರು. ಇಂಥದ್ದೇ ತುಡಿತದಿಂದಾಗಿ ಅವರು ಒತ್ತು ನೀಡಿದ್ದ ಕೆಲ ಸಂಗತಿಗಳು ಕಾಲೇಜುಗಳಿಗೆ ಸ್ವಾಯತ್ತತೆ, ಆಟಾನಮಿ, ಕಾಲೇಜುಗಳಲ್ಲಿ ವೃತ್ತಿ ಶಿಕ್ಷಣ ತರಬೇತಿ, ಕಾಲೇಜಿನ ಶಿಕ್ಷಕರಲ್ಲಿ ಇರಬೇಕಾದ ಸಮಯ ಪ್ರಜ್ಞೆ, ಬದ್ಧತೆ, ಪ್ರಾಮಾಣಿಕತೆ, ನಿರಂತರ ಅಧ್ಯಯನದ ಪ್ರಜ್ಞೆ, ಇಂಥವುಗಳ ಪ್ರತಿಪಾದನೆ, ಈ ಎಲ್ಲವನ್ನು ಈಗ 50 ವರ್ಷಗಳ ಹಿಂದೆಯೇ ವಿಶದೀಕರಿಸಿದ್ದ ಸೂಕ್ಷ್ಮ ಅವಲೋಕನ, ಮುಂದಾಲೋಚನೆ ಮಂಗಳಾ ಅವರದ್ದು. ಮಂಗಳಾ ಅವರ ಕಾರ್ಯವೈಖರಿಯೇ ಇತರರಿಗೊಂದು ಆದರ್ಶ. ದಣಿವು ಕಾಣದ ಜೀವ ಅವರದ್ದು. ಬಹಳಷ್ಟು ಸಂಘ ಸಂಸ್ಥೆಗಳ ಸದಸ್ಯೆಯಾದರೂ ಎಲ್ಲದರಲ್ಲಿಯೂ ಸಕ್ರಿಯವಾದ ಪಾತ್ರ. ಎಂತಹ ಸಂದರ್ಭದಲ್ಲಿಯೂ ಸೋಲೋದ ದೃಢತೆ, ಹಿಡಿದ ಕೆಲಸವನ್ನು ಶತಾಯ ಗತಾಯ ಸಾಧಿಸುವ ಛಲ, ಇವೆಲ್ಲ ಹುಟ್ಟುಗುಣಗಳೇ. ಮುಂಗೋಪಿಯಾಗಿದ್ದಷ್ಟೇ ಮಾರ್ಧವತೆಯೂ ಇತ್ತು. ಇತರರ ಪ್ರತಿಭೆಯನ್ನು ಗುರುತಿಸುವ, ಗೌರವಿಸುವ ಹಿರಿತನವಿತ್ತು. ಬಲು ಆಪ್ಯಾಯಮಾನ ಎನಿಸುವುದು ಅವರ ಸಂಘಟನಾ ಶಕ್ತಿ. ಅವರ ಸಹೋದ್ಯೋಗಿಗಳು, ವಿದ್ಯಾರ್ಥಿನಿಯರು ಅವರಿಗೆ ಹೆದರುವಷ್ಟೇ ಪ್ರೀತಿಸುತ್ತಲೂ ಇದ್ದರು. ಬಹುಮುಖ ಪ್ರತಿಭೆಯ ಅಪರೂಪದ ವ್ಯಕ್ತಿ ಚೀನಾ ಮಂಗಳ. ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲಿಯೂ ಅಪಾರ ಪ್ರಭುತ್ವ. ಸಭಿಕರನ್ನು ಮೋಡಿಗೊಳಿಸುವ ವಕ್ತೃತ್ವ, ಸತತ ಓದು, ಸಂಗೀತ ಅವರ ಹವ್ಯಾಸಗಳು. ಶ್ಲೋಕಗಳನ್ನು, ದಾಸರ ಪದ

ಮಕ್ಕಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ತುಂಬಾ ಚೆನ್ನಾಗಿ ವೀಣೆ ನುಡಿಸುತ್ತಿದ್ದರು. ರಾಮಕೃಷ್ಣ ಪರಮಹಂಸರಂಥವರ ಆಧ್ಯಾತ್ಮಿಕ ಕೃತಿಗಳನ್ನು ಓದುವ ಹವ್ಯಾಸದಿಂದ ಸಾಕಷ್ಟು ಧಾರ್ಮಿಕ ಜ್ಞಾನವನ್ನೂ ಬೆಳೆಸಿಕೊಂಡಿದ್ದರು. ಅವರ ಮತ್ತೊಂದು ವಿಶೇಷತೆ ನಾಟಕರಂಗ. ಕಾಲೇಜಿನಲ್ಲಿರುವಾಗ ನಾಟಕಗಳಲ್ಲಿ ಅಭಿನಯಿಸುವ ಗುಂಗು. ನಂತರ ಕಾಲೇಜ್ ಅಧ್ಯಾಪಕಿಯಾದ ನಂತರ ನಾಟಕ ನಿರ್ದೇಶನದಲ್ಲಿ ತೊಡಗಿಕೊಂಡು ಅಪಾರ ಯಶಸ್ಸನ್ನು ಪಡೆದವರು. ಆಟೋಟಗಳಲ್ಲಿಯೂ ಆಸ್ತಿ, ಆ ಸಮಯದಲ್ಲಿಯೇ ಕಾರು ಓಡಿಸುತ್ತಿದ್ದ ಛಲಗಾತಿ. ಮೊದಲಿನಿಂದಲೂ ಮಹಿಳಾ ಸಮಾನತೆಗಾಗಿ ದನಿ ಎತ್ತಿದ್ದವರು ಮಂಗಳ. ಅವರ ಸ್ತ್ರೀವಾದ ಪುರುಷದ್ವೇಷಿಯಲ್ಲ. ಇಬ್ಬರೂ ಸೇರಿ ಒಂದು ಸ್ವಸ್ಥ ಸಮಾಜದ ನಿರ್ಮಾಣ ಆಗಬೇಕು, ಇಬ್ಬರೂ ಬೆಳೆಯಬೇಕು, ಒಬ್ಬರನ್ನೊಬ್ಬರು ಬೆಳೆಸಬೇಕು ಎಂಬ ಆರೋಗ್ಯಕರ ಸಿದ್ಧಾಂತ ಅವರದ್ದು. ಇದೇ ಆಶಯದಿಂದ ಸಾಧ್ಯದಲ್ಲೆಲ್ಲ ಮಹಿಳೆಯರನ್ನು ಸ್ವಾವಲಂಬಿಯಾಗಿಸಲು, ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಲು, ಅವರನ್ನು ಸಮಾಜದ ಮುಂಚೂಣಿಗೆ ತರಲು ಸಾಕಷ್ಟು ಶ್ರಮಿಸಿದರು. ಸ್ತ್ರೀ ಸಮಾಜದ ಪ್ರಗತಿಗಾಗಿ ಹಲವು ಚಟುವಟಿಕೆಗಳನ್ನು ರೂಪಿಸಿದರು. ಆಗಲೇ ಅವರ ಇನ್ನೊಂದು ಕನಸಿನ ಕೂಸಾಗಿ ರೂಪುದಳೆದದ್ದು ಶಾಶ್ವತಿ. ಶಾಶ್ವತಿ ಮಂಗಳಾರ ಬಾಳಿನ ಮಹತ್ತರ ಸಾಧನೆ. ಅಲ್ಲಿ ಅವರು ಸತತ 2 ದಶಕಗಳ ಕಾಲ ನಡೆಸಿದ್ದ ಮಹಿಳಾ ವಸ್ತು ಸಂಗ್ರಹಾಲಯ, ಸ್ತ್ರೀಯರ ವಿವಿಧ ಚಟುವಟಿಕೆಗಳು, ಅಂತಾರಾಜ್ಯ ಸಾಹಿತ್ಯಿಕ ಚಟುವಟಿಕೆಗಳು ಅಪರೂಪದವು. ಆದರೆ ಅವರು ತೀರಿಕೊಂಡ 2 ವರ್ಷಗಳಲ್ಲಿ ಶಾಶ್ವತಿ ಸಂಸ್ಥೆ ಹಾಗೂ ಅದರ ಚಟುವಟಿಕೆಗಳು ಶಾಶ್ವತವಾಗಿ ನಿಂತು ಹೋದದ್ದು ನಮ್ಮಲ್ಲಿನ ದುರಂತ. ಚೀನಾ ಮಂಗಳ ಕನ್ನಡ ನಾಡು ಕಂಡ ಉತ್ತಮ ಸಾಹಿತಿ. ತಮ್ಮ ಅಸಂಖ್ಯ ವಿಭಿನ್ನ ಚಟುವಟಿಕೆಗಳ ಮಧ್ಯೆಯೂ ಬರವಣಿಗೆಯಲ್ಲಿ ತನ್ಮಯತೆಯಿಂದ ತೊಡಗಿಕೊಂಡವರು ಚೀನಾ ಮಂಗಳ. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿಯೂ ಸಮೃದ್ಧವಾಗಿ ಬರೆದಿದ್ದಾರೆ. ಅವರ ಅನೇಕ ಲೇಖನಗಳು ದಿನ ಹಾಗೂ ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿ ಅಪಾರ ಓದುಗರ ಮೆಚ್ಚುಗೆಯನ್ನು ಪಡೆದಿವೆ. ಅವರ ಪ್ರಕಟಿತ ಕೃತಿಗಳು 25. ಅಭಾಗಿನಿ, ಮಾರ್ಗದರ್ಶಿ ಕಾದಂಬರಿಗಳು, ಒಂದು ಸ್ವತಂತ್ರ ಕಾದಂಬರಿ, ಇನ್ನೊಂದು ಆರ್.ಕೆ. ನಾರಾಯಣ್ ಅವರ ಆಂಗ್ಲ ಕಂಬರಿದ ಅನುವಾದ. ಕಾವ್ಯ ಕಲ್ಪನೆ, ವಿವಿಧ ಕವಿಗಳ ಕಾವ್ಯ ವಿಮರ್ಶೆಯ ಲೇಖನಗಳ ಸಂಕಲನ. ಹೆಲನ್ ಕೆಲರ್, ತೋರು ದತ್, ಫ್ಲಾರೆನ್ಸ್ ನೈಟಿಂಗೇಲ್, ಈ 3 ಜೀವನ ಚರಿತ್ರೆಗಳು. ಎಚ್ಚೆತ್ತ ಹಾದಿಯಲ್ಲಿ ಮಹಿಳೆ, ಅವರ ಮಹಿಳಾಪರ ಲೇಖನಗಳ ಸಂಗ್ರಹ. ಸ್ಮೃತಿ ಹಾಗೂ ನಮನ, ತಾಯಿ ತಂದೆಯರ ನೆನಪಲ್ಲಿ ಹೊರತಂದ ಅಭಿನಂದನಾ ಗ್ರಂಥಗಳು. ಫಾರ್ ಅಕ್ರಾಸ್ ದ ಸೀ, ಇವರ ಪ್ರವಾಸ ಕಥನ. ಸರಸ್ವತಿ ಹಾಗೂ ಮಾತೃ ಪೂಜೆ, ಇವರ ಸಾಂಸ್ಕೃತಿಕ ನಂಬಿಕೆಯ ಕಿರು ಪುಸ್ತಕಗಳು. ಅವರು ರಚಿಸಿದ್ದ ಏಕೈಕ ನಾಟಕ ಎಲ್ಲರೂ ನನ್ನವರು. ಅವರ ಏಕೈಕ ಕವನ ಸಂಕಲನ ಕೆನಡಾ ಕವನಗಳು. ತಮ್ಮ 51ನೇ ವಯಸ್ಸಿನಲ್ಲಿ ಮಾಗು ಮನದಿಂದ ಕವನ ರಚನೆಗೆ ಅವರು ಕೈ ಹಾಕಿದ್ದು, ಇವು ಬರೆಯಿಸಿಕೊಂಡ ಕವನಗಳು ಎಂದು ಕರೆದಿದ್ದ ಗೋಕಾಕರು. ಆವಿಷ್ಕರಣ, ವೀಕ್ರ ಗೋಕಾಕರ 80ನೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕನ್ನಡದ ಮೇರು ಸಾಹಿತಿಗಳಿಂದ ಲೇಖನಗಳನ್ನು ಪಡೆದು ಮಂಗಳ ಸಂಪಾದಿಸಿದ್ದ ವಿದ್ವತ್ಪೂರ್ಣ ಕೃತಿ. ಇದಲ್ಲದೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದು, ಸಹ ಸಂಪಾದಿಸಿದ್ದು ಅವರ ಸಾಧನೆ. ದಿ ವಂಡ್ರಿಂಗ್ ಹಾರ್ಟ್, ಜೇಮ್ಸ್ ಎಚ್ ಕಜಿನ್ಸ್ ಸ್ಟಡಿ, ಮಂಗಳ ಅವರಿಗೆ PhD ಪದವಿಯನ್ನು ತಂದಿತ್ತ ಅವರ ಸಂಶೋಧನಾ ಪ್ರಬಂಧ. ಮಂಗಳ ಅವರು ತಮ್ಮ ಟೀಮ್ನೊಂದಿಗೆ ಕೈಗೊಂಡ ಸಂಶೋಧನೆಯ ಫಲವಾಗಿ ಹೊರಬಂದ ಅದ್ಭುತ ಕೈಪಿಡಿ ಕರ್ನಾಟಕದ ಮಹಿಳೆಯರು, ಲೇಖಕಿಯರು. ಇನ್ನು ಮಂಗಳ ಅವರ 2 ಮಹತ್ವದ ಕೃತಿಗಳು, ಅಧ್ಯಾಪಕಿಯಾಗಿ 25 ವರ್ಷಗಳು ಹಾಗೂ ಪ್ರಾಂಶುಪಾಲರಾಗಿ 20 ವರ್ಷ. ಕೈಗೊಂಡ ಪ್ರತಿ ಕೆಲಸದಲ್ಲಿಯೂ ಮಾದರಿಯಾಗಿ ನಿಂದ ಚೀನಾ ಮಂಗಳ ಅವರು ಕರ್ನಾಟಕದ ಬಹು ಗೌರವಾನ್ವಿತ ಮಹಿಳೆಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಅಂತೆಯೇ ಅನೇಕ ಗೌರವ ಸನ್ಮಾನಗಳಿಗೆ ಪಾತ್ರರೂ ಆಗಿದ್ದಾರೆ. ಖ್ಯಾತ ಟೆಲಿವಿಷನ್ ಚಾನೆಲ್ ಸ್ಟಾರ್ ಪ್ಲಸ್ನ ಕಾರ್ಯಕ್ರಮ ರಾಷ್ಟ್ರದ ಮುಖ್ಯ ವ್ಯಕ್ತಿಗಳು, ಫೇಸ್ ಇನ್ ಕ್ರೌಡ್ ಮಾಲಿಕೆಯಲ್ಲಿ ಮಂಗಳಾರನ್ನು ರಾಷ್ಟ್ರದ ಮುಖ್ಯ ವ್ಯಕ್ತಿಯಾಗಿ ತೋರಿಸಲಾಯಿತು. ತಮ್ಮ ಬೇರೆ ಬೇರೆ ಕೃತಿಗಳಿಗಾಗಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಪ್ರಶಸ್ತಿ, ರತ್ನಮ್ಮ ಹೆಗಡೆ, ಮಲ್ಲಿಕಾ ಪ್ರಶಸ್ತಿಗಳು ದೊರೆತಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್, ರೋಟರಿ ಇಂಟರ್ನ್ಯಾಷನಲ್ನ ಪಾಲ್ ಹ್ಯಾರಿಸ್ ಫೆಲೋ ಗೌರವ, ಯುನೈಟೆಡ್ ಸ್ಟೇಟ್ಸ್ ಎಜುಕೇಷನ್ ಫೌಂಡೇಶನ್ ಇಂಡಿಯಾ ಮತ್ತು ಅಮೆರಿಕನ್ ವಾಷಿಂಗ್ಟನ್ನ ಕೌನ್ಸಿಲ್ ಫಾರ್ ಎಕ್ಸ್ಚೇಂಜ್ ಆಫ್ ಸ್ಕಾಲರ್ಸ್ ವತಿಯಿಂದ ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಆಯ್ಕೆ, ಕರ್ನಾಟಕ ನಾಗರಿಕ ಒಕ್ಕೂಟ ಸಮಿತಿಯಿಂದ ಶಿಷ್ಟ ಕನ್ನಡಿಗ ಗೌರವ, ಇಂಡೋ ಅರಬ್ನ ಕೈಪಿಡಿ ಹೂ ಈಸ್ ಹೂ ಅದರಲ್ಲಿ ಮಂಗಳ ಅವರ ಹೆಸರಿನ ಸೇರ್ಪಡೆ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇವೆಲ್ಲ ಮಂಗಳ ಅವರ ಕಿರೀಟದಲ್ಲಿನ ಪ್ರಶಸ್ತಿ ರತ್ನಗಳು. NMKRV ಕಾಲೇಜು ಅವರ ಹೆಸರಿನಲ್ಲಿ ಮಂಗಳ ಮಂಟಪ ಸಭಾಂಗಣವನ್ನು ಸ್ಥಾಪಿಸಿದೆ. ಶಿಕ್ಷಣ ತಜ್ಞೆ, ಸಂಗ್ರಹಿ, ಅಧ್ಯಾತ್ಮಕಿ, ಪ್ರಾಂಶುಪಾಲೆ, ಲೇಖಕಿ, ಸಂಪಾದಕಿ, ವಾಗ್ಮಿ,
ಅಂಕಣಗಾರ್ತಿ, ಹಲವು ಅಪರೂಪದ ಸಾಧನೆಗಳಿಗೆ ಶಕ್ತಿ ಮಂಗಳಾ ಮೇಡಂ. ಇವತ್ತು ಅವರು

0: ಚಿಟ್ಟ ಹಣತೆಗಳು ಹಲವು ಮನೆಗಳನ್ನು ಬೆಳಗುತ್ತಲಿವೆ. ಅವರು ಅಣಿಗೊಳಿಸಿದ್ದ ದೀಪಧಾರಿಣಿಯರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಬೆಳಕು ನೀಡುತ್ತಾ ಮುನ್ನಡೆದಿದ್ದಾರೆ. ಈ ಬೆಳಕಿಗೆ ಕಾರಣರಾದ ಮಂಗಳಾ ಅವರಿಗೆ ನಾವು ನೀಡಬಹುದಾದುದು ಒಂದೇ, ಅವರು ಕೊರೆದಿಟ್ಟ ದಾರಿ ಸವೆದು ಹೋಗದಂತೆ ನೋಡಿಕೊಳ್ಳುವುದು. ಅವರ ಧ್ಯೇಯಗಳಲ್ಲಿ ಒಂದನ್ನಾದರೂ ನಮ್ಮದಾಗಿಸಿಕೊಂಡು ಸಾಧಿಸಲು ಪ್ರಯತ್ನಿಸುವುದು. ಮಾಡಬಲ್ಲೆವೇ ಏನರು?
1: ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಮಾತನಾಡಿದವರು ವಿದ್ಯಾಶಿರಹಟ್ಟಿ. ಈಗ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರು ಬರೆದ ಗೀತೆಯನ್ನ ಸುಲೋಚನಾ ಅವರ ಧ್ವನಿಯಲ್ಲಿ ಕೇಳೋಣ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
2: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
2: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಕಾರ್ಯಕ್ರಮ ವಿವರಣೆ. 12:35 ಆರೋಗ್ಯ ಕಾರ್ಯಕ್ರಮ. ಮಹಿಳೆಯರಲ್ಲಿ ಹೃದಯಾಘಾತ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಂತರ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾಹಿತಿ ಕೇಳುತ್ತೀರಿ 1:00. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕಿನ ಹಾರೋಗೇರಿಯ ಸದಾಶಿವ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ ಕೇಳಲಿದ್ದೀರಿ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗುವುದು 2:40. ಭಾಗವಹಿಸಲಿದ್ದಾರೆ.

ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್. 3:01 ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಮುಂದುವರಿಯುತ್ತವೆ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇತ್ತೀಚೆಗೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಪುರುಷರಲ್ಲಿ ಆಗೋ ಹಾರ್ಟ್ ಅಟ್ಯಾಕ್ ಗಿಂತ ಹೇಗೆ ಭಿನ್ನವಾಗಿದೆ? ಇದರ ಲಕ್ಷಣಗಳೇನು? ಚಿಕಿತ್ಸೆ ಏನಿದೆ? ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರು. ಡಾಕ್ಟರ್ ವೀಣಾ ನಂಜಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಡಾಕ್ಟರ್ ವೀಣಾ ಅವರೇ, ಇತ್ತೀಚೆಗೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ, ಏನ್ ಕಾರಣಗಳಿರುತ್ತವೆ ಮಹಿಳೆಯರಲ್ಲಿ ಹೃದಯಾಘಾತ ಜಾಸ್ತಿ ಆಗೋದಕ್ಕೆ?
3: ಜನರಲ್ ಆಗಿ ಹೃದಯಾಘಾತ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಪುರುಷರಲ್ಲೂ ಜಾಸ್ತಿ ಆಗ್ತಾ ಇದೆ ಹಾಗೂ ಹೆಂಗಸರಲ್ಲೂ ಜಾಸ್ತಿ ಆಗ್ತಾ ಇದೆ. ನೀವು ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ 10 ವರ್ಷದ ಹಿಂದೆ ಇಂಡಿಯಾದಲ್ಲಿ ಹೃದ್ರೋಗದ ಅಟ್ಯಾಕ್ಸ್ಗಳು ಜಾಸ್ತಿ ಹೆಚ್ಚು ಕಮ್ಮಿ 50 ವರ್ಷದ ಮೇಲೆ ಇರ್ತಿತ್ತು. ಬಟ್ ಈಗ ಟೆಂಡೆನ್ಸಿ ನಾವು ಕಂಡು ಬರ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ 30% ಶೇಕಡ 30% ಕೇಸ್ಗಳಲ್ಲಿ ಹೃದಯಾಘಾತ ಬೋತ್ ಪುರುಷರಲ್ಲಿ ಹಾಗೂ ಹೆಂಗಸರಲ್ಲಿ ಅರೌಂಡ್ ಪೀಕ್ ಇನ್ಸಿಡೆನ್ಸ್ ಅರೌಂಡ್ 35-45 ಇಯರ್ಸ್ ಕಂಡು ಬರ್ತಾ ಇದೆ. ಸೊ ಶೇಕಡ 30% ಇನ್ಸಿಡೆನ್ಸ್ ಈ ಯಂಗ್ ಏಜ್ ಗ್ರೂಪ್ ಅಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಕಾರಣಕ್ಕೆ ಜನರಲ್ ಶಿಫ್ಟ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಚಿಕ್ಕ ವಯಸ್ಸಲ್ಲಿ ಶುರು ಆಗ್ತಾ ಇದೆ.
2: ಈ ಮಹಿಳೆಯರಲ್ಲಿ ಹೃದಯಾಘಾತ ಆಗೋದಕ್ಕೆ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಕಾರಣಗಳಿದ್ಯಾ? ಅಂದ್ರೆ ಆಫ್ಟರ್ ಮೆನೋಪಾಸ್ ಇರಬಹುದು, ಅಥವಾ ಅವರು ಗರ್ಭ ಧರಿಸಿದ್ದಾಗ ಇರಬಹುದು, ಅಥವಾ ಅವರು ಡಯಾಬಿಟಿಸ್ ನಿಂದ ಬಳಲ್ತಾ ಇದ್ದಾಗ, ಆತರ ಏನಾದ್ರೂ ಕಾರಣಗಳಿದ್ಯಾ?
3: ನಾವು ಜಯದೇವಿ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದಾಗ ಹಾರ್ಟ್ ಅಟ್ಯಾಕ್ಸ್ ಎಸ್ಪೆಷಲಿ ಹೆಂಗಸರಲ್ಲಿ ಯಾವಾಗ ಆಗ್ತಿದೆ ಅಂತ ಅಂದಾಜು 530 ಪೇಷಂಟ್ಸ್ ಅಲ್ಲಿ ಅಧ್ಯಯನ ಮಾಡಿದ್ವಿ 2-3 ವರ್ಷದ ಹಿಂದೆ. ಆಗ ಕಂಡು ಬಂದಿದ್ದು ಶೇಕಡ 50-60% ಪೇಷಂಟ್ಸ್ಗಳಲ್ಲಿ ಡಯಾಬಿಟಿಸ್ ವಾಸ್ ಕಾಮನ್, ನಂತರ ಬಿಪಿ ರಿಲೇಟೆಡ್ ಇಶ್ಯೂಸ್ ಇತ್ತು. ಅರೌಂಡ್ 4-5% ಟೊಬ್ಯಾಕೋ, ಯಾವುದೇ ರೀತಿ ಟೊಬ್ಯಾಕೋ. ಹೆಂಗಸರಲ್ಲಿ ಸಾಧಾರಣವಾಗಿ ಭಾರತ ದೇಶದಲ್ಲಿ ನಾವು ಸ್ಮೋಕಿಂಗ್ ಜಾಸ್ತಿ ಕಂಡು ಬರೋದಿಲ್ಲ. ಅರ್ಬನ್ ಸಿಟೀಸ್ ಅಲ್ಲಿ ಮೆಟ್ರೋಸ್ ಅಲ್ಲಿ ಈ ನಡುವೆ ಇತ್ತೀಚೆಗೆ ಡ್ರಗ್ಸ್ ಹಾಗೂ ಸ್ಮೋಕಿಂಗ್ ಎರಡು ಕೂಡ ಬೋತ್ ಪುರುಷರಲ್ಲಿ ಹಾಗೂ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ನಾವು ರೂರಲ್ ಏರಿಯಾ ನೋಡಿದಾಗ, ಅಂದ್ರೆ ಹಳ್ಳಿಗಳಲ್ಲೆಲ್ಲ ನೋಡಿದಾಗ, ಈಗಲೂ ಕೂಡ ನಶೆ, ಟೊಬ್ಯಾಕೋ ಇನ್ ಫಾರ್ಮ್ ಆಫ್ ನಶೆ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ಅರೌಂಡ್ 4% ಕೇಸ್ಗಳಲ್ಲಿ ಕಾರಣವಾಗಿತ್ತು. ಅಂಡ್ ಸಾಧಾರಣವಾಗಿ ಹಾರ್ಟ್ ಅಟ್ಯಾಕ್ಸ್ ಮೆನೋಪಾಸ್ ಆದ್ಮೇಲೆ ಆಗೋದು ಹೆಂಗಸರಲ್ಲಿ ಸಹಜ. ಬಟ್ ಈ ನಡುವೆ ನಾವು ಇವನ್ ಪ್ರೀ ಮೆನೋಪಾಸಲ್, ಅಂದ್ರೆ ಋತುಸ್ರಾವ ನಿಲ್ಲೋಕ್ಕಿಂತ ಮುಂಚೆ ಕೂಡ ನೋಡ್ತಾ ಇದೀವಿ. ಕಾರಣಗಳು ಇಟ್ ಕುಡ್ ಬಿ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ಇಂಡಿಯಾ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಸೊ ಡಯಾಬಿಟಿಸ್, ಬಿಪಿ, ಈ ರಕ್ತದೊತ್ತಡ ಎಲ್ಲ ಜಾಸ್ತಿ ಇರಬೇಕಾದ್ರೆ ಹೆಂಗಸರಲ್ಲೂ ಕೂಡ ಹೃದಯಾಘಾತಗಳು ಜಾಸ್ತಿ ಆಗ್ತದೆ. ಹೆಂಗಸರಲ್ಲಿ ಸ್ಪೆಸಿಫಿಕ್ ಆಗಿ ಕೆಲವು ಸಾರಿ ಕೆರಿಯರ್ ಫಾಲೋ ಮಾಡ್ತಿರ್ಬೋದು, ಪ್ರೆಗ್ನೆನ್ಸಿ ಲೇಟ್ ಆಗ್ತಾ ಇರ್ಬೋದು. ಆಗ ಗರ್ಭ ಧರಿಸೋದಕ್ಕೆ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ನ ಸ್ವಲ್ಪ ಹೈಯರ್ ಡೋಸ್ ಅಲ್ಲಿ ಕೊಡ್ತಾರೆ. ಇಲ್ಲ ಕೆಲವು ಸಲ ಇನ್ಫರ್ಟಿಲಿಟಿ, ಅಂದ್ರೆ ಮಕ್ಕಳು ಆಗದಲ್ಲಿರೋ ಸಂದರ್ಭದಲ್ಲಿ ಇನ್ವಿಟ್ರೋ ಫರ್ಟಿಲೈಸ್

0: IVF ಟ್ರೀಟ್ಮೆಂಟ್ ಕೂಡ ತಗೊಂಡಾಗ ಅದರಲ್ಲೇ ಸ್ವಲ್ಪ ಹೆವಿ ಡೋಸಸ್ ಆಫ್ ಹಾರ್ಮೋನ್ಸ್ ಇರುತ್ತೆ. ಯಾರು ಆಗ್ಲೇ ಸಸೆಪ್ಟಿಬಲ್, ಜೆನೆಟಿಕಲಿ ಸಸೆಪ್ಟಿಬಲ್ ಇಂಡಿವಿಜುವಲ್ಸ್ ಇರ್ತಾರೋ, ಅಂದ್ರೆ ಅವರ ಪರಿವಾರದಲ್ಲಿ ಜಾಸ್ತಿ ಹೃದಯ ಸಮಸ್ಯೆ ಇರೋರ್ಗೆ, ಇಲ್ಲ ಆಗ್ಲೇ ಬಿಪಿ ಶುಗರ್ ಎಲ್ಲ ಇರೋರ್ಗೆ, ಈ ತರ ಹಾರ್ಮೋನ್ ಹೆವಿ ಡೋಸಸ್ ಅಲ್ಲಿ ತಗೊಂಡಾಗ, ಇಲ್ಲ ಏಜ್ ಸಾಧಾರಣವಾಗಿ IVF ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದು ವಯಸ್ ಮೀರಿ ಪ್ರೆಗ್ನೆನ್ಸಿ ಆಗದಲ್ಲಿ ಇದ್ದ ಸಂದರ್ಭದಲ್ಲಿ ಆ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡಿದಾಗ ಅವ್ರಿಗೆ ಹೆಚ್ಚಿನ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಈ ರೀತಿ ಹಾರ್ಮೋನ್ ರಿಲೇಟೆಡ್ ಟ್ರೀಟ್ಮೆಂಟ್ ತಗೊಂಡಿರೋರಿಗೆ 3 times ಜಾಸ್ತಿ ಹೃದಯ ಸಂಬಂಧಪಟ್ಟ ಕಾಯಿಲೆ ಬರೋ ಚಾನ್ಸಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ.
1: ಅಂದ್ರೆ ಈ ಹಾರ್ಮೋನುಗಳು ಹೃದಯ ಸಂಬಂಧಿ ರೋಗಗಳಿಗೆ ತುಂಬಾ ಹತ್ತಿರವಾಗಿದೆ, ಅಂದ್ರೆ ಅದರ ಏರುಪೇರು ಎಲ್ಲ ತುಂಬಾ.
0: ಹಾರ್ಮೋನ್ಸ್ ರೆಗ್ಯುಲರ್ ಫಿಸಿಯೋಲಾಜಿಕಲ್ ಲೆವೆಲ್ ಅಲ್ಲಿ ಇದ್ದಾಗ, ಅಂದ್ರೆ ಸಾಧಾರಣವಾಗಿ ನಮ್ಮ ದೇಹದಲ್ಲಿ ಇರಬೇಕಾದ್ರೆ ಬ್ಯಾಲೆನ್ಸ್ ಆಗಿರುತ್ತೆ, ಅಷ್ಟು ಮಟ್ಟಿಗೆ ಹಾರ್ಮೋನ್ಸ್ ನಮಗೆ ರಿಕ್ವೈರ್ಡ್ ಆಗಿರುತ್ತೆ ಹೆಂಗಸರಲ್ಲಿ. ಇನ್ಫ್ಯಾಕ್ಟ್ ಹಾರ್ಮೋನ್ಸ್ ಇರೋದ್ರಿಂದ ಋತುಸ್ರಾವ ಕಂಟಿನ್ಯೂ ಆಗಿರೋ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಗಳು ಕಡಿಮೆ, ಋತುಸ್ರಾವ ನಿಂತ ಮೇಲೆ ಮೆನೋಪಾಸ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ. ಬಟ್ IVF ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಹಾರ್ಮೋನ್ಸ್ ಡೋಸಸ್ ಎಲ್ಲ ಜಾಸ್ತಿ ಕೊಟ್ಟಾಗ ಈ ಇನ್ಸಿಡೆನ್ಸ್ ಹಾರ್ಮೋನ್ಸ್ ತಗೊಂಡಾಗ ಹಾರ್ಟ್ ಅಟ್ಯಾಕ್ ಇನ್ಸಿಡೆನ್ಸ್ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ. ಬಟ್ ಒಂದ್ ವಿಷಯ ಏನಾಯ್ತು ಅಂದ್ರೆ, ನಾರ್ಮಲ್ ಹೆಂಗಸರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದಕ್ಕಿಂತ ಪ್ರೆಗ್ನೆನ್ಸಿಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದರದ್ದು ತೀವ್ರತೆ ಜಾಸ್ತಿ ಇರುತ್ತೆ. ಪ್ಲಸ್ ಅದಕ್ಕೆ ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಹುಳುಗಿಯೋದು ಕೂಡ ರಿಸ್ಕ್ ಜಾಸ್ತಿ ಇರುತ್ತೆ,
1: ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಈ ಹೆಂಗಸರು ಒತ್ತಡನ ತುಂಬಾ ತಡೀತಾರೆ, ಆದ್ರೆ ಇದು ಮಿತಿ ಮೀರಿದಾಗನು ಹೃದಯಾಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋ ಸಮಸ್ಯೆ ಬರುತ್ತಾ?
0: ಹೌದು, ಸ್ಟ್ರೆಸ್ ಇಂದ ಕೂಡ ಹಾರ್ಟ್ ಅಟ್ಯಾಕ್ ಪ್ರೆಸಿಪಿಟೇಟ್ ಆಗೋ ಚಾನ್ಸಸ್ ಇರುತ್ತೆ. ಡೈರೆಕ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೋದ್ಕಿಂತ ಈಗ ಪ್ರಾಬಬ್ಲಿ ಒಂದು ಪೇಷಂಟ್ ಗೆ ನೀವು 40-50% ಒಳಗಡೆ ಬ್ಲಾಕ್ ಇರಬಹುದು, ಅದು ಬ್ಲಾಕ್ ತಾನಾಗೆ ಬಿಟ್ಟಿದ್ರೆ ಅದು ಹಾಗೆ ಬಹುಶಃ ಮೇಂಟೈನ್ ಆಗ್ತಿರ್ಬೋದು. ಸೊ ತುಂಬಾ ಸ್ಟ್ರೆಸ್ ತಗೊಂಡಾಗ, ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಆ ಬ್ಲಾಕ್ ಇಮಿಡಿಯೇಟ್ ಆಗಿ ಹೊಡ್ಕೊಂಡು ಅಲ್ಲಿ ಸಡನ್ ಆಗಿ ಕ್ಲಾಟ್ ಆಗೋ ಟೆಂಡೆನ್ಸಿ ಇರುತ್ತೆ. ನಾವಿಲ್ಲಿ ಏನ್ ಅರ್ಥೈಸ್ಕೊಳ್ಬೇಕು ಅಂದ್ರೆ, ಒಂದು ಪೇಷಂಟ್ ಅಲ್ಲಿ ಒಳಗಡೆ ಹೃದಯ ರಕ್ತನಾಳಗಳಲ್ಲಿ ಕೊರೋನೊರೀಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಬ್ಲಾಕ್ ಇದ್ದಾಗ, ಸಾಧಾರಣವಾಗಿ ಅದು ಬ್ಲಾಕ್ ಬರೋದು ಒಂದು ರೀತಿ ಕಂಟಿನ್ಯೂಸ್ ಪ್ರೋಸೆಸ್. ಅದು ಹುಡ್ದಾಗ್ಲಿಂದ ಶುರು ಆಗುತ್ತೆ, ಸಣ್ಣ ಸಣ್ಣ ಲಿಪಿಡ್ಸ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಡೆಪಾಸಿಟ್ಸ್ ಹೃದಯ ರಕ್ತನಾಳ ಲೈನಿಂಗ್ ಅಲ್ಲಿ ಡೆವಲಪ್ ಆಗುತ್ತೆ, ಅದು ಕ್ರಮೇಣವಾಗಿ ಜಾಸ್ತಿ ಆಗೋದು, ಅದು ನ್ಯಾಚುರಲ್ ಬಿಹೇವಿಯರ್. ಬಹುಶಃ ನೀವೆಲ್ಲರಿಗೂ ಹೃದಯದ್ದು ತಪಾಸಣೆ ಮಾಡಿದ್ರೆ, ಅದೇ ಇಂಜಿಯೋಗ್ರಾಮ್ಸ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಸೊ ಆ ಬ್ಲಾಕ್ಸ್ ಬರೋದು ಸಹಜ, ಅದು ಕಂಟಿನ್ಯೂ ಆಗೋದು ಕೂಡ ಸಹಜ. ವಯಸ್ಸಾಗ್ತಾ ಆಗ್ತಾ ಅದು ಜಾಸ್ತಿ ತೀವ್ರತೆ ಆದಾಗ ನಮ್ಗೆ ಅದರದ್ದು ರೋಗ ಲಕ್ಷಣಗಳು ಕಂಡು ಬರುತ್ತೆ. ಸೊ ಈ ಏನ್ ಅರ್ಥೈಸ್ಕೊಳ್ಬೇಕು ಅಂದ್ರೆ, ಈಗ 30% ಇರೋ ಬ್ಲಾಕ್ 40 50 60 100 ಆಗ್ಬೇಕು ಆ ತರ ಇರೋದಿಲ್ಲ. ಈಗ 40-50% ಇರೋ ಬ್ಲಾಕ್ ಕೂಡ ಅದೊಂದು ವಾಲ್ಕಿನೋ ತರ ಹೊಡ್ಕೊಂಡಾಗ ಅಲ್ಲಿ ಇಮಿಡಿಯೇಟ್ ಆಗಿ ಕ್ಲಾಟ್ ಎಲ್ಲ ಬಂದು, ರಕ್ತದ ಕ್ಲಾಟ್ ಬಂದು, ಪ್ಲೇಟ್ಲೆಟ್ಸ್ ಎಲ್ಲ ಬಂದು ಇಲ್ಲ ಕ್ಲಾಟ್ ಬಂದು ಕೂತ್ಕೊಂಡಾಗ ಆ 40% ಯಾವಾಗ ಬೇಕಾದ್ರೂ 100% ಆಗ್ಬೋದು. ಹೌದು, ಸೊ ದಟ್ ಇಸ್ ಪ್ರೆಸಿಪಿಟೇಟ್ ಬೆಡ್ ಬೈ ಸ್ಟ್ರೆಸ್. ಸೊ ಸ್ಟ್ರೆಸ್ ಎಲ್ಲ ಸಡನ್ ಆಗಿ ತುಂಬಾ ತೀವ್ರತೆಯಲ್ಲಿ ಜಾಸ್ತಿ ಆದಾಗ ಈ ರೀತಿ ಸಣ್ಣ ಪುಟ್ಟ ಬ್ಲಾಕ್ ಗಳು ಕೂಡ ಹೊಡ್ಕೊಂಡು ಆ ಜಾಗದಲ್ಲಿ ಸಡನ್ ಆಗಿ ಹೃದಯ ರಕ್ತನಾಳ ಮುಚ್ಚಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹೃದಯ ರಕ್ತನಾಳಗಳು ಮುಚ್ಚಿದಾಗ ಹಾರ್ಟ್ ಅಟ್ಯಾಕ್ ಆಗೋದು. ಸಾಧಾರಣವಾಗಿ 3 ರಕ್ತನಾಳಗಳು ಇರುತ್ತೆ ಹೃದಯಕ್ಕೆ, ಸ್ನಾಯುಗಳಿಗೆ ಸಪ್ಲೈ ಮಾಡೋದಕ್ಕೆ. ಸೊ ಅದರಲ್ಲಿ ಯಾವುದೇ ರೀತಿ ಬ್ಲಾಕ್, ಕಂಪ್ಲೀಟ್ ಬ್ಲಾಕ್ ಆದಾಗ ಹೃದಯಾಘಾತ ಆಗುತ್ತೆ. ಕಡಿಮೆ ಬ್ಲಾಕ್ ಆದಾಗ ಸ್ವಲ್ಪ ಮುನ್ಸೂಚನೆಗಳು ಸಿಗುತ್ತೆ ನಿಮಗೆ. ಅರೌಂಡ್ 60% ಪೇಷಂಟ್ಸ್ ಅಲ್ಲಿ ಒಂದಲ್ಲ ಎರಡು ರೀತಿ ಮುನ್ಸೂಚನೆಗಳು ಇದ್ದೇ ಇರುತ್ತೆ.
1: ಏನೇನು ಮುನ್ಸೂಚನೆ ಇರುತ್ತೆ?
0: ನಡಿಬೇಕಾದ್ರೆ ಸ್ವಲ್ಪ ಎದೆನೋ ಬರ್ಬೋದು, ಕೆಲವು ಸಲ ಎಡಗಡೆನೇ ನೋವು ಬರಬೇಕು ಅಂತ ಏನಿರೋದಿಲ್ಲ, ಬರೀ ಹೃದಯದ ಹತ್ರನೇ ನೋವು ಬರಬೇಕು ಅಂತ ಇರೋದಿಲ್ಲ, ಎಡಗೈಯಲ್ಲಿ ನೋವು ಬರ್ಬೋದು, ಇಲ್ಲ ದವಡೆಯಲ್ಲಿ ನೋವು ಬರ್ಬೋದು, ಇಲ್ಲ ಕತ್ತಿನ ಭಾಗದಲ್ಲಿ ನೋವು ಬರ್ಬೋದು, ರೈಟ್ ಹ್ಯಾಂಡಲ್ಲೂ ಪೇನ್ ಬರ್ಬೋದು. ಯಾವ್ದು ಇಂಪಾರ್ಟೆಂಟ್ ಅಂದ್ರೆ, ಯಾವತ್ತೂ ಬರದಲ್ಲಿ ಇರೋ ನೋವು ಸಡನ್ ಆಗಿ ಬಂತು ಅಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು.
1: ಎದೆ ಉರಿನೂ ಬರುತ್ತೆ ಅಂತ ಹೇಳಿ,
0: ಎದೆ ನೋವು ಬರಬೇಕು ಅಂತಿಲ್ಲ, ಎದೆ ಉರಿನೂ ಬರಬೇಕು. ಸೊ ನೀವು ಹೆಂಗಸರಲ್ಲಿ ಹೇಗೆ ಡಿಫ್ರೆಂಟ್ ಅಂತ ಕೇಳ್ತಿರಲ್ಲ, ಈ ತರ ನೋವು ಬರದಲ್ಲಿನೂ ಇರಬಹುದು ಹೆಂಗಸರಲ್ಲಿ. ಸೈಲೆಂಟ್ MIs ಅಂತ ಹೇಳ್ತೀವಿ, ಹಾರ್ಟ್ ಅಟ್ಯಾಕ್ ವಿತೌಟ್ ಎನಿ ಸಿಂಪ್ಟಮ್ಸ್ ಕೂಡ, ಸಿಂಪ್ಟಮ್ಸ್ ಅಂದ್ರೆ ರೋಗ ಲಕ್ಷಣಗಳು ಇಲ್ದಲೇ ಕೂಡ ಹೃದಯಾಘಾತ ಹೆಂಗಸರಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಹಿಳೆಗೆ ಮಧುಮೇಹ ಇಲ್ಲ ಡಯಾಬಿಟಿಸ್ ಇದ್ರೆ ಈ ರೀತಿ ಸೈಲೆಂಟ್ MIs 5-10% ಕೇಸ್ಗಳಲ್ಲಿ ಆಗಿರೋ ಚಾನ್ಸಸ್ ಇರುತ್ತೆ. ಕೆಲವು ಸಲ OPDಗೆ ಪೇಷಂಟ್ಸ್ ಬರ್ತಾರೆ, ಏನೋ ಸಿಂಪ್ಟಮ್ಸ್ ಇರೋದಿಲ್ಲ, ಎಕೋದಲ್ಲಿ ನಿಮ್ಗೆ ಹೃದಯಾಘಾತ ಆಗೋಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ, ಹಾರ್ಟ್ ಪಂಪಿಂಗ್ ವೀಕ್ ಆಗಿರುತ್ತೆ ಹೃದಯಾಘಾತ ಆದ್ರೆ. ಸೊ ಅವಾಗ ನೋಡಿದಾಗ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗಿರುತ್ತೆ ಪೇಷಂಟ್ಸ್ಗಳಿಗೆ, ಅವ್ರಿಗೆ ಅದ್ರ ಬಗ್ಗೆ ಅರಿವೇನೇ ಇರೋದಿಲ್ಲ.
1: ಏನು ಲಕ್ಷಣಗಳಿರಲ್ಲ ಅಥವಾ ಲಕ್ಷಣಗಳಿದ್ರು ಅದನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ.
0: ಗ್ಯಾಸ್ಟ್ರೈಟಿಸ್ ಅಂತ ಕಾಮನ್ ಆಗಿ ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಯಾವತ್ತು ಇಲ್ದಲಿರೋ ಹೆದೆ ನೋವು ಬಂತು ಅಂದ್ರೆ ಅದು ಎಲ್ಲಾ ಕಡೆ ನಿಮ್ಗೆ ECG ಇರುತ್ತೆ, ಎಲ್ಲಾ ಕಡೆ ತಪಾಸಣೆ ಕೇಂದ್ರಗಳು ಇರುತ್ತೆ, ಗವರ್ಮೆಂಟ್ ಸೆಂಟರ್ಸ್ ಕೂಡ ಎಲ್ಲಾ ಕಡೆ ಇರುತ್ತೆ,
1: ತಾಲೂಕು ಆಸ್ಪತ್ರೆ ಮತ್ತೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲೂ
0: ಬೇಸಿಕ್
1: ಎಲ್ಲಾ.
0: ಎನಿ ಡೌಟ್ ಇದ್ರೂ ಒಂದು ಬೇಸಿಕ್ ECG ಮಾಡಿಸೋದು ಹೊಳ್ತು. ಈ ಕೆಲವು ಸಲ ECG ನಾರ್ಮಲ್ ಇತ್ತು ಅಂದ್ರೆ ಬಟ್ ಪೇನ್ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಇನ್ನೊಂದು 3-4 ಅವರ್ಸ್ ಬಿಟ್ಟು ಇನ್ನೊಂದು ಸೆಕೆಂಡ್ ECG ಮಾಡೋದು.

0: ಅದರಲ್ಲಿ ಬೆಟರ್ ಇರುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಬ್ಲಡ್ ಟೆಸ್ಟ್ ಅವೈಲೇಬಿಲಿಟಿ, ಹಾರ್ಟ್ ಅಟ್ಯಾಕ್ ಬ್ಲಡ್ ಟೆಸ್ಟ್ ಅವೈಲೇಬಿಲಿಟಿ ಇಲ್ಲದೇ ಇರಬಹುದು. ಅಟ್ ಲೀಸ್ಟ್ 2 ECG 3-4 ಗಂಟೆ ಇಂಟರ್ವಲ್ ಅಲ್ಲಿ ಮಾಡಿದ್ರು ಕೂಡ ಅದು ಪಿಕಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಹೆಂಗಸರಲ್ಲಿ ಈ ರೀತಿ ನೋವಿನಗಿಂತ ಜಾಸ್ತಿ ಉರಿ ಬರೋ ಚಾನ್ಸಸ್ ಇರುತ್ತೆ, ಅದೇ ಉರಿ.
1: ಆಗ ನಿರ್ಲಕ್ಷ್ಯ ಮಾಡಬಾರದು ಗ್ಯಾಸ್ಟ್ರೈಟಿಸ್ ಅಂತ.
0: ಈಗ ನಮ್ಮ ಅಧ್ಯಯನದಲ್ಲೇ ಹೆಂಗಸರಿಗೂ ಪುರುಷರು ಕಂಪೇರ್ ಮಾಡಿದಾಗ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಬರೋದಕ್ಕೆ ಸಾಧಾರಣವಾಗಿ ಹೆಂಗಸರು ಬಂದಿರೋ ಟೈಮ್ ಡ್ಯೂರೇಷನ್ ಅನ್ನು ಹೇಳ್ತೀವಿ, 8-10 ತಾಸು ಆದ್ಮೇಲೆ ಬಂದಿರ್ತಾರೆ ನೋವು ಶುರುವಾಗಿ. ಅಂಡ್ ಹೃದಯಾಘಾತ ಆದಾಗ ನೀವು ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತಿರೋ ಅಷ್ಟು ಬೇಗ ಹೃದಯ ಸ್ನಾಯು ಉಳ್ಕೊಳ್ಳುತ್ತೆ. ಈಗ ಏನಾಗುತ್ತೆ ಅಂದ್ರೆ, ನೀವು ಈಗ ಒಂದು ಗಿಡಕ್ಕೆ ಟೈಮ್ ಪ್ರಕಾರ ನೀರ್ ಹಾಕ್ದಲೆ ಅದು ಒಣಗೋಗದ ಮೇಲೆ ನೀವು ನೀರ್ ಹಾಕ್ತಿವಿ ಅಂದ್ರು ಅದೇನ್ ಪ್ರಯೋಜನ ಆಗೋದಿಲ್ಲ. ಹಾಗೆ ಹೃದಯಕ್ಕೆ ಕರೆಕ್ಟ್ ಟೈಮ್ ಅಲ್ಲಿ ನೀವು ರಕ್ತ ಸಂಚಾರ ಮೂಡಿಸಬೇಕಾಗುತ್ತೆ. ಅದು ಎಂಜಿಯೋಗ್ರಾಮ್ ಇಲ್ಲ ಸ್ಟೆಂಟ್, ಎಂಜಿಯೋಪ್ಲಾಸ್ಟಿ ಇಲ್ಲ ರಕ್ತ ತೆಳಗಾಗೋ ಮೆಡಿಸಿನ್, ಯಾವ್ದೇ ರೀತಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರ್ಬೋದು, ಬಟ್ ಅದು ಇಮಿಡಿಯೇಟ್ ಆಗಿ ಮಾಡಬೇಕಾಗುತ್ತೆ. ಸೊ ಇಮಿಡಿಯೇಟ್ ಮಾಡಕ್ ಸಾಧ್ಯ ಯಾವಾಗ ಆಗೋದು ಅಂದ್ರೆ ಅದು ಪಿಕಪ್ ಆದಾಗ ಮಾತ್ರ. ಡಯಾಗ್ನೋಸಿಸ್ ಪಿಕಪ್ ಆಗಲಿಲ್ಲ ಅಂದ್ರೆ ಪೇಷಂಟ್ಸ್ಗಳು ಕಂಟಿನ್ಯೂ ಆಗ್ತಾರೆ. ಅಂಡ್ ಡೆಸ್ಪೈಟ್ ಎಲ್ಲಾ ರೀತಿ ಹೃದಯಾಘಾತಕ್ಕೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಸ್ಪತ್ರೆಯಲ್ಲಿ ಮೋರ್ಟಾಲಿಟೀಸ್ ಅಂತ ಹೇಳ್ತೀವಲ್ಲ 10% ಇರುತ್ತೆ. ಸೊ ಕೆಲವು ಸಮಯದಲ್ಲಿ ಉಸಿರಾಡಕ್ ತೊಂದರೆ ಬರೋ ಚಾನ್ಸಸ್ ಇರುತ್ತೆ. ಇನ್ ಕೆಲವು ಸಮಯದಲ್ಲಿ ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ. ಇವು ಕೂಡ ಸಿಂಪ್ಟಮ್ಸ್ ನ ನಿರ್ಲಕ್ಷ್ಯ ಮಾಡಬಾರದು.
1: ತಲೆ ಸುತ್ತು ಅಂತ ಅಂದ್ರೆ ಅನಿಮಿಯಾ ಆಗಿದೆ ಅಥವಾ ಬೆಳಗ್ಗೆ ಉಪವಾಸ ಮಾಡಿದ್ದೆ ಅದಕ್ಕೆ ಅಂತ ಸುಮ್ನ ಆಗ್ಬಿಡ್ತಾರೆ ಸಾಮಾನ್ಯವಾಗಿ.
0: ಸೊ ಈ ಸ್ಪೆಸಿಫಿಕ್ ಮೇನ್ ಆಗಿ ಶುಗರ್ ಕಂಟ್ರೋಲ್ ಇಟ್ಕೊಳ್ಬೇಕು, BP ಕಂಟ್ರೋಲ್ ಇಟ್ಕೊಳ್ಬೇಕು, ಟೈಮ್ ಟೈಮ್ಗೆ ಎಕ್ಸಸೈಸ್ ಮಾಡಬೇಕು. ಆಲ್ಮೋಸ್ಟ್ ಅಧ್ಯಯನದಲ್ಲಿ ಅರೌಂಡ್ 30% ಪೇಷಂಟ್ಸ್ ಒಬೆಸಿಟಿಯಿಂದ ಸಫರ್ ಮಾಡ್ತಾರೆ, ಅಂದ್ರೆ ಸ್ಥೂಲಕಾಯ. ಸೊ ಎಸ್ಪೆಷಲಿ ಈಗ ಜಂಕ್ ಫುಡ್, ಅರ್ಬನೈಸೇಷನ್, ಮನೇಲಿ ಅಡುಗೆ ಮಾಡೋದು ಕಡಿಮೆ ಆಗಿರೋದ್ರಿಂದ. ಅಂಡ್ ಪ್ಯಾಕೇಜ್ ಐಟಮ್ಸ್ ಅಲ್ಲಿ ನಿಮ್ಗೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ, ಅಂದ್ರೆ ಉಪ್ಪಿನ ಅಂಶ. ಪ್ರತಿ ಸಲ ಯಾರು ಪ್ಯಾಕೇಜ್ ಕಂಟೆಂಟ್ ಓದಕ್ ಹೋಗೋದಲ್ಲ. ಪರ್ ಡೇ ನಿಮ್ಗೆ ನಿಯಂತ್ರಿತವಾಗಿ ತಗೊಳ್ಬೇಕಾಗಿರೋ ಸೋಡಿಯಂ ಬರೀ 3 gram ಇಡೀ ದಿನ ಸೇರಿ, ಸಾಲ್ಟ್ ಅಂತ ಏನ್ ಹೇಳ್ತೇವೆ ಉಪ್ಪಿನ ಅಂಶ. ಈ ಪ್ಯಾಕ್ಡ್ ಐಟಮ್ಸ್ ಅಲ್ಲಿ ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಅದ್ರ ಉಪ್ಪಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಡೈಲಿ ನಮ್ಗೆ ಎಲ್ಲಿಂದ ಈ ಉಪ್ಪಿನ ಅಂಶ ಬರುತ್ತೆ ಅದ್ರ ಬಗ್ಗೆ ನಾವು ಅರಿವೇ ಇರೋದಿಲ್ಲ.
1: ಜೊತೆಗೆ ಉಪ್ಪಿನಕಾಯಿ, ಹೌದು, ಉಪ್ಪು ಜಾಸ್ತಿ. ಹೌದು.
0: ಸೊ ಎನಿಥಿಂಗ್ ನೀವು ಪ್ಯಾಕೇಜ್ ಐಟಮ್ಸ್, ಪ್ರಿಸರ್ವ್ಡ್ ಐಟಮ್ಸ್ ನೋಡಿದಾಗ ಅದು ಪ್ರಿಸರ್ವೇಷನ್ ಟೆಕ್ನಿಕೇ ಉಪ್ಪಿನ ಅಂಶ ಎನ್ಕಲ್ಕೇಟ್ ಮಾಡೋದು. ಸೊ ಅದರಿಂದನೂ ಕೂಡ BP ಒತ್ತಡದೆಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅಂಡ್ ಮೋರ್ ಓವರ್ ಈಗಿನ ಯಂಗ್ ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ನಮ್ದೊಂದು ಯೂನಿವರ್ಸಿಟಿ ಆಫ್ ಮೈಸೂರ್ ಜೊತೆ ಒಂದು ಅಧ್ಯಯನ ನಡೀತಿದೆ, ಅದ್ರ ರಿಸಲ್ಟ್ಸ್ ಇನ್ನ ಬರೋದಿದೆ. ಬಟ್ ಆ ಪ್ಯಾಟರ್ನ್ ಬಗ್ಗೆ ಹೇಳಕ್ ಸಾಧ್ಯ, ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಚಿಕ್ಕ ವಯಸ್ಸಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಅಧ್ಯಯನ ಮಾಡಿದ್ದು. ಇದು ಹೆಂಗಸರು ಪುರುಷರು ಅಂತ ಲೆಕ್ಕ ತಗೊಂಡಿಲ್ಲ, ಇಬ್ರು ಇನ್ಕ್ಲೂಡೆಡ್. ಲೆಸ್ ದನ್ 45 ವರ್ಷದಲ್ಲಿ ಯಾಕೆ ಈ ತರ ಆಗ್ತಿದೆ ಅಂತ. ಸೊ ಪ್ಯಾಟರ್ನ್, ಅದ್ರದ್ದು ಸ್ಟಡಿ ರಿಸಲ್ಟ್ಸ್ ಇನ್ನ ರಿಲೀಸ್ ಆಗಿಲ್ಲ, ಬಟ್ ಪ್ಯಾಟರ್ನ್ ನೋಡ್ತಿರೋದು ಅಂದ್ರೆ ಅದ್ರದ್ದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ, ಅಂದ್ರೆ ದೇಹದಲ್ಲಿ
1: ಉರಿಯೂತ.
0: ಹೌದು, ಆ ಇನ್ಫ್ಲಮೇಷನ್ ಸೈನ್ಸ್ ಜಾಸ್ತಿ ಕಂಡು ಬರ್ತದೆ. ಸೊ ಆ ಇನ್ಫ್ಲಮೇಷನ್ ಯಾವ ಕಾರಣಕ್ಕೆ ಇರ್ಬೋದು, ಇಟ್ ಕುಡ್ ಬಿ ಬಿಕಾಸ್ ಆಫ್ ಏರ್ ಪೊಲ್ಯೂಷನ್, ಇಲ್ಲಾಂದ್ರೆ ಫುಡ್ ಪೊಲ್ಯೂಷನ್ ಅಂಡ್ ಸಾಯಿಲ್ ಪೊಲ್ಯೂಷನ್. ನೀವು ಅದನ್ನ ನಿಯಂತ್ರಿಸೋಕೆ ತುಂಬಾ ಕಷ್ಟ ಆಗುತ್ತೆ. ನೀವು ಹೊರಗಡೆ ಕಂಡು ಬರ್ತಿರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡಬಹುದು, ಕಂಡು ಬಾರದಲ್ಲಿ ಇರೋ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ಪಾಲಿಸಿ ಡಿಸಿಷನ್ಸ್. ಈಗ ನೀವು ವೆಹಿಕಲ್ಸ್ ನಿಯಂತ್ರಿಸೋಣಕ್ಕೆ ಡಾಕ್ಟರ್ ಮಾಡಕ್ ಸಾಧ್ಯ ಇಲ್ಲ, ಪೇಷಂಟ್ ಕೂಡ ಮಾಡಕ್ ಸಾಧ್ಯ ಇಲ್ಲ. ಪೊಲ್ಯೂಷನ್ ಇಸ್ ಆನ್ ಅ ಕ್ಲೈಮ್. ಏರ್ ಪರ್ಟಿಕ್ಯುಲೇಟ್ ಮ್ಯಾಟರ್ ಡೆಲ್ಲಿಲೆಲ್ಲ ಡೈರೆಕ್ಟ್ಲಿ ರಿಲೇಟೆಡ್ ಟು ಹಾರ್ಟ್ ಅಟ್ಯಾಕ್ಸ್ ಅಂತ ಬಂದಿದೆ. ದಿಸ್ ಇಸ್ ನಾಟ್ ಜೆಂಡರ್ ಸ್ಪೆಸಿಫಿಕ್, ಎನಿ ಜೆಂಡರ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಇದೆ. ಸೇವನೆ ಮಾಡೋ ಗಾಳಿಲಿ ನಿಮ್ಗೆ ಪರ್ಟಿಕ್ಯುಲರ್ ಮ್ಯಾಟರ್ಸ್ ಸೈಜ್ ಇರುತ್ತೆ, ಮೋರ್ ದನ್ 150-200 ಪರ್ಟಿಕ್ಯುಲರ್ ಮ್ಯಾಟರ್ ಸೈಜ್ ಆಯ್ತು ಅಂದ್ರೆ ಆ ಸೇವನಿಸಿರೋದ್ರಲ್ಲೂ ಅದು ಕೂಡ ಇನ್ಫ್ಲಮೇಷನ್ ನ ದೇಹದಲ್ಲಿ ಟ್ರಿಗರ್ ಮಾಡುತ್ತೆ. ಈಗ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೇವೆ ಟು ಗೆಟ್ ಬೆಟರ್ ಕ್ರಾಪ್ ಈಲ್ಡ್, ನೋಡಕ್ಕೆ ಚೆನ್ನಾಗಿರುತ್ತೆ, ಫ್ರೂಟ್ಸ್ ಚೆನ್ನಾಗಿರುತ್ತೆ, ನೋಡಕ್ಕೆ ಚೆನ್ನಾಗಿರುತ್ತೆ, ಇವನ್ ವೆಜಿಟೇಬಲ್ಸ್ ಅಂಡ್ ಇವನ್ ಫ್ರೂಟ್ಸ್. ಈಗ ನೋಡಿದ್ರೆ ಎಲ್ಲದಕ್ಕೂ ಮೈಕ್ರೋಪ್ಲಾಸ್ಟಿಕ್ ಕೋಟಿಂಗ್ ಆಗಿರುತ್ತೆ, ದ ಶೈನಿಂಗ್. ಹೌದು, ಅದರ ಬಗ್ಗೆ ಎಲ್ಲ ಅಧ್ಯಯನ ಬಾಕಿ ಇದೆ, ಎಷ್ಟು ಮಟ್ಟಕ್ಕೆ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ. ಬಟ್ ಒಂದೆರಡು ರಿಪೋರ್ಟ್ಸ್ ರಿಲೀಸ್ ಆಗಿರೋದು ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಲ್ಲಿ ಮೈಕ್ರೋಪ್ಲಾಸ್ಟಿಕ್ಸ್ ಹೃದಯ ಬ್ಲಾಕೇಜ್ ಅಲ್ಲಿ ಕೂಡ ಕಂಡು ಬಂದಿದೆ ಅಂತ. ಸೊ ಮೈಕ್ರೋಪ್ಲಾಸ್ಟಿಕ್ಸ್ ಫುಡ್ ಚೈನ್ ಗೂ ಕೂಡ ಎಂಟರ್ ಆಗಿದೆ. ಪ್ಲಾಸ್ಟಿಕ್ಸ್ ನಾವು ಡೈಲಿ ಯೂಸ್ ಮಾಡ್ತೀವಿ, ಬಾಟಲ್ಸ್ ಯೂಸ್ ಮಾಡ್ತೀವಿ, ವಾಟರ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಊಟದ ಟೀ ಕಪ್ಸ್ ಯೂಸ್ ಮಾಡ್ತೇವೆ, ಅದೆಲ್ಲದರಲ್ಲೂ ಕೋಟಿಂಗ್ಸ್ ಇರುತ್ತೆ. ಸೊ ಯಾವ್ದ್ರಿಂದ ಎಲ್ಲಿ ಸೇವನೆ ಶುರು ಆಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ.
1: ಮೇಡಮ್, ಇವಾಗ ಗರ್ಭಧಾರಣೆ ನಾನಾ ಕಾರಣಗಳಿಂದಾಗಿ ಲೇಟ್ ಆಗ್ತಾ ಇದೆ, ಅಷ್ಟೊತ್ತಿಗೆ ಆಗ್ಲೇ ಅವರಿಗೆ ಜೀವನ ಶೈಲಿಯ ರೋಗಗಳಾದ ಡಯಾಬಿಟಿಸ್ ಇರಬಹುದು, ಹೈ ಬ್ಲಡ್ ಪ್ರೆಷರ್ ಇರಬಹುದು, ಹೈ ಕೊಲೆಸ್ಟ್ರಾಲ್ ಇರಬಹುದು, ಈ ತರ ರೋಗಗಳೆಲ್ಲ ಶುರು ಆಗ್ಬಿಟ್ಟಿರುತ್ತೆ. ಆ ನಂತರ ಅವರು ಗರ್ಭ ಧರಿಸ್ತಾರೆ. ಇವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಇವೆಯಾ? ಜೊತೆಗೆ ಅವರು ಅದನ್ನ ಹೇಗೆ ಇದ್ ಮಾಡಬಹುದು?
0: ಪ್ರೆಗ್ನೆನ್ಸಿ ಅಂಡ್ ಹಾರ್ಟ್ ಅಟ್ಯಾಕ್ ಸ್ವಲ್ಪ ರೇರ್ ಕಂಡೀಷನ್. ಜನರಲಿ ನೀವು 1,000 ಪ್ರೆಗ್ನೆನ್ಸಿ ನೋಡಿದ್ರೆ ಬಹುಶಃ 1 ಹಾರ್ಟ್ ಅಟ್ಯಾಕ್ ಕಂಡು ಬರ್ಬೋದು. ಆ ತರ ಅದರದ್ದು ಜನರಲ್

0: ಪ್ರಿವಲೆನ್ಸ್ ಅಂತ ಹೇಳ್ತೇವೆ. ಇದು ಅನ್ಕಾಮನ್. ಬಟ್ ನೀವು ಹೇಳ್ದಾಗೆ ಈಗ ರೋಗಲಕ್ಷಣಗಳು ಏಜ್ ಮೀರಿ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಈ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ಎಲ್ಲ ಆಗ್ಲೇ ಶುರು ಆಗಿರೋ ಪೇಷೆಂಟ್ಸ್ಗಳಿಗೆ ಪ್ರೆಗ್ನೆನ್ಸಿ ಬಿಕಮ್ಸ್ ಅ ಆಡೆಡ್ ಸ್ಟ್ರೆಸ್. ಯಾಕಂದ್ರೆ ಗರ್ಭ ಸ್ಥಿತಿಯಲ್ಲಿ ಹೃದಯದ ಒತ್ತಡ ಜಾಸ್ತಿ ಆಗುತ್ತೆ, ಬ್ಲಡ್ ವಾಲ್ಯೂಮ್ ಅಂತ ಹೇಳ್ತೇವೆ, ರಕ್ತ ಸಂಚಲನೆ ಜಾಸ್ತಿ ಆಗುತ್ತೆ. ಆ ಮಗುಗೆ ಪೂರೈಸೋಕೆ ಏನು ಫಿಸಿಯೋಲಾಜಿಕಲ್ ಆಗಿ ಗರ್ಭಸ್ಥಿತಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಆ ಕಾರಣಕ್ಕೆ ಗರ್ಭಿಣಿ ಸ್ಥಿತಿಯಲ್ಲಿ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಆ ವೇಟ್ ಬರೀ ಮಗುವಿಂದ ಆಗೋದಿಲ್ಲ, ವೇಟ್ ಜಾಸ್ತಿ ಆಗೋದು ಅಟ್ ಲೀಸ್ಟ್ 10-11 kg ವೇಟು ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಧಾರಣವಾಗಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗುತ್ತೆ. ಅದು ಬರೀ ಮಗುವಿಂದ ಆಗೋದಿಲ್ಲ, ಮಗು ಏನಿದ್ರು 2.5-3 kg ಇರುತ್ತೆ, ಮಿಕ್ಕಿದ ವೇಟ್ ಎಲ್ಲ ಆಗೋದು ಅದಕ್ಕೆ ಪರಿಪೂರ್ಣ ಕಳಿಸೋದಕ್ಕೆ ಆಗೋ ರಕ್ತದ ವಾಲ್ಯೂಮ್ ಅಂತ ಹೇಳ್ತೀವಿ, ಅದರಿಂದ ಜಾಸ್ತಿ ಆಗೋದು. ಸೊ ರಕ್ತ ಎಕ್ಸ್ಟ್ರಾ ವಾಲ್ಯೂಮ್ ಜಾಸ್ತಿ ಆದಾಗ ಹೃದಯ ಒಂದೇ ಅದೇ ಇರುತ್ತೆ, ಬಿಫೋರ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ. ಬಟ್ ಆ ಹೃದಯ ಅಷ್ಟು ವಾಲ್ಯೂಮ್ ಆಫ್ ಬ್ಲಡ್ ನ ಟಾಲರೇಟ್ ಮಾಡಬೇಕು, ಅದನ್ನ ಆ ಪಂಪ್ ನ ಪೂರೈಸಕ್ಕೆ ಏನು ಫಿಸಿಯೋಲಾಜಿಕಲ್ ಆಗಿ ಗರ್ಭಸ್ಥಿತಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಆ ಕಾರಣಕ್ಕೆ ಗರ್ಭಿಣಿ ಸ್ಥಿತಿಯಲ್ಲಿ ವೇಟ್ ಕೂಡ ಜಾಸ್ತಿ ಆಗುತ್ತೆ. ಆ ವೇಟ್ ಬರೀ ಮಗುವಿಂದ ಆಗೋದಿಲ್ಲ, ವೇಟ್ ಜಾಸ್ತಿ ಆಗೋದು ಅಟ್ ಲೀಸ್ಟ್ 10-11 kg ವೇಟು ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಧಾರಣವಾಗಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಆಗುತ್ತೆ. ಅದು ಬರೀ ಮಗುವಿಂದ ಆಗೋದಿಲ್ಲ, ಮಗು ಏನಿದ್ರು 2.5-3 kg ಇರುತ್ತೆ, ಮಿಕ್ಕಿದ ವೇಟ್ ಎಲ್ಲ ಆಗೋದು ಅದಕ್ಕೆ ಪರಿಪೂರ್ಣ ಕಳಿಸೋದಕ್ಕೆ ಆಗೋ ರಕ್ತದ ವಾಲ್ಯೂಮ್ ಅಂತ ಹೇಳ್ತೀವಿ, ಅದರಿಂದ ಜಾಸ್ತಿ ಆಗೋದು. ಸೊ ರಕ್ತ ಎಕ್ಸ್ಟ್ರಾ ವಾಲ್ಯೂಮ್ ಜಾಸ್ತಿ ಆದಾಗ ಹೃದಯ ಒಂದೇ ಅದೇ ಇರುತ್ತೆ, ಬಿಫೋರ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ಅದೇ ಹೃದಯ ಇರುತ್ತೆ. ಬಟ್ ಆ ಹೃದಯ ಅಷ್ಟು ವಾಲ್ಯೂಮ್ ಆಫ್ ಬ್ಲಡ್ ನ ಟಾಲರೇಟ್ ಮಾಡಬೇಕು, ಅದನ್ನ ಆ ಪಂಪ್ ನ ಮಾಡಬೇಕಾಗುತ್ತೆ. ಸೊ ಅದು ಪಂಪ್ ಮಾಡಬೇಕಾದ್ರೆ ನಾರ್ಮಲ್ ಹೃದಯ ತಡ್ಕೊಳ್ಳುತ್ತೆ. ಈ ರೀತಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದು ಹೃದಯ ವೀಕ್ ಇತ್ತು ಅಂದ್ರೆ, ಇಲ್ಲ ರಕ್ತನಾಳದಲ್ಲಿ ಕೊರೋನರೀಸ್ ಅಲ್ಲಿ ತೊಂದರೆ ಶುರು ಆಗಿತ್ತು ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಒತ್ತಡ ಬೀಳುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ಗರ್ಭಿಣಿ ಸ್ತ್ರೀಯಲ್ಲಿ ಕೊಡೋ ಟ್ರೀಟ್ಮೆಂಟ್ ಜನರಲ್ ಪಾಪ್ಯುಲೇಷನ್ ಅಲ್ಲಿ ಕೊಡೋ ಟ್ರೀಟ್ಮೆಂಟ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಇಲ್ಲಿ ಕೊಡೋ ಮೆಡಿಸಿನ್ಸ್ ಎಲ್ಲಾ ಮೆಡಿಸಿನ್ಸ್ಗಳು ಗರ್ಭಿಣಿ ಸ್ತ್ರೀಯರ್ಗಳಲ್ಲಿ ಕೊಡೋಕ್ ಸಾಧ್ಯ ಆಗೋದಿಲ್ಲ, ಅಂಡ್ ಪ್ಲಸ್ ರಿಸ್ಕ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಈಗ ನಾವು ರಕ್ತ ತೆಳುಗಾಗ ಮೆಡಿಸಿನ್ ನಾರ್ಮಲ್ ಪರ್ಸನ್ ಗೆ ಕೊಟ್ಟಾಗ ಅವರು ನಾರ್ಮಲ್ ಅಂದ್ರೆ
1: ಗರ್ಭಿಣಿ
0: ಅಲ್ದಲೇ ಇರೋರಿಗೆ ಕೊಟ್ರೆ ಅವರು ತಡ್ಕೊಳ್ತಾರೆ, ಗರ್ಭಿಣಿಯಲ್ಲಿರೋರು ಕೊಟ್ಟಾಗ ಸ್ವಲ್ಪ ಬ್ಲೀಡಿಂಗ್ ರಿಸ್ಕ್ ಜಾಸ್ತಿ ಇರುತ್ತೆ. ಆ ಬ್ಲೀಡಿಂಗ್ ಬರೀ ತಾಯಿಯಲ್ಲಿ ಆಗೋ ಚಾನ್ಸಸ್ ಅಲ್ದಲೆ ಮಗುಲು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಯಾವುದೇ ರೀತಿ ಸೈಂಟಿಫಿಕ್ ಗೈಡ್ಲೈನ್ಸ್ ನೋಡಿದಾಗ ಒಂದು ಗರ್ಭಿಣಿ ಸ್ಥಿತಿ ಇದ್ದಾಗ ಹಾರ್ಟ್ ಅಟ್ಯಾಕ್ ಆದಾಗ ಮೇನ್ ಇಂಪಾರ್ಟೆನ್ಸ್ ನಮ್ಗೆ ಸೇವ್ ಮಾಡೋಕೆ ಇರೋದು ತಾಯಿನ. ಸೊ ಫಸ್ಟ್ ಪ್ರಯಾರಿಟಿ ನಮ್ಗೆ ತಾಯಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಅದು ಯಾವುದೇ ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಇರಲಿ, ಅದರಿಂದ ಮಗುಗೆ ತೊಂದರೆ ಆಗ್ಲಿ ಆಗ್ದಲೇ ಇರಲಿ ತಾಯಿ ಉಳಿಸೋದಕ್ಕೆ ಮೇನ್ ಜವಾಬ್ದಾರಿ ನಮಗೆ ಬೀಳ್ತಿರುತ್ತೆ. ಅದನ್ನ ಸೇಫ್ ಮಾಡಕ್ಕೆ ಟ್ರೈ ಮಾಡ್ತೇವೆ, ಅದರಲ್ಲಿ ಮಗುನೂ ಏನು ತೊಂದರೆ ಬರ್ದಂಗೆ. ಬಟ್ ಬಿಟ್ವೀನ್ ದ ಟೂ ತಾಯಿ ವರ್ಸಸ್ ಮಗು ಅಂದಾಗ ತಾಯಿಗೆ ಪ್ರಾಮುಖ್ಯತೆ ಕೊಟ್ಟು ಟ್ರೀಟ್ಮೆಂಟ್ ಕೊಡೋದು.
1: ಅದು ಇವಾಗ ತಾಯಿಯಲ್ಲಿ ಏನು ಹೃದಯದ ಕಾಯಿಲೆ ಇದೆ ಅಂತ ಅಂದ್ರೆ ಅದು ಮಗುಗೂ ಟ್ರಾನ್ಸ್ಫರ್ ಆಗೋ ಸಾಧ್ಯತೆಗಳಿರುತ್ತ?
0: ಈ ರೀತಿ ಕೆಲವು ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಈ ಒಂದು 40% ಕೇಸಸ್ ಆಫ್ ಪ್ರೆಗ್ನೆನ್ಸಿ ಹಾರ್ಟ್ ಅಟ್ಯಾಕ್ ಆಗೋದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದಲೇ ಇರೋ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅದೇನಾಗುತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಜಾಸ್ತಿ ಆದಾಗ ಹೃದಯ ರಕ್ತನಾಳಗಳು ಲೈನಿಂಗ್ ಏನಿರುತ್ತೋ ತುಂಬಾ ವೀಕ್ ಆಗ್ಬಿಡತ್ತೆ, ಅದು ವೀಕ್ ಆಗಿ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದು ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್ ರಿಲೇಟೆಡ್, ಅದು ಮಗುಗೆ ಬರೋದು ರಿಸ್ಕ್ ಇರೋದಿಲ್ಲ. ಇನ್ನೊಂದು ಅಬೌಟ್ 20-30% ಕೇಸಸ್ ಅಲ್ಲಿ ರೆಗ್ಯುಲರ್ ಶುಗರು, ಬಿ ಪಿ, ಕೊಲೆಸ್ಟ್ರಾಲ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಏನ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೋ ಆ ರಿಸ್ಕ್ ಫ್ಯಾಕ್ಟರ್ಸ್ ಮಗುಗೂ ಬರುತ್ತೆ. ಮಗುಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ, ಬಟ್ ಆ ರಿಸ್ಕ್ ಫ್ಯಾಕ್ಟರ್ಸ್ ಮಗುಲಿ ಜೆನೆಟಿಕ್ ಆಗಿ ಇರುತ್ತೆ, ಅವರು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಯೂಶಲಿ ಪೇಷಂಟ್ಸ್ ಗೆ ಬಂದಾಗ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಯಾವಾಗ್ಲೂ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ, ನಿಮ್ ತಂದೆ ತಾಯಿ ಇಲ್ಲ ಅಂದ್ರೆ ಸಿಬ್ಲಿಂಗ್ಸ್ ಅಂದ್ರೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ್ಗೆ ಯಾರಿಗಾರು ಹಾರ್ಟ್ ಅಟ್ಯಾಕ್ ಇದೆಯಾ ಅಂತ. ಈ ರೀತಿ ಫ್ಯಾಮಿಲಿ ಪ್ಯಾಟರ್ನ್ ಇತ್ತು ಅಂದ್ರೆ ಒಬ್ಬ ಮನುಷ್ಯಂಗೆ ಬೇರೆಯವ್ರಿಗಿಂತ ಜಾಸ್ತಿ ಒಂದು 3-4 times ಜಾಸ್ತಿ ರಿಸ್ಕ್ ಇರುತ್ತೆ. ಆತರ ರಿಸ್ಕ್ ಬಂದಾಗ ನಾವು ಅವ್ರು ಹೇಳೋ ಸಿಂಪ್ಟಮ್ಸ್ ನ ನಿರ್ಲಕ್ಷಿಸೋದಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತೇವೆ, ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಂಡಿರ್ತೇವೆ. ಇನ್ನ ತುಂಬಾ ಹೈ ರಿಸ್ಕ್ ಅಂತ ಕಂಡು ಬಂದಾಗ ಕಾಯಿಲೆ ಬರೋಕ್ಕಿಂತ ಮುಂಚೆನೆ ಕೆಲವು ಪ್ರಿವೆಂಟಿವ್ ಮೆಡಿಸಿನ್ಸ್ ಕೂಡ ಹಾಕಿರ್ತೇವೆ, ಅವ್ರಿಗೆ ತೊಂದರೆ ಇರ್ಲಿ ಇಲ್ದಲೇ ಇರ್ಲಿ ಪ್ರಿವೆಂಟಿವ್ ಮೆಡಿಸಿನ್ಸ್ ಹಾಕಿರ್ತೇವೆ.
1: ಈಗ ಪ್ರೆಗ್ನೆನ್ಸಿ ಮಹಿಳೆ ಆಗಿರ್ಬೋದು ಅಥವಾ ನಾರ್ಮಲ್ ಮಹಿಳೆ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿದೆ ಅವರಿಗೆ ಏನೇನ್ ಟೆಸ್ಟ್ ಗಳ ಮೂಲಕ ಅದನ್ನ ಖಚಿತಪಡಿಸಿಕೊಳ್ತೀರಾ?
0: ಒಂದ್ ಇಂಪಾರ್ಟೆಂಟ್ ಥಿಂಗ್, ಹೃದಯಾಘಾತ ಅಂತ ಅನ್ಸ್ದಾಗ್ಲೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾವ್ದೇ ಡಾಕ್ಟರ್ಗೂ ಯಾವ್ದೇ ನಿರ್ಲಕ್ಷ್ಯ ಮಾಡೋದು ಬೇಡ, ಕಾಯ್ಕೊಂಡು ಯಾವ್ದು ಕ್ಲಿನಿಕ್ ಹೋಗ್ತೀನಿ ತೋರಿಸ್ಕೊಳ್ತೀನಿ ಅಂತ ನಿರ್ಲಕ್ಷ್ಯ ಮಾಡೋದು ಬೇಡ. ಪೇನ್ ಬಂತ ಇಮಿಡಿಯೇಟ್ ನಿಯರೆಸ್ಟ್ ಹೃದಯ ಕೇಂದ್ರ ತಪಾಸಣೆಗೆ ಹೋಗ್ಲಿ, ಪ್ರೈವೇಟ್ ಅವ್ರ ಗವರ್ಮೆಂಟ್ ವಾಟ್ ಎವರ್ ಇಟ್ ಇಸ್, ನಿಮ್ಗೆ ಎಲ್ಲಿ ಹತ್ರದಲ್ಲಿ ಅನುಕೂಲತೆ ಇದೆಯೋ ಅಲ್ಲಿ ಹೋಗಿ ಫಸ್ಟ್ ಬೇಸಿಕ್ ಇಸಿಜಿ ಅಂತ ಮಾಡಿಸ್ಲೇಬೇಕಾಗುತ್ತೆ. ಸಾಮಾನ್ಯವಾಗಿ ಇಸಿಜಿಲಿ ಹಾರ್ಟ್ ಅಟ್ಯಾಕ್ ಪಿಕಪ್ ಆಗುತ್ತೆ, ತುಂಬಾ ಬೇಗ ಸಿಂಪ್ಟಮ್ಸ್ ಬಂದು ಇಸಿಜಿ ಮಾಡಿಸಿದಾಗ ಪಿಕಪ್ ಆಗದಲ್ಲೇ ಇರಬಹುದು. ಆಗ ಅಲ್ಲಿರೋ ಡಾಕ್ಟರ್ಸ್ ತಪಾಸಣೆ ಮಾಡಿ ದೇ ವಿಲ್ ಸೆಕೆಂಡ್ ಅಡ್ವೈಸ್ ವೆದರ್ ರಕ್ತ ಟೆಸ್ಟ್ ಬೇಕಾಗುತ್ತೋ ಬೇಡವೋ ಅಂತ. ರಕ್ತದಲ್ಲಿ ಹಾರ್ಟ್ ಅಟ್ಯಾಕ್ ಡಿಟೆಕ್ಟ್ ಮಾಡೋಕೆ ಟ್ರೋಪೋನಿನ್ ಟಿ ಅಂತ ಒಂದು ಪರೀಕ್ಷೆ ಇದೆ, ಅದನ್ನ ಟೆಸ್ಟ್ ಮಾಡಿಸ್ತೇವೆ. ಅದರಲ್ಲಿ ಕೂಡ ಹೃದಯ ಸ್ನಾಯು ಏನಾದ್ರು ಡ್ಯಾಮೇಜ್ ಆಗಿದೆ ಅಂದ್ರೆ ಅದು ಒಂದು ರೀತಿ ಪ್ರೋಟೀನ್ ಅನ್ನ ಬ್ಲಡ್ ಅಲ್ಲಿ ಲೀಕ್ ಮಾಡುತ್ತೆ, ಅದನ್ನ ಟೆಸ್ಟ್ ಮಾಡಿದ್ರು ಕೂಡ ನಮ್ಗೆ ಹೃದಯಾಘಾತ ಆಗಿದೆಯಲ್ವ ಅಂತ ಗೊತ್ತಾಗುತ್ತೆ. ಅದು ನೆಗೆಟಿವ್ ಬಂತು ಅಂದ್ರೆ ಬಟ್ ಪೇಷಂಟ್ ಕಂಟಿನ್ಯೂಸ್ ಇನ್ನ ಪೇನ್ ಟಿಪಿಕಲ್ ಆಗಿ ನಮ್ಗೆ ಹಾರ್ಟ್ ಅಟ್ಯಾಕ್ ತರನೇ ಇದೆ ಅಂದ್ರೆ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಂತಾನೆ ಲೆಕ್ಕ ತಗೊಳ್ತೇವೆ. ಸೊ ಟೆಸ್ಟ್ ಗಳು ನಮ್ಗೆ ಹೆಲ್ಪ್ ಮಾಡುತ್ತೆ, ಬಟ್ ಲಕ್ಷಣಗಳು ನಮ್ಗೆ ಮೋರ್ ಇಂಪಾರ್ಟೆಂಟ್.
1: ಏನೇನು ಚಿಕಿತ್ಸೆ ಇದೆ ಮೇಡಮ್? ಇವಾಗ ಹಾರ್ಟ್ ಅಟ್ಯಾಕ್ ಆಯ್ತು, ಒಬ್ರು ಮಹಿಳೆ ನಿಮ್ಮಲ್ಲಿಗೆ ಬಂದ್ರು, ಏನೇನ್ ಚಿಕಿತ್ಸೆ ಲಭ್ಯ ಇದೆ?
0: ಮೇನ್ ಆಗಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಕೆಲವು ಗೋಲ್ಡನ್ ಆರ್ ಅಂತ ನೀವೇನ್ ಮೆನ್ಷನ್ ಮಾಡ್ತಾ ಇದ್ವಿ, ಆ ಟೈಮ್ ಅಲ್ಲಿ ರಕ್ತ ತೆಳಗಾಗೋ ಮೆಡಿಸಿನ್ಸ್ ಕೊಡ್ತೇವೆ, ಅದನ್ನ ಆಸ್ಪಿರಿನ್ ಅಂತ ಹೇಳ್ತೇವೆ, ಮತ್ತೆ ಕ್ಲೋಪಿಡೋಗ್ರಲ್ ಇಲ್ಲ ಟಿಕಗ್ರಲೋರ್ ಅಂತ ಕೆಲವು.

0: ಬ್ಲಡ್ ಥಿನ್ನರ್ಸ್ ಅಂತ ಇರುತ್ತೆ, ಪ್ಲಸ್ ಅದಕ್ಕೆ ಕೊಲೆಸ್ಟ್ರಾಲ್ ರೆಡ್ಯೂಸಿಂಗ್ ಮೆಡಿಸಿನ್ಸ್ ಇರುತ್ತೆ, ಇದನ್ನ ಇಮಿಡಿಯೇಟ್ ಆಗಿ ಕೊಡ್ತೀವಿ. ಜಸ್ಟ್ ಈ ಮೆಡಿಸಿನ್ ಕೊಡೋದ್ರಿಂದ 25% ರಿಸ್ಕ್ ಆಫ್ ಮಾರ್ಟಾಲಿಟಿ ಅಂದ್ರೆ ಸಾಯೋ ಪ್ರಮಾಣ ಕಡಿಮೆ ಆಗುತ್ತೆ. ಜಸ್ಟ್ ಈ ಮೆಡಿಸಿನ್ ವಿತಿನ್ ಎಷ್ಟು ಬೇಗ ಅಷ್ಟು ಕೊಡೋದ್ರಿಂದ. ಅದು ಇಮಿಡಿಯೇಟ್ ಆಗಿ ಕೊಟ್ಟಾದ ತಕ್ಷಣ ಅದು ಹೃದಯಘಾತದಲ್ಲಿ 3 ವೆರೈಟಿ ಇರುತ್ತೆ. ಒಂದು ವೆರೈಟಿಯಲ್ಲಿ ಇಮಿಡಿಯೇಟ್ ಆಗಿ ಎಂಜಿಯೋಗ್ರಾಮ್ ಮಾಡಿ ರಕ್ತನಾಳ ಆದಷ್ಟು ಓಪನ್ ಮಾಡಬೇಕು, ಆ ತರ ವೆರೈಟಿ ಇರುತ್ತೆ. ಇನ್ನೊಂದು ವೆರೈಟಿ ಮೆಡಿಸಿನ್ಸ್ ಕೊಟ್ಟು ವೇಟ್ ಮಾಡಿ, ಇನ್ನು 2 ವೆರೈಟಿಲಿ ಮೆಡಿಸಿನ್ಸ್ ಕೊಟ್ಟು ಎನ್ಸ್ಟೆಮಿ ಮತ್ತೆ ಅನ್ಸ್ಟೇಬಲ್ ಎಂಜಿನಾ ಅಂತ ಹೇಳ್ತೀವಿ.
1: ತೀವ್ರತೆ ಎಷ್ಟಿದೆ, ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತಾರಲ್ಲ, ಆ ತರದ್ರ ಮೇಲೆ ನೀವು
0: ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ಅದು ಜನ ಇದರಲ್ಲಿ ಮಾತಾಡೋದ್ರಲ್ಲಿ ಮಾತ್ರ ಅದು ಇರೋದು, ನಮ್ಮಲ್ಲಿ ಇರೋದು ಬೇರೆ ಇದೆ, ಟೈಪ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಅದನ್ನ ನೋಡಿಕೊಂಡು ವಿ ವಿಲ್ ಪ್ರೊಸೀಡ್ ವಿತ್ ದ ಅರ್ಜೆನ್ಸಿ ಆಫ್ ದ ಎಂಜಿಯೋಗ್ರಾಮ್. ಈಗ ನೀವು ಹೇಗೆ ಒಂದು ಮಧುಮೇಹ ಪೇಷಂಟ್ಗೆ ನೀವು ಒಂದು ರಕ್ತ ಪ್ರಿಕ್ ಮಾಡಿಬಿಟ್ಟು ಶುಗರ್ ಇದೆಯೋ ಇಲ್ವೋ ಅಂತ ಹೇಳ್ತಿರೋ, ಹೃದಯದ ಎಂಜಿಯೋಗ್ರಾಮ್ ಒಂದು ಟೆಸ್ಟ್ ಅಷ್ಟೇ, ಅದರಿಂದ ಪೇಷಂಟ್ ಸರಿ ಹೋಗೋದಿಲ್ಲ. ಹೃದಯದ ಎಂಜಿಯೋಗ್ರಾಮ್ ಅಲ್ಲಿ ನಮಗೆ ಅನಾಟಮಿ ಅಂತ ಏನು ಹೇಳ್ತೀವಿ, ರಕ್ತನಾಳದ ಪ್ರೊಫೈಲ್ ಗೊತ್ತಾಗುತ್ತೆ. ಆ 3 ರಕ್ತನಾಳದಲ್ಲಿ ಬ್ಲಾಕೇಜ್ ಎಷ್ಟು ಮಟ್ಟಕ್ಕಿದೆ, ಎಲ್ಲಿದೆ, ಏನಾದ್ರು
1: ಮಾಡಬೇಕಾ.
0: ಸೊ ಅದಕ್ಕೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕಾ, ಇಲ್ಲ ವೇಟ್ ಮಾಡಬೇಕಾ, ಇಲ್ಲ ಅದಕ್ಕೆ ಸ್ಟೆಂಟ್ ಹಾಕಬೇಕಾ, ಇಲ್ಲಾಂದ್ರೆ ಮೆಡಿಸಿನೇ ಸಾಕಾಗುತ್ತಾ, ಇಲ್ಲಾಂದ್ರೆ ಬೈಪಾಸ್ ಕಳಿಸ್ಬೇಕಾ, ಆ ರೀತಿ ಮಾಹಿತಿ ಸಿಗುತ್ತೆ. ಸೊ ಅದನ್ನ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಎಂಜಿಯೋಗ್ರಾಮ್ ಮಾಡೋದ್ರಿಂದ ಅದು ನಮಗೆ ರಿಸ್ಕ್ ಸ್ಟ್ರಾಟಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಒಂದು ತೀವ್ರತೆ ಇರೋ ಹಾರ್ಟ್ ಅಟ್ಯಾಕ್ ಅಂದ್ರೆ ಸ್ಟೆಮಿ ಅಂತ ಹೇಳ್ತೀವಿ, ಅಲ್ಲಿ ಮಾತ್ರ ನಾವು ಇಮಿಡಿಯೇಟ್ ಆಗಿ ಓಪನ್ ಮಾಡುವಂತ ಸಂದರ್ಭ ಬರುತ್ತೆ. ಅಲ್ಲಿ ರಕ್ತನಾಳನ ಇಮಿಡಿಯೇಟ್ ಓಪನ್ ಮಾಡಿದ್ರೆ ಹಾರ್ಟ್ ಸ್ನಾಯುಗೆ ಬೇಗ ರಕ್ತ ಸಂಚಾರ ಉಂಟಾಗುತ್ತೆ, ಪ್ಲಸ್ ಹಾರ್ಟ್ ಮಸಲ್ ಸಾಯೋ ತಪ್ಪತ್ತೆ. ಹಾರ್ಟ್ ಮಸಲ್ ಉಳ್ಕೊಂಡ್ರೆ EF ಅಂತ ಹೇಳ್ತೀವಿ ನಾವು, ಎಕೋದಲ್ಲಿ ಅದನ್ನ ಚೆಕ್ ಮಾಡ್ತೀವಿ, ಹೃದಯ ಕಾಂಟ್ರಾಕ್ಟಿಲಿಟಿ ಅಂದ್ರೆ ಪಂಪಿಂಗ್ ಫಂಕ್ಷನ್, ಅದು ಉಳ್ಕೊಳ್ಳುತ್ತೆ.
1: ನೀವು ಅಂದ್ರೆ ಅದು ಹಾರ್ಟ್ ಮಸಲ್ಲು ಎಷ್ಟು ಹಾಳಾಗಿರುತ್ತೋ ಅದನ್ನ ರಿವರ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಆದಷ್ಟು ಬೇಗ ನೀವು
0: ಎಷ್ಟು ಬೇಗ ಟ್ರೀಟ್ಮೆಂಟ್ ಕೊಡ್ತೀರೋ ಅಷ್ಟು ಬೇಗ ಹಾರ್ಟ್ ಮಸಲ್ ಉಳ್ಕೊಳ್ಳುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಇಂದ ವಾಸಿಯಾಗಿ ಬಂದ್ರೂ ಕೂಡ ಹಾರ್ಟ್ ಮಸಲ್ ವೀಕ್ ಕಂಟಿನ್ಯೂಸ್ ಉಳ್ಕೊಳ್ತು ಅಂದ್ರೆ ಪೇಷಂಟ್ ಕಂಟಿನ್ಯೂಸ್ ಅಲ್ಲಿ ಹಾರ್ಟ್ ರಿಲೇಟೆಡ್ ಪೇಷಂಟ್ ಆಗಿ ಅದಕ್ಕೆ ದೇ ವಿಲ್ ಬಿ ಹ್ಯಾವಿಂಗ್ ಲಿಮಿಟೆಡ್ ಫಂಕ್ಷನಲ್ ಲೈಫ್. ಅಂದ್ರೆ ಮುಂಚೆ 1-3 ಕಿಲೋಮೀಟರ್ ನಡೆಯೋರಿಗೆ ಈಗ 1/2 ಕಿಲೋಮೀಟರ್ ನಡೆಯ ಕೂಡ ಆಗೋದಿಲ್ಲ ಹಾರ್ಟ್ ವೀಕ್ ಆದಾಗ.
1: ಎಷ್ಟು ಬೇಗ ಚಿಕಿತ್ಸೆ ತಗೊಳ್ತಿರೋ ಹೃದಯಾಘಾತಕ್ಕೆ ಅಷ್ಟು ಬೇಗ ಒಳ್ಳೇದು ಅಂತ.
0: ಎಸ್ ವಿತಿನ್ ಪ್ರಿಫರೇಬ್ಲಿ ಆಸ್ ಅರ್ಲಿ ಆಸ್ ಪಾಸಿಬಲ್, ಅಟ್ ಲೀಸ್ಟ್ ವಿತಿನ್ 12 ಅವರ್ಸ್. ಈಗ ಎಷ್ಟೊಂದು ಜನ ಬೇರೆ ಕಡೆ ಎಲ್ಲ ಇರ್ತಾರೆ, ಅಲ್ಲೆಲ್ಲ ಎಲ್ಲ ಕಡೆ ನಿಮ್ಗೆ ಹೃದಯದ ಎಂಜಿಯೋಗ್ರಾಮ್ ಎಲ್ಲ ವ್ಯವಸ್ಥೆ ಇಲ್ದಲೇ ಇರೋ ಟೈಮ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಬ್ಲಡ್ ಥಿನ್ನರ್ಸ್ ಇಂಜೆಕ್ಷನ್ ಇರುತ್ತೆ, ಸ್ಟ್ರಾಂಗ್ ಬ್ಲಡ್ ಥಿನ್ನರ್ಸ್. ಆ ಇಂಜೆಕ್ಷನ್ಸ್ ನ ಅಡ್ಮಿನಿಸ್ಟರ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ಅಲ್ಲಿ ಎಲ್ಲಿ ವ್ಯವಸ್ಥೆ ಇರುತ್ತೋ ಅಲ್ಲಿಗೆ ಶಿಫ್ಟ್ ಮಾಡೋದು ಬೆಟರ್ ಇರುತ್ತೆ.
1: ಕಡೆಯದಾಗಿ ನಮ್ಮ ಮಹಿಳೆಯರಿಗೆ ಹೃದಯಾಘಾತದ ಬಗ್ಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ?
0: ಮೇನ್ ಆಗಿ ಆಕ್ಟಿವ್ ಫಿಸಿಕಲ್ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು, ವಾಕಿಂಗ್ ನ ರೆಗ್ಯುಲರ್ ಆಗಿ ಮಾಡ್ಕೊಳ್ಬೇಕು. ಅದನ್ನ ವಾಕಿಂಗ್ ಇಲ್ಲ ಏರೋಬಿಕ್ಸ್ ಇಲ್ಲಾಂದ್ರೆ ಸ್ಪೋರ್ಟ್ಸ್ ಅಲ್ಲಿರೋರು,
1: ಬ್ಯಾಡ್ಮಿಂಟನ್,
0: ವ್ಯಾಯಾಮ, ಯೋಗ, ಯೋಗದ ಜೊತೆ ಸ್ಟಿಲ್ ವಾಕಿಂಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅಟ್ ಲೀಸ್ಟ್ 5-6 ಡೇಸ್ ಇನ್ ಅ ವೀಕ್, ಅಟ್ ಲೀಸ್ಟ್ 30-40 ನಿಮಿಷ. ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ಇರೋ ಅರ್ಬನೈಸೇಷನ್ ಅಲ್ಲಿ ಸ್ಟ್ರೆಸ್ ಇಸ್ ಅನ್ ಪಾರ್ಟ್ ಆಫ್ ಲೈಫ್. ಅದನ್ನ ನಿಯಂತ್ರಣ ಮಾಡಿಕೊಂಡು ಹೇಗೆ ಜೀವನ ಶೈಲಿ ಮುಂದುವರಿಸ್ತಿರೋ, ಸಮ್ ಫಾರ್ಮ್ ಆಫ್ ಮೆಡಿಟೇಷನ್, ಪ್ರಾಣಾಯಾಮ, ದಟ್ ವಿಲ್ ಹೆಲ್ಪ್. ಆದಷ್ಟು ಮನೇಲಿ ಮಾಡಿರೋ ಆಹಾರಗಳನ್ನ ಸೇವಿಸಿ, ಟ್ರೈ ಟು ಟೇಕ್ ಫ್ರೂಟ್ಸ್, ಅಟ್ ಲೀಸ್ಟ್ 1 ಇಲ್ಲ 2 ರೀತಿ ಫ್ರೂಟ್ಸ್ ಡೈಲಿ ಕನ್ಸಂಪ್ಷನ್ ಅಡ್ವೈಸ್ ಮಾಡಿರ್ತವೆ ಮಹಿಳೆಯರಿಗಿಂತ ಹೆಣ್ ಮಕ್ಕಳಿಗೆ ಹೇಳ್ತಾ ಇರೋದಿದು. ಬಿಕಾಸ್ ಡ್ರಗ್ಸ್ ಹಸ್ ಬಿಕಮ್ ವೆರಿ ರ್ಯಾಂಪಂಟ್, ಡ್ರಗ್ ಅಬ್ಯೂಸ್, ಅದು ಕೂಡ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಪೇಷಂಟ್ಸ್ ಕೂಡ ನಾವು ಆಗ್ಲೇ ಡ್ರಗ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ ನೋಡಾಗಿದೆ.
1: ಸೊ ಅಂದ್ರೆ ಅದು ಯೋಗನಾವಸ್ಥೆಯಲ್ಲೇ ಕಾಣುತ್ತೆ ಅಂತ ಅನ್ಕೊಳ್ತೀನಿ.
0: ಹೌದು, ಬಿಕಾಸ್ ಅವ್ರಿಗೆ ಅದು ಅವೈಲಬಿಲಿಟಿ ಇರೋದು, ಪ್ಲಸ್ ಅದನ್ನ ಪ್ರಾಪಗೇಟ್ ಮಾಡ್ತಿರೋದು ಯಂಗ್ಸ್ಟರ್ಸ್ ಅಲ್ಲಿ. ಮೆಚುರಿಟಿ ಸ್ವಲ್ಪ ಕಡಿಮೆ ಇದ್ದಾಗ ಇದ್ರದಕ್ಕೆಲ್ಲ ವ್ಯಸನಗಳಿಗೆ ಹೋಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಂಡ್ ಶುಗರ್ ಇರೋರಿಗೆ ಶುಗರ್ ಕಂಟ್ರೋಲ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಶುಗರ್ ಇದ್ದಾಗ ಪೇಷಂಟ್ಸ್ಗಳಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಆಲ್ಮೋಸ್ಟ 3-4 ಟೈಮ್ಸ್ ಜಾಸ್ತಿ ಆಗುತ್ತೆ. ಅಂಡ್ BP ಕೂಡ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. BP ಮಷಿನ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಎವ್ರಿ ಮಂತ್ ಇಲ್ಲ ಎವ್ರಿ ವೀಕ್ BP ಚೆಕ್ ಮಾಡ್ಕೊಂಡು ನಿಯಂತ್ರಣವಾಗಿ ಮನೇಲಿ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳೋದು ಉತ್ತಮ ಆಗಿರುತ್ತೆ. ರೆಡ್ ಮೀಟ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಮಟನ್ ಮತ್ತೆ ಪೋರ್ಕ್, ಬೀಫ್, ಇದು ರೆಡ್ ಮೀಟ್ ಅಂತ ಹೇಳ್ತೀವಿ. ಇದರಲ್ಲಿ ಸಹಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಲೀನ್ ಮೀಟ್ ಯೂಸ್ ಮಾಡಬಹುದು, ಚಿಕನ್, ಫಿಶ್ ಇದೆಲ್ಲ ಯೂಸ್ ಮಾಡಬಹುದು. ಅಂಡ್ ಆದಷ್ಟು ಪ್ರೊಸೆಸ್ಡ್ ಪ್ಯಾಕೇಜ್ಡ್ ಫುಡ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೋಷಿಯಲ್ ಇಂಟರಾಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ, ಅದರಲ್ಲಿ ಸ್ವಲ್ಪ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಹೌದು ಹೌದು, ಯಾವ್ದಾದ್ರು ಒಂದ್ ರೀತಿ ಅಟ್ ಲೀಸ್ಟ್ ಚಟುವಟಿಕೆ, ಹಾಬೀಸ್ ಮೇಂಟೈನ್ ಮಾಡೋದ್ರಿಂದ ಮನಸ್ಸು ಕೂಡ
1: ಆರೋಗ್ಯಕರವಾಗಿರುತ್ತೆ. ಧನ್ಯವಾದಗಳು ಡಾಕ್ಟ್ರೆ. ಇದುವರೆಗೂ ಮಹಿಳೆಯರಲ್ಲಿ ಹೃದಯಾಘಾತ ಕಾರಣಗಳೇನು, ಅದಕ್ಕೆ ಚಿಕಿತ್ಸೆ ಏನು ಲಭ್ಯ?

0: ಇದೆ, ಜೀವನ ಶೈಲಿ ನಾವು ಉತ್ತಮ ಪಡಿಸ್ಕೊಳ್ಳೋದ್ರಿಂದ ಎಷ್ಟು ನಮಗೆ ಸಹಾಯ ಆಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಇದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಡಾಕ್ಟರ್ ವೀಣಾ ನಂಜಪ್ಪ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ತೇಜಸ್ವಿನಿ ಅವರೇ.
2: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಹೃದಯಾಘಾತ ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಸಮಯ 1 ಗಂಟೆಯ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನಧನ್ ಯೋಜನೆ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಉಲ್ಲಾಸ್ ಗುಣಗಾ ಅವರು.
6: ನೆಮ್ಮದಿಯ ಜೀವನಕ್ಕಾಗಿ ಭದ್ರ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಮತ್ತು ಆ ನಿಟ್ಟಿನಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗುವುದು ಪ್ರತಿಯೊಬ್ಬನ ಕನಸು. ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ತನ್ನ ಸ್ವಸಾಮರ್ಥ್ಯದ ಮೇಲೆ ಬೆಳೆಯಲಿಚ್ಛಿಸುವ ಪ್ರತಿಯೋರ್ವರಿಗೂ ಇಂದಿನ ದಿನಮಾನದಲ್ಲಿ ಬ್ಯಾಂಕಿನ ಸಹಾಯ ಸಹಕಾರ ಅನಿವಾರ್ಯ. ಹಾಗೆಯೇ ದುಡಿದುದ್ರಲ್ಲೇ ಸ್ವಲ್ಪ ಉಳಿಸಿ ಭವಿಷ್ಯಕ್ಕೊಂದಿಷ್ಟು ಭದ್ರತೆ ಕಲ್ಪಿಸಿಕೊಳ್ಳಲು ಬ್ಯಾಂಕಿನ ಸಹಾಯ ಬೇಕೇ ಬೇಕು. ಎಲ್ಲಕ್ಕೂ ಮಿಗಿಲಾಗಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕೇಂದ್ರ ಸರ್ಕಾರ ಖಾತೆಯ ಮೂಲಕವೇ ನೇರ ನಗದು ವರ್ಗಾವಣೆ ಪರಿಪಾಠವನ್ನು ಜಾರಿಗೆ ತಂದಿದೆ. ಹೀಗಾಗಿ ಇಂದು ಬ್ಯಾಂಕ್ ಖಾತೆ ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯದಷ್ಟೇ ಅವಶ್ಯಕವಾಗಿದೆ. ಹೀಗಿದ್ದಾಗ್ಯೂ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರು ಇಂದಿಗೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಎಂಬುದು ವಾಸ್ತವಿಕ. ಹಣಕಾಸು ಶಿಸ್ತು, ಸ್ವಾವಲಂಬನೆ, ಸಾಮಾಜಿಕ ಭದ್ರತೆ ಮುಂತಾದ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ರಾಷ್ಟ್ರದ ಸರ್ವರನ್ನೂ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವ ಘನವೆತ್ತ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆಗಸ್ಟ್ 14, 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಚಾಲನೆ ನೀಡಿತು. ಸರಳ ಉಳಿತಾಯ ಖಾತೆಯೊಂದಿಗೆ ಉಳಿತಾಯದ ಹವ್ಯಾಸ, ಹಣ ರವಾನೆ, ಜಮಾ ಮಾಡುವುದು, ಸಾಲ, ವಿಮೆ, ಪಿಂಚಣಿ, ಹೀಗೆ ಆರ್ಥಿಕ ಶಿಸ್ತನ್ನು ಬೆಳೆಸಿಕೊಳ್ಳಲು ಜನಸಾಮಾನ್ಯರಿಗೆ ಈ ಯೋಜನೆ ದಾರಿದೀಪವಾಗಿದೆ. ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶ ಆರ್ಥಿಕ ಸೇರ್ಪಡೆಯಾಗಿದೆ. ಅಂದರೆ ಜನ್ಧನ್ ಖಾತೆಯ ಮೂಲಕ ಅರ್ಹವಾಗಿರುವಂತಹ ಎಲ್ಲ ಭಾರತೀಯರನ್ನ, ಅದರಲ್ಲೂ ಮುಖ್ಯವಾಗಿ ಅಸಂಘಟಿತ ವಲಯದ ಜನತೆಯನ್ನ ಬ್ಯಾಂಕಿಂಗ್ ಕ್ಷೇತ್ರದ ವ್ಯಾಪ್ತಿಗೆ ತರುವುದು ಜನ್ಧನ್ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಖಾತೆ ಹೊಂದಿದ ಮಾತ್ರಕ್ಕೆ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಕಾರಣ, ಯೋಜನೆಯ ಮುಖ್ಯ ಉದ್ದೇಶಗಳಾದ ಕಿರು ಉಳಿತಾಯ, ಕಿರು ಆರ್ಥಿಕ ಸಹಾಯ, ವಿಮಾ ಸೌಲಭ್ಯ ಹಾಗೂ ಹಣ ವರ್ಗಾವಣೆಯ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಸೂಕ್ತ ತಿಳುವಳಿಕೆ ನೀಡಲು ಬ್ಯಾಂಕುಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಜನ್ಧನ್ ಯೋಜನೆಯ ಪ್ರಮುಖ ಲಾಭಗಳೆಂದರೆ ಇದರಲ್ಲಿ ಎಲ್ಲಾ ನಾಗರಿಕರಿಗೂ ಪಾಲ್ಗೊಳ್ಳಲು ಅವಕಾಶವಿದೆ. ಖಾತೆಯನ್ನು ಪ್ರಾರಂಭಿಸಲು ಕಡಿಮೆ ಕಾಗದ ಪತ್ರ ಮತ್ತು ಅತ್ಯಂತ ಸರಳ ನಿಯಮಾವಳಿಗಳು ಅನ್ವಯ. ಖಾತೆ ಪ್ರಾರಂಭಕ್ಕೆ ಪ್ರಾರಂಭಿಕ ಶುಲ್ಕ ನೀಡಬೇಕಾದಂತಹ ನಿರ್ಬಂಧವಿಲ್ಲ. ಖಾತೆಯ ಮೇಲೆ ಅವಶ್ಯಕ ಸಂದರ್ಭದಲ್ಲಿ 2,000 ರಿಂದ 10,000 ವರೆಗೆ ನಿಯಮಾನುಸಾರ ಓಡಿ ರೂಪದಲ್ಲಿ ಹಣಕಾಸಿನ ಸಹಾಯವನ್ನು ಕೂಡ ಪಡೆಯಬಹುದು. ಖಾತೆ ಪ್ರಾರಂಭವಾದ ತಕ್ಷಣ ಡೆಬಿಟ್ ಕಾರ್ಡ್ನ ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳಲ್ಲಿ ಕೂಡ ಪಾಲ್ಗೊಳ್ಳಬಹುದಾಗಿದೆ. ಖಾತೆಯಲ್ಲಿ ಕನಿಷ್ಠ ಶುಲ್ಕ ಇಡುವ ಅವಶ್ಯಕತೆ ಇರುವುದಿಲ್ಲ. ಖಾತೆಯಲ್ಲಿ ಶುಲ್ಕ ಇದ್ದರೆ ಬಡ್ಡಿಯನ್ನು ಕೂಡ ನೀಡಲಾಗುತ್ತದೆ. ಇತರ ಅನುಕೂಲತೆಗಳೆಂತಂದರೆ ಭಾರತದಲ್ಲಿನ ಯಾವುದೇ ಸ್ಥಳಗಳಿಗಾದರೂ ಸುಲಭವಾಗಿ ಹಣ ವರ್ಗಾವಣೆ ಮತ್ತು ಸ್ವೀಕಾರ, ಸರ್ಕಾರಿ ಯೋಜನೆಗಳ ಮೊತ್ತವನ್ನು ಖಾತೆಗೆ ನೇರವಾಗಿ ಪಡೆಯಬಹುದು, ನಿವೃತ್ತಿ ವೇತನ, ವಿಮೆ ಇತ್ಯಾದಿ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ಈ PMJDY ಅಥವಾ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನುಕೂಲವನ್ನು ಕಲ್ಪಿಸಿಕೊಡುತ್ತದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆ ತೆರೆಯಲು ಅವಶ್ಯಕವಾದ ಕಾಗದ ಪತ್ರಗಳ ಬಗ್ಗೆ ಅನೇಕರಿಗೆ ಸಂಶಯವಿರುತ್ತದೆ. ಈ ಸಂಶಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲ ಮಾಹಿತಿಯನ್ನು ನೀಡಬಯಸುತ್ತೇನೆ. ಆಧಾರ್ ಕಾರ್ಡ್ ಇದ್ದರೆ ಇತರ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲ. ಒಂದು ವೇಳೆ ವಾಸ್ತವ್ಯದ ವಿಳಾಸ ಬದಲಾಗಿದ್ದರೆ ಪ್ರಸ್ತುತ ವಿಳಾಸವನ್ನು ಸ್ವಯಂ ಪ್ರಮಾಣೀಕೃತಗೊಳಿಸಿ ನೀಡಬೇಕಾಗುವುದು. ಒಂದು ವೇಳೆ ಆಧಾರ್ ಕಾರ್ಡ್ ಇಲ್ಲದಿದ್ದರೆ ಮತದಾರನ ಗುರುತಿನ ಪತ್ರ, ರೇಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಅಧಿಕೃತ ಸಾರ್ವಜನಿಕ ಪ್ರಾಧಿಕಾರ ಅಥವಾ ಸಾರ್ವಜನಿಕ ಸೇವಾ ಅಧಿಕಾರಿಗಳು ಪತ್ರ ನೀಡಿದರೆ ಸಾಕು. ಈವರೆಗೆ ಉಳಿತಾಯ ಖಾತೆಯನ್ನೇ ಹೊಂದಿರದವರು ಜನ್ಧನ್ ಯೋಜನಾ ವ್ಯಾಪ್ತಿಯ ಖಾತೆಗಾಗಿ ಸಮೀಪದ ಸೇವಾ ಕ್ಷೇತ್ರದ ಯಾವುದೇ ಬ್ಯಾಂಕಿನ ಶಾಖೆಗಳನ್ನು ಸಂಪರ್ಕಿಸಬಹುದು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಘನ ಕೇಂದ್ರ ಸರ್ಕಾರ ಪ್ರತಿಯೋರ್ವರನ್ನ ಬ್ಯಾಂಕ್ ಖಾತೆ

0: ಮೂಲಕ ತಲುಪಲು ಅತ್ಯಂತ ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದೆ. ಸದ್ಯಕ್ಕೆ ಎಲ್ಲ ಬ್ಯಾಂಕುಗಳಲ್ಲಿ ಈ ಕುರಿತು ಅಭಿಯಾನ ಕೂಡ ಜಾರಿಯಲ್ಲಿದೆ. ಅದು ಸೆಪ್ಟೆಂಬರ್ 30ರವರೆಗೆ ಜಾರಿಯಲ್ಲಿರುತ್ತದೆ. ಯೋಜನೆಯ ಘೋಷಣೆಯ ನಂತರ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬ್ಯಾಂಕುಗಳು ವಿಶೇಷ ಶ್ರಮವನ್ನು ವಹಿಸುತ್ತಾ ಇವೆ. ಜನಸಾಮಾನ್ಯರನ್ನ ಬ್ಯಾಂಕ್ ಖಾತೆಯ ಮೂಲಕ ಅಭಿವೃದ್ಧಿಗೆ ಪ್ರೇರೇಪಿಸ್ತಾ ಇವೆ. ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 14, 2014ರಿಂದ ಯೋಜನೆಯನ್ನು ಘೋಷಿಸಿದ ದಿನವೇ 1.5 ಕೋಟಿ ಖಾತೆಗಳು ಪ್ರಾರಂಭಗೊಂಡು ಈ ಕಾರ್ಯ ಗಿನ್ನಿಸ್ ದಾಖಲೆಯನ್ನು ಸೇರಿಕೊಂಡಿದೆ. ಯೋಜನೆಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 40 ಕೋಟಿ ಖಾತೆಗಳು ಪ್ರಾರಂಭಗೊಂಡಿವೆ. ಇದರಲ್ಲಿ ಸುಮಾರು 20 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ಪಟ್ಟಣಕ್ಕೆ ಸಂಬಂಧಪಟ್ಟಿವೆ. ರಾಜ್ಯದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈ ಯೋಜನಾ ಅನುಷ್ಠಾನದಲ್ಲಿ ಅದ್ಭುತ ಕಾರ್ಯವನ್ನೇ ಮಾಡಿದೆ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಈವರೆಗೆ 18 ಲಕ್ಷ ಜನರನ್ನ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ ತಂದಿದ್ದು ಶ್ಲಾಘನೀಯವಾಗಿದೆ. ಘನ ಉದ್ದೇಶ ಹೊಂದಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಅನುಷ್ಠಾನದಲ್ಲಿ ಅಹರ್ನಿಶಿ ದುಡಿಯುತ್ತಿರುವ ಬ್ಯಾಂಕ್ ನೌಕರರ ಅರ್ಪಣಾ ಮನೋಭಾವ ಮತ್ತು ತೊಡಗಿಕೊಳ್ಳುವಿಕೆ ಶ್ಲಾಘನೀಯ. ಕೇವಲ ಒಂದು ಉಳಿತಾಯ ಖಾತೆ ಆರ್ಥಿಕ ಪ್ರಗತಿಯ ಹೆಬ್ಬಾಗಿಲು ಎಂದರೆ ಬಹಳಷ್ಟು ಜನರ ಹುಬ್ಬೇರಬಹುದು. ಆದರೆ ಅದು ನಿಜ. ಜನಸಾಮಾನ್ಯರು ಬ್ಯಾಂಕಿನ ಗ್ರಾಹಕರಾಗುವುದೇ ಉಳಿತಾಯ ಖಾತೆ ಹೊಂದುವ ಮೂಲಕ. ಬ್ಯಾಂಕಿನ ಗ್ರಾಹಕರಾದರೆಂದರೆ ಆತ ಅಥವಾ ಅವಳು ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗುತ್ತಾರೆ. ಅಲ್ಲಿಂದ ಅವರ ಆರ್ಥಿಕ ಪ್ರಗತಿಯ ರಹದಾರಿ ತೆರೆದುಕೊಳ್ಳುತ್ತದೆ. ಹೀಗಾಗಿ ಉಳಿತಾಯ ಖಾತೆಗೆ ಬ್ಯಾಂಕಿಂಗ್ ಶಬ್ದಕೋಶದಲ್ಲಿ ತುಂಬಾ ಮಹತ್ವ ಇದೆ. ಎಲ್ಲಾ ಭೌಗೋಳಿಕ ಕ್ಷೇತ್ರದ ಒಟ್ಟಾರೆ ಜನಸಂಖ್ಯೆಯನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ನಬಾರ್ಡ್ ಮಾರ್ಗದರ್ಶನದಲ್ಲಿ ಎಲ್ಲಾ ಬ್ಯಾಂಕುಗಳು ಸತತ ಪ್ರಯತ್ನವನ್ನ ಮಾಡುತ್ತಲೇ ಇವೆ. ಬ್ಯಾಂಕುಗಳ ರಾಷ್ಟೀಕರಣ, ಗ್ರಾಮೀಣ ಬ್ಯಾಂಕುಗಳ ಸ್ಥಾಪನೆ ಈ ಪ್ರಯತ್ನಕ್ಕೆ ವೇಗೋತ್ಕರ್ಷವನ್ನು ನೀಡಿದೆ ಎಂದರೆ ತಪ್ಪೆನಿಸಲಿಕ್ಕಿಲ್ಲ. ಆದ್ಯತಾ ರಂಗ, ಸರ್ಕಾರಗಳ ಬಡತನ ನಿರ್ಮೂಲನಾ ಯೋಜನೆ, ಸರ್ಕಾರದ ಆರ್ಥಿಕ ಸರ್ಪಡೆ ಅಭಿಯಾನ, ಸಾಮಾಜಿಕ ಭದ್ರತಾ ಯೋಜನೆಗಳು, ಬಡ್ಡಿ ರಿಯಾಯಿತಿ ಸಹಾಯಧನಗಳು, ಬೆಳೆ ವಿಮಾ ಯೋಜನೆಗಳು, ಡಿಜಿಟಲೈಸೇಷನ್ ಕ್ರಮಗಳು, ಕಾರ್ಡ್ಗಳ ಬಳಕೆ, ಸ್ವೈಪಿಂಗ್ ಹಾಗೂ ಪೋಸ್ ಯಂತ್ರಗಳ ಬಳಕೆ, ಹೀಗೆ 10 ಹಲವು ಯೋಜನೆಗಳ ಅನುಷ್ಠಾನ ಮತ್ತು ಪ್ರಯೋಜನ ಪಡೆದುಕೊಳ್ಳಲು ಉಳಿತಾಯ ಖಾತೆಯೇ ಮೂಲಾಧಾರವಾಗಿದೆ. ಅಸಂಘಟಿತ ವಲಯದಲ್ಲಿನ ಲಕ್ಷಾಂತರ ಜನ ಇಂದಿಗೂ ಬ್ಯಾಂಕ್ ಸೌಲಭ್ಯದಿಂದ ದೂರವಿದ್ದಾರಷ್ಟೇ ಅಲ್ಲದೆ ಸಾಮಾನ್ಯ ವಿಮೆ, ಪಿಂಚಣಿಯಂತಹ ಸಾಮಾಜಿಕ ಸುರಕ್ಷಾ ಯೋಜನೆಗಳಿಂದಲೂ ದೂರವಿದ್ದಾರೆ. ಇದನ್ನ ಅರಿತಿರುವಂತಹ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಅಂದರೆ ವರ್ಷಕ್ಕೆ ಕೇವಲ 436 ವಾರ್ಷಿಕ ಪ್ರೀಮಿಯಂನಲ್ಲಿ 2 ಲಕ್ಷ ಜೀವ ವಿಮೆ ರಕ್ಷಣೆಯನ್ನ ಪಡೆಯುವಂತಹದ್ದು, ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ, ಅಂದರೆ ವಾರ್ಷಿಕವಾಗಿ ಕೇವಲ 20 ರೂಪಾಯಿಗಳನ್ನು ನೀಡಿ 2 ಲಕ್ಷ ರೂಪಾಯಿ ಅಪಘಾತ ವಿಮಾ ರಕ್ಷಣೆಯನ್ನ ಪಡೆಯುವಂತಹದ್ದು. ಇದಲ್ಲದೆ ವ್ಯವಸ್ಥಿತ ಪಿಂಚಣಿ ವ್ಯಾಪ್ತಿಗೊಳಪಡದ 18-40 ವರ್ಷದೊಳಗಿನ ಯಾವುದೇ ಭಾರತೀಯ ನಾಗರಿಕರು ಅವರವರ ಆಯ್ಕೆಯಂತೆ 1,000 ರಿಂದ 5,000 ವರೆಗೂ ಪಿಂಚಣಿಯನ್ನು ಪಡೆಯಲು ಅಟಲ್ ಪೆನ್ಷನ್ ಯೋಜನೆಯ ಮೂಲಕ ಅವಕಾಶ ಮಾಡಿಕೊಟ್ಟಿದೆ. ಉಳಿತಾಯ ಖಾತೆಯನ್ನು ಹೊಂದಿದ್ದರೆ ಮಾತ್ರ ಈ ಎಲ್ಲ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂಬುದನ್ನು ಮರೆಯಬಾರದು. ಆಧುನಿಕ ಜಗತ್ತಿನಲ್ಲಿ ಸಾಲವೇ ಪ್ರಗತಿಗೆ ಮೂಲ ಎಂಬಂತಾಗಿದ್ದು ಅದು ನಿಜವೂ ಕೂಡ. ಕೃಷಿಯಿಂದ ಉದ್ಯಮದವರೆಗೆ, ಶಿಕ್ಷಣದಿಂದ ಸೂರಿನವರೆಗಿನ ಸಾಲ ಯೋಜನೆಗಳಲ್ಲಿ ಪಾಲ್ಗೊಳ್ಳಬೇಕಾದರೆ ಅವರು ಬ್ಯಾಂಕಿನ ಗ್ರಾಹಕರಾಗಿರಬೇಕು. ಬ್ಯಾಂಕಿನ ಗ್ರಾಹಕರಾಗಿರಬೇಕಾದರೆ ಉಳಿತಾಯ ಖಾತೆಯನ್ನು ಹೊಂದಿರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಈಗ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇದಕ್ಕೆಲ್ಲ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ. ಅಭಿವೃದ್ಧಿ ಎಂಬ ವಾಹನದ ಕೀಲಿಕೈಯಾಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವವನ್ನು ಪಡೆದಿದೆ ಅಷ್ಟೇ ಅಲ್ಲ, ಅನಿವಾರ್ಯತೆಯನ್ನು ಕೂಡ ಸೃಷ್ಟಿಸಿದೆ. ಸ್ಪರ್ಧಾತ್ಮಕವಾಗಿರುವ ಈ ಜಗತ್ತಿನಲ್ಲಿ ಯಾವುದಕ್ಕೂ ಸಮಯವಿಲ್ಲ, ನಿಜ. ಆದರೆ ಕೇವಲ ಒಂದು ಉಳಿತಾಯ ಖಾತೆ ನಿಮ್ಮ ಅಮೂಲ್ಯ ಸಮಯವನ್ನು ಕೂಡ ಉಳಿಸುತ್ತದೆ ಎಂಬುದನ್ನು ನೆನಪಿಡಿ. ಸಾಲದ ಕಂತುಗಳ ನಿರ್ವಹಣೆ, ವಿಮೆ, ವಿದ್ಯುತ್ ಮತ್ತಿನ್ನಿತರ ಬಿಲ್ಲುಗಳ ಹಣ ರವಾನೆ, ಜಮಾ ಎಲ್ಲವನ್ನು ನಿಮ್ಮ ಉಳಿತಾಯ ಖಾತೆಗೆ ಆದೇಶವನ್ನು ನೀಡಿದ್ದಾದರೆ ಅದು ತನ್ನಷ್ಟಕ್ಕೆ ತಾನೇ ನೋಡಿಕೊಳ್ಳುತ್ತದೆ. ನಗದುರಹಿತ ವ್ಯವಹಾರ ಪ್ರಸ್ತುತ ಮೂಲಮಂತ್ರ. ಸರ್ವರನ್ನ ಬ್ಯಾಂಕಿಂಗ್ ಪರಿಧಿಯೊಳಗಡೆ ತರುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸೇರ್ಪಡೆಯ ನೀತಿಗೆ ಅನುಗುಣವಾಗಿ ಉಳಿತಾಯ ಖಾತೆ ಹೊಂದಲು ಸಾಕಷ್ಟು ಅವಕಾಶ ಕಲ್ಪಿಸಿದೆ. ಮುಂದಿನ ದಿನಮಾನವೇನಿದ್ದರೂ ನಗದುರಹಿತ ವಹಿವಾಟಿನದ್ದೇ. ಬ್ಯಾಂಕಿಂಗ್ ವ್ಯಾಪ್ತಿಗೆ ಬಾರದ ಗ್ರಾಹಕ ಎಲ್ಲ ಸವಲತ್ತುಗಳಿಂದ ವಂಚಿತನಾಗಬೇಕಾಗುತ್ತದೆ. ಕಾಲ ಕಳೆದಂತೆ ಉಳಿತಾಯ ಖಾತೆ ತೆರೆಯುವ ನಿಯಮಗಳು ಇನ್ನಷ್ಟು ಜಟಿಲ ಆಗಬಹುದು. ಕಾರಣ, ಅತ್ಯಂತ ಸರಳವಾಗಿರುವ ನಿಯಮಗಳನ್ನು ಬಳಸಿಕೊಂಡು ನಿಮಗಿಷ್ಟವಾದ ಯಾವುದೇ ಬ್ಯಾಂಕಿನಲ್ಲಿ ಪ್ರಧಾನಮಂತ್ರಿ ಜನಧನ್ ಖಾತೆಯನ್ನ ಇಂದೇ ತೆರೆಯಿರಿ.
1: ಇದುವರೆಗೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಉಲ್ಲಾಸ್ ಗುಣಗಾ ಅವರು.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಬಳಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನ್ನರ್ಪಿಸಿದೆ ಆಕಾಶವಾಣಿ.
1: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
0: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ, ಅಸ್ಸಾಂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ: ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ತ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್: ಇಂದು ಮುಂಬೈ ಇಂಡಿಯನ್ಸ್ ಲಖನೌ ಸೂಪರ್ ಜೈಂಟ್ಸ್ ಹಣಾಹಣಿ. ವಾರ್ತೆಗಳ ವಿವರ: ದೇಶದ ಕುತೂಹಲ ಕೆರಳಿಸಿರುವ 4 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಮತ್ತು 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಭರದಿಂದ ಸಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷ ಬಿಗಿ ಪೈಪೋಟಿ ನೀಡಿದ್ದು, 279 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ ಪಕ್ಷ 183 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಹೊಸ ಪಕ್ಷ ತಮಿಳಗ ವೆಟ್ರಿ ಕಾಳಗಂ ಟಿವಿಕೆ ಮೊದಲ ಚುನಾವಣೆಯಲ್ಲಿ ಗಮನಾರ್ಹ ಮುನ್ನಡೆ ಕಾಯ್ದುಕೊಂಡಿದೆ. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಪಕ್ಷ ಮುನ್ನಡೆಯಲ್ಲಿದ್ದರೆ, ಅಸ್ಸಾಂನಲ್ಲಿ ಬಿಜೆಪಿ ಗಮನಾರ್ಹ ಮುನ್ನಡೆಯಲ್ಲಿದೆ. ಇಸಿಐ ನೆಟ್ನಲ್ಲಿ ಲಭ್ಯವಿರುವಂತಹ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ಮಾಹಿತಿ ಲಭ್ಯವಿರುವಂತಹ 279 ಕ್ಷೇತ್ರಗಳ ಪೈಕಿ ಬಿಜೆಪಿ 183ರಲ್ಲಿ, ತೃಣಮೂಲ ಕಾಂಗ್ರೆಸ್ 91, ಕಾಂಗ್ರೆಸ್ 2 ಹಾಗೂ ಇತರೆ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿವೆ. ಕೇರಳಂನಲ್ಲಿ ಒಟ್ಟು ಇರುವಂತಹ 140 ಸ್ಥಾನಗಳ ಕುರಿತು ವರದಿ ಬಂದಿದ್ದು, ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ 63 ಸ್ಥಾನಗಳಲ್ಲಿ, ಎಲ್ಡಿಎಫ್ ಮೈತ್ರಿಕೂಟ 25, ಇಂಡಿಯನ್ ಮುಸ್ಲಿಂ ಲೀಗ್ 23 ಹಾಗೂ ಬಿಜೆಪಿ 2 ಸ್ಥಾನದಲ್ಲಿ ಮುನ್ನಡೆಯಲ್ಲಿದೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 234 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 49, ಎಐಎಡಿಎಂಕೆ ಮೈತ್ರಿಕೂಟ 58, ಟಿವಿಕೆ 107ರಲ್ಲಿ ಮುನ್ನಡೆಯಲ್ಲಿದೆ. ಪುದುಚೇರಿಯಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 17 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಎಐಎನ್ಆರ್ಸಿ ಹಾಗೂ ಮಿತ್ರ ಪಕ್ಷಗಳು 3ರಲ್ಲಿ ಗೆದ್ದು 6ರಲ್ಲಿ ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, ಎಐಎಡಿಎಂಕೆ, ಡಿಎಂಕೆ ಪಕ್ಷಗಳು ತಲಾ 1ರಲ್ಲಿ ಗೆಲುವು ಸಾಧಿಸಿದೆ. ಅಸ್ಸಾಂನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ 126 ಕ್ಷೇತ್ರಗಳ ಮಾಹಿತಿಯ ಪ್ರಕಾರ ಬಿಜೆಪಿ 79, ಕಾಂಗ್ರೆಸ್ 24 ಹಾಗೂ ಎಐಯುಡಿಎಫ್ 2, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 10ರಲ್ಲಿ ಮುನ್ನಡೆಯಲ್ಲಿದೆ. ವಿಧಾನಸಭಾ ಚುನಾವಣೆಯ ಆರಂಭಿಕ ಮುನ್ನಡೆಗಳ ಕುರಿತು ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ವಕ್ತಾರ ತುಹಿನ್ ಸಿನ್ಹಾ, ಪ್ರಸ್ತುತ ಲಭ್ಯವಿರುವಂತಹ ಫಲಿತಾಂಶದ ಮುನ್ಸೂಚನೆಗಳು ಸಂಪೂರ್ಣವಾಗಿ ಬಿಜೆಪಿಯ ಪರವಾಗಿದೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಜಯ ದಾಖಲಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ಚುನಾವಣಾ ಫಲಿತಾಂಶಗಳಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರದರ್ಶನ ಜನರಿಗಿರುವಂತಹ ಬೆಳೆಯುತ್ತಿರುವ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿಳಿಸಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಅಭಿವೃದ್ಧಿ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನದ ಮೇಲೆ ಗಮನ ಹರಿಸಿದೆ ಎಂದು ಅವರು ಹೇಳಿದ್ದಾರೆ. 5 ರಾಜ್ಯಗಳ 7 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ಭರದಿಂದ ಸಾಗಿದ್ದು, ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಈಗಾಗಲೇ ಲಭ್ಯವಾಗಿದೆ. ಕರ್ನಾಟಕದ ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಜಯ ದಾಖಲಿಸಿದ್ದಾರೆ. 23ನೇ ಹಾಗೂ ಕೊನೆಯ ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,266 ಮತಗಳ ಅಂತರದಿಂದ ಗೆಲುವು ದಾಖಲಿಸಿದ್ದಾರೆ.

0: ಗಳಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಒಟ್ಟು 97,941 ಮತಗಳು ಲಭಿಸಿದ್ದರೆ ಬಿಜೆಪಿ ಅಭ್ಯರ್ಥಿಗೆ 76,075 ಮತಗಳು ಬಂದಿವೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 12ನೇ ಸುತ್ತಿನ ಮತ ಎಣಿಕೆ ಅಂತ್ಯಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ವಿರುದ್ದ 9,952 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಈ ನಡುವೆ ತ್ರಿಪುರಾದ ಧರಂನಗರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಹರ್ ಚಕ್ರವರ್ತಿ ಗೆಲುವು ದಾಖಲಿಸಿದ್ದಾರೆ. ಅವರು ತಮ್ಮ ಪ್ರತಿಸ್ಪರ್ಧಿ ಸಿಪಿಐಎಂನ ಅಮಿತಾಬ್ ದತ್ತಾ ವಿರುದ್ದ ಕೇವಲ 18,000 ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೈಲಾಸ ಮಾನಸ ಸರೋವರ ಯಾತ್ರೆಯ ಸಂದರ್ಭದಲ್ಲಿ ಲಿಪುಲೇಖ್ ಪಾಸ್ ವಿಷಯವಾಗಿ ನೇಪಾಳ ಮಾಡಿರುವ ಹಕ್ಕು ಪ್ರತಿಪಾದನೆಯನ್ನು ಭಾರತ ಸರ್ಕಾರ ಕಟ್ಟುನಿಟ್ಟಾಗಿ ನಿರಾಕರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಲಿಪುಲೇಖ್ ಪಾಸ್ 1954ರಿಂದಲೂ ಯಾತ್ರಿಕರು ಬಳಸುತ್ತಿರುವಂತಹ ಸಾಂಪ್ರದಾಯಿಕ ಮಾರ್ಗವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದಶಕಗಳಿಂದ ಈ ಹಾದಿಯಲ್ಲಿ ಯಾತ್ರೆ ಸಾಗುತ್ತಿದ್ದು ಇದು ಭಾರತದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳುವ ಮೂಲಕ ಗಡಿಯ ವಿಚಾರದಲ್ಲಿ ನೇಪಾಳದ ಹಸ್ತಕ್ಷೇಪವನ್ನು ಭಾರತ ಖಂಡಿಸಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂದು ಆಯೋಜನೆ ಮಾಡಲಾಗಿರುವಂತಹ ನಾರ್ತ್ ಟೆಕ್ ಸಿಂಫೋಸಿಯಂ ವಿಚಾರ ಸಂಕಿರಣವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟಿಸಿದರು. ರಕ್ಷಾ ತ್ರಿವೇಣಿ ಸಂಗಮ, ತಂತ್ರಜ್ಞಾನ, ಉದ್ಯಮ ಮತ್ತು ಸೇನಾ ಸಂಗಮ ಎಂಬ ವಿಷಯದ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಕಾರ್ಯಾಚರಣೆಯ ಸವಾಲುಗಳನ್ನು ಎದುರಿಸಲು ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮತ್ತು ಸಂಯೋಜಿಸಲು ಈ ವಿಚಾರಗೋಷ್ಠಿಯು ಒಂದು ವೇದಿಕೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಪ್ರದರ್ಶನದಲ್ಲಿ ಎಂಎಸ್ಎಂಇಗಳು, ಖಾಸಗಿ ರಕ್ಷಣಾ ತಂತ್ರಜ್ಞಾನ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು ಮತ್ತು ದೇಶಾದ್ಯಂತದ ನಾವೀನ್ಯಕಾರರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಸುಮಾರು 280ಕ್ಕೂ ಹೆಚ್ಚು ಕಂಪನಿಗಳು ತಮ್ಮ ಇತ್ತೀಚಿನ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಸ್ಥಾಪಿಸಿವೆ. ಭಾರತೀಯ ಸೇನೆಯ ಉತ್ತರ ಮತ್ತು ಮಧ್ಯ ಕಮಾಂಡ್ ಹಾಗೂ ಭಾರತೀಯ ರಕ್ಷಣಾ ತಯಾರಕರ ಸಂಘ ಜಂಟಿಯಾಗಿ ಈ 3 ದಿನಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿವೆ. ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಬುಡಕಟ್ಟು ಸಮುದಾಯದ ದೀರ್ಘಕಾಲದ ಬೇಡಿಕೆಯಾದಂತಹ ಪ್ರತ್ಯೇಕ ಸರ್ನಾಧರ್ಮ ಕೋಡ್ ಅನ್ನು 2027ರ ಜನಗಣತಿಯಲ್ಲಿ ಸೇರ್ಪಡಿಸಬೇಕೆಂದು ಮತ್ತೊಮ್ಮೆ ಬಲವಾಗಿ ಒತ್ತಾಯಿಸಿದ್ದಾರೆ. ಈ ಕುರಿತು ಅವರು ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯಪಾಲರಾದಂತಹ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ವಿಷಯವು ಲಕ್ಷಾಂತರ ಬುಡಕಟ್ಟು ಜನರ ನಂಬಿಕೆ, ಅಸ್ಮಿತೆ ಮತ್ತು ಸಾಂವಿಧಾನಿಕ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಎಂದು ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜನಗಣತಿಯು ಕೇವಲ ಜನಸಂಖ್ಯಾ ಲೆಕ್ಕಾಚಾರವಲ್ಲ, ಬದಲಿಗೆ ಸಮಾಜದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಾಧನವಾಗಿದೆ ಎಂದು ಮುಖ್ಯಮಂತ್ರಿ ಪ್ರತಿಪಾದಿಸಿದ್ದಾರೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ ತಂಡ 4 ವಿಕೆಟ್ಗಳ ರೋಚಕ ಜಯ ದಾಖಲಿಸಿದೆ. ರಷ್ಯಾದ ನಿಕಟ ಮಿತ್ರ ರಾಷ್ಟವೆಂದು ಗುರುತಿಸಲ್ಪಟ್ಟರುವಂತಹ ಅರ್ಮೇನಿಯಾದಲ್ಲಿ ಇದೇ ಮೊದಲ ಬಾರಿಗೆ ಬೃಹತ್ ಯುರೋಪಿಯನ್ ಶೃಂಗಸಭೆ ಆಯೋಜನೆಯಾಗುತ್ತಿದೆ. 30ಕ್ಕೂ ಹೆಚ್ಚು ಐರೋಪ್ಯ ನಾಯಕರು ಹಾಗೂ ಕೆನಡಾ ಪ್ರಧಾನಿ ಐರೋಪ್ಯ ರಾಜಕೀಯ ಸಮುದಾಯ ಇಪಿಸಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದರ ನಡುವೆಯೇ ಉಕ್ರೇನ್ ಅಧ್ಯಕ್ಷ ವಲಡಿಮಿರ್ ಝೆಲೆನ್ಸ್ಕಿ ಅವರು ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಅರ್ಮೇನಿಯಾದಲ್ಲಿ ಭೇಟಿಯಾಗಿ ರಕ್ಷಣಾ ಸಹಕಾರ ಮತ್ತು ರಷ್ಯಾದ ಮೇಲಿನ ಆರ್ಥಿಕ ನಿಬಂಧನೆಗಳ ಕುರಿತು ಗಂಭೀರ ಚರ್ಚೆ ನಡೆಸಿದ್ದಾರೆ. ಈ ಭೇಟಿಯು ಯುರೋಪಿಯನ್ ಒಕ್ಕೂಟದ ಮತ್ತು ಅರ್ಮೇನಿಯಾ ನಡುವಿನ ಸಂಬಂಧದಲ್ಲಿ ನೂತನ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ ಎಂದು ವಿಶ್ಲೇಷಣೆ ಮಾಡಲಾಗುತ್ತಿದೆ. ಬೋಟ್ಸ್ವಾನದಲ್ಲಿ ನಡೆದಂತಹ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಕೂಟದಲ್ಲಿ ಭಾರತದ ತಂಡಗಳು ನಿರೀಕ್ಷಿತ ಮಟ್ಟದ ಯಶಸ್ಸು ಕಾಣದಿದ್ದರೂ ರಾಷ್ಟೀಯ ದಾಖಲೆಯೊಂದನ್ನು ಬರೆಯುವಲ್ಲಿ ಯಶಸ್ವಿಯಾಗಿವೆ. ಮಿಶ್ರಾ 4x100 ಮೀಟರ್ ರಿಲೇ ತಂಡವು 41.35 ಸೆಕೆಂಡ್

ಗಳಲ್ಲಿ ಗುರಿ ತಲುಪಿ ನೂತನ ದಾಖಲೆ ನಿರ್ಮಿಸಿತು. ಆದರೆ ಒಟ್ಟಾರೆ ಫಲಿತಾಂಶದಲ್ಲಿ ಭಾರತದ ಐದೂ ತಂಡಗಳು 2027 ವಿಶ್ವ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆಯುವಲ್ಲಿ ವಿಫಲವಾಗಿವೆ. ಪುರುಷರ 4x100 ಮೀಟರ್ ತಂಡವು ಗಾಯದ ಸಮಸ್ಯೆಯಿಂದ ಸ್ಪರ್ಧೆ ಪೂರ್ಣಗೊಳಿಸಲು ಸಾಧ್ಯವಾಗದಿದ್ದರೆ 4x100 ಮೀಟರ್ ತಂಡವು ಬ್ಯಾಟನ್ ಕೈಬಿಟ್ಟ ಕಾರಣ ಅನರ್ಹಗೊಂಡಿತು. ಮಹಿಳೆಯರ ಮತ್ತು ಇತರ ಮಿಶ್ರ ತಂಡಗಳು ಕೂಡ ಅರ್ಹತಾ ಮಟ್ಟವನ್ನ ತಲುಪಲು ಸಾಧ್ಯವಾಗದೆ ನಿರಾಸೆ ಅನುಭವಿಸಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ಟಿವಿಕೆ, ಕೇರಳಂನಲ್ಲಿ ಯುಡಿಎಫ್ ಮೈತ್ರಿಕೂಟ ಮುನ್ನಡೆ. ವಿಧಾನಸಭಾ ಉಪಚುನಾವಣೆ. ಕರ್ನಾಟಕದ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲುವು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಲಿಬುಲೇಖ್ ಪಾಸ್ ಕುರಿತ ನೇಪಾಳದ ವಾದವನ್ನು ತಳ್ಳಿಹಾಕಿದ ಭಾರತ. ಪ್ರಯಾಗ್ರಾಜ್ನಲ್ಲಿ ನಾರ್ಥ್ ಟೆಕ್ ಸಿಂಪೋಸಿಯಂ ವಿಚಾರ ಸಂಕಿರಣ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಐಪಿಎಲ್ ಟಿ20 ಕ್ರಿಕೆಟ್. ಇಂದು ಮುಂಬೈ ಇಂಡಿಯನ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.
1: ನೂರು ವರ್ಷಗಳು ನೂರು ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
2: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
1: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
2: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
1: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ್ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ್.
4: ಆಪ್ಕೆ ಪರಿವಾರ ಕೆ ಜೋ ಬಡೆ ಲೋಗ್ ಹೈ ಉನ್ಕೆ ಸಾಥ್ ಪರೀಕ್ಷಾ ಪೆ ಚರ್ಚಾ ಪಡ್ನೆ ಕೆ ಲಿಯೆ ಕಹಿಯೆ. ಉಸ್ಕಿ ಚರ್ಚಾ ಕೀಜಿಯೆ. ಔರ್ ಕೋಯಿ ಮಂತ್ರ ಹೈ ತೋ ಖಾಸ್ ಲೈನ್ ಕರ್ಕೆ ಬತಾಯೆ ದೇಖಿಯೆ. ये पीएम ने ये कहा है तुम पढ़ो.
3: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಯಭಾಗ ತಾಲೂಕಿನ ಹಾರುಗೇರಿಯ ಸದಾಶಿವ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆ ವಾದನ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕಿನ ಹಾರುಗೇರಿಯ ಸದಾಶಿವ ಭಜಂತ್ರಿ ಮತ್ತು ಸಂಗಡಿಗರಿಂದ ತಾಸೆವಾದನ ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
3: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ, ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
2: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
4: ನಮಸ್ಕಾರ, ಮೈ ನಿತಿನ್ ಗಡ್ಕರಿ ಬೋಲ್ ರಹಾ ಹೂ. ಮೈನೆ ಅಕ್ಸರ್ ಯೇ ದೇಖಾ ಹೈ ಕಿ ಜೀವನ್ ಔರ್ ಮೃತ್ಯು ಕೆ ಬೀಚ್ ಕಾ ಅಂತರ್ ಸಿರ್ಫ್ ಏಕ್ ಪಲ್ ಕಿ ಲಾಪರ್ವಾಹಿ ಹೋತಿ ಹೈ. ಅಗರ್ ಆಪ್ ಖುದ್ ಕೋ ಏಕ್ ಜಿಮ್ಮೇದಾರ್ ನಾಗರಿಕ್ ಕೆ ರೂಪ್ ಮೇ ಮಾನ್ತೆ ಹೈ ತೋ ವಾದಾ ಕರಿಯೇ ಕಿ ಆಜ್ ಕೆ ಬಾದ್ ಕಭಿ ಟ್ರಾಫಿಕ್ ಸಿಗ್ನಲ್ ನಹಿ ತೋಡೆಂಗೆ. ಯಕೀನ್ ಮಾನಿಯೇ, ಆಪ್ಕಾ ಯಹ ಛೋಟಾ ಸಾ ಸಂಕಲ್ಪ ಹಮೇ ಏಕ್ ಅನುಶಾಸಿತ ಸಮಾಜ ಔರ್ ಬೆಹತರ್ ದೇಶ ಬನಾನೆ ಮೇ ಮದದ್ ಕರೇಗಾ. ಜೈ ಹಿಂದ್.
0: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನಾನು ನನ್ನ ಹೆಂಡತಿ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ 1:59:20. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ, 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ. ನಂತರ 2:30 ಪ್ರದೇಶ ಸಮಾಚಾರ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

0: ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡು ಫಲಿತಾಂಶ ಅಚ್ಚರಿ ತಂದಿದ್ದು ಅಲ್ಲಿ ಹೊಸ ಯುಗ ಆರಂಭವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ತಮಿಳುನಾಡು ಫಲಿತಾಂಶ ಗ್ರಹಿಸಲು ಸಾಧ್ಯವೇ ಇಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇರಳನಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಬೆಂಬಲ ದೊರೆತಿದೆ ಎಂದು ಹೇಳಿದ್ದಾರೆ. ಅಸ್ಸಾಂನಲ್ಲಿ ಇನ್ನೂ ಹೆಚ್ಚು ಸ್ಥಾನ ಗಳಿಸುವ ನಿರೀಕ್ಷೆ ಇತ್ತು. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯನ್ನು ಅಳಿಸಿ ಹಾಕಿರುವ ಹಿನ್ನೆಲೆಯಲ್ಲಿ ಟಿಎಂಸಿಗೆ ಹಿನ್ನಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಆಡಳಿತದ ದುರುಪಯೋಗ ಹಾಗೂ ಹಣದ ಹೊಳೆಯಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಇನ್ನು ಫಲಿತಾಂಶ ಬರಬೇಕಾಗಿದೆ, ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು, ಹೀಗಾಗಿ ಕಾದು ನೋಡಬೇಕಿದೆ ಎಂದು ತಿಳಿಸಿದ್ದಾರೆ.
2: ಸಚಿವ ಸಂಪುಟದ ಎಲ್ಲ ಪ್ರತಿಯೊಬ್ಬರು ಒಂದೊಂದು ಗ್ರಾಮ ಪಂಚಾಯತ್ವರೆಗೂ ಅವರು ತಮ್ಮ ಹಣ ಖರ್ಚು ಮಾಡುವಂತದ್ದು ಮತ್ತು ಅಧಿಕಾರ ದುರುಪಯೋಗ ಮಾಡುವಂತದ್ದು ಅಲ್ಲಿ ಕೆಲಸ ಆಗಿದ್ದರಿಂದ ಅಲ್ಲಿ ನಮಗೆ ಹಿನ್ನಡೆ ಆಗಿದೆ. ಮತ್ತು ದಾವಣಗೆರೆಯಲ್ಲಿ ಇನ್ನೂ ಕೊನೆಯ ಹಂತದ ಚುನಾವಣೆ ಫಲಿತಾಂಶದವರೆಗೂ ನಾವು ವೇಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮೊದಲ 4-5 ರೌಂಡ್ಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಇತ್ತು, ಈಗ ಕಾಂಗ್ರೆಸ್ ಮುನ್ನಡೆ ಅನ್ನುವಂಥದ್ದು ಬರ್ತಾ ಇದೆ ಕೆಲವು ರೌಂಡ್ಸ್ಗಳಲ್ಲಿ. ಹೀಗಾಗಿ ಕೊನೆಯವರೆಗೆ ಏನಾಗ್ತದೆ ಹೇಳಕ್ ಬರಲ್ಲ. ದಾವಣಗೆರೆ ಆ ಹಿನ್ನೆಲೆ ಇಟ್ಕೊಂಡು ಇವತ್ತು ಈ ಒಂದು ಉಪಚುನಾವಣೆ ಏನಿದೆ ಇದೇ ಎಲ್ಲದಕ್ಕೂ ದಿಕ್ಸೂಚಿ ಅನ್ನುವಂಥದ್ದಲ್ಲ. ಆದ್ರೆ
0: ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ 2023 May 2 ನಡೆದಂತಹ ಚುನಾವಣೆಯ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ. ಚಿಕ್ಕಮಗಳೂರು ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಇಂದು ಅಧಿಕೃತ ಆಯ್ಕೆ ಪ್ರಮಾಣ ಪತ್ರ ವಿತರಣೆ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಜೀವರಾಜ್, 3 ವರ್ಷಗಳ ಹೋರಾಟದ ಫಲವಾಗಿ ನ್ಯಾಯಾಲಯದಲ್ಲಿ ಜಯ ಸಿಕ್ಕಿದೆ, 4ನೇ ಬಾರಿಗೆ ಶೃಂಗೇರಿ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿರುವುದು ಸಂತಸ ಸಂದಿದೆ ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿ ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿದ್ದಾರೆ. ದಿವಂಗತ ಕೆಸಿ ರೆಡ್ಡಿ ಅವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವಂತಹ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ ಎಂದು ತಿಳಿಸಿದ್ದಾರೆ. ಐಟಿಐ, ಎಚ್ಎಂಟಿ, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅವರು ಎಂದು ಸ್ಮರಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಸದ್ಯದಲ್ಲೇ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಪ್ರಾರಂಭ ಮಾಡಲಾಗುವುದು ಎಂದು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ತಿಳಿಸಿದ್ದಾರೆ. ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಗಣಕ ವಿಜ್ಞಾನ ವಿಭಾಗದ ವತಿಯಿಂದ ಏರ್ಪಡಿಸಲಾಗಿದ್ದ ಇನ್ನೋವೆಕ್ಸ್ 2.0 ತಂತ್ರಜ್ಞಾನ ಕೌಶಲ್ಯ ಮೇಳದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸೈಬರ್ ಭದ್ರತೆ ಮತ್ತು ಬಯೋ ಇನ್ಫಾರ್ಮೆಟಿಕ್ಸ್ ವಿಷಯಗಳಲ್ಲಿ ಡಿಪ್ಲೊಮೋ ಕೋರ್ಸ್ ಆರಂಭ ಮಾಡಲಾಗುವುದು ಎಂದು ಪ್ರಕಟಿಸಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ವರದರಾಜನ್ ಕೃಷ್ಣ, ಡಾ ಜ್ಞಾನವೇಲ್ ಮುತ್ತರಸು, ಪವನ್ಕುಮಾರ್ ಮತ್ತು ಡಾ ಬಿಆರ್ ಸುಪ್ರೀತ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಅನ್ವೇಷಣಾತ್ಮಕ ಮತ್ತು ಸೃಜನಶೀಲ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಬಂದ್ ಆಗಿದ್ದಂತಹ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಬೆಳಗ್ಗೆ 11 ಗಂಟೆಯಿಂದ ಪುನರ್ ಆರಂಭಗೊಂಡಿದೆ. ಮೆಟ್ರೋ ನಿಲ್ದಾಣವನ್ನು ಸಾರ್ವಜನಿಕರ ಓಡಾಟಕ್ಕೆ ತೆರೆಯಲಾಗಿದೆ. ಈ ಕುರಿತಂತೆ ನಮ್ಮ ಮೆಟ್ರೋ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ವಿದ್ಯುತ್ ವ್ಯತ್ಯಯದಿಂದಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕೆಲ ಗಂಟೆಗಳ ಕಾಲ ಬಂದ್ ಆಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಮುನ್ನಡೆ. ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಅಧಿಕಾರದ ಹೊಸ್ತಿಲಲ್ಲಿ ಬಿಜೆಪಿ, ತಮಿಳುನಾಡಿನಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ, ಕೇರಳಂನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಿಎಂ ಜೀವರಾಜ್ಗೆ ಗೆಲುವು. ಚುನಾವಣಾ ಆಯೋಗದಿಂದ ಪ್ರಮಾಣ ಪತ್ರ ವಿತರಣೆ. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಆರಂಭಿಸಲು ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ ಮಾಲಾ ಸಾಂಬ್ರಾಣಿ.
1: ಮಾಲಾ, ಏ ಮಾಲಾ,
2: ಏನ್ ಮಂಚಕ್ಕ ಬಹಳ ಅಪರೂಪಕ್ಕೆ ಬಂದಿ, ಏನಂತಿ?
1: ಹಂಗ ಕೂತ ಬಿಟ್ಟಿ ನೋಡ್.
3: ಏನ್ ಬಾರಿ ಅಕ್ಕ ತಂಗಿ ಕೂತ್ ಬಿಟ್ರಲ್ಲ.
1: ಅದ ಶರಣಪ್ಪ, ಏನೋ ಮಾತಾಡೋಣ ಅಂತ ಹೊರಗ್ ಬರೋಣ ಅಂತಂದಿದ್ಲು ಮಾಲಾ, ಬರಲಿಲ್ಲ. ಯಾಕೆ ಬರ್ಲಿಲ್ಲ ಕಿ ಅಂತ ಹುಡ್ಕೊಂಡ ನಾನ ಬಂದೆ. ಅಷ್ಟೊತ್ತಿಗೆ ನೀನು ಬಂದ್ಬಿಟ್ಟೆ ನೋಡು, ಚಲೋ ಆತ.
3: ಕರೆಕ್ಟ್. ಅಲ್ಲ ಈಗ ನೋಡ, ನಾವು ಮೂರು ಜನ ಹಿಂಗ್ ಕುಂತ್ ಮಾತಾಡ್ತೀವಿ ಅಂದ್ರೆ ಒಬ್ಬೊಬ್ರು ಮಾತಾಡೋದಕ್ಕ, ಮನೆಯೊಳಗೆ ಮಾತಾಡೋದಕ್ಕೆ, ನಾವು ಹಿಂಗೆ ಒಂದು ಸಮಾಜದೊಳಗೆ ಹಿಂಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದು ಮಾತಾಡೋದಕ್ಕೆ ಏನಾಗ್ತದೆ, ಒಂದು ಸಾಮರಸ್ಯ ಅನ್ನೋದು ಇದಾಗ್ತದೆ. ನಾವು ಮೂರು ಜನ ಮಾತಾಡೋದು ಎಂಥ ಒಂದು ಖುಷಿ ಆಗತ್ತೆ ಅಂದರೆ, ನನ್ನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದು,
1: ಹೌದು,
3: ನಿಮ್ಮ ಭಾವನೆಗಳನ್ನ ನಾನು ಕೇಳುವಂಥದ್ದು. ಆಮೇಲೆ ನೀವಂತೂ ಈಗ ಮಹಿಳಾ ಘಟಾನುಘಟಿಗಳು, ಮಹಿಳಾ ಸಮಾನತೆನೂ ಅಷ್ಟೇ ಅವಶ್ಯಕತೆ ಅದ. ಒಂದು ಗುಂತು ಜಾಸ್ತಿನೇ ಅದ ಅಂತ ಹೇಳು ಮಂಜಕ್ಕ.
1: ಹೌದಿಲ್ಲ, ಈಗ ನೀ ಹೇಳಿದ ಮಾತಂತೂ ಒಂದು ಸತ್ಯ ನೋಡು ಶರಣಪ್ಪ. ಈಗ ಮನ್ಯಾಗ ನಮ್ಗ ಓದ್ಲಿಕ್ಕೆ, ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮಾಧ್ಯಮಗಳವ. ಇವತ್ತು ಪತ್ರಿಕೆ ಅವ, ಪುಸ್ತಕ ಅವ, ಆಮೇಲೆ ನಮ್ಗ ಸಾಮಾಜಿಕ ಜಾಲತಾಣ ಅಂದ್ರೆ ನಿನ್ಗ ಯೂಟ್ಯೂಬು, ನೆಟ್ಟು, ಇದ್ರೊಳಗೆ ನಿಂಗೆ ಏನ್ ಬೇಕು ಎಲ್ಲ ಸಿಗುತ್ತದೆ. ಆದ್ರೆ ಶರಣಪ್ಪ, ನಾನಾ ಓದ್ಕೊಂಡು ನಾನಾ ತಿಳ್ಕೊಂಡು ನನ್ನ ಮನ್ಯಾಗ ಕೂಡುಗಿಂತ ಹಿಂಗ ನೋಡ, ಒಬ್ರಿಗೊಬ್ರು ಸೇರುವುದು, ಭಾವನೆಗಳನ್ನ ಹಂಚ್ಕೊಳ್ಳೋದು, ನನಗೆ ಹಿಂಗ ಅನಿಸ್ತು ಅನ್ನೋದು. ಈಗ ಎಲ್ಲೋ ಓದಿದ್ರೊಳಗ ನಾ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಈಗ ನೀವು ಓದಿರ್ತೀಯಪ್ಪ, ಏ ಮಂಜಕ್ಕ ಅದು ಹಂಗಲ್ಲ, ಹಿಂಗ ತಿಳ್ಕೋಬೇಕು ಅಂತ ನೀ ಹೇಳಿದಾಗ ಅಂದ್ರ ಒಂದು ಅಭಿಪ್ರಾಯಗಳ ವಿನಿಮಯ ಆಗ್ತದ ನೋಡು.
3: ಮುಖ್ಯವಾಗಿ ನನಗೆ ಇನ್ನೊಂದು ನಂಬಿಕೆ ಅಂದ್ರೆ ಮಾಲ, ಮಹಿಳೆ ಅಂದ್ರೆ ಸಶಕ್ತಳು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಎಷ್ಟೋ ಸವಾಲುಗಳನ್ನು ನೀವು ನೋಡಿ, ಈಗ ಯಾವುದೋ ಮನೆ ಹುಟ್ಟಿರ್ತೀರಿ, ಇನ್ನೊಂದು ಮನೆ ಬೆಳಗ್ತೀರಿ ನೀವು, ಹಾಂ, ಮತ್ತು ಆಮೇಲೆ ಬಂದು ಆ ಮನೆಯ ಒಡೆತನವನ್ನು ನೀವು ಚಾರ್ಜ್ ತಗೋತೀರಿ. ಆಮೇಲೆ ಮತ್ತು ಆ ಮನೆಯ ಒಂದು ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ನೀವು ಕಂಕಣಬದ್ಧರಾಗಿ ಸಮರ್ಪಿಸ್ಕೋತೀರಿ ಮಕ್ಕಳು ಬೆಳೆಸೋದು. ಅಂದರೆ ಆ ಮನೆ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಮಹಿಳಾ ಶಕ್ತಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನನಗೆ ನಿಜವಾಗಿ ಭಾಳ ಸಂತೋಷ ಅನಿಸ್ತದೆ. ಮತ್ತು ಅಷ್ಟೇ ಸೋಜಿಗ ನೋಡು,
2: ಭಾಳ ಖರೆ ಹೇಳ್ದೀನಿ ನೀನು. ಹೆಣ್ಮಕ್ಳಿಗೆ ಜವಾಬ್ದಾರಿ ಭಾಳ ಇರ್ತಾವ. ಈಗ ನಾವು ಹೊರಗೆ ಬಂದು ದುಡಿತೀವಿ ಅಂದಮೇಲೆ ಮನೆನೂ ನೋಡ್ಕೋತೀವಿ, ಹೊರಗೂ ದುಡಿತೀವಿ. ಈ ಸೂಪರ್ ವುಮನ್ ಆಗ್ಬೇಕಂತ ಹೇಳಿ ಪ್ರಯತ್ನ ಪಡ್ತೀವಲ್ಲ, ಅದರೊಳಗೆ ನಾವು ಸೋತು ಸಣ್ಣ ಆಗ್ಬಿಡ್ತೀವಿ. ನಮಗೆ ಒಂದು ಸಹಾಯ, ಒಂದು ಸಹಕಾರ ಕುಟುಂಬದಿಂದ ಕೆಲಸ ಮಾಡೋ ಸ್ಥಳದಲ್ಲಿ ಬೇಕು ಅಂತ ನನಗನ್ನಿಸ್ತದೆ.
3: ಭಾವನೆಗಳೇನದಲ್ಲ, ಭಾಳ ಭಾವೈಕ್ಯತೆ ಅಂತ ನಾವು ವಿಚಾರ ಮಾಡಿದ್ರ ಮಂಜಕ್ಕ, ನಮ್ಮ ಭಾವನೆಗಳನ್ನು ಗೌರವಿಸುವಂಥ ಜನ ನಮಗೆ ಸಿಗಬೇಕು. ನಾವು ಅವರ ಭಾವನೆಗಳನ್ನು ಗೌರವಿಸಬೇಕು, ಹಾಂ, ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಾಗತ್ತೆ, ಭಾವೈಕ್ಯತೆ ಆಗ್ತದೆ. ಅಂದರೆ ರಾಷ್ಟ್ರೀಯತೆ ಬರಬೇಕು ಅಂತಂದ್ರೆ ಈ ಭಾವೈಕ್ಯತೆ ಬಹಳ ಮುಖ್ಯ ಅದ.
1: ಈಗ ನೋಡಿ ಶರಣಪ್ಪ, ನಮ್ಮ ಮಾಲ ಒಂದ್ ಮಾತು ಹೇಳಿದ್ಲು ನೋಡು, ಏನ್ ಹೇಳಿದ್ಲು, ಸೋತ ಹೈರಾಣ ಆಗಿರ್ತೀವಿ ಅಂತಂದಿಲ್ಲ. ನಾನೇನಂತೀನಿ, ಆ ಸೋಲನಾಗ ಒಂದು ಗೆಲುವದ.
3: ಎಂಥ ಮಾತು,
1: ಹೌದಿಲ್ಲ ಶರಣಪ್ಪ? ಈಗ ನೋಡ, ಎಷ್ಟೋ ಸತಿ ನೋಡಪ್ಪ, ಹೊರಗೆ ದುಡಿತೀವಿ, ಮನ್ಯಾಗ ದುಡಿತೀವಿ, ದಣದು ಮನೆಗೆ ಹೋದಾಗ ಮಕ್ಕಳು ಪ್ರೀತಿಯಿಂದ ಅಮ್ಮ ಅಂತ ಓಡಿ ಬಂದ್ರೆ ಆ ಹೊರಗಿನ ದಣಿವು ಆಯಾಸ ಹೋಗ್ಬಿಡ್ತದ.
3: ಹೌದಾ?
1: ಮನಿಯೊಳಗ ಉಸಿರು ಬಿಡದಂಗ ಬೆಳಿಗ್ಗೆಯಿಂದ ಎದ್ದ ಅಡುಗೆ ಮಾಡಿ ತಿಂಡಿ ಮಾಡಿ ಡಬ್ಬಿ ಕಟ್ ಹುಡುಗರನ್ನ ಕಳಿಸ್ ಗಂಡನ್ ಕಳಿಸ್ ಅಷ್ಟೆಲ್ಲ ಮಾಡಿಕೊಂಡು ಓಡಿ ಬಂದು ಆಫೀಸ್ನಾಗ ಉಶ್ ಅಂತ ಕೂತಿರ್ತೀವಿ. ಅವಾಗ ನಮ್ಮ ಸಹೋದ್ಯೋಗಿಗಳು ಏನ್ರಿ ಆರಾಮೇನು ಕೂತಿರೇನು ಅಂದ ಕೂಡ ಆ ದಣಿ ಹೋಗ್ಬಿಡ್ತದೆ. ಅಂದ್ರ ಅಲ್ಲಲ್ಲೇ ಅಲ್ಲಲ್ಲೇ ನಾವು ಒಂದು ಸಂತೃಪ್ತಿ, ಸಮಾಧಾನ, ಖುಷಿ ಇದನ್ನ ಅನುಭವಿಸ್ತೀವಿ.
3: ಇನ್ನೊಂದು ಮಂಜಕ್ಕನ್ನ ಹೇಳಿದಲ್ಲ, ನಾನು ಹೈರಾಣ ಹಾಕಿವಂತೆಲ್ಲ, ಅಂದ್ರೆ ಫೇಲಿಂಗ್ ಈ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ಅಂದರೆ ನಾವು ಇವತ್ತು ನಾವು ಸೋತೀವಿ ಅಂತಂದರೆ ಅಥವಾ ನಾವು ಅದರಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಧೃತಿಗೆಡಬಾರ್ದು. ಯಾಕಂದರೆ ಕಲಾಂ ಅವರು ಹೇಳ್ಯಾರ, ಎಷ್ಟು ಸರ ಸೋತು ಸೋತು ಕಡೆಗೆ ಗೆದ್ದರವರು. ಅಂದರೆ ಸೋಲೋದು ಗೆಲುವಿನ ಒಂದು ಸೋಪಾನ ಅಂತ. ಅದಕ್ಕೆ ನಾನು ಅದನ್ನೇ, ನಾವು ಗೆಲುವಿನ ಸೋಪಾನ ಮಾಡಿಕೊಂಡು ಅದನ್ನು ಮೆಟ್ಲು ಹತ್ತಬೇಕು, ಅವಾಗ ನಮಗೆ ಯಶಸ್ಸು ಸಿಗ್ತದೆ. ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಯ್ತು ಅಂದರೆ ಖಂಡಿತವಾಗಿ ಕೂಡ, ಅಂದರೆ ಎಲ್ಲರಲ್ಲೂ ಕೂಡ ಆ ಒಂದು ವಿಶ್ವಾಸ ಬೆಳೆದಿದೆ. ಆ ಒಂದು ಕಥೆಗಳದೆ ಅಲ್ಲ, ಆ ಕಥೆಗಳನ್ನು ನಾವು ಯಾವಾಗಲೂ ನೋಡ್ತಿರ್ಬೇಕು, ಕೇಳ್ತಿರ್ಬೇಕು. ಅಬ್ದುಲ್ ಕಲಾಂ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಅಂದರೆ ಎಲ್ಲ ಒಂದು ಹಿರಿಯರು, ಸಾಕಷ್ಟು ನಮ್ಮ ಹಿಂದಿನ ಪೀಳಿಗೆಯವರು ಏನು ಅದರಲ್ಲಿ ಯಶಸ್ವಿ ಆದರೆ ಅವರು ನಾವು ನೋಡಿದರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದೊಂದು ವಿಚಾರ ಬರ್ತದೆ ಮತ್ತು ನಮ್ಮೊಳಗಿನ ರಾಷ್ಟ್ರಾಭಿಮಾನ ಜಾಗೃತ ಆಗ್ತದೆ.
1: ಅಲ್ಲ ಶರಣಪ್ಪ, ನಮ್ಮ ಮಾಲಾ ಹೇಳಿದ್ರೊಳಗೆ ಒಂದು ಅರ್ಥದ.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: ಆಕಾಶವಾಣಿ ಧಾರವಾಡ.

0: ಯಾಕೆ ಅಂತಂದ್ರೆ ಈಗ ನೀ ಹೇಳಿದ ಹೌದಿಲ್ಲೋ, ಹೆಣ್ಮಕ್ಳ ಬಗ್ಗೆ ನಿನಗೆ ಸೋಜಿಗೆ ಅನ್ನಿಸ್ತದೆ. ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಇವರು? ಮನೆ ಒಳಗೂ ಮಾಡ್ತಾರ, ಹೊರಗೂ ಮಾಡ್ತಾರ? ಅಂದ್ರೆ ದೇವ್ರು ಇವ್ರಿಗೆ ಏನಾದ್ರೂ ಒಂದು ವಿಶಿಷ್ಟ ಶಕ್ತಿ ಕೊಟ್ಟಿರ್ತಾನೋ ಏನೋ ಅನ್ನೋ ಒಂದು ಸೋಜಿಗ ನಿನ್ನ ಹತ್ರ ಅದ ಅಂದೆಲ್ಲ ಕಣಪ್ಪ. ಅದಕ್ಕೆ ಮಾಲಾ ಏನನ್ನೋದು, ಶಕ್ತಿ ಅನ್ನೋಕ್ಕಿಂತ ಆಕೆಯ ಹತ್ರ ಒಂದು ವಿಶೇಷ ತಾಳ್ಮೆಯನ್ನ ಕೊಟ್ಟಿರ್ತಾನ ದೇವ್ರು. ಅದಕ್ಕೆ ಮನೆಯ ಜನರೂ ಕೂಡ ಒಂದ್ ಸ್ವಲ್ಪ ಕೈಗೂಡಿದಾಗ, ಒಂದ್ ಸ್ವಲ್ಪ ನೀ ಇವತ್ ಅಡಿಗೆ ಚಲೋ ಮಾಡಿದ್ದಿ ನೋಡ್ ಬೇಷ್ ಅಂದಾಗ ಆಕೆಯ ಸುಖ ಇಮ್ಮಡಿಸ್ತದ.
1: ಹೌದು
2: ಶರಣಪ್ಪಣ್ಣ, ಬಹಳಷ್ಟು ಸರಿ ಕಷ್ಟಪಟ್ಟು ಅಡಿಗೆ ಮಾಡಿರ್ತೀವಿ, ಅದನ್ನ ತಿಂದವರು ಎಷ್ಟು ಚಲೋ ಮಾಡಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಅದನ್ನ ಹೊಗಳಿಕೆ ಮಾತ್ ಬೇಡ, ಯಾವತ್ತರ ಉಪ್ಪು ಕಡಿಮೆ ಆತು, ಖಾರ ಜಾಸ್ತಿ ಆಯ್ತು, ಅವಾಗಷ್ಟ ಬಾಯಿ ತೆಗೆದು ಇವತ್ತೇನು ಉಪ್ಪಿನ ಗಡಿಗಿನ ಸುರುವಿಯೇನು, ಖಾರ ಎಷ್ಟು ಆಗ್ಯದ ಹಿಂಗೆ ಹೇಳೋ ಜನ ಕುಟುಂಬದ ಯಾರೇ ಸದಸ್ಯರು ಇರ್ಬೋದು. ಹಂಗೆ ಹೇಳೋದಕ್ಕಿಂತ ಚಲೋ ಅಡುಗೆ ಆದಾಗ ಒಂದು ಹೊಗಳಿಕೆ ಮಾತು ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ. ಸಣ್ಣ ಸಣ್ಣ ಕೆಲಸ ಇರ್ತಾವೆ, ಅವನ್ನ ಒಂದು ಸಣ್ಣ ಸಹಾಯನೂ ಭಾಳ ಸಮಯ ಉಳಿಸ್ತದೆ. ಸುಸ್ತಾಗಿ ಮನೆಗೆ ಬಂದಾಗ ಯಾರು ನನಗೊಂದು ಕಪ್ ಚಹಾ ಕೊಡಬಾರ್ದೇನು ಅನಿಸ್ತಿರ್ತದೆ ಭಾಳಷ್ಟು ಮಂದಿ ಹೆಣ್ಮಕ್ಳಿಗೆ. ಮಕ್ಕಳಾಗ್ಲಿ ಗಂಡಾಗ್ಲಿ ಒಂದು ಕಪ್ ಚಹಾ ಕೊಟ್ಬಿಟ್ರೆ ಅವತ್ತ ಮತ್ತಿನ್ನೂ ಕೆಲಸ ಮಾಡೋಕೆ ಉತ್ಸಾಹ ಬರ್ತದೆ. ಹೆಣ್ಮಕ್ಳಿಗೆ ಅಂಥ ಒಂದು ಗೌರವ, ಒಂದು ಸಣ್ಣ ಗೌರವ ಬೇಕು, ಸಣ್ಣ ಸಹಾಯಗಳು ಬೇಕು. ಅದನ್ನ ನಮ್ಮ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಆಗ್ಲಿ, ಕಚೇರಿ ಮಾಡಲ್ಲ.
1: ಈಗ ಒಳಗೊಳ್ಳುವಿಕೆ ಅಂತ ಹೇಳ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಎಷ್ಟೋ ಜನ ನಮ್ಮ ಸಂಸ್ಕಾರ ಅಂದರೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮದು ಒಂದು ಸ್ವಭಾವ ಅಂದರೆ ಹೊರಗೊಳ್ಳುವಿಕೆ ಇರ್ತದೆ. ಅಂದರೆ ಒಬ್ಬರನ್ನ ಟೀಕಾ ಮಾಡೋದು ಭಾಳ ಮಾಡ್ತೀವಿ, ಟೀಕಾ ಮಾಡೋದು ಭಾಳ ತಗುದಿಲ್ಲ ಅದು. ಆದರೆ ಅವರು ಜಗದಗಳು ನಿಂತ್ಕೊಂಡು ನಾವು ವಿಚಾರ ಮಾಡಿದರೆ ಒಂದು ಯಾವುದೋ ಒಂದು ಉತ್ಸಾಹದಿಂದ ಏನೋ ಮಾಡ್ಲಿಕ್ಕೆ ಹೊಂಟಿರ್ತಾರೆ, ಏನೋ ಒಂದು ಸಾಧನೆ ಮಾಡ್ಬೇಕಂತಿರ್ತಾರೆ, ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಕರೆನ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಹೋಗ್ತಿರ್ತಾರೆ. ಈಗ ನಾವು ಅಂಗಿ ಹಿಡಿದು ಜಗ್ಗಿದ್ರೆ ಏನಕ್ಕತ್ತೆ, ಎರಡು ಹೆಜ್ಜೆ ಹಿಂದೆ ಬರ್ತಾರೆ. ಅದರಿಂದ ನಾವು ಸಮಾಧಾನ ಪಡಬಹುದು. ಆದರೆ ಒಂದು ಈಗ ಬಂದೂಕು ಹಿಂದೆ ಬಂದ ಮೇಲೆ ಮತ್ತೆ ಹೆಂಗೆ ಮುಂದೆ ಹೋಗತ್ತೆ, ಹೆಂಗೆ ಇನ್ನೊಬ್ಬರು ನಾವು ಟೀಕಾ ಮಾಡಿದ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಮುಂದೆ ಹೋಗ್ತಾರೆ ಅವರು. ಅಂದರೆ ಮುಖ್ಯ ಅಂದ್ರೆ ಹೇಳೋದೇನಂತಂದರೆ, ಒಳಗೊಳ್ಳುವಿಕೆ ಇದ್ದಾಗ ನಾವು ಬೆಳಿತೀವಿ, ಇನ್ನೊಬ್ಬರನ್ನ ಬೆಳೆಸ್ಲಿಕ್ಕೆ ಸಾಧ್ಯದ. ವಿನ್ ವಿನ್ ಸಿಚುವೇಶನ್ ಅಂತಾರೆ. ಆ ಒಂದು ರಾಷ್ಟ್ರಾಭಿಮಾನ ಬೇಕು ಮತ್ತು ಭಾವೈಕ್ಯತೆ ಬೇಕು ಅಂತಂದಾಗ ಇದು ಬಹಳ ಅವಶ್ಯಕತೆ ಅಂತ ನಾ ಅಂತೀನಿ.
0: ಶರಣಪ್ಪ, ಇದು ಬರೇ ಮಹಿಳೆಯರ ವಿಷಯದಾಗ ನನಗೆ ಅನಿಸುದಿಲ್ಲ, ಈವನ್ ನೀನು ಪುಟ್ ಪುಟ್ ಮಕ್ಕಳನ್ನೊಳಗೆ ತಗೋಪ್ಪ, ಏನೋ ಮಾಡಿದಾಗ ನೋಡು ಚಲ್ಲಿದೇನ ಹಾಳು ಮಾಡಿದೇನ ಅಂತ ನೀ ಬೈಯೋದ, ಚಲ್ಲಿದ್ಯಾಪ್ಪ ಇರ್ಲಿ ಬಿಡು, ನಾ ಬಳ ತೆಗಿತೀನಿ, ತಗೋ ತಗೋ, ನೀನು ತಗೋ, ನಾನು ತಗೋತೀನಿ, ಇಬ್ರು ಅಷ್ಟು ಬಳ ತೆಗಿಯೋಣ ಅಂದಾಗ ಆ ಮಗುವಿನ ಅನಿಸಿಕೆ ಅಭಿಪ್ರಾಯ ಬೇರೆನೆ ಆಗ್ಬಿಡ್ತದ, ಇನ್ನೊಂದ್ಸಲ ನಾ ಚಲ್ಲಬಾರದು ಅಂತ ಅದಕ್ಕೆ ತಿಳಿತದ. ಹಂಗ ಏನ ಮಾಡಿದ್ರು ಪಡಗ್ನ ಸಿಟ್ಟಿಗೇಳೋದು, ಪಡಗ್ನ ಮಾತಾಡೋದು ಚಂದ ಅನ್ಸಂಗೆ.
1: ಇನ್ನೊಂದು ಮಜಕ್ಕೆ, ಈಗ ಭಾಷೆ ಸಾಮರಸ್ಯನು ಎಷ್ಟು ಮುಖ್ಯ.
0: ಹೌದಪ್ಪ,
1: ಯಾಕಂದ್ರೆ ನಮ್ಮ ಇಂಗ್ಲಿಷ್ ಭಾಷೆ ಅಂತಾರಾಷ್ಟ್ರೀಯ ಭಾಷೆ, ಆದರೆ ಅದರೊಳಗೂ ನಾವು ತಿಳ್ಕೊಳ್ಳೋದು ಎಂಥದ್ದಿದೆ, ಅಲ್ಲಿ ತತ್ವಾದರ್ಶಗಳು ಎಷ್ಟು ಚೆನ್ನಾಗಿರ್ತಾವೆ. ನಮ್ಮ ಇವರು ಹೋದಾಗ ರಾಬರ್ಟ್ ಫ್ರೋಸ್ಟ್ದು ಒಂದು ಡೈಲಾಗ್ ಇತ್ತಲ್ಲ, ಅದನ್ನು ನಮ್ಮ ನೆಹರು ಅವರ ಟೇಬಲ್ ಮೇಲೆ ಯಾವಾಗಲೂ ಇರ್ತಿತ್ತಂತದ್ದು, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದರೆ ಈ ಜಗತ್ತು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ, ಭಾಳ ನನಗೆ ಎಲ್ಲ ಆಕರ್ಷಣೆ ಅದ, ಈ ನಿಸರ್ಗ ಎಷ್ಟು ಸುಂದರವಾಗಿದೆ, ಆದರೆ ನನಗೆ ನೋಡೋಕೆ ಸಮಯ ಇಲ್ಲ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದರೆ ನಾನು ಮುಂದೆ ಹೋಗಲೇಬೇಕಾಗಿದೆ, ನಾನು ಮಲ್ಗೊಳ್ಳೋಕ್ಕಿಂತ ಮೊದಲು ಅಥವಾ ನಾನು ಸಾಯೋಕ್ಕಿಂತ ಮೊದಲು ಸಾಧನೆ ಮಾಡೋದು ಭಾಳ ಅದ, ನಾನು ಇನ್ನೂ ದೂರ ಕ್ರಮಿಸಬೇಕಾಗಿದೆ. ಎಂಥ ಒಂದು ಅದರ ಮಹತ್ವವಾದ ವಿಚಾರ ಅಂದರೆ ಈ ಆದರ್ಶಗಳೇನಿದೆ ಅಲ್ಲ, ಈ ಒಂದು ಅಂತಾರಾಷ್ಟ್ರೀಯ ಭಾಷೆ ಮತ್ತು ಅಲ್ಲಿಯ ಒಂದು ಆದರ್ಶಗಳನ್ನು ನಾವು ತಗೊಂಡು ನಮ್ಮ ಕನ್ನಡ ಭಾಷೆ ಇವತ್ತು ನಾವು ಭಾಳ ಶ್ರೀಮಂತವಾದ ನಮ್ಮ ಭಾಷೆ, 2000 ವರ್ಷಕ್ಕೂ ಪುರಾತನವಾದ ಭಾಷೆ, ಈ ಭಾಷೆಯೊಳಗೆ ಅಲ್ಲಿ ಆದರ್ಶಗಳನ್ನ ನಾವು ಅಳವಡಿಸ್ಕೊಳ್ಳೋದು, ಮತ್ತು ನಮ್ಮ ಒಂದು ಕೃತಿಗಳನ್ನು ಶರಣರ ಕೃತಿಗಳಾಗಿರ್ಬೋದು, ಕೀರ್ತನಗಳಾಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು, ಮತ್ತು ಸಾಕಷ್ಟು ಪುರಾಣಗಳಾಗಿರ್ಬೋದು, ಅವುಗಳನ್ನು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಮಾಡಿದಾಗ ಅಲ್ಲಿ ನಾವು ಇಷ್ಟು ಶ್ರೀಮಂತವಾಗಿದೆಯಾ ನಮ್ಮ ಭಾಷೆ. ಈಗ ನೋಡ್ರಿ ಬಸವಣ್ಣನವರ ಒಂದು ಮೂರ್ತಿ ಲಂಡನ್ನ ಒಂದು ಥೇಮ್ಸ್ ನದಿಯ ದಂಡೆ ಮೇಲೆ ಅದ ಅಂದಾಗ ಎಂಥ ಒಂದು ರೋಮಾಂಚನ. ಅಂದ್ರೆ ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಆ ಭಾಷಾ ಸಾಮರಸ್ಯದಿಂದಲೇ ಸಾಧ್ಯ ಆಯ್ತು.
0: ಅಲ್ಲ ಶರಣಪ್ಪ ಮಾಲ, ಈಗ ನಮ್ಗ ನಮ್ಮ ಭಾಷೆ ಕನ್ನಡ, ನಮ್ಗ ಕಮ್ಯುನಿಕೇಬಲ್ ಭಾಷೆಯಾಗಿ ನಾವು ಇಂಗ್ಲಿಷು ಬಳಸ್ತೀವಿ, ರಾಷ್ಟ್ರಭಾಷೆ ಅಂತ ಹಿಂದಿ ಬಳಸ್ತೀವಿ, ಅದರ ಅರ್ಥ ಬೇರೆ ಭಾಷೆ ಕಲಿಬೇಕಂತೇನಿಲ್ಲ. ಅಲ್ಲೇನ್ ಮಾಲ, ಈಗ ನಾವು ಎಲ್ಲೋ ಹೋಗಿರ್ತೀವಿ, ಒಂದು ವರ್ಗಾವಣೆ ನಿಮಿತ್ತವಾಗಿ ಬೇರೆ ರಾಜ್ಯಕ್ಕೆ ಹೋಗಿರ್ತೀವಿ, ಅಲ್ಲಿ ಕೆಲ ದಿವಸ ಇರ್ತೀವಿ, ಅಲ್ಲಿ ನಾವು ತಮಿಳು ತೆಲುಗು ಮರಾಠಿ ಕಲಿತ್ರ ನುಕ್ಸಾನಂತೂ ಏನೂ ಇಲ್ಲ ಶರಣಪ್ಪ. ಹಂಗನ್ಕೊಂಡು ನಮ್ಮತನವನ್ನ ನಮ್ಮ ಭಾಷೆಯನ್ನ ನಾವು ಬಿಡಬಾರ್ದು. ಹೌದಿಲ್ಲ ಮಾಲ, ಈಗ ಹುಡುಗರು ಎಷ್ಟು ಲಘು

0: ಕರೀತಾರೆ ನಿನ್ ಮಗಳೇನ್ ಕಮ್ಮಿ ಏನ?
1: ಹೌದು ಮಂಜಕ್ಕ, ನೀ ಹೇಳಿದ ಖರೆ ನೋಡು. ನಮ್ ತಾಯಿಯನ್ನ ಬಹಳ ಪ್ರೀತಿ ಮಾಡೋಣ, ಹಂಗನ ಬ್ಯಾರೆ ಎಲ್ಲಾರ ತಾಯಿಯಂದ್ರಿಗೂ ಗೌರವಿಸೋಣ. ಬ್ಯಾರೆ ಭಾಷೆ ಕಲಿಯೋದ್ರಾಗ ಏನು ಸಮಸ್ಯೆ ಇಲ್ಲ. ಅದು ಭಾಷಾ ಶ್ರೀಮಂತಿಕೆಯಿಂದ ಏನಾಗ್ತದ, ನಮಗ ಆ ಭಾಷೆ ಕಲ್ತ್ ಬಿಟ್ರ ಈಗ ಇಂಗ್ಲಿಷ್ ಸಾಹಿತ್ಯದ ಕೆಲವು ಕೃತಿ ಇರ್ತಾವ, ಅದರ ರುಚಿ, ಅದರದ್ದು ಏನ್ ಗಮ್ಮತ್ ಇರ್ತದ, ಅದ್ರದ್ದೇನು ಒರಿಜಿನಲ್ ಕೃತಿ ಇರ್ತದ, ಅದು ಓದ್ದಾಗ ಸಿಗ್ತದ. ಅದು ಬಹಳ ದೊಡ್ಡ ಅಡ್ವಾಂಟೇಜ್.
2: ನಮ್ಮ ನನ್ನ ಗೆಳೆಯ ಒಬ್ಬ ಇದ್ದಾನ ಪಾಟೀಲ್ ಅಂತೇಳಿ, ಅವಂಗ ಮರಾಠಿ ಕನ್ನಡ ಭಾಯಿ ಭಾಯಿ ಅಂದ್ರೆ ಅಂದ್ರೆ ಹೆಂಗೆ ಅವರು ಮರಾಠಿ ಅಭಂಗಗಳು, ಆಮೇಲೆ ಅವ್ರದ್ದು ನಾಟ್ಯ ಗೀತೆಗಳು ಮತ್ತು ಇಷ್ಟು ಬಹಳ ಚೆನ್ನಾಗಿ ಮಾಡ್ತಾರ. ನಾ ಹೋಗಿ ಒಂದು ಪ್ರದರ್ಶನಕ್ಕೆ ಹೋಗ್ತೀನಿ ನಾನು, ನಮ್ಮ ನಾಟಕ ಇದೆ ಅವ ಬರ್ತಾನೆ. ಹಾ, ನಮ್ಮ ಕನ್ನಡ ಎಂಥ ರಂಗಭೂಮಿ ವಿಶಿಷ್ಟವಾಗಿದೆ, ಎಂಥ ಒಂದು ಭಾಷೆ, ಈ ಒಂದು ಪೌರಾಣಿಕ ಸನ್ನಿವೇಶಗಳನ್ನು, ಐತಿಹಾಸಿಕ ಸನ್ನಿವೇಶಗಳನ್ನು ಈ ಆಟದೊಳಗೆ ದೊಡ್ಡಾಟದೊಳಗೆ ಎಷ್ಟು ಚೆಂದ ತೊಂಬರ್ತೀರಿ ನೀವು, ಏನು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಅವ ಭಾಳ ಆನಂದ ಪಡ್ತಾನೆ. ನನಗೆ ಅಲ್ಲಿ ಒಂದು ವೈಭವ ಎಷ್ಟು ಶ್ರೀಮಂತಿಕೆ ಗೊತ್ತದು, ಮರಾಠಿ ನಾಟ್ಯ ಗೀತೆಗಳು ಆಯಿತು, ಮರಾಠಿ ರಂಗಭೂಮಿ ಭಾಳ ವೈಭವಿತವಾಗಿರ್ತದೆ, ಅದನ್ನು ನೋಡು ನಾನು ಆನಂದಿಸ್ತೇನೆ. ಅಂದ್ರೆ ಈ ಕೊಡುಕೊಳ್ಳುವಿಕೆ ಏನಿದಲ್ಲ, ಅದರಿಂದ ನಾವು ಬೆಳಿತೀವಿ, ಅವರು ಬೆಳಿತಾರೆ.
0: ಅದಕ್ಕಂತ ಅಲ್ಲೇನೋ ನಮ್ಮ ಭಾರತ ದೇಶದೊಳಗ ವಿವಿಧತೆಯಲ್ಲಿ ಏಕತೆ ಅಂತ ಅನ್ನೋದು ಇದೇ ಭಾವೈಕ್ಯತೆ. ನಮ್ಮ ದೇಶ ಒಂದಾದರೂ ನಮ್ಮ ರಾಜ್ಯಗಳು ಬೇರೆ ಬೇರೆ, ಪ್ರಾಂತವಾರು ನಾವು ಬೇರೆ ಬೇರೆ ಇದ್ದೀವಿ, ನಮ್ಮ ಭಾಷೆ ಬೇರೆ, ಆಚಾರ ವಿಚಾರ ಬೇರೆ, ಉಡುಗೆ ತೊಡುಗೆ ಬೇರೆ, ಊಟ ತಿಂಡಿ ಬೇರೆ, ಆದ್ರೆ ಮತ್ತೆ ಕೊನೆಗೆ ಬರುದು ನಾವೆಲ್ಲರೂ ಒಂದು ಭಾರತೀಯರು.
2: ಒಂದು ಸಾಮಾನ್ಯವಾಗಿರುವಂತ ರಾಷ್ಟ್ರೀಯತೆ, ರಾಷ್ಟ್ರೀಯತೆಯನ್ನು ಬಂದಾಗ ನಾವೆಲ್ಲರೂ ಒಂದು ಒಂದೇ ಇದರೊಳಗೆ ಪರದೆಯೊಳಗೆ ಬರ್ತೀವಿ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ನಾವು ನಮ್ಮನ್ನ ಪರಸ್ಪರನ್ನ ಗೌರವಿಸಿಕೊಂಡು ಇನ್ನೊಬ್ಬರನ್ನು ಕೂಡ ಗೌರವಿಸೋದನ್ನ ಕಲಿತೀವಿ. ಎಷ್ಟು ವೈವಿಧ್ಯಮಯವಾಗಿದೆ, ಯಾಕಂದ್ರೆ ಭಾರತ ಇವತ್ತು ಅಮೆರಿಕ ಅಂತ ದೇಶಕ್ಕೆ ಹೋದ್ರೆ ಭಾರತೀಯರು ಎಷ್ಟು ಜನ ಇದ್ದಾರೆ. ಭಾರತ ಒಂದು ಸಂಸ್ಕೃತಿಯಾಗಿ ಪ್ರತಿನಿಧಿಸ್ತದೆ, ಬರೀ ದೇಶ ಅಲ್ಲ, ಭಾವನೆ, ಭಾರತೀಯತೆ ಅನ್ನೋದೇ ಒಂದು ಬಹಳ. ಅಲ್ಲಿ ಹೊರಗಡೆ ಹೋದವ್ರು ಹೇಳ್ತಿರ್ತಾರಲ್ಲ, ನಮ್ಗೆ ಇಲ್ಲಿ ಅದೇನಲ್ಲ, ನಾನು ಈ ಬೇರೆ ದೇಶದೊಳಗೆ ಅದೇನಂತ ಅನ್ಸಂಗೇ ಇಲ್ಲ ನನಗೆ, ನನ್ನ ದೇಶದೊಳಗೆ ನಾ ಅದೀನಿ.
0: ಹೌದು,
2: ಆ ಒಂದು ಭಾವನೆ ನನಗೆ ಇರ್ತದೆ, ಯಾಕಂದ್ರೆ ಭಾರತೀಯತೆ ಅನ್ನೋದು ಅಷ್ಟು ಶ್ರೀಮಂತವಾಗಿರೋದಂತ ಅವ್ರು ಹೇಳ್ತಾರೆ.
1: ಹೌದು ಶರಣಪ್ಪಣ್ಣ, ಈಗ ಹೆಂಗಾಗ್ಯದ ಅಂದ್ರೆ ಮಕ್ಕಳೆಲ್ಲ ಬಹಳ ಭಾವೈಕ್ಯತೆಯನ್ನ ಅನುಭವಿಸ್ತಾರ, ಕಲಿತಾ ಇದ್ದಾರೆ. ನಾವು ಕ್ರಿಸ್ಮಸ್ಸು ಮಾಡ್ತೀವಿ ಮನೆಯೊಳಗ, ದೀಪಾವಳಿನೂ ಮಾಡ್ತೀವಿ, ರಂಜಾನು ಮಾಡ್ತೀವಿ. ಆ ರೀತಿ ನಾವು ವಿಶ್ವ ಮಾನವ ಪರಿಕಲ್ಪನೆ ಬಂದ್ಬಿಡ್ತದ ಅಲ್ಲಿ, ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡೋದು ಎಲ್ಲದ್ರೊಳಗೂ. ನೀ ಹೇಳದಲ್ಪ ಒಳಗೊಳ್ಳಬೇಕೆ ಬೇಕಂತ, ಅದ್ ಬೇಕು ನೋಡ್ ಮೊದ್ಲ.
0: ಈಗ ಒಳಗೊಳ್ಳುವಿಕೆ ಸುದ್ದಿ ನಮ್ ಶರಣಪ್ಪಣ್ಣ ಚಂದಾಗಿ ಹೇಳ್ದ, ನಾನು ಮಾಲಾ ಇಬ್ರು ಕಲ್ತ್ಕೊಂಡ್ವಿ. ಈಗ ಮಾಲಾ ನಿನ್ನ ಕಟ್ಟಿ ಮೇಲೆ ಕೂತ್ ಮಾತಾಡೋ ಬದಲಿ ಒಳಗೊಳ್ಳುವಿಕೆಯಿಂದ ನೀನು ಒಳಗಡೆ ಹೋಗಿ ಒಂದ್ ಸ್ವಲ್ಪ ಬಿಸಿ ಪಾನಿ ಅಂತಂದ್ರೆ ಶರಣಪ್ಪ ನಾನು ಗಂಟ್ಲು ಬಿಸಿ ಮಾಡ್ಕೋಬಹುದು.
2: ಒಳಗ್ ಹೋಗಿ ಬಂದೆ ಅಂದ್ರ ಮಾಲಾ
1: ಬಿಸಿ
2: ನಮ್ದು ಹೊಟ್ಟಿನ ತಂಪಕತೆ
1: ಶರಣಪ್ಪಣ್ಣ, ಚಾ ತರ್ತೇನೆ ಈಗ ನಾ.
2: ಹಾ, ಅಡ್ಡಿಲ್ಲ, ಬಹಳ ಚಲೋ ಆತ ನಡ್ರಿ ನಡ್ರಿ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ
4: ಮಾಲಾ ಸಾಂಬ್ರಾಣಿ.
3: ಸಂಕಲನ ನವೀನ್ ಮಹಾಲೆ.
5: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಹೊಸ ಹಾಡು ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೋಟಿಗೊಬ್ಬ ಭಾಗ 3 ಚಿತ್ರದ ಗೀತೆಯನ್ನ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ.

ಇದುವರೆಗೂ ಹೊಸ ಹಾಡು ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಈಗ ಸಮಯ ಸರಿಯಾಗಿ 3:08. ತರಂಗಾಂತರ 392.16 meter ಅಥವಾ 765 kHz ತರಂಗಾಂತರಗಳಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. ಇನ್ನು ಮುಂದೆ FM 103 MHz

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್, ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:35 ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 ಇಯರ್ಸ್ ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
2: 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫಸ್ಟ್ 100 ಡೇಸ್ ಆಫರ್.
2: ಚಿನ್ನ ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
3: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ, ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.

0: ನಾನು ಮೇ 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
1: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15

0: ಬಿಸಿಲ ಧಗೆಯಿಂದ ತಪ್ಪಿಸಿಕೊಳ್ಳಲು ಸರಳ ಉಪಾಯಗಳು.
1: ಬಿಸಿಲಿಗೆ ಬಾಡಿದ ಹೂವಂತೆ
0: ದೇಹವನ್ನು ತಂಪಾಗಿ ಇಡಲು ಕಲ್ಲಂಗಡಿ, ಸೌತೆಕಾಯಿ ಎಳನೀರು, ಮಜ್ಜಿಗೆ, ನಿಂಬೆ ಪಾನಕ ಹೀಗೆ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಿ. ಕರಿದ ಮಸಾಲೆಯುಕ್ತ ಆಹಾರ ಕಡಿಮೆ ಮಾಡಿ. ಋತುಮಾನಕ್ಕೆ ತಕ್ಕಂತೆ ಸಿಗುವ ತಾಜಾ ಹಣ್ಣುಗಳು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ. ಅತಿಯಾದ ಕೆಫಿನ್ ಸೇವನೆ ತಪ್ಪಿಸಿ. ದಿನಕ್ಕೆ 3-4 ಲೀಟರ್ ನೀರು ಕುಡಿಯುವುದು ಅತ್ಯಗತ್ಯ. ಸಡಿಲವಾದ ಹತ್ತಿಯ ಬಟ್ಟೆಗಳನ್ನೇ ಧರಿಸಿ. ಬಿಸಿಲ ಧಗೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ.

ಕೇಳಿಬರುವ ಧ್ವನಗಳು ಸೋನು ನಿಗಮ್ ಹಾಗೂ ಸೈಂದವಿ ಶ್ರೀಕೃಷ್ಣ @gmail.com ಚಿತ್ರದ ಗೀತೆ.

0: ಕಿಂಗ್ಫಿಷರ್ಗೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್, ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು, ಕಾಲ್ 1800-309-0309. ಟೇಕ್ ಕೇರ್.
1: ಆಕಾಶವಾಣಿ ಬಾನುಲಿ ಸಂಭ್ರಮದಲ್ಲಿ ಬಾನಲಿ ಕೇಳುಗನೆ.
2: ಸರಿ
1: 90ರ ಹರೆಯದಲ್ಲಿ ಆಕಾಶವಾಣಿ ಆಕಾಶವಾಣಿ ಇದು ನಭೋವಾಣಿ. ಆಕಾಶವಾಣಿ ಜ್ಞಾನವಾಣಿ. ಸಂಗೀತದ ಅಂಗಳದಲ್ಲಿ ಅಲೆಯನಾದ ಚಿಂತನ ಮಂಥನಗಳ ಅಮೂಲ್ಯ ಮಂಟಪ.
3: ಭೂಮಿ ಎಂಬುದು ಆಕಾಶ ಗಂಗಾದಿಂದ ದೂರದ ಇನ್ನೊಂದು ಚಿಕ್ಕಿಯ ಮೇಲೆ ಕೂತವರಿಗೆ ನಾವು ಆಕಾಶ ಗಂಗಾದಾಗಿದ್ದೇವಂತ ಕಾಣುತ್ತೆ.
1: ಆರೋಗ್ಯದ ಜೊತೆಗೆ ಮನರಂಜನೆಗಳ ಮಹಾಸೌಧ.
4: ಏ ನಮಗೂ ಹಾಡುಗಾರಿಕೆ ಇವಾಗ ಅಭ್ಯಾಸದಲ್ಲಿಲ್ಲ.
5: ಆರಾಧಿಸುವೆ ಮದನಾರಿ.
1: ಒಂದೇ ಸೂರಿನಡಿ ಇಡೀ ಜಗದ ಸುದ್ದಿ, ಇದೇ ಆಕಾಶವಾಣಿ.
6: ಶತಮಾನಂ
1: ಸಾಗಲಿ ಆಕಾಶವಾಣಿ ಶತ ಶತಮಾನಗಳತ್ತ. ಹರಸೋಣ ಶ್ರೋತೃಗಳೇ, ಬಾನುಲಿ ಬಾನಲಿ ಎಂದಿಗೂ.

0: ನೂರು ವರ್ಷಗಳು ನೂರು ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
1: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
0: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ
1: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
0: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ಹುಬ್ಬಳ್ಳಿ 2026-27 ಪ್ರವೇಶ ಪ್ರಕಟಣೆ ಇದಾಗಿದೆ. ಹೂವಿನಬಳ್ಳಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಠದಲ್ಲಿ 1955 ಪ್ರಾರಂಭವಾಗಿ ಸದ್ಯ ಶ್ರೀಮಠದ ಹಿಂಭಾಗದಲ್ಲಿರುವ ಹನುಮಯ್ಯ ಸ್ವಾಮಿ ಬಡಾವಣೆಯ ಆನಂದನಗರ ರಸ್ತೆಯಲ್ಲಿರುವ ಸುಂದರವಾದ ಕಟ್ಟಡಕ್ಕೆ 2019 ಸ್ಥಳಾಂತರಗೊಂಡು ಅಂಧ ಮಕ್ಕಳ ಸೇವೆಯಲ್ಲಿ 72ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಘನ ಸರ್ಕಾರವು ಈ ಶಾಲೆಯನ್ನು 2025-26 ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲೆಯಾಗಿ ಉನ್ನತೀಕರಿಸಿದ್ದು 2026-27 ಶೈಕ್ಷಣಿಕ ವರ್ಷದಿಂದ 1-10 ತರಗತಿಗಳನ್ನು ನಡೆಸಲಾಗುತ್ತಿದೆ. ದಿನಾಂಕ 16-4-2026 1-10 ತರಗತಿಗಳಿಗೆ ಪ್ರವೇಶಗಳನ್ನು ಪ್ರಾರಂಭಿಸಲಾಗಿದೆ. ಶಿಕ್ಷಣದ ಜೊತೆಗೆ ಎಲ್ಲ ತರಗತಿಗಳಿಗೂ

0: ವಿಜನ್ ಎಂಪವರ್ ಮತ್ತು ಇಕ್ವಿಬಿಯಿಂಗ್ ಪ್ರತಿಷ್ಠಾನಗಳ ಪ್ರಾಯೋಜಕತ್ವದ ಅಡಿ ವಿಜ್ಞಾನ ಮತ್ತು ಗಣಿತ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲಿಷ್ ಹಾಗೂ ದೈಹಿಕ ಶಿಕ್ಷಣಗಳ ತರಬೇತಿ ನೀಡಲಾಗುತ್ತಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಒಂದು ಪಠ್ಯ ವಿಷಯವಾಗಿ ಕಲಿಸಲಾಗುತ್ತಿದೆ. ನುರಿತ ವಿಶೇಷ ಶಿಕ್ಷಕರಿಂದ ಬೋಧನೆ ನಡೆಸಲಾಗುವುದು. ಯಾವುದೇ ಶುಲ್ಕಗಳು ಇರುವುದಿಲ್ಲ. ಶೇಕಡ 45 ಅಥವಾ ಅದಕ್ಕಿಂತ ಹೆಚ್ಚು ಅಂಧತ್ವವನ್ನು ಹೊಂದಿದ ಮಕ್ಕಳಿಗೆ ಪ್ರವೇಶ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9964439770 ತಾವುಗಳು ಸಂಪರ್ಕಿಸಬಹುದು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ವಿಶಾಲ್ ತಂದೆ ವಾಸುದೇವ ಹುಕ್ಕೇರಿ 38 ವರ್ಷದವರಾಗಿದ್ದು ಸಾಕಿನ್ ಆನಂದನಗರ, ಮಯೂರ ನಗರ, 8ನೇ ಕ್ರಾಸ್, ಸುರಭಿ ನಗರ ಹತ್ತಿರ ಹಳೆ ಹುಬ್ಬಳ್ಳಿಯಿಂದ ಕಾಣೆಯಾಗಿದ್ದಾರೆ. ಇವರ ಎತ್ತರ ಸುಮಾರು 6 ಫೂಟು ಇರುತ್ತದೆ. ಮೈಯಿಂದ ತೆಳುವಾಗಿರುವ ಇವರು ದುಂಡುಮುಖ, ಗೋಧಿಗೆಂಪು ಮೈಬಣ್ಣ, ಅಗಲವಾದ ಹಣೆ, ನೀಟಾದ ಮೂಗು, ಸಣ್ಣ ದಾಡಿ ಬಿಟ್ಟಿದ್ದು ಕಪ್ಪು ಕೂದಲು ಇರುತ್ತವೆ. ಮನೆಯಿಂದ ಹೊರಡುವಾಗ ಲೈಟ್ ಗ್ರೀನ್ ಕಲರಿನ ಬಣ್ಣದ ಫುಲ್ ತೋಳಿನ ಶರ್ಟ್ ಧರಿಸಿದ್ದು, ಗ್ರೇ ಕಲರ್ ಪ್ಯಾಂಟ್ ಧರಿಸಿರುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುತ್ತಾರೆ. ಇವರು ಮಾನಸಿಕ ಅಸ್ವಸ್ಥರಾಗಿರುತ್ತಾರೆ. ಇವರನ್ನು ಇನ್ನೂ ಹೆಚ್ಚಿಗೆ ಗುರುತಿಗೆಯಾಗಿ ಎಡಗಾಲಿಗೆ ಬಿದ್ದ ಗಾಯದ ಗುರುತು ಇರುತ್ತದೆ. ಇವರ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕೆಂದು ಕೋರಿದ್ದಾರೆ. ಆಕಾಶವಾಣಿ ಧಾರವಾಡ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ.
1: ನಲ್ಮೆಯ ಕೇಳುಗರೇ,

ಇನ್ನು ನಾಳೆ ಅಂದರೆ ಮಂಗಳವಾರ May 5, 2026 ಬಿತ್ತರವಾಗುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಜನಪದ ಸಂಗೀತದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೇಯಿಪದ, ನಂತರ ಹಿರೇ ಅಂಗ್ರಳ್ಳಿಯ ಕಾಶವ ಶಂಕರಪ್ಪ ಕೋಲ್ಕರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ, 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು KLS VDIT ಹಳಿಯಾಳ. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:50 KLE ರೇಡಿಯೋ ಡಾಕ್ಟರ್, ವಿಷಯ ಹೃದಯ ರಕ್ಷಣೆ, ಭಾಗವಹಿಸುವ ವೈದ್ಯರು ಡಾಕ್ಟರ್ ಸುರೇಶ್ ಪಟೇಲ್, ಪ್ರಾಯೋಜಕರು KLEಯ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾವಿ. 8:30 ಡಾಕ್ಟರ್ ಚಿಟ್ಟಿಬಾಬು ಅವರಿಂದ ವೀಣಾವಾದನ, 9:05 ಜಿ ಸುರೇಖ ಸುರೇಶ್ ಅವರಿಂದ ಸುಗಮ ಸಂಗೀತ, 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ, 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು, 10:45 ಹುಬ್ಬಳ್ಳಿಯ ಬ್ಯಾಹಟ್ಟಿಯ ನೀಲವ ಬುರ್ಜಿ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಪದ, ನಂತರ ಬೈಲಹೊಂಗಲ ತಾಲೂಕಿನ ಯರಗುದ್ದಿಯ ಅಡಿವೆಯ ಸಿ ಹಿರೇಮಠ್ ಸಂಗಡಿಗಳಿಂದ ಭಜನಾ ಪದ, ಬಾಗಲಕೋಟೆ ತಾಲೂಕಿನ ನವನಗರದ ಪಾಂಡುರಂಗ ಅಂಬಾಜಿ ಸುಖತೇಕರ್ ಹಾಗೂ ಸಂಗಡಿಗಳಿಂದ ಗೊಂದಲಿಗರ ಪದ, 11:00 ನವರಸ್, 11:30 ವಿದುಷಿ ಜ್ಯೋತಿ ಹೆಗಡೆ ಅವರಿಂದ ರುದ್ರವೀಣಾವಾದನ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಜಾನಪದ ಗೀತೆಗಳ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಜಾನಪದ ಜನ್ನೆಯರ ತಂಡದ ಸದಸ್ಯರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಇಳಿ ವಯಸ್ಸಿನಲ್ಲಿ ಆಹಾರ ಸೇವಿಸುವ ಕ್ರಮ, ರೇಣುಕಾ ಮೇಟಿ ಅವರಿಂದ ಭಾಷಣ, ಹಾಗೂ 40 ಮಹಿಳೆಯರ ಆರೋಗ್ಯ ಸ್ಥಿತಿಗತಿ ಹೇಗಿರಬೇಕು, ಡಾಕ್ಟರ್ ಸಂಧ್ಯಾ ಕುಲಕರ್ಣಿಯವರೊಂದಿಗೆ ಸಂದರ್ಶನ. ಕಾರ್ಯಕ್ರಮದ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಅಟಲ್ ಭುಜಲ್ ಯೋಜನೆಯ ಮಾಹಿತಿ ದೊರೆಯುತ್ತದೆ. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:20 ಕೆಳಗಿನ ಹಟ್ಟಿಯ ಸಣ್ಣಿಂಗಪ್ಪ ಸತ್ಯಪ್ಪ ಮೂಷಣಗೋಳು ಮತ್ತು ಸಂಗಡಿಗಳಿಂದ ಡೊಳ್ಳಿನ ಪದ, 1:30 ಹೆಲೋ ಅಭಿಲಾಷ, 2:40 ಹೊಸ ಹಾಡು. ಇನ್ನು ಸಂಜೆ 6:30 ಅವಲೋಕನ, 6:51 ಕೃಷಿ ರಂಗದಲ್ಲಿ SDM ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಮಾತನಾಡುವ ವಿಷಯ ಅಸ್ತಮ, ಭಾಗವಹಿಸುವ ವೈದ್ಯರು ಡಾಕ್ಟರ್ ಮಲ್ಲಿಕಾರ್ಜುನ್ ಗೌಡ VA. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಜಿ ಸುರೇಖ ಸುರೇಶ್, ಪ್ರಾಯೋಜಕರು SDM ಆಸ್ಪತ್ರೆ ಸತ್ತೂರು ಧಾರವಾಡ. 7:45 ಕರ್ನಾಟಕ ಮಹಾರಾಷ್ಟ್ರ ಸಾಂಸ್ಕೃತಿಕ ಬಾಂಧವ್ಯ, ಮಾತನಾಡುತ್ತಾರೆ ಡಾಕ್ಟರ್ PG ಕೆಂಪಣ್ಣವರ್. 8:00 ಯುವವಾಣಿ, ಧಾರವಾಡ KCD ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, ನಂತರ ರಮಾಗಾಂಕರ್ ಅವರಿಂದ ಸುಗಮ ಸಂಗೀತ. 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್, 9:30 ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶ್ರಾಂತ ಗ್ರಂಥಾಲಯ ಮತ್ತು ಮಾಹಿತಿ ಅಧಿಕಾರಿ ಜ್ಯೋತ್ಸ್ನಾ ಕುಲಕರ್ಣಿ ಅವರೊಡನೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. 10:00 MS ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆ, 10:30 ಬೆಂಕದ ಕಟ್ಟಿಯ ವಿರೂಪಾಕ್ಷಪ್ಪ ಛತ್ರಿ ಮತ್ತು ಸಂಗಡಿಗರಿಂದ ತೊಗಲು ಬೊಂಬೆ ಆಟದ ಧ್ವನಿ ರೂಪ, ವಿರಾಟ ಪರ್ವದಲ್ಲಿ ಕೀಚಕವಧೆ ಸನ್ನಿವೇಶವನ್ನು ಕೇಳುತ್ತೀರಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಕೇಳುಗರೆ, ಇದೇ

0: ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836. ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
2: ಆಕಾಶವಾಣಿ ಧಾರವಾಡ, ಈಗ ವೇಳೆ 6:19:30. 6:20 ದಿಲ್ಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುತ್ತೀರಿ.

ಆಕಾಶವಾಣಿ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಜಲಧಾರೆ ಯೋಜನೆ ಜಿಲ್ಲೆಯಾದ್ಯಂತ ಶೇಕಡ 81% ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಲಧಾರೆ ಯೋಜನೆ ಹಂತವೊಂದು ಹಾಗೂ ಎರಡರ ಅನುಷ್ಠಾನ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ 2027 ಮಾರ್ಚ್ ಅಂತ್ಯದೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಭೀಮಾ ನದಿ ಪಾತ್ರದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಸೇರಿದಂತೆ ಜಲಧಾರೆ ಯೋಜನೆಯಡಿ ಸಿಂದಗಿ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಸುವ ಓವರ್ಹೆಡ್ ಟ್ಯಾಂಕ್ ಹಾಗೂ ಪೈಪ್ಲೈನ್ ಕಾಮಗಾರಿಯ ವೇಗ ವರ್ಧಿಸುವಂತೆ ಸೂಚಿಸಿದ ಸಚಿವ ಎಂಬಿ ಪಾಟೀಲ್, ಆಲಮೇಲ ಹಾಗೂ ಮನಗೂಳಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ತಿಳಿಸಿದರು. 988,42,000 ರೂಪಾಯಿ ಮೊತ್ತದ ಅಂತರ್ಜಲ ಅಭಿವೃದ್ಧಿ ಹಾಗೂ ಸರಣಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಜಿಲ್ಲೆಯ ಅರ್ಜುನಗಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೂಮಿಪೂಜೆ ನೆರವೇರಿಸಿದರು. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿಡೋಣಿ, ಯಕ್ಕುಂಡಿ, ನಾಗರಾಳ, ಕುಮಠೆ, ಅರ್ಜುನಗಿ, ಹಂಗಣಿ, ಕತ್ರಾಳ, ಚಿಕ್ಕಲಕಿ, ನಂದ್ಯಾಳ, ದನ್ನರಗಿ, ಟಕ್ಕಳಕಿ, ಬಿಜ್ಜರಗಿ, ಗೊಣಸಗಿ, ಕನಮಡಿ, ಗುಲಗಂಜಿ ಹಳ್ಳಗಳಿಗೆ ಅಡ್ಡಲಾಗಿ ಸರಣಿ ಚೆಕ್ಡ್ಯಾಂಗಳನ್ನು ನಿರ್ಮಿಸುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಜಿಲ್ಲೆಯ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ಹಳ್ಳಕೊಳ್ಳಗಳ

0: ಒತ್ತುವರಿ ತೆರವುಗೊಳಿಸಿ ಗಿಡಗಂಟಿಗಳನ್ನು ತೆಗೆದು ಸಹಕರಿಸಿದಲ್ಲಿ ಕೆರೆಗಳಿಗೆ ಹಾಗೂ ಹಳ್ಳಗಳಿಗೆ ನೀರು ತುಂಬಿಸುವ ಯೋಜನೆ ವೇಗ ಪಡೆದುಕೊಳ್ಳಲಿದೆ ಎಂದರು. ವಿಜಯಪುರ ನಗರದ 26 ಬಾವಿಗಳನ್ನು ಖಾಸಗಿ ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆಯಡಿ ಸ್ವಚ್ಛಗೊಳಿಸಿ ಮೋಟಾರ್ ಅಳವಡಿಸಲಾಗಿದೆ. ಬಿರು ಬೇಸಿಗೆ ಹಿನ್ನೆಲೆ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಹಾಗೂ ಜಾನುವಾರುಗಳಿಗೆ ಮೇವಿನ ಸರಬರಾಜು ಯಾವುದೇ ಅಡಚಣೆಗಳಿಲ್ಲದೆ ನಿರ್ವಹಿಸಲು ಜಿಲ್ಲಾಡಳಿತ ಮುಂಜಾಗ್ರತೆ ವಹಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇತ್ತೀಚೆಗೆ ಸಭೆ ನಡೆಯಿತು. ಇಂಡಿ ಪಟ್ಟಣ ಸೇರಿದಂತೆ ವಿವಿಧ ನಗರ ಹಾಗೂ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಭೂತನಾಳ ಕೆರೆ ಸೇರಿದಂತೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಪೂರೈಸುವಂತೆ ಸಚಿವರು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳಿಗೆ ನಿರ್ದೇಶಿಸಿದರು. ವಿಕಸಿತ ಭಾರತ 2047 ಗುರಿ ಸಾಧನೆಗೆ ಕೌಶಲಯುತ ಮಹಿಳಾ ಶಿಕ್ಷಣ ಹಾಗೂ ಸಬಲೀಕರಣಕ್ಕೆ ವಿಜಯಪುರ ಶ್ರೀ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶ್ಲಾಘಿಸಿದ್ದಾರೆ. ವಿಶ್ವವಿದ್ಯಾಲಯದ 17 ಘಟಿಕೋತ್ಸವದಲ್ಲಿ ಪದವಿಗಳನ್ನು ಪ್ರದಾನಿಸಿ ಅವರು ಮಾತನಾಡಿದರು. ಈಗ ಹಾವೇರಿ ಜಿಲ್ಲೆ ವಾರ್ತಾಪತ್ರ. 9 ರಾಷ್ಟ್ರೀಯ ಜಾನುವಾರು ಕಾಲುಬಾಯಿ ರೋಗ ವಿರುದ್ಧದ ಮಾಸಿಕ ಲಸಿಕಾ ಅಭಿಯಾನ ಜಿಲ್ಲೆಯಾದ್ಯಂತ ಪ್ರಗತಿಯಲ್ಲಿದೆ. ಈ ತಿಂಗಳ 22 ನಡೆಯಲಿರುವ ಕಾಲುಬಾಯಿ ಜ್ವರ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ಪಶುಸಂಗೋಪನೆ ಹಾಗೂ ಪಶುಪಾಲನಾ ಇಲಾಖೆ ವತಿಯಿಂದ 468 ಲಸಿಕೆದಾರರು 171 ತಂಡಗಳಲ್ಲಿ ದಿನಾಂಕವಾರು ಲಸಿಕೆ ನೀಡಲಿದ್ದಾರೆ. ಜಿಲ್ಲೆಯಲ್ಲಿ 289,626 ಜಾನುವಾರುಗಳಿವೆ. ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ 328,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿದೆ. ಗೋವಿನ ಜೋಳ, ಸೋಯಾ ಅವರೆ, ಶೇಂಗಾ ಮತ್ತು ಇತರೆ ಬೆಳೆಗಳ ವಿತರಣೆಗಾಗಿ 19 ರೈತ ಸಂಪರ್ಕ ಕೇಂದ್ರಗಳು ಹಾಗೂ 23 ಹೆಚ್ಚುವರಿ ಬೀಜ ಮಾರಾಟ ಕೇಂದ್ರಗಳನ್ನು ವ್ಯವಸ್ಥೆಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ 141,000 ಮೆಟ್ರಿಕ್ ಟನ್ ರಸಗೊಬ್ಬರ ಬೇಡಿಕೆ ಇದೆ. ಅಗತ್ಯವಿರುವ ಪ್ರಮಾಣದ ಗೊಬ್ಬರವನ್ನು ಕೃಷಿ ಇಲಾಖೆ ಹಂತ ಹಂತವಾಗಿ ಸರಬರಾಜು ಮಾಡುತ್ತಿದೆ. ಇದುವರೆಗೆ ವಿಜಯಪುರ ಹಾಗೂ ಹಾವೇರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ನೇತಾಜಿ ಗಾಂಧಿ ಹಾಗೂ ಮಂಜುನಾಥ್ ಗುಡಿಸಾಗರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ.
2: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
3: ಭೀಮಾ ಲೆಗಸಿ ಫೆಸ್ಟ್ 100 ಆಫರ್.
2: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
3: ಮತ್ತು ಪ್ರತಿ ₹1,00,000 ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
2: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಆಕಾಶವಾಣಿ ಬಾನುಲಿ ಸಂಭ್ರಮದಲ್ಲಿ ಬಾನಲಿ ಕೇಳುಗನೆ. ಹೃದಯ 90 ಹರೆಯದಲ್ಲಿ ಆಕಾಶವಾಣಿ
4: ಶ್ರೋತಾರ.
1: ಆಕಾಶವಾಣಿ ಇದು ನಭೋವಾಣಿ. ಆಕಾಶವಾಣಿ ಜ್ಞಾನವಾಣಿ. ಸಂಗೀತದ ಅಂಗಳದಲ್ಲಿ ಅಲೆಯನಾದ ಚಿಂತನ ಮಂಥನಗಳ ಅಮೂಲ್ಯ ಮಂಟಪ.
5: ಭೂಮಿ ಎಂಬುದು ಆಕಾಶ ಗಂಗಾದಿಂದ ದೂರದ ಇನ್ನೊಂದು ಚಿಕ್ಕೆ ಮೇಲೆ ಕೂತವರಿಗೆ ನಾವು ಆಕಾಶ ಗಂಗಾದಾಗಿದ್ದೇವಂತ ಕಾಣುತ್ತೆ.
1: ಆರೋಗ್ಯದ ಜೊತೆಗೆ ಮನರಂಜನೆಗಳ ಮಹಾಸೌಧ.
6: ಏ ನಮಗೂ ಹಾಡುಗಾರಿಕೆ ಇವಾಗ ಅಭ್ಯಾಸದಲ್ಲಿಲ್ಲ.
7: ಆರಾಧಿಸುವೆ ಮದನಾರಿ.
1: ಒಂದೇ ಸೂರಿನಡಿ ಇಡೀ ಜಗದ ಸುದ್ದಿ, ಇದೇ ಆಕಾಶವಾಣಿ.
8: ಶತಮಾನಂ
1: ಸಾಗಲಿ ಆಕಾಶವಾಣಿ ಶತ ಶತಮಾನಗಳತ್ತ. ಹರಸೋಣ ಶ್ರೋತೃಗಳೇ, ಬಾನುಲಿ ಬಾನಲಿ ಎಂದಿಗೂ ಎಂದೆಂದಿಗೂ.
7: ಪಯಣ ಸಾಗಲಿ ಚಲವೇ ಗೆಲ್ಲುವ.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತುಗಳು. 6:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಪ್ರದೇಶ ಸಮಾಚಾರ.
9: ಈ
4: ಇದೀಗ

0: ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ.

0: www.radiomera.com.
1: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
2: ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ ಯೇ ದೇಶ ಮೇರಿ ಜಾನ್ ಹೈ.
3: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು
1: ಹೊಣೆ

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ, ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಎಂಜಿನಿಯರಿಂಗ್ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣ ವಚನ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಪ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ ಮೂರನೇ ಸ್ಥಾನ ಗಳಿಸಿದ್ದಾರೆ. ಮೂರು ಇವಿಎಂಗಳಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಮತ ಎಣಿಕೆ ನಿಧಾನಗತಿಯಲ್ಲಿ ಸಾಗಿತ್ತಲ್ಲದೆ ಫಲಿತಾಂಶ ಘೋಷಣೆ ಕೂಡ ತಡವಾಯಿತು. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ. ಗೆಲುವಿನ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಮೇಶ್ ಮೇಟಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಹಾಗೂ ಪಕ್ಷದ ಪ್ರಣಾಳಿಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕ್ಷೇತ್ರದ ಜನತೆಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಇದು ಸರ್ಕಾರದ ಸಾಧನೆಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ದಾಂತಕ್ಕೆ ಸಿಕ್ಕ ಜಯವಾಗಿದೆ ಎಂದು ತಿಳಿಸಿದ್ದಾರೆ. ವಿರೋಧ ಪಕ್ಷಗಳ ಅಪಪ್ರಚಾರ ಹಾಗೂ ಹಣದ ಪ್ರಭಾವದ ಹೊರತಾಗಿಯೂ ಎರಡೂ ಕ್ಷೇತ್ರಗಳ ಮತದಾರರು ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇಟ್ಟು ಮತ ಚಲಾಯಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನು ನಿರೀಕ್ಷಿಸಿರಲಿಲ್ಲ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿರೀಕ್ಷಿತ ಎಂದು

0: ಅಭಿಪ್ರಾಯಪಟ್ಟಿದ್ದಾರೆ. ಶೃಂಗೇರಿ ಮರು ಎಣಿಕೆ ಫಲಿತಾಂಶವು ಇಡೀ ದೇಶಕ್ಕೆ ಮಾರಕ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿ ನಡೆದಿರುವುದು ಷಡ್ಯಂತ್ರ ಎಂದು ಆರೋಪಿಸಿದ್ದಾರೆ. ಈ ಫಲಿತಾಂಶದ ಬಗ್ಗೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈಹಿಡಿದಿವೆ ಎಂದು ಉಪಚುನಾವಣೆ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದು ನಿರೀಕ್ಷಿತ ಎಂದು ತಿಳಿಸಿದ್ದಾರೆ.
1: ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವೆರಡು ಕ್ಷೇತ್ರದ ಮತದಾರರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಎರಡು ಸೀಟನ್ನು ಕೂಡ ಬೈ ಎಲೆಕ್ಷನ್ನಲ್ಲಿ ಗೆದ್ದಿದ್ದೇವೆ. ಜನತೆ ಬಹಳ ನಿರೀಕ್ಷೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾ ಇದ್ರು, ಸಂಭ್ರಮದಲ್ಲಿದ್ದರು, ಆದರೂ ಕೂಡ ಜನ ನಮ್ಮನ್ನ ಕೈ ಬಿಡಲಿಲ್ಲ. ಇನ್ನ ಹೆಚ್ಚಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅವ್ರಿಗೆ ಮಾಡ್ತಾರಂತ ಕಾಮಗಾರಿ, ಅವ್ರು ಮಾಡ್ತಾರಂತ ಸೇವೆಯಲ್ಲಿ ಇನ್ನ ಹೆಚ್ಚಿಗೆ ಉತ್ಸಾಹದಿಂದ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಮಾಡ್ತೇವೆ.
0: ದೇಶದ ಭದ್ರತೆಗೆ ನರೇಂದ್ರ ಮೋದಿ ಅವರೊಬ್ಬರೇ ಸೂಕ್ತ ಎಂಬುದು ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಕಂಡುಬಂದಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ದುರಾಡಳಿತದಿಂದ ಜನರು ಬೇಸತ್ತು ಹೋಗಿದ್ದರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾಲ್ಕು ರಾಜ್ಯಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ದೊರೆತಿದೆ. ಇದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಅಭಿವೃದ್ದಿ ಕಾರ್ಯಕ್ಕೆ ಜನರು ನೀಡಿರುವ ಮೆಚ್ಚುಗೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿಯ ದುರಾಡಳಿತ, ಕೋಮು ರಾಜಕಾರಣ, ಕೈಗಾರಿಕಾ ವಿರೋಧಿ ನೀತಿಗಳು, ಬಾಂಗ್ಲಾದ ಅಕ್ರಮ ವಲಸಿಗರ ಹಿತ ಕಾಯುವ ನೀತಿಗಳಿಂದ ಬೇಸತ್ತ ಜನರು ಎನ್ಡಿಎಗೆ ಆಶೀರ್ವದಿಸಿ ಟಿಎಂಸಿಯನ್ನು ಕಿತ್ತೊಗೆದಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ದಾವಣಗೆರೆ, ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತು ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಸಿ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಸ್ತುತವಿರುವ ಕೈಗಾರಿಕೆಗಳ ಬೇಡಿಕೆ ಹಾಗೂ ನಿರೀಕ್ಷೆಗಳ ಕೌಶಲ್ಯಗಳನ್ನು ಪೂರೈಸುವ ನಿಟ್ಟನಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿರುವ ಕೋರ್ಸುಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ರಾಮನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ಮೈಕ್ರೋಸಾಫ್ಟ್, ಎಸ್ಎಪಿ ಮತ್ತು ಸೀಮೆನ್ಸ್ ಇನ್ನೋವೇಷನ್ ಹಬ್ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸುಮಾರು 11 ಸರ್ಕಾರಿ ಕಾಲೇಜುಗಳಿದ್ದು ಈಗಾಗಲೇ 6 ಕಾಲೇಜುಗಳಲ್ಲಿ ಈ ಲ್ಯಾಬ್ ಮಾಡಲಾಗಿದೆ. ಬಾಕಿ ಉಳಿದ 5 ಕಾಲೇಜುಗಳಲ್ಲಿ ಮುಂದಿನ ದಿನಗಳಲ್ಲಿ ಲ್ಯಾಬ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಸಾರಿಗೆ ಸಚಿವ ಡಾ ರಾಮಲಿಂಗಾರೆಡ್ಡಿ ಬೆಳಗಾವಿಯಲ್ಲಿ ಇಂದು ನೂತನವಾಗಿ ನಿರ್ಮಿಸಲಾದ ಸುಸಜ್ಜಿತ ಬಸ್ ಡಿಪೋ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಗೆ ಹೆಚ್ಚಿನ ಆದಾಯ ಬರುತ್ತಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ರಾಜ್ಯಾದ್ಯಂತ ಹೊಸ ಬಸ್ಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ನೂತನ ಡಿಪೋದಲ್ಲಿ ಬಸ್ಗಳ ದುರಸ್ತಿಗಾಗಿ ಹೈಟೆಕ್ ವರ್ಕ್ಶಾಪ್, ಸಿಬ್ಬಂದಿ ವಿಶ್ರಾಂತಿ ಕೊಠಡಿ ಹಾಗೂ ಸುಸಜ್ಜಿತ ವಾಹನ ನಿಲುಗಡೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗ್ರಾಮೀಣ ಮತ್ತು ನಗರ ಭಾಗದ ಪ್ರಯಾಣಿಕರಿಗೆ ಹೆಚ್ಚಿನ ಬಸ್ ಸೌಲಭ್ಯ ಒದಗಿಸುವುದು ಹಾಗೂ ಬಸ್ಗಳ ನಿರ್ವಹಣೆಯನ್ನು ಉತ್ತಮಪಡಿಸುವುದು ಈ ಡಿಪೋದ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರಾಗಿ ಇಂದು ಜಿ ಸತ್ಯವತಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ

0: ಸಿದ್ದರಾಮಯ್ಯ, ಕಾನೂನು ಸಚಿವ ಎಚ್ಕೆ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್ ಉಪಸ್ಥಿತರಿದ್ದರು. ಮಾನ್ಸೂನ್ ಪೂರ್ವ ಸಿದ್ದತೆ ಪ್ರಯುಕ್ತ ಜಿಬಿಎ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು, ಚರಂಡಿ, ಹೂಳು ತೆಗೆಯುವುದು, ಶೋಲ್ಡರ್ ಡ್ರೈನ್ ಮತ್ತು ಗ್ರೇಟಿಂಗ್ಸ್ಗಳ ಸ್ವಚ್ಛತೆಯನ್ನು ಖಾತರಿಪಡಿಸಿಕೊಳ್ಳಲು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪಾಲಿಕೆಗಳ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ತಂಡಗಳನ್ನು ರಚಿಸಿ ಆಯಾ ನಗರ ಪಾಲಿಕೆಗಳ ವ್ಯಾಪ್ತಿಯ ಎಲ್ಲಾ ಆರ್ಟೀರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳ ಮಳೆ ನೀರು ಚರಂಡಿಗಳಲ್ಲಿ 1 ಕಿಲೋಮೀಟರ್ಗಳಷ್ಟು ಕನಿಷ್ಠ 10 ಕಡೆ ಡ್ರೈನ್ ಸ್ಲಾಬ್ಗಳ ಅಥವಾ ಗ್ರೇಟಿಂಗ್ಗಳನ್ನು ತೆರೆದು ನೀರು ಸರಾಗವಾಗಿ ಹರಿಯಲು ಅವಕಾಶವಿದೆಯೇ ಎಂಬುದನ್ನು ಪರಿಶೀಲಿಸುವಂತೆ ಸೂಚನೆ ನೀಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಪತ್ರಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಮೇಲೆ ಬಿಜೆಪಿ ವಿಜೇತ ಅಭ್ಯರ್ಥಿ ಡಿಎನ್ ಜೀವರಾಜ್ ಸೇರಿದಂತೆ 3 ವಿರುದ್ದ ಪೊಲೀಸರು ಚಿಕ್ಕಮಗಳೂರು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಇಂದು ಪ್ರಕರಣ ದಾಖಲಿಸಿದ್ದಾರೆ. ಮೇ 3ರಂದು ಅಂಚೆ ಮತ ಎಣಿಕೆ ಮೇಜಿನ ಏಜೆಂಟ್ ಆಗಿ ಸೇವೆ ಸಲ್ಲಿಸಿದ್ದ ವಕೀಲ ಸುಧೀರ್ ಕುಮಾರ್ ಮುರೊಳ್ಳಿ ಈ ಸಂಬಂಧ ದೂರು ದಾಖಲಿಸಿದ್ದಾರೆ. ಎಣಿಕೆ ಪ್ರಕ್ರಿಯೆಯಲ್ಲಿ ಮತಪತ್ರಗಳನ್ನು ತಿರುಚಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಬಿಜೆಪಿ ಶಾಸಕ ಜೀವರಾಜ್, ಸೋಲಿನ ಬಳಿಕ ಮತ ತಿರುಚುವಿಕೆ ಆರೋಪ ಮಾಡುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ಗೆ ಗೆಲುವು, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಜಯ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿನ್ನೆಲೆ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ. ರಾಜ್ಯದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು ಕ್ರಮ, ಸಚಿವ ಡಾ ಎಂಸಿ ಸುಧಾಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಧಾರವಾಡ ಕೇಳುಗರೆ ಗಮನಿಸಿ, ಈ ಸಂಜೆ 7:45ಕ್ಕೆ ಚಿತ್ರಗೀತೆಗಳು, 8 ಗಂಟೆಗೆ ಶಿರಾಜ್ ಏಗುಲ್ ಉರ್ದು ಕಾರ್ಯಕ್ರಮ, 9:15ಕ್ಕೆ ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 9:30ಕ್ಕೆ ನಾಟಕ ಹಳೆಯ ಟ್ರಂಕು, ರಚನೆ ವೈಜಿ ಭಗವತಿ, ನಿರ್ದೇಶನ ಡಾಕ್ಟರ್ ಬಸುಬೇವಿನ್ ಗಿಡದ್, ನಿರ್ಮಾಣ ಜಿ ಸುರೇಖಾ ಸುರೇಶ್. 10 ಗಂಟೆಗೆ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಕೀರ್ತನೆ, ಕಲಬುರಗಿ ಶರಣಬಸವೇಶ್ವರ ಪ್ರಸಂಗವನ್ನು ಕೇಳುತ್ತೀರಿ. 10:30ಕ್ಕೆ ಹೆಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ.

0: ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲಾ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ?
1: ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ.
2: RPL ಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ.
3: ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಧಾರವಾಡದ ಹಿರೇಮಲ್ಲೂರೀಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಈ ಸಾಲಿಗೆ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯಕ್ಕಾಗಿ ಪ್ರವೇಶಗಳು ಪ್ರಾರಂಭ.
4: ಕಾಲೇಜಿನ ವಿಶೇಷತೆ, ಪಿಯು ಬೋರ್ಡ್ನಿಂದ ಎ ಗ್ರೇಡ್ ಪಡೆದಿದೆ.
3: ಪ್ರಥಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗೆ 10 ಗ್ರಾಂ ಚಿನ್ನದ ಪದಕ.
4: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 4 ಲಕ್ಷ ರೂಪಾಯಿ ಶಿಷ್ಯ ವೇತನ.
3: ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯಗಳು, ನುರಿತ ಅಧ್ಯಾಪಕರಿಂದ ಪರಿಣಾಮಕಾರಿ ಬೋಧನೆ.
4: ವಸತಿ ನಿಲಯದ ವ್ಯವಸ್ಥೆ, ಸಿಇಟಿ, JEE, ನೀಟ್ ಮತ್ತು BSc ಅಗ್ರಿ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ.
3: ಹಿರೇಮಲ್ಲೂರು ಈಶ್ವರನ್ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ.
4: ಸಂಪರ್ಕಿಸಿ
3: 8277583580 8277583612.
5: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
6: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
5: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
6: SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
5: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ.
6: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
5: ಮೊಬೈಲ್ 9944830999 4.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್.
9: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಅಪನೆ ಸೇ ಊಪರ್ ಕಾ ಜೋ ಸ್ಟೂಡೆಂಟ್ ಹೈ ಹಮಸೆ ಜ್ಯಾದಾ ಹುಶಿಯಾರ್ ಹೈ ಉಸ್ಕೋ ಕಹೋ ಮೈ 5-10 ಮಿನಿಟ್ ಮೇರೆ ಸಾಥ್ ಬೈಠೋ, ಮುಜೆ ಬತಾವೋ ಮೈ ಯೇ ಸೋಚ್ ರಹಾ ಹೂಂ ಠೀಕ್ ಹೈ ಕ್ಯಾ.
1: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.
3: हार्ट फिशर के बंदागा एक्सपीरियंस मेक्स ऑल द डिफरेंस. 25 इयर्स लेगेसी ओंदिगे नारायणा हेल्थ सिटी एक्सपर्ट अडल्ट एंड पीडियाट्रिक कार्डियक स्पेशलिस्ट्स अन्नु जोतेगे तंदिरे अडवांस्ड टेक्नोलॉजी मत्तु प्रूवन आउटकम्स. प्रिवेंटिव हार्ट चेकअप्स निंदा मोस्ट ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್.
4: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
5: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
4: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
5: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
4: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಸುಸಜ್ಜಿತ ಹಾಸ್ಟೆಲ್,
1: ಆಟದ ಮೈದಾನ,
0: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
1: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
0: 8123042637.
2: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಕೃಷಿ ಶೋಧನೆ ಸಾಧನೆ.
3: ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ

0: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
1: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
1: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
0: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಾಂಬಾರ್ ಬೆಳೆಗಳ ಕೃಷಿ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಹೇಮಂತ್ ರಾಮಡಗಿ.
3: ನಮ್ಮೆಲ್ಲ ರೈತ ಬಾಂಧವರಿಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಸಾಂಬಾರ್ ಬೆಳೆ ಅಂದರೆ ಮಸಾಲೆ ಬೆಳೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕಂದರೆ ಅನೇಕ ರೈತರು, ನೀರಾವರಿ ಇದ್ದವರು ಇದ್ದಾರೆ, ಒಣಬೇಸಾಯ ಇದ್ದವರು ಇದ್ದಾರೆ, ಹೆಚ್ಚು ಮಳೆಯಾಗುವಂಥ ಪ್ರದೇಶ ಮಲೆನಾಡವರು ಇದ್ದಾರೆ, ಕರಾವಳಿ ಪ್ರದೇಶದವರು ಕೂಡ ಈ ಬೇರೆ ಬೇರೆ ತರಹದ ಮಸಾಲೆ ಬೆಳೆಗಳನ್ನು ಸಹಜವಾಗಿ ಬೆಳೀತಾ ಇರ್ತಾರೆ. ಅರಣ್ಯದಲ್ಲಿ ನೈಸರ್ಗಿಕವಾಗಿ ಅನೇಕ ಮಸಾಲೆ ಬೆಳೆಗಳು ಬೆಳೀತಾ ಇರ್ತವೆ. ಅವುಗಳನ್ನು ಕಿರು ಉತ್ಪನ್ನಗಳು ಅಂಥೇಳಿ ರೈತರು ಅವನ್ನು ಸಂಗ್ರಹಿಸಿ ಮತ್ತೆ ಮಾರಾಟ ಮಾಡೋದು ಹೀಗೆಲ್ಲನೂ ಮಾಡ್ತಾ ಇರ್ತಾರೆ. ಕೆಲವು ಬೇರುಗಳು, ಕೆಲವು ಎಲೆಗಳು, ಕೆಲವು ಕಾಂಡಗಳು, ಹೂವುಗಳು, ಮೊಗ್ಗುಗಳು, ಬೇರೆ ಬೇರೆ ತರಹದ ಈ ಉತ್ಪನ್ನಗಳು ಸಾಂಬಾರ್ ಅಥವಾ ಮಸಾಲೆ ಬೆಳೆಗಳ ಆಗಿ ನಮಗೆ ಸಿಗ್ತಾ ಇರ್ತವೆ. ಹಾಗಾಗಿ ಇವುಗಳನ್ನು ನಾವು ಬೇಸಾಯ ಮಾಡಬೇಕಾಗಿತ್ತು ಅಂದರೆ ಹವಾಗುಣ ಹೇಗೆ ನೋಡಬೇಕು, ಮಣ್ಣನ್ನು ಹೇಗೆ ಗುರುತಿಸಬೇಕು, ನೀರಿನ ಲಭ್ಯತೆ ಹೇಗೆ, ಹೆಚ್ಚು ಮಳೆಯಾಗುವ ಪ್ರದೇಶ, ಕಡಿಮೆ ಮಳೆಯಾಗುವ ಪ್ರದೇಶ, ನಮ್ಮ ನಮ್ಮ ಪ್ರದೇಶದೊಳಗೆ ಇಂತೆಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಈ ನಿಟ್ಟಿನೊಳಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರು. ನಮಸ್ಕಾರ ಹೆಗಡೆ ಅವರಿಗೆ.
4: ನಮಸ್ಕಾರ.
3: ಈ ಸಾಂಬಾರ್ ಅಥವಾ ಮಸಾಲೆ ಬೆಳೆಗಳು, ಅದರ ಪ್ರಾಮುಖ್ಯತೆ ಸ್ವಲ್ಪ ಹೇಳ್ತೀರಿ?
4: ಮಸಾಲೆ ಬೆಳೆಗಳಂತಂದರೆ ಈಗ ಇದ್ರ ಪ್ರಾಮುಖ್ಯತೆ ಹೇಳಬೇಕಂದ್ರೆ ನಮ್ಮ ದೇಶದ ಪ್ರಾಮುಖ್ಯತೆನೇ ಹೇಳ್ದಂಗೆ. ಯಾಕೆ ಕೇಳಿದ್ರೆ ನಮ್ಮ ದೇಶದ ಒಂದು ಚರಿತ್ರೆ ತಗೊಂಡ್ರೆ ಇದು ಮಸಾಲೆ ಬೆಳೆಗಳಿಂದೇ ಶುರುವಾಗುತ್ತೆ. ಅದು ಒಂದೊಂದು ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಮಸಾಲೆ ಬೆಳೆಗಳಿಗೆ ಪ್ರಸಿದ್ಧವಾಗುವಂಥ ದೇಶ ಭಾರತವನ್ನು ಭೇಟಿ ಮಾಡಲಿಕ್ಕೆ ಬಂದವರು ಎಲ್ಲರೂ ಬಂದಿರೋದು ಇದರ ಒಂದು ಮಸಾಲೆ ಬೆಳೆಗಳ ಆಕರ್ಷಣೆಗಾಗಿ. ಯಾಕೆ ಮಸಾಲೆ ಬೆಳೆಗಳು ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ಕೇಳಿದ್ರೆ ನಮ್ದು ಯಾವುದೇ ಒಂದು ಆಹಾರ ಪದಾರ್ಥ ಸಹಿತ ಮಸಾಲೆ ಇಲ್ಲದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅನ್ನ ತೊಗರಿ, ರೊಟ್ಟಿ ತೊಗರಿ, ಅದಕ್ಕೆಲ್ಲ ಏನು ಸಂಗಡ ಏನಿರುತ್ತಲ್ಲ ಅದರ ರುಚಿಗಾಗಿ ನಾವು ಸಾಂಬಾರು ಅಂದರೆ ಸಾಂಬಾರು ಪದಾರ್ಥಗಳೇನು ಕೇಳಿದರೆ ಮುಖ್ಯವಾಗಿ ಇವು ರುಚಿ ಅಥವಾ ಒಂದು ಸುವಾಸನೆ ಅಥವಾ ಒಂದು ಬಣ್ಣವನ್ನು ಕೊಡಲಿಕ್ಕಾಗಿ ಉಪಯೋಗಿಸುವಂಥ ಒಂದು ಗಿಡದ ಬೇರೆ ಬೇರೆ ಭಾಗಗಳು,
3: ಔಷಧೀಯ ಗುಣಗಳು.

0: ಇದು ಅಲ್ಲದೆ ಇದು ಪ್ರಾಮುಖ್ಯವಾಗಿ ಯೂಸುವಂಥ ಪ್ರಧಾನವಾಗಿ ಉಪಯೋಗ ಇದು. ಇದು ಅಲ್ಲದೆ ಔಷಧಿ ಗುಣಗಳಿದ್ದಾವೆ, ಇವುಗಳನ್ನು ಆಹಾರ ಪದಾರ್ಥದ ಸಂಗ್ರಹಣೆ ಮಾಡುವಂಥ ಒಂದು ಅವುಗಳ ಗುಣಧರ್ಮ ಇದರೊಳಗಿದೆ. ಇದು ಅಲ್ಲದೇ ಸಹಿತ ಮೊದಲಿನ ಕಾಲದಲ್ಲಿ ಯಾವಾಗ ನಮ್ದೇನು ರೆಫ್ರಿಜರೇಷನ್ ಅಥವಾ ಈಗೇನು ರೆಫ್ರಿಜರೇಟರ್ ಇಲ್ಲಾಗಿತ್ತಲ್ಲ, ಆವಾಗ ಆಹಾರ ಪದಾರ್ಥಗಳನ್ನು ಒಂದು ಸಂಗ್ರಹಣೆ ಮಾಡಲಿಕ್ಕೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಆ ಕಾರಣದಿಂದ ಅದರಲ್ಲೂ ಏನು ಯುರೋಪ್ ಏನಿದೆ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಿಗೆ ಇವುಗಳ ಅವಶ್ಯಕತೆ ಬಹಳ ಇತ್ತು. ಸೊ ಅದಕ್ಕಾಗಿ ಅವು ಹುಡುಕೊಂಡು ಭಾರತಕ್ಕೆ ಬಂದಿದ್ದಾರೆ. ಸೊ ಆ ನಂತರ ಮುಂದೆ ನಮಗೆಲ್ಲ ಗೊತ್ತಿದೆ, ಭಾರತವನ್ನು ಭಾಳಷ್ಟು ಕಾಲ ಪರಕೀಯರು ಆಳಿದ್ರು. ಇದು ಸಹಿತ ಮಸಾಲೆ ಬೆಳೆಗಳಿಗೆ ಬಂದಂಥ ಒಂದು ವ್ಯಾಪಾರಕ್ಕೆ ಬಂದಂಥ ಒಂದು ಏನು ಬೇರೆ ದೇಶದವರು ಇದಲ್ಲ ಅವರ ಒಂದು ಕೆಲಸ ಅಷ್ಟೇ ಬಿಟ್ಟರೆ. ಸೊ ಇದು ಆ ರೀತಿಯಲ್ಲಿ ಪ್ರಾಮುಖ್ಯತೆ. ಇನ್ನು ಈಗಿನ ಪರಿಸ್ಥಿತಿಯಲ್ಲಿ ನಾವು ಅದು ಚರಿತ್ರಿಕವಾದಂಥ ಒಂದು ಪ್ರಾಮುಖ್ಯತೆ ತಗೊಂಡು ಈಗಿನ ಪರಿಸ್ಥಿತಿಯಲ್ಲಿ ಈ ಮಸಾಲೆಗಳು ಬೆಳೆಯೋದು ಏನು ಒಂದು ಲಾಭದಾಯಕ ಬೆಳೆಗಳು. ಇವುಗಳು ಏನು ಬೆಳೆದಾಗ ನಮಗೆ ಯಾವುದೇ ಬೆಳೆ ತೊಗೊಳ್ರಿ, ಅದು ಕಾಳುಮೆಣಸು ಇರ್ಬೋದು, ಅರಿಶಿನ ಇರ್ಬೋದು, ಇವು ಒಳದೆಲ್ಲ ನಮ್ಮ ಸಾಧಾರಣ ಬೇಸಾಯ ಬೆಳೆಗಳಿಗಿಂತ ಲಾಭ ಆಗುತ್ತೆ ರೈತರಿಗೆ. ಆಮೇಲೆ ದೇಶಕ್ಕೆ ಹೇಳಬೇಕಂತಾದರೆ ಇದು ನಮ್ಮ ದೇಶಕ್ಕೆ ಸುಮಾರು 22,000 ಕೋಟಿ ಪ್ರತಿ ವರ್ಷಕ್ಕೆ ರಫ್ತನ್ನು ಕೊಡುವಂತಹ ಒಂದು ಈ ನೀವು ಯಾವುದೇ ಕೃಷಿ ಉತ್ಪನ್ನಗಳಲ್ಲಿ ಇದೊಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂದರೆ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವಂಥದ್ರಲ್ಲಿ ಈ ಪ್ರಾಮುಖ್ಯತೆ ಬಹಳ ಮುಖ್ಯ. ನೀವು ಕೆಲವೊಂದು ಏನು ಮಸಾಲೆ ಪದಾರ್ಥಗಳನ್ನು ನೇರವಾಗಿ ಔಷಧಿಯಾಗಿ ಉಪಯೋಗಿಸೋದು, ಅರಿಶಿನ ಇರ್ಬೋದು, ಕಾಳುಮೆಣಸು ಇರ್ಬೋದು, ಶುಂಠಿ ಇರ್ಬೋದು, ಇಲ್ಲ ಲವಂಗ ಇರ್ಬೋದು, ಇವುಗಳನ್ನು ನೇರವಾಗಿ ಹಚ್ಬೋದು. ಒಂದು ಗಾಯ ಆಯಿತು ಅಂದರೆ ಅರಿಶಿನ ಪುಡಿ ಅಥವಾ ಅರಿಶಿನ ಪೇಸ್ಟ್ ಮಾಡಿ ಹಚ್ಚಿದರೆ ಆಗಿ ಗುಣ ಆಗುತ್ತೆ. ಅಂದರೆ ಈ ರೀತಿ ನೇರವಾಗಿ ಔಷಧಿ, ಅದರಲ್ಲಿ ಈಗ ಅರಿಶಿನದಿಂದ ತೆಗೆದಂಥ ಕರ್ಕ್ಯುಮಿನ್ ಅಂತ ಒಂದಿದೆ, ಇದು ಟ್ಯಾಬ್ಲೆಟ್ ರೂಪದಲ್ಲಿ ಲಭ್ಯ ಇದೆ, ಅದು ಕ್ಯಾನ್ಸರ್ ಟ್ರೀಟ್ಮೆಂಟ್. ಈ ರೀತಿ ನೇರವಾಗಿ ಉಪಯೋಗ. ಇದಲ್ಲದೆ ಬೇರೆ ಬೇರೆ ನಮ್ಮ ಭಾರತೀಯದ ಒಂದು ಔಷಧಿ ಪದ್ಧತಿಗಳೇನಿದಾವಲ್ಲ, ಆಯುರ್ವೇದ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧಾರ್ಥ, ಇವುಗಳಲ್ಲೆಲ್ಲ ಹೆಚ್ಚಿನಗಳಲ್ಲಿ ಸಾಂಬಾರ ಪದಾರ್ಥ ಒಂದು ಮುಖ್ಯವಾದಂಥ ಅಂಶ ಆಗಿರುತ್ತೆ. ಅದು ಬೇರೆ ಬೇರೆ ಸಾಂಬಾರ ಪದಾರ್ಥ ಇವೆಲ್ಲವ ನಾವು ಈ ಸಾಂಬಾರ ಪದಾರ್ಥ ಪ್ರಾಮುಖ್ಯತೆಯನ್ನು ಹೇಳಲಿಕ್ಕೆ ನಾವು ತಗೊಳ್ಬೇಕಾದಂಥದ್ದು ಒಂದು ಅವುಗಳ ಕ್ವಾಲಿಟಿ ಅಂತ ಹೇಳೋದು.
1: ವಿವಿಧತೆ ಇದೆ ಇದರಲ್ಲಿ.
0: ನೀವು ಸಾಂಬಾರು ಪದಾರ್ಥದಲ್ಲಿ ಎಷ್ಟು ವಿವಿಧತೆ ಇದೆ ಕೇಳಿದ್ರೆ, ಸುಮಾರಾಗಿ ನಾವು ನಮ್ಮ ದೇಶದಲ್ಲಿ ಸಾಂಬಾರು ಮಂಡಳಿ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸೌತೆ. ಅವರೇ ಭಾರತದಲ್ಲಿ 52 ಸಾಂಬಾರು ಪದಾರ್ಥಗಳನ್ನು ಬೆಳೆಗಳನ್ನು ಬೆಳಿಬೋದು ಅಂತ ಹೇಳ್ತಾರೆ. ಆದರೂ ಸಹಿತ ನಾವು ನೋಡ್ರಿ, ಇಲ್ಲಿ ಕೆಲವೊಂದು ಬಳ್ಳಿಗಳಿದ್ದಾವೆ, ಕಾಳುಮೆಣಸು ಇರ್ಬೋದು ಅಥವಾ ವ್ಯಾನಿಲಾ ಇರ್ಬೋದು ಬಳ್ಳಿಗಳು. ಇನ್ನು ಕೆಲವೊಂದು ಮರಗಳಿದ್ದಾವೆ, ಅವು ಈ ಲವಂಗ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇಲ್ಲ ಕೋಕಮ್ ಇರ್ಬೋದು. ಇನ್ನು ಕೆಲವೊಂದು ಗಡ್ಡೆಗಳು ಅಂದರೆ ಕಡಿಮೆ ಅವಧಿಯಲ್ಲಿ ಬೆಳೀತವೆ, ಗಡ್ಡೆಗಳಿಂದ ಉಪಯೋಗ ಆಗುವಂಥ ಪದಾರ್ಥಗಳು, ಕೆಲವೊಂದು ಬೀಜದಿಂದ, ಈ ಉದಾಹರಣೆಗೆ ಹವೀಜ ಇರ್ಬೋದು ಅಥವಾ ಕೊತ್ತಂಬರಿ, ಮೆಂತೆ, ಇವೆಲ್ಲ ಬೀಜದಿಂದ. ಸೊ ಈ ರೀತಿ ಕಡಿಮೆ ಅವಧಿ ಬೆಳೆಗಳಿದ್ದಾವೆ, ಮಧ್ಯಮ ಅವಧಿ ಬೆಳೆಗಳಿದ್ದಾವೆ, ವಾರ್ಷಿಕ ಅವಧಿಗಳು ಬೆಳೆದಾವೆ. ಈ ರೀತಿಯಾಗಿ ನಿಮಗೆ ಬಹುವಾರ್ಷಿಕಗಳು ಇದಾವೆ. ಯಾಲಕ್ಕಿ ಬಹುವಾರ್ಷಿಕ ಆದರೆ ಕಡಿಮೆ ಎತ್ತರದಲ್ಲಿ ಬೆಳೆಯುವಂಥ. ಇನ್ನು ಉಪಯೋಗವನ್ನು ಯಾವ್ಯಾವ ಭಾಗವನ್ನು ಉಪಯೋಗಿಸ್ತಿರೋದ್ರೆ ಅಲ್ಲೂ ವಿವಿಧತೆ ಕಾಣುತ್ತೆ. ನೀವು ಕೆಲವೊಂದರಲ್ಲಿ ಬೀಜನ ಉಪಯೋಗಿಸ್ಬೋದು, ಕೆಲವೊಂದರಲ್ಲಿ ಕಾಯನ್ನು ಉಪಯೋಗಿಸ್ಬೋದು, ಮೆಣಸು ಇಂಥವೆಲ್ಲ ಕಾಯನ್ನೇ ಉಪಯೋಗಿಸ್ತೀವಿ, ಹವೀಜ ಎಲ್ಲ ಬೀಜ ಉಪಯೋಗಿಸ್ತೀವಿ. ಇನ್ನು ಕೆಲವೊಂದರಲ್ಲಿ ಅವುಗಳ ತೊಗಟೆ ಉಪಯೋಗಿಸ್ತೀವಿ, ಉದಾಹರಣೆ ದಾಲ್ಚಿನ್ನಿ ತೊಗೊಂಡ್ರೆ. ಇನ್ನೊಂದರಲ್ಲಿ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ, ಲವಂಗ ತೊಗೊಂಡ್ರೆ ಮೊಗ್ಗುಗಳನ್ನು ಉಪಯೋಗಿಸ್ತೀವಿ. ಈ ರೀತಿ ಬೇರೆ ಬೇರೆ ಭಾಗಗಳನ್ನು ಉಪಯೋಗಿಸೋದ್ರ ಕರಿಬೇವು ತೊಗೊಂಡ್ರೆ ಎಲೆಗಳನ್ನು ಸಹಿತ ಹೋಗ್ತೀವಿ. ಈ ರೀತಿ ಬೇರೆ ಬೇರೆ ಇದನ್ನು ತೊಗೊಂಡಾಗ ಆಮೇಲೆ ವಾತಾವರಣದಲ್ಲೂ ಕೆಲವೊಂದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಬೆಳೀತವೆ, ಕೆಲವೊಂದು ಅತಿ ಕಡಿಮೆ ಮಳೆ ಪ್ರದೇಶದಲ್ಲಿ ಬೀಳುತ್ತವೆ, ಕೆಲವೊಂದು ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಿದ್ದಾವೆ. ಉದಾಹರಣೆಗೆ ಮೆಂತೆಗಿಂತ ಎಲ್ಲ ಪ್ರಾಮುಖ್ಯವಾಗಿ ಬೆಳೆಯುವಂಥದ್ದು ಚಳಿಗಾಲದಲ್ಲಿ, ಹಿಂಗಾರಿನಲ್ಲಿ ಬೆಳೆಯುವಂಥದ್ದು. ಈ ರೀತಿಯಾಗಿ ನಮಗೆ ಬಹಳ ವಿವಿಧ ಇಡೀ ದೇಶನು, ಇದು ನಮ್ಮ ಭಾರತದಲ್ಲೇ ತೊಗೊಂಡು ಇನ್ನು ಜಾಗತಿಕವಾಗಿ ಕಳೆದು, ಇನ್ನೂ ಅಲ್ಲದೆ ಸಾಕಷ್ಟು ಸಾಂಬಾರ ಪದಾರ್ಥಗಳು ಶೀತೋಷ್ಣ ವಲಯದ ಅಲ್ಲಿ ಸಹಿತ ಬೆಳೆಯುವಂಥ ಬೆಳೆಗಳು ಇದ್ದಾವೆ.
1: ಅಂದರೆ ನಮ್ಮ ದೇಶ ಇದೆಯಲ್ಲ, ದೊಡ್ಡ ಭೂಭಾಗವನ್ನು ಹೊಂದಿದೆ, ನೈಸರ್ಗಿಕವಾಗಿ ತಾನೇ ಆಯ್ಕೆ ಮಾಡ್ಕೊಂಡು ಬೆಳೀತಾ ಇರುತ್ತದೆ. ನಮ್ಮ ಕರ್ನಾಟಕನ ತಗೊಂಡ್ರೆ ಯಾವ್ಯಾವ ಬೆಳೆಗಳನ್ನು ಇಲ್ಲಿ ಹೆಚ್ಚಾಗಿ ಮತ್ತು ಪ್ರಾಮುಖ್ಯತೆಯಿಂದ ಬೆಳೀತಾ ಇದೆ?
0: ನಮ್ಮ ಕರ್ನಾಟಕದ ಏನಿದೆ, ನಮ್ಮದು ಎಲ್ಲ ರೀತಿ ವಾತಾವರಣ ಇದೆ. ಈ ಕಡೆ ಮಲೆನಾಡು ಇದೆ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶ, ಕರಾವಳಿ ಇದೆ, ಆಮೇಲೆ ಬಯಲು ಪ್ರದೇಶ ಅಥವಾ ಹೆಚ್ಚಿನ ಉಷ್ಣತೆ ಇರುವಂಥ ಪ್ರದೇಶ. ಆ ಕಾರಣದಿಂದ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ದೇಶದಲ್ಲಿ ಬೆಳೆಯುವಂಥ ಕೆಲವೊಂದು ಬೆಳೆಗಳು ಬಿಟ್ಟರೆ, ಉದಾಹರಣೆಗೆ ಕೇಸರಿ ಇದೆಯಲ್ಲ, ಅಂಥ ಒಂದು ಎರಡು ಕೆಲವೊಂದು ಬೆಳೆಗಳು ಬಿಟ್ಟರೆ ಅಥವಾ ಜೀರಿಗೆ ಬಿಟ್ಟರೆ ಎಲ್ಲ ಬೆಳೆಗಳನ್ನು ಬೆಳಿಬೋದು. ಆದರೆ ಬೇರೆ ಬೇರೆ ವಾತಾವರಣದಲ್ಲಿ, ತೀರ ಪ್ರದೇಶದಲ್ಲಿ ಹೋದಾಗ ನಮಗೆ ಕಾಳುಮೆಣಸು ಮತ್ತು ಜಾಯಿಕಾಯಿಯನ್ನು ಬೆಳಿಬೋದು. ಮಲೆನಾಡು ಅಂತೀವಲ್ಲ, ಅಲ್ಲಿ ಹೋದರೆ ನಿಮಗೆ ಯಾಲಕ್ಕಿ, ಕಾಳುಮೆಣಸು, ಅರಿಶಿನ, ಶುಂಠಿ, ಈ ರೀತಿ ಈ ಬೆಳೆಗಳನ್ನೆಲ್ಲ ಬೆಳಿಬೋದು. ಇನ್ನು ಅರೆ ಮಲೆನಾಡು ಅಂತ ಏನಂತೀವಲ್ಲ, ಈಗ ಧಾರವಾಡದಿಂದ ಬೆಳವಣಿಗೆ ಇಲ್ಲೆಲ್ಲ ನಮಗೆ ಏನು ಕೇಳಿದ್ರೆ, ಈ ಕೆಲವೊಂದು ಬೆಳೆ ಈ ಕಡೆನೂ ಬರ್ತಾ ಇದ್ದಾವೆ. ಉದಾಹರಣೆಗೆ ಕಾಳುಮೆಣಸು ಒಂದು ಇದಕ್ಕಷ್ಟೇ ಬೆಳೆಯುವಂಥದ್ದೇನು ಬೆಳೆ ಆಗಿತ್ತಲ್ಲ ಇಲ್ಲಿ ಘಟ್ಟ ಪ್ರದೇಶದಲ್ಲಿ, ಈಗ ಅದನ್ನು ಸಹಿತ ಅಡಿಕೆ ತೆಂಗು ಅಂತ ನೆರಳು ಪ್ರದೇಶದಲ್ಲಿದ್ದರೆ ಇಲ್ಲೂ ಸಹಿತ ಬೆಳಿಬೋದು. ಇವೆಲ್ಲ ಹೆಚ್ಚು ಮಳೆ ಅಥವಾ ಸಾಧಾರಣ ಮಳೆ ಬೀಳುವಂಥದ್ದು. ಇನ್ನು ಕಡಿಮೆ ಮಳೆ ಬೀಳುವಂಥ ಬಯಲು ಪ್ರದೇಶಗಳಲ್ಲಿ ನಮಗೆ ಮುಖ್ಯವಾದಂಥ ಬೆಳೆ ಅಂದರೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲ ಈಗೇನು ಇತ್ತೀಚೆಗೆ ಹೊಸ ಹೊಸ ಬೆಳೆಗಳನ್ನು ನಾವು ಸೇರ್ತಾ ಇದ್ದೀವಿ. ಅದರಲ್ಲಿ ಅಜ್ವಾನ್ ಒಂದು ಹೌದು, ಕೊತ್ತಂಬರಿ ಹೌದು, ಇವುಗಳನ್ನು ಈ ರೀತಿ. ಇನ್ನೊಂದು ನಾವು ಯಾವಾಗಲೂ ಮರೆಯುವಂಥ ಒಂದು ಮುಖ್ಯವಾದಂಥ ಮಸಾಲೆ ಬೆಳೆ ಏನು ಕೇಳಿದ್ರೆ ಹುಣಸೆ. ಇದೆ ಎಂದು

0: ಬಯಲು ಪ್ರದೇಶಗಳಲ್ಲಿ ಹೆಚ್ಚುವಂಥದ್ದು. ನಮ್ಗೆ ಇದು ಹೇಗಿದೆ ಕೇಳಿದ್ರೆ
1: ಕಡಿಮೆ ಮಳೆ ಆಗುತ್ತದೆ,
0: ಕರ್ನಾಟಕ ಮುಖ್ಯವಾದಂತ ಒಂದು ರಾಜ್ಯ ಇದರಲ್ಲಿ ಬೆಳೆಯುವಂಥದ್ರು
1: ಫುಲ್ಸಾಗಿ ಬೆಳೆಯುತ್ತೆ.
0: ಅಂತ ಒಳ್ಳೆ ಜಮೀನು ಅಲ್ದೋದ್ರು ಸಹಿತ ಬೆಳೆಯುವಂತ ಒಂದು ಬೆಳೆ ಅದು.
1: ಇದಕ್ಕಿಂತ ಮಣ್ಣೇ ಬೇಕು ಹಂಗೇನ್ರಿ ಇರುತ್ತಾ?
0: ಪ್ರದೇಶಗಳನ್ನು ಹೇಳಿದ್ವಲ್ಲ ಅದೇ ರೀತಿಯಲ್ಲಿ ಅವುಗಳಿಗೆ ಮಣ್ಣಿನ ಒಂದು ಗುಣಧರ್ಮಗಳು ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಉಸುಕು ಮಣ್ಣು ಇರ್ಬೋದು ಅಥವಾ ಜಂಬಿಟ್ಟಿಗೆ ಮಣ್ಣು ಬರ್ಬೋದಲ್ಲ, ಅಂಥಲ್ಲೆಲ್ಲ ಏನು ಬಹುವಾರ್ಷಿಕ ಬೆಳೆಗಳಿದಾವಲ್ಲ, ಕಾಳುಮೆಣಸು, ಯಾಲಕ್ಕಿ, ಮರದ ಬೆಳೆಗಳು, ಮೆರದ ಸಾಂಬಾರು ಪದಾರ್ಥ ಅಂತೀವಿ, ಲವಂಗ, ಜಾಯಿಕಾಯಿ ಮತ್ತು ಚಕ್ಕೆ, ಇವುಗಳನ್ನು ಅಂಥ ಪ್ರದೇಶದಲ್ಲಿ ಬೆಳ್ಬೋದು. ಇನ್ನು ಎರಡು ಗಡ್ಡೆ ತರಕಾರಿಗಳಿದಾವೆ, ಯಾವುದು ಶುಂಠಿ ಮತ್ತು ಅರಿಶಿನ. ಇವಕ್ಕೇನು ಕೇಳಿದ್ರೆ ಫಲವತ್ತಾದ ಮಣ್ಣು ಬೇಕು, ಆದರೆ ನೀರು ಬಸಿದು ಹೋಗ್ತಾ ಇರಬೇಕು. ಇದರಲ್ಲಿ ಶುಂಠಿಗೆ ಸ್ವಲ್ಪ ಹೆಚ್ಚಿನ ಮಳೆ ಬೀಳುವಂಥ ಪ್ರದೇಶ ಆಗಿರಬೇಕು, ತಂಪಿರುವಂಥವ. ಆದರೆ ಅರಿಶಿನ ಹೇಗೆ ಕೇಳಿದ್ರೆ ಎಲ್ಲ ಪ್ರದೇಶಗಳು ಬರುವಂಥದ್ದು, ತೀರ ಪ್ರದೇಶದಿಂದ ಹಿಡಿದು ಬಯಲು ಪ್ರದೇಶದಲ್ಲೂ ಅದು ನೀರು ಬೇಕು. ಅಂದ್ರೆ ಕನಿಷ್ಠ ಒಂದು 8 ತಿಂಗಳ ಬೆಳೆ ಅದು, ನೀರಿನ ಅವಶ್ಯಕತೆ ಬಹಳ ಮುಖ್ಯ. ಇದು ಎಲ್ಲ ಪ್ರದೇಶದಲ್ಲಿ ಬರುವಂಥದ್ದು. ಇನ್ನು ಆದರೆ ಕಾಳು ಮೆಣಸು ಎಲ್ಲ ಏನು ಕೇಳಿದ್ರೆ ಇವಕ್ಕೆ ಸ್ವಲ್ಪ ವಾತಾವರಣದಲ್ಲಿ ಆರ್ದ್ರತೆ ಬೇಕು, ಹಗಲಿಂದು ಮತ್ತು ರಾತ್ರಿ ಉಷ್ಣತೆಯಲ್ಲಿ ವ್ಯತ್ಯಾಸ ಆಗಬಾರದು. ಸ್ವಲ್ಪ ನೆರಳಿನ ಪ್ರದೇಶದಲ್ಲಿ ಸಹಿತ ಬೆಳೆಯುವಂಥ ಯಾಲಕ್ಕಿ ಮತ್ತು ಮೆಣಸು ಇವು ಮತ್ತು ಜಾಯಿಕಾಯಿ ಸಹಿತ ಇವೆಲ್ಲ. ಇನ್ನು ಏನು ಹಿಂಗಾರು ಅಂತಿವಲ್ಲ, ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳು, ಬೀಜದಿಂದ ಬೆಳೆಯುವಂಥ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳು, ಅವಕ್ಕೆ ಏನು ಕೇಳಿದ್ರೆ ಕಡಿಮೆ ಉಷ್ಣತೆ ಬೇಕು, ಮಳೆ ಕಡಿಮೆ ಇರಬೇಕು, ವಾತಾವರಣ ಪೂರ್ತಿ ಶುಷ್ಕವಾಗಿರಬೇಕು. ಇಂಥ ಪ್ರದೇಶಗಳಲ್ಲಿ ಈ ಬೀಜದಿಂದ ತುಂಬ ಬೆಳೆಯುವಂಥ ಕೊತ್ತಂಬರಿ ಇರ್ಬೋದು, ಮೆಂತೆ ಇರ್ಬೋದು ಅಥವಾ ಅಜವಾನ್ ಇರ್ಬೋದು, ಇವನ್ನು ಬೆಳಿಬೋದು.
1: ಬಯಲು ಸೀಮೆಯಲ್ಲಿ ಬೆಳಿಬಹುದಾದಂಥ ಬೆಳೆಗಳು
0: ಬಯಲು ಸೀಮೆ ಅಂತ ಅಂದ್ಕೊಳ್ಳಿ ಏನಾಗುತ್ತೆ ನಮಗೆ, ಏನು ಇಲ್ಲಿ ವಾತಾವರಣಗಳೇನು ಕೇಳಿದ್ರೆ ಕಡಿಮೆ ಮಳೆ, ಭಾಳಷ್ಟು ಪ್ರದೇಶಗಳಲ್ಲಿ ಕಪ್ಪು ಮಣ್ಣಿದೆ, ಮಳೆ ಆಶ್ರಯದಲ್ಲಿ ಸಹಿತ ಈ ಕೆಲವೊಂದು ಬೆಳೆಗಳನ್ನು ಬೆಳಿಬೋದು. ಉದಾಹರಣೆ ಮೆಣಸಿನಕಾಯಿ, ಬೆಳ್ಳುಳ್ಳಿ ಈ ಏರಿಯಾದಲ್ಲಿ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಸಾಧಾರಣ ಬೆಳೆ. ಇದ್ರ ಬಿಟ್ಟು ಸಹಿತ ನಾವು ಅಜವಾನ್ ಅಥವಾ ಕೊತ್ತಂಬರಿ ಇವುಗಳನ್ನು ಬಹಳ ಒಂದು ಲಾಭದಾಯಕವಾಗಿ, ಯಾಕೆಂದರೆ ರೈತರು ಇನ್ನೂ ಅದನ್ನು ಅಕ್ಸೆಪ್ಟ್ ಮಾಡಿ, ಗಡಿ ಪ್ರದೇಶಗಳು ಹೋದರೆ ಬಿಜಾಪುರ ಇರ್ಬೋದು, ರಾಯಚೂರು ಇರ್ಬೋದು, ಬಳ್ಳಾರಿ ಇಲ್ಲೆಲ್ಲ ಈಗ ಅದು ಬೆಳಿಲಿಕ್ಕೆ ಶುರು ಮಾಡಿದ್ದಾರೆ ಇಂಥ ಬೆಳೆಗಳನ್ನು. ಇವೇನಾಗುತ್ತೆ ಕಡಿಮೆ ಮಳೆಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದಾದಂಥ ಕಡಿಮೆ ಅವಧಿಯ ಬೆಳೆಗಳು. ಇದಲ್ಲದೆ ನೀರಾವರಿ ಇತ್ತು ಅಂತಂದರೆ ಅರಿಶಿನವನ್ನು ಲಾಭದಾಯಕವಾಗಿ ಇಲ್ಲಿ ಬೆಳಿಬೋದು.
1: ಹಾಂ ಹಾಂ, ಈಗ ಅಂಗಾಂಶ ಕೃಷಿ ಅಂತ ತಂತ್ರಜ್ಞಾನ ಬಂದಾಗೂ ಕೂಡ ಇಲ್ಲಿ ಏನೇನು ಮಾಡಬಹುದು, ಎಂತೆಂಥ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆಯದು,
0: ಮಸಾಲೆ ಬೆಳೆಗಳು ಎಷ್ಟು ವೈವಿಧ್ಯತೆ ಇಲ್ಲ, ಅದೇ ರೀತಿ ಅವುಗಳನ್ನು ಸಸ್ಯಾಭಿವೃದ್ಧಿ ಮಾಡುವಂಥ ಇದು ಯಾಕೆ ತಿಳ್ಕೊಳ್ಳಬೇಕು ಕೇಳಿದ್ರೆ, ಪ್ರತಿಯೊಂದು ಗಿಡಕ್ಕೂ ಅದರದ್ದೇ ಆದಂಥ ಸಸ್ಯಾಭಿವೃದ್ಧಿ ವಿಧಾನ ಇದೆ. ಈಗ ಕೆಲವೊಂದನ್ನು ಕಾಂಡ ತುಂಡಿಂದ ಮಾಡ್ಬೋದು, ಅದರಲ್ಲಿ ಮುಖ್ಯವಾಗಿ ನಾವು ಈ ರೀತಿ ಅಭಿವೃದ್ಧಿ ಪಡಿಸುವಂಥದ್ದು ಕಾಳುಮೆಣಸು. ಇದರಲ್ಲಿ ಯಾವುದೇ ಬಳ್ಳಿದ ತುಂಡುಗಳಿಂದ ಮಾಡ್ಬೋದು. ಇನ್ನು ಗಡ್ಡೆಗಳಿಂದ ಮಾಡ್ಬೋದು, ಅದು ಅರಿಶಿನ ಮತ್ತು ಶುಂಠಿಗಳನ್ನು ಗಡ್ಡೆಗಳಿಂದ ಮಾಡ್ಬೋದು. ಇನ್ನು ಬೀಜದಿಂದ ಬಹಳಷ್ಟು ಇನ್ನು ಮಸಾಲೆ ಬೆಳೆಗಳನ್ನೆಲ್ಲ ಬೀಜದಿಂದ ಮಾಡ್ತೀವಿ, ಅದು ಏಲಕ್ಕಿ ಇರ್ಬೋದು ಅಥವಾ ಈ ಬೀಜ ತರಕಾರಿ ಇರ್ಬೋದು, ಲವಂಗ ಇರ್ಬೋದು, ಇವೆಲ್ಲ ಬೀಜದಿಂದ ಮಾಡ್ತೀವಿ. ಹಣ್ಣಿನ ಬೆಳೆಗಳನ್ನು ನಾವು ಸಾಧಾರಣವಾಗಿ ಕಸಿಗಿದ ಮೂಲಕನೇ ಮಾಡ್ತೀವಿ, ಆದರೆ ಇಲ್ಲಿ ಕೆಲವೊಂದೇ ಬೆಳೆಗಳನ್ನು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಒಂದು ಹುಣಸೆ, ಇನ್ನೊಂದು ಜಾಯಿಕಾಯಿ, ಇವುಗಳನ್ನು ಕಸಿ ಮೂಲಕ ಅಭಿವೃದ್ಧಿಪಡಿಸ್ತೀವಿ. ಇದರಲ್ಲೂ ಸುಧಾರಣೆಗಳಾಗಿದ್ದಾವೆ, ಬೇರೆ ಏನು ರಂಗದಲ್ಲಿ ಆದಂಗೆ ಇದರಲ್ಲಿ ಸಸ್ಯಾಭಿವೃದ್ಧಿ ವಿಧಾನದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ. ಅದರಲ್ಲಿ ಒಂದು ಮುಖ್ಯವಾದ್ದು ಅಂತ ಆದರೆ ಕಾಳುಮೆಣಸಿನಲ್ಲಿ ನಾವು ಬರೀ ತುಂಡನ್ನು ಮಾಡಿ ಮಾಡ್ತಿದ್ವಿ, ಅದರಿಂದ ಏನು ಒಂದಿಗೆ ಬಳ್ಳಿಯಿಂದ ಭಾಳ ಒಂದು 10-15 ಬರ್ತಿದ್ವು. ಆದರೆ ಈಗ ಅದರ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸ್ಬೇಕಂತಾದರೆ ಕಾಲಮ್ ಮೆಥಡ್ ಅಂತೀವಿ, ಅಂದರೆ ಒಂದು ದಂತಿಯ ಜಾಲರಿ ಇದ್ರಾಳಿ, ಅದರೊಳಗೆ ಮಣ್ಣು ಮತ್ತು ಏನು ಎರೆಗೊಳ ಗೊಬ್ಬರ ಹಾಕಿ ಅದಕ್ಕೆ ಬಳ್ಳಿ ಹಬ್ಸೋದು, ಸುತ್ತಲೂ ಬಳ್ಳಿ ಹಬ್ಸೋದು. ಅದರಿಂದ ಏನಾಗುತ್ತೆ, ಆ ಬಳ್ಳಿಗಳಲ್ಲಿ ಎಲ್ಲೆಲ್ಲಿ ಅದನ್ನು ಹತ್ಕೊಳ್ತಾವಲ್ಲ ಅಲ್ಲೆಲ್ಲ ಬೇರು ಬಂದು ಒಂದು ಬಳ್ಳಿಯಿಂದ 10-15 ನಮಗೆ ತುಂಡುಗಳು ಸಿಗುತ್ತವೆ. ಒಂದು ಗಿಡದಿಂದ ಒಂದು ವರ್ಷಕ್ಕೆ 40 ಗಿಡ ಬರುತ್ತೆ. ಈ ರೀತಿ ಬೇಗನೆ ಸಸ್ಯಾಭಿವೃದ್ಧಿ ಮಾಡುವಂಥ ವಿಧಾನಗಳನ್ನು ಕಂಡುಕೊಂಡಿದ್ದೀವಿ. ಅರಿಶಿನ ಮತ್ತು ಶುಂಠಿಯಲ್ಲಿ ನಮ್ಗೆ 1 ಎಕರೆ ಸುಮಾರು 6-8 ಕ್ವಿಂಟಲ್ ಬೀಜ ಬೇಕಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಬೀಜವನ್ನು ಸಂಗ್ರಹಣೆ ಮಾಡೋದಿರ್ಬೋದು ಅಥವಾ ರೋಗರಹಿತವಾದ ಪಡೆಯೋದು ಕಷ್ಟ. ಅಂಥ ಸಮಯದಲ್ಲಿ ಈ ಬೀಜಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ರೋಗರಹಿತವಾದಂಥ ಗಿಡ ಉತ್ಪಾದನೆ ಮಾಡಲಿಕ್ಕೆ ಇವುಗಳಲ್ಲಿ ಏನು ನಾವು ಮೆಣಸಿನಕಾಯಿ ಎಲ್ಲ ಏನು ಟ್ರಾನ್ಸ್ಪ್ಲಾಂಟ್ ಅಂದರೆ ಅಂದರೆ ಸಸಿ ಮಡಿ ಮಾಡಿ ಮಾಡ್ತೀವಿ, ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಅವುಗಳನ್ನು ಸಸಿ ಮಾಡಿ ಮಾಡುವಂಥ ಪದ್ಧತಿ ಬಂದಿದೆ. ಇದರಲ್ಲಿ ನಾವು ರೋಗರಹಿತವಾದಂಥ ಗಿಡಗಳನ್ನು ಉತ್ಪಾದನೆ, ಬೀಜನೂ ಕಡಿಮೆ ಮಾಡ್ಬೋದು, ರೋಗರಹಿತ. ಈ ರೀತಿ ತಾವು ಹೇಳದಂಗೆ ಅಂಗಾಂಶ ಕೃಷಿ, ಸಾಕಷ್ಟು ಒಂದು ಮಸಾಲೆ ಬೆಳೆಗಳು ಅಂಗಾಂಶ ಕೃಷಿ ಇನ್ನೂ ಇಲ್ಲ, ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ
1: ಅಲ್ಲಿ ಕಸಿ ಕೂಡ ಕಟ್ತಾರೆ.
0: ಕಾಳುಮೆಣಸಿನಲ್ಲಿ ಕಸಿ ಮೂಲಕ ಒಂದು ಅಭಿವೃದ್ಧಿಪಡಿಸುವಂಥದ್ದು ಇತ್ತೀಚಿನ ವಿಧಾನ. ಬಟ್ ಅದರಲ್ಲಿ ಏನಿದೆ, ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಉಪಯೋಗ ಆಗುತ್ತೆ. ಈ ಕಾಳುಮೆಣಸಲ್ಲಿ ಪ್ರಮುಖವಾದಂಥ ಒಂದು ರೋಗ ಅಂದರೆ ಸೊರಗು ರೋಗ. ಇದನ್ನು ಯಾವುದೇ ನಮ್ಮ ತಳಿಗಳು ಅಂಥ ಒಂದು ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿಲ್ಲ. ಅಂಥ ಸಮಯದಲ್ಲಿ ನಮಗೊಂದು ಹಿಪ್ಪಲಿ ಅಂತ ಒಂದು ಕಾಡು ಜಾತಿ ಗಿಡ ಇದೆ, ಇದ್ರ ಮೇಲೆ ಕಸಿ ಮಾಡಿದ್ರೆ ಸೊ ಈ ಒಂದು ಸೊರಗು ರೋಗವನ್ನು ತಡೆಗಟ್ಬೋದು. ಆದರೆ ಒಂದೇನು ನೆನ್ಪಿಡಬೇಕಾದ ಅಂಶ ಏನು ಕೇಳಿದ್ರೆ, ಹಿಪ್ಪಲಿಂದ ಕಸಿ ಮಾಡಿದಂಥ ಗಿಡಗಳು ಸ್ವಲ್ಪ ಹೆಚ್ಚಿನ ನೀರು ಲಭ್ಯತೆ ಇದ್ರೆ ಮಾತ್ರ ಅವು ಸರಿಯಾಗಿ ಬೆಳೀತವೆ, ಇಲ್ಲಾಂದ್ರೆ ಸ್ವಲ್ಪ.
1: ಈ ಸುಧಾರಿತ ತಳಿಗಳನ್ನು ಹಾಕಬೇಕು ಅಂತೇಳಿ, ಯಾಕಂದ್ರೆ ನಾವು ಎಷ್ಟೋ ಸರಿ ಹೇಳ್ತೀವಿ, ರೋಗಕ್ಕೆ ನಿರೋಧಕ ಶಕ್ತಿ, ಕೀಟಕ್ಕೆ ನಿರೋಧಕ ಶಕ್ತಿ, ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದರೆ ನಿರೋಧಕ ಶಕ್ತಿ, ಅದನ್ನೆಲ್ಲನೂ ಸಹಿಸ್ಕೊಂಡು ಬೆಳೆಯುವಂಥ ಶಕ್ತಿ ಬೇಕಾದಂಥ ತಳಿಗಳು ನಮಗೆ ಬೇಕು ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಸುಧಾರಿತ ತಳಿಗಳು ಮಸಾಲೆ ಬೆಳೆಯಲ್ಲಿ
0: ಇದರಲ್ಲಿ ಕೆಲವೊಂದು ಬೆಳೆಗಳಲ್ಲಿ ಮಾತ್ರ ಲಭ್ಯ ಇದೆ.

0: ಏನಿದೆ ಸಂಶೋಧನೆ ಇನ್ನೂ ಅಂಥ ಒಂದು ಬೇರೆ ಬೆಳೆಗಳಲ್ಲಿ ನಮ್ಮ ಬೇಸಾಯ ಬೆಳೆಗಳಲ್ಲಿ ಆದಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಆದರೂ ಸಹಿತ ಕೆಲವೊಂದು ಬೆಳೆಗಳಲ್ಲಿ ಸಾಕಷ್ಟು ಹೊಸ ಹೊಸ ತಳಿಗಳು ಬಂದಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ ಸಂಶೋಧನಾ ಕೇಂದ್ರ ಕೇರಳದಲ್ಲಿ ಭಾರತೀಯ ಮಸಾಲೆ ಬೆಳೆಗಳ ಸಂಶೋಧನಾ ಕೇಂದ್ರ ಇದೆ ಕಾಲಿಕತ್ನಲ್ಲಿ. ಅದು ಸಾಕಷ್ಟು ಏನು ಮೆಣಸು, ಕರಿಮೆಣಸು ಇರ್ಬೋದು ಅಥವಾ ಅರಿಶಿನ, ಶುಂಠಿ ಇವುಗಳಲ್ಲೆಲ್ಲ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಿದೆ. ಅದರನ್ನು ಒಂದು ಅಂಗಸಂಸ್ಥೆಗಳಿದ್ದಾವೆ, ಇಲ್ಲಿ ಅಪ್ಪಂಗಲ ಅಂತಿದೆ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಒಂದು ಸಹಾಯವನ್ನು ಕೊಟ್ಟು ಅವುಗಳನ್ನು ಅಭಿವೃದ್ಧಿಪಡಿಸ್ತಾರೆ. ಆ ಕಾರಣದಿಂದ ಅವುಗಳನ್ನು ಕರ್ನಾಟಕದಲ್ಲಿರುವಂಥ ಕೃಷಿ ವಿಶ್ವವಿದ್ಯಾಲಯಗಳಿಂದ ಧಾರವಾಡ, ಬೆಂಗಳೂರು ಅಥವಾ ಶಿವಮೊಗ್ಗ ಅಥವಾ ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯ ಬಾಗಲಕೋಟೆ ಮತ್ತು ಅದರ ವಿವಿಧ ಕಾಲೇಜುಗಳ ಸಹಿತ ಕರ್ನಾಟಕಕ್ಕೆ ಏನು ಸೂಕ್ತವಂಥ ಮಸಾಲೆ ಬೆಳೆಗಳಿದ್ದಾವಲ್ಲ ಅವುಗಳ ತಳಿಗಳು ಲಭ್ಯ ಇದೆ. ಅವುಗಳನ್ನು ತಾವು ಸೂಕ್ತ ಸಮಯದಲ್ಲಿ ಏನದನ್ನು ಅವುಗಳನ್ನು ಸಂಪರ್ಕಿಸಿ ಇವುಗಳನ್ನು ಪಡೆಯಬಹುದು.
1: ಹೆಚ್ಚು ಕಡಿಮೆ ನಾವು ಮುಖ್ಯ ಬೆಳೆಯಾಗಿ ಅಡಿಕೆ ಇರ್ಬೋದು ಅಥವಾ ಬೇರೆ ಬೇರೆ ತೆಂಗು ಇರ್ಬೋದು ಕೃಷಿ ಅರಣ್ಯ ಬೆಳೆಗಳನ್ನು ಬೆಳೀತಾ ಇರ್ತೀವಿ, ಅಲ್ಲಿ ನೆರಳಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು. ಅಥವಾ ಮುಖ್ಯ ಬೆಳೆಯಲ್ಲಿ ಹೆಚ್ಚು ಬಿಸಿಲನ್ನು ಬಯಸಿ ಬೆಳೆಯುತ್ತೆ ಗಿಡ ಅಂತೇಳಿದಾಗ ನಾವು ಇಡಿಯಾಗಿ ಮಸಾಲೆ ಬೆಳೆಯನ್ನು ಬೆಳೀಲಿಕ್ಕೂ ಕೂಡ ಸಾಧ್ಯತೆ ಇದೆ. ಇಲ್ಲಿ ಏನನ್ನ ಗಮನಿಸಬೇಕು?
0: ಭಾಳಷ್ಟು ಸಾರಿಗೆ ಕೆಲವೊಂದು ಏನು ಈ ಮಸಾಲೆ ಬೆಳೆಗಳಿದೆಯಲ್ಲ ಅವುಗಳನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುವಂಥ ಸಾಧ್ಯತೆಗಳು ಕಡಿಮೆ. ಯಾಕೆ ಕೇಳಿದ್ರೆ ಸಾಕಷ್ಟು ಬಹುವಾರ್ಷಿಕ ಮಸಾಲೆ ಬೆಳೆಗಳೇನಿದಾವಲ್ಲ ಇವು ಏನಿದೆ ಇವು ಸ್ವಲ್ಪ ನೆರಳು ಬೇಕು, ಕೃತಕವಾಗಿ ನೆರಳಂತೂ ಮಾಡೋದು ಕಷ್ಟ. ಅಂತಹ ಸಮಯದಲ್ಲಿ ಇರುವಂತಹ ಬೆಳೆಗಳಲ್ಲೇ, ಉದಾಹರಣೆಗೆ ಕಾಳುಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಇವುಗಳ ನೈಸರ್ಗಿಕವಾಗಿ ನೋಡಿದ್ರೆ ಕಾಡಲ್ಲಿರುವಂಥ ಬೆಳೆಗಳು, ಇಲ್ಲೆಲ್ಲ ಸಾಕಷ್ಟು ಜಾಗ ಖಾಲಿ ಉಳ್ಕೊಂಡಿರ್ತದೆ, ಅವುಗಳನ್ನು ಪೂರ್ತಿ ಬೆಳೆ ಉಪಯೋಗಿಸ್ತಾ ಇರಲ್ಲ, ಅದರಲ್ಲೂ ಮಣ್ಣನ್ನು 50% ಉಪಯೋಗ ಆಗಿರುತ್ತೆ, ಇನ್ನು ಬೆಳೆಗೆ ಸಹಿತ ಸುಮಾರಾಗಿ 50% ಉಳಿದಿದೆ. ಇಂಥ ಸಮಯದಲ್ಲಿ ನಮಗೆ ಈ ಏನು ಮಸಾಲೆ ಬೆಳೆಗಳಲ್ಲಿ ಬಹಳ ಒಂದು ಉಪಯೋಗ ಬರುತ್ತೆ. ಯಾಕೆ ಕೇಳಿದ್ರೆ ಮಿಶ್ರ ಬೆಳೆಯಾಗಿ ಬೆಳೀಲಿಕ್ಕೆ ಇದರಲ್ಲಿ ಎರಡು ರೀತಿ ಬೆಳಿಬೋದು, ಎರಡು ಸಾಲುಗಳ ನಡುವೆ ಬೆಳೆಯುವಂಥ ಬೆಳೆಗಳು, ಉದಾಹರಣೆ ಲವಂಗ ಇರ್ಬೋದು ಅಥವಾ ಜಾಯಿಕಾಯಿಯನ್ನು ಹೆಚ್ಚು ಮಳೆ ಬೆಳೆ ಪ್ರದೇಶಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿ. ಇನ್ನು ಅಡಿಕೆ ಮತ್ತು ತೆಂಗಿನ ಮರಗಳಿಗೆ ಹಬ್ಬಿಸ್ಕೊಂಡು ಕಾಳುಮೆಣಸನ್ನು ಬೆಳಿಬೋದು, ಇದು ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ಇಲ್ಲ ಈ ಅಡಿಕೆ ಮತ್ತು ತೆಂಗುಗಳ ಅಥವಾ ಯಾವುದೇ ಬಹುವಾರ್ಷಿಕ ಬೆಳೆ ಮಾವು ಇರ್ಬೋದು, ಇವುಗಳ ಪ್ರಾರಂಭಿಕ ಹಂತದಲ್ಲಿ ಒಂದು ಮೊದಲನೇ 5-10 ವರ್ಷದ ಒಳಗಡೆ ಪೂರ್ತಿ ಇನ್ನೂ ಆವರಿಸಿಕೊಂಡಿರಲ್ಲ, ಆ ಸಮಯದಲ್ಲಿ ನೀವು ಇವುಗಳನ್ನು ಅಂತರ ಬೆಳೆಯಾಗಿ ಬೆಳೆಯೋದು. ಇದರಲ್ಲಿ ಶುಂಠಿ ಭಾಳ ಮುಖ್ಯ ಬರುತ್ತೆ, ಅರಿಶಿನ ಇವೆರಡುಗಳನ್ನು ಈ ಇಂಥ ಪ್ರದೇಶಗಳಲ್ಲಿ ಅರೆ ಮಲೆನಾಡು ಅಥವಾ ಮಲೆನಾಡಿನ ಪ್ರದೇಶಗಳಲ್ಲಿ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಇನ್ನು ತಾವೇನು ಕೇಳಿದಂತೆ ಇತರ ಬಯಲು ಪ್ರದೇಶಗಳಲ್ಲಿ ಇವುಗಳನ್ನು ಪ್ರಧಾನ ಬೆಳೆಯಾಗಿ ಅಥವಾ ಅವುಗಳ ಇದು ಸಾಧ್ಯತೆ ಇದೆ. ಈಗ ಅರಿಶಿನ ಇರ್ಬೋದು, ಮೆಣಸಿನಕಾಯಿ ಎಲ್ಲ ನಾವು ಸಾಧಾರಣವಾಗಿ ಏಕ ಬೆಳೆಯಾಗಿ ಬೆಳೆಯುವಂಥ ರೂಢಿ ಇದೆ. ಈಗ ಏನಾಗ್ತಾ ಇದೆ, ಹವಾಮಾನ ವೈಪರೀತ್ಯ ಇದೆ, ಭಾಳಷ್ಟು ಸಾರಿ ಒಂದು ಬೆಳೆ ಬೆಳೆದಾಗ ಅದು ಹಾನಿಯಾಗುವಂಥ ಸಾಧ್ಯತೆ ಇದ್ದಾಗ ಎರಡು ಬೆಳೆಗಳನ್ನು ಕೂಡಿಸ್ಕೊಂಡು ಬೆಳೆದ್ರೆ ಏನು ಹತ್ತಿ ಸಂಗಡ ಮೆಣಸಿನಕಾಯಿ, ಇದು ನಮ್ಮ ಧಾರವಾಡ ಜಿಲ್ಲೆಯಲ್ಲೆಲ್ಲ ಪ್ರಮುಖವಾಗಿರುವಂಥ ಒಂದು ಬೆಳೆ ಸಂಯೋಜನೆ, ಅಥವಾ ಈರುಳ್ಳಿ ಸಂಗಡ ಕೊತ್ತಂಬರಿ ಬೆಳೆಯುವಂಥದ್ದು, ಈ ರೀತಿಯಾಗಿ ಬೆಳೆಗಳನ್ನು ಎರಡು ಬೆಳೆಗಳನ್ನು ಕೂಡಿಸ್ಕೊಂಡು ಸಾಲಿಗೆ ಒಂದರಂತೆ ಇರ್ಬೋದು ಅಥವಾ 4 ಸಾಲಿಗೆ ಒಂದರಂತೆ ಇರ್ಬೋದು, ಆ ರೀತಿ ಬೆಳೆದ್ರಿಂದ ನಮಗೇನಾಗುತ್ತೆ ಒಂದು ಎಕ್ಸ್ಟ್ರಾ ಆದಾಯ ಬರಲಿಕ್ಕೆ ಸಹಾಯ ಆಗುತ್ತೆ. ಪ್ರಧಾನ ಬೆಳೆ ಒಂದು ಹಾನಿ ಆಯಿತು ಅಂತ, ರೋಗದಿಂದ ಕೀಟದಿಂದ ಹಾನಿ ಆಯಿತು ಅಂತ ಸಹಿತ ನಮಗೆ ಆದಾಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ನಮ್ಮ ತೋಟ ಅಥವಾ ಗದ್ದೆ ಅಥವಾ ಹೊಲದಲ್ಲಿ ಒಂದು ಸ್ವಲ್ಪ ಅರಣ್ಯ ಪ್ರದೇಶ ಇದೆ, 1 ಎಕರೆ 1.5 ಎಕರೆ 1/2 ಎಕರೆ ಇಷ್ಟೆಲ್ಲ ನೀರು. ನೀವು ಹೇಳಿದ್ರಿ ಮೂಲತಃ ಇವು ಅರಣ್ಯ ಪ್ರದೇಶದಿಂದ ಬಂದಂಥ ಬೆಳೆಗಳು ಅಂತ. ಆ ರೀತಿಯ ಅರಣ್ಯ ಒಂದು ವಾತಾವರಣ ಇರುವಂಥ ಪ್ರದೇಶದೊಳಗೆ ಮತ್ತೆ ಆ ಅರಣ್ಯ ವಾತಾವರಣದಲ್ಲಿ ಇಂಥ ಗಿಡಗಳನ್ನು ಹಾಕ್ಲಿಕ್ಕೆ ಸಾಧ್ಯತೆ ಇದೆ?
0: ಹೌದು, ಏನಿದೆ ಇಲ್ಲಿ ಅರಣ್ಯ ಅನುಕೂಲ ನಾವೇನು ಎರಡನ್ನೂ ಇದೆ. ಈಗ ನಾವು ಕೃತಕವಾಗಿ ಅರಣ್ಯವನ್ನು ಮಾಡಿದಾಗ ನಾವು ಕೆಲವೊಂದು ಒಂದೇ ಜಾತಿ ಗಿಡಗಳನ್ನು ಆಯ್ಕೆ ಮಾಡ್ತೀವಿ, ಉದಾಹರಣೆಗೆ ಅಕೇಶ್ಯ, ಭಾಳಷ್ಟು ಕಡೆಗೆ ಅಕೇಶ್ಯ ಸುಲಭದಲ್ಲಿ ಬೆಳೆಯುವಂಥದ್ದು ಅಕೇಶ್ಯ ಬೆಳಿತೀವಿ, ಇಲ್ಲ ಸಾಗುವಾನಿ ಬೆಳಿತೀವಿ. ಇವೆರಡು ಬೆಳೆಗಳು ಬಂದಾಗ ಇಲ್ಲಿ ನಮ್ಮ ಸಾಧಾರಣ ಒಂದು ರೈತರು ಕೇಳುವಂಥ ಮುಖ್ಯವಾದ ಪ್ರಶ್ನೆ, ಇಲ್ಲಿ ನಾವು ಕಾಳುಮೆಣಸು ಹಾಕ್ತೀವಿ, ಇಲ್ಲಿ ಏಲಕ್ಕಿ ಹಾಕ್ತೀವಿ, ಬರ್ತದೆಯಾ ಅಂತೇಳಿ. ಯಾಕೆ ನೆರಳಿರ್ತದಲ್ಲ 1 ವರ್ಷ, ಆದರೆ ಒಂದು ಸ್ವಲ್ಪ ನಾವು ನೆನಪಿಟ್ಕೋಬೇಕು, ಈ ಬೆಳೆಗಳನ್ನು ಬೆಳೆಯುವಾಗ ಅವುಗಳಿಗೆ ಒಂದು ಏನಿದೆಲ್ಲ ಹೊಂದಾಣಿಕೆ ಆಗುವಂಥ ಬೆಳೆ ಆಗಿರಬೇಕು. ಇವುಗಳ ಬೇರುಗಳು ಅಕೇಶ್ಯ ತಗೊಂಡ್ರೆ ಮೇಲೆ ಬೇರೆ ಇರುತ್ತೆ, ಆ ಮೇಲೆ ಬೇರಿದ್ದಾಗಿ ಬೇರೆ ಬೆಳೆಲಿಕ್ಕೆ ಕೊಡಲ್ಲ. ನೀವು ನೋಡಿರ್ಬೋದು ಅಕೇಶ್ಯ ತೋಟದಲ್ಲಿ ಏನು ಬೆಳೆ ಬೆಳೆಯಲ್ಲ, ಅಥವಾ ಸಾಗುವಾನಿ ತೋಟದಲ್ಲಿ ಏನೂ ಬೆಳೆ ಬೆಳೆಯಲ್ಲ. ಯಾಕೆ ಕೇಳಿದ್ರೆ ಅವುಗಳ ಬೇರೆ ಮೇಲಿರುತ್ತೆ. ಆಮೇಲೆ ಸಾಗುವಾನಿ ಬೆಳೆದಾಗ ಇನ್ನೊಂದು ಏನು ತೊಂದರೆ ಕೇಳಿದ್ರೆ ಅದ್ರ ಎಲೆ ಉದುರು ಬಿಡುತ್ತೆ. ಡಿಸೆಂಬರ್ ಜನವರಿ ಫೆಬ್ರವರಿ ಎಲೆನೇ ಇರಲ್ಲ, ಇವುಗಳಿಗೆ ಇಡೀ ವರ್ಷವೂ ಬೇಕು ನೆರಳು. ಅದೇ ಮಳೆಗಾಲದಲ್ಲೇ ಎಲೆ ಬಿದ್ದರೆ ನಡೀತಿದೆ, ಆದರೆ ಇಲ್ಲಿ ಏನಾಗುತ್ತೆ ಚಳಿಗಾಲದಲ್ಲೇ ಮಳೆ ಉದುರುತ್ತದೆ, ಎಲೆಗಳಿರಲ್ಲ. ಆ ಕಾರಣದಿಂದ ಅಂಥ ಪ್ರದೇಶದಲ್ಲಿ ಬರಲ್ಲ. ಅದೇ ಏನಿದೆಯಲ್ಲ ಹಲಸು, ಯಾರು ಹಲಸಂತೂ ಮಾಡಿದ್ರು ಅಂದರೆ ಅದ್ರದ್ದು ಏನಾಗುತ್ತೆ ಎತ್ತರ ಹೋಗಿ ತೊಂಗೆಗಳು ಬರ್ತವೆ. ಅಂಥ ಸಮಯದಲ್ಲಿ ಕಾಳುಮೆಣಸು ಬೆಳಿಬೋದು ಅಥವಾ ಮಧ್ಯದಲ್ಲಿ ನೆರಳಿದ್ರೆ ಬೇರೆ ಬೆಳೆಗಳನ್ನು ಬೆಳಿಬೋದು. ಎಷ್ಟು ಪ್ರಮಾಣದಲ್ಲಿ ನೆರಳಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈಗ ಅಕೇಶ್ಯ ಗಿಡದಲ್ಲಿ ಪೂರ್ತಿ ಗೆಳೆ ಬೆಳೀತು ಅಂದರೆ ಕೆಳಗಡೆ ನೆರಳು ಇದು ಬೆಳಕು ಭಾಳ ಕಡಿಮೆ ಬರುತ್ತೆ, ಅಲ್ಲಿ ಇಂಥ ಬೆಳೆಗಳನ್ನು ಬೆಳೆಯೋದು ಕಷ್ಟ. ಸೊ ಇಲ್ಲಿ ಆದರೆ ಬೇರೆ ರೀತಿ ಏನು ಅರಣ್ಯ ಮಾಡಿರ್ತಾರಲ್ಲ ಅದು
1: ವೈವಿಧ್ಯತೆ
0: ಇರಬೇಕು. ಅಂತಲ್ಲಿ ಎತ್ತರ ಅಂದ್ರೆ ಇಲ್ಲೇನು ಕನಿಷ್ಠ 1-2 ಮೀಟರ್ ಎತ್ತರದವರೆಗೆ ಆದರೂ ತೊಂಗೆಗಳಿರಬಾರ್ದು, ಅಂತ ಸಮಯದಲ್ಲಿ ಮಾಡಬಹುದು.
1: ಇನ್ನು ಬೇಸಾಯ ಕ್ರಮಗಳಲ್ಲಿ

0: ಸುಧಾರಣೆ ಏನಾದರೂ
1: ಅಂದ್ರೆ ಏನಿದೆ ಈಗ ಭಾಳಷ್ಟು ನಮ್ಮಲ್ಲಿ ಕೃಷಿಯಲ್ಲಿ ರೈತರು ಮುಖ್ಯವಾದ ಇನ್ನೂ ಮುಂದೆ ಹೊಸತೇನಿದೆ ಅಂತೇಳಿ ಒಂದು ಯಾವಾಗಲೂ ಬರುತ್ತೆ. ನಾವು ಈಗಲೇ ಮಾಡ್ತಾ ಇರೋದ್ರ ಈ ರೀತಿಯಲ್ಲಿ ಈಗ ಈ ಮಸಾಲೆ ಬೆಳೆಗಳು ಈಗೇನು ಸಾಕಷ್ಟು ಸಂಶೋಧನಾ ಕೇಂದ್ರಗಳಿದೆ, ಅವುಗಳು ತಮ್ಮದೇ ಆದಂಥ ಒಂದು ಸಂಶೋಧನೆಗಳ ಮೂಲಕ ಮಸಾಲೆ ಬೆಳೆಗಳಲ್ಲಿ ಅವರಲ್ಲಿ ಪ್ರಧಾನ ಮಸಾಲೆ ಬೆಳೆಗಳಿದ್ದಾವೆ ಇವುಗಳಲ್ಲಿ ಏನು ಗೊಬ್ಬರವನ್ನು ಶಿಫಾರಸು ಮಾಡುವಾಗ ಮೊದಲು ಹೆಂಗಿದೆ, ಹಾಂ ಕಾಳುಮೆಣಸಿಗೆ 140 ಕೆಜಿ ಸಾರಜನಕ ರಂಜಕ ಪೊಟ್ಯಾಷ್ ಅಂತೇಳಿ ನಾವು ಹೇಳ್ತೀವಿ. ಇದೇನಾಗುತ್ತೆ, ಇದು ನಮ್ಗೆ ಅಷ್ಟು ಸಮಂಜಸಲ್ಲ. ಯಾಕೆ ಕೇಳಿದ್ರೆ ವಾತಾವರಣ ಬದಲಾವಣೆ ಇರುತ್ತೆ, ತಳಿಗಳ ಬದಲಾವಣೆ ಇರುತ್ತೆ, ಆಮೇಲೆ ಮಣ್ಣಿನ ಒಂದು ಪೋಷಕಾಂಶ ವ್ಯತ್ಯಾಸ ಇರುತ್ತೆ. ಅಂತಹ ಸಮಯದಲ್ಲಿ ಆ ಒಂದು ತೋಟದ ಪೋಷಕಾಂಶಗಳ ಲಭ್ಯತೆ, ಮಣ್ಣಿನಲ್ಲಿರುವಂಥ ಲಭ್ಯತೆ ಮತ್ತು ಆ ತಳಿಗಳಿಗೆ ಎಷ್ಟು ಬೇಕು ಅನ್ನೋದನ್ನು ಮೂಲಕ ತಿಳ್ಕೊಂಡು ಶಿಫಾರಸು ಮಾಡುವಂಥದ್ದು ಒಂದು ರೀತಿ. ಇನ್ನೊಂದು ಏನು ಕೇಳಿದ್ರೆ ಅರಿಶಿನ ಶುಂಠಿಯನ್ನು ಅದು ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿ ಬೆಳೆಯುವಂಥ ಪದ್ಧತಿ ಇತ್ತು. ಈಗೇನು ಕೇಳಿದ್ರೆ ಇದರಲ್ಲಿ ಇಂಟೆನ್ಸಿವ್ ಮೆಥಡ್, ಒಂದು ಪ್ರಾರಂಭದಲ್ಲಿ ಅವು ಮರಿಗಳನ್ನು ರೋಗರಹಿತವಾಗಿ ಏನು ಬೆಳೆಸೋದು, ಅದರ ನಂತರ ಏರು ಮಡಿಗಳನ್ನು ಮಾಡೋದು. ಯಾಕೆಂದರೆ ಈ ಅರಿಶಿನ ಶುಂಠಿ ಇವೆಲ್ಲವುಗಳು ನೀರು ನಿಲ್ಲುವಂಥ ಪ್ರದೇಶಗಳಲ್ಲಿ ಕೊಳೆ ಬಂದು ಹೋಗ್ತವೆ. ಭಾಳಷ್ಟು ಸಾರಿ ಶುಂಠಿಯಲ್ಲಂತೂ ತಮಗೆ ಗೊತ್ತಿರಬೇಕು, ಸಾಕಷ್ಟು ಬೆಳೆ ಹಾನಿಯಾಗುತ್ತೆ ಹೆಚ್ಚು ಮಳೆ ಬಂದಾಗ ನೀರು ನಿಂತಾಗ. ಅಂಥ ಸಮಯದಲ್ಲಿ ಏರು ಮಡಿಗಳನ್ನು ಮಾಡಿ ಅವುಗಳಿಗೆ ಹೊದಿಕೆಗಳನ್ನು ಮಾಡಿ, ಅದರಲ್ಲೂ ಪ್ಲಾಸ್ಟಿಕ್ ಹೊದಿಕೆ ಮಾಡಿ ಹನಿ ನೀರಾವರಿ ಎಲ್ಲ ತಂತ್ರಜ್ಞಾನಗಳನ್ನು ಕೂಡಿಸಿ ಬೆಳೆದಾಗ, ಸಾಧಾರಣ ಮೊದಲು ನಮ್ಮದು ಶುಂಠಿದು ಹೆಂಗಿತ್ತು, 8-10 ಒಂದು ಎಕರೆಗೆ ಬಂದರೆ ಬಹಳ ಅಂತಾಗಿತ್ತು. ಈಗ ರೈತರು ಎಲ್ಲಿವರೆಗೆ ಹೋಗಿದ್ದಾರೆ, ಇವೆಲ್ಲ ತಂತ್ರಜ್ಞಾನಗಳು 40 ಹೋಗಿದ್ದಾರೆ. ಸರಾಸರಿ 20 ಅಂತೂ ಈಗ ಸಾಮಾನ್ಯ ಆಗಿ ಹೋಗಿ, ಅದು 8 40 ಇಷ್ಟು ರೀತಿ ಒಂದು ಸುಧಾ ಇವೆಲ್ಲ ಸಂಶೋಧನೆಗಳ ಫಲವಾಗಿ ಬಂದಂತಹ ಒಂದು ಪರಿಣಾಮಗಳಂತ ಹೇಳಿ. ಆಮೇಲೆ ಸಸ್ಯಾಭಿವೃದ್ಧಿ ವಿಧಾನದಲ್ಲಿ ಮುಖ್ಯವಾಗಿ ನಾವು ಏನು ನೋಡ್ತೀವಲ್ಲ, ಎಲ್ಲ ಕಡೆ ಸಂರಕ್ಷಿತ ಬೇಸಾಯ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತೇಳಿ ಅದು ಬಂದುಬಿಟ್ಟಿದೆ. ಹೂವಿನಲ್ಲಿರ್ಬೋದು, ತರಕಾರಿ ಇರ್ಬೋದು, ಈ ಕೆಲವೊಂದು ರೈತರು ಈ ಒಂದು ಇದರಲ್ಲೂ ಸಂರಕ್ಷಿತ ಬೇಸಾಯ ಸಾಧ್ಯ ಇದೆ. ಈ ಕಾಳುಮೆಣಸು ಇರ್ಬೋದು, ಯಾಲಕ್ಕಿ ಇರ್ಬೋದು, ಈಗ ನೆರಳು ನೈಸರ್ಗಿಕವಾದ ನೆರಳಲ್ಲಿ ಬೆಳೆಯುವಂಥ ರೂಢಿಯಾಗಿತ್ತು. ಇದನ್ನು ಯಾಕೆ ನಾವು ಪೊಲಿ ಹೌಸ್ಗಳಲ್ಲಿ ಬೆಳಿಬಾರ್ದು ಅಂತೇಳಿ ಇದರಲ್ಲೂ ನಡೆದಿದೆ
0: ಗಿಡವಾಗಿ.
1: ಹಾಂ, ಅಂದ್ರೆ ಏನು ಕೇಳಿದ್ರೆ ಈಗ ಇದಕ್ಕೊಂದು ಕಾಳುಮೆಣಸಿಗೆ ಬರ ಸಪೋರ್ಟ್ ಬೇಕು, ಈ ಸಪೋರ್ಟಿಗೆ ಅದು ಬೆಳಿಬೇಕು. ಅನ್ನಾಯ್ತು, ನಾವೊಂದು ಮರ ಒಂದು ಒಣಗಿದಕ್ಕೆ ಮರನೇ ಮಾಡ್ತೀನಿ ಅಥವಾ ಅದಕ್ಕೊಂದು ಸಿಮೆಂಟಿನ ಕಂಬ ಮಾಡ್ತೀನಿ, ನೆರಳು ಬೇಕು, ನಮ್ಗೆ ಅವೆಲ್ಲ ಲಭ್ಯತೆ ಇದೆ ನೆರಳು ಮನೆಗಳದ್ದು. ಸೊ ಇದರಲ್ಲಿ ಯಾಕೆ ಮಾಡಬಾರ್ದು, ಯಾಕೆ ಇದು ಬಂತು ಕೇಳಿದ್ರೆ, ವಿಯೆಟ್ನಾಂ ಅಂತ ದೇಶ ನಮ್ದು ಏನು ಸಮೇತ ಸಣ್ಣ ದೇಶ, ಮೊದಲು ಭಾರತದಿಂದ ಆಮದು ಮಾಡ್ಕೊಳ್ಳೋದು, ಈಗ ಅದು ಇಡೀ ಜಗತ್ತಿಗೆ ಕಾಳುಮೆಣಸನ್ನ ರಫ್ತು ಮಾಡುವಂತ ದೇಶ ಆಗಿದೆ. ಇಲ್ಲಿ ಮುಖ್ಯ ಅಂತ ಬೆಳೆಯುವಂಥದ್ದು ಏನು, ನಮ್ಮ ಹಂಗೆ ನೆರಳಲ್ಲಿ ಬೆಳೆ ಕಾಡಿನಲ್ಲಿ ಬೆಳೆಯಲ್ಲ, ಅದು ಮತ್ತು ಮರಗಳ ನೆರಳಲ್ಲಿ ಬೆಳೆಯಲ್ಲ, ಓಪನ್ ಅಲ್ಲಿ ಬೆಳೀತಾರೆ, ಆ ಕಂಬಗಳನ್ನ ಬೆಳೀತಾರೆ. ಅದು ಸಮಶೀತೋಷ್ಣದ ವಲಯದಲ್ಲಿ ಇರೋದ್ರಿಂದ ಅದು ಸುಲಭ ಆಗಿದೆ. ಬಟ್ ನಮ್ಮ ಭಾರತದಲ್ಲಿ ಯಾಕೆ ಬೆಳಿಬಾರ್ದು, ನೀರಾವರಿ ಕೊಟ್ಟು ಆ ರೀತಿ ಇದು. ಯಾಲಕ್ಕಿ ಎಷ್ಟು ದಿವಸ ಆಗಿತ್ತು ಕೇಳಿ, ಯಾಲಕ್ಕಿ ಅಂದ್ರೆ ಓನ್ಲಿ ಸಕಲೇಶ್ಪುರ ಅಥವಾ ಇಂಥದ್ರಲ್ಲಿ ಮಾತ್ರ ಘಟ್ಟ ಪ್ರದೇಶದಲ್ಲಿ ಮಾತ್ರ ಬೆಳೆಯುವಂಥ ಬೆಳೆ ಅಂತೇಳಿ. ಅದು ಯಾಕಿತ್ತು ಕೇಳಿದ್ರೆ, ಅಂಥ ಒಂದು ವಾತಾವರಣ ಇತ್ತು, ನಾವು ಯಾಕೆ ಕ್ರಿಯೇಟ್ ಮಾಡಬಾರ್ದು, ಅಂಥ ವಾತಾವರಣನ ಇಲ್ಲೂ ಸೃಷ್ಟಿ ಮಾಡೋಣ ಅಂತೇಳಿ ಕೆಲವೊಂದು ಒಂದು ಪ್ರಗತಿಪರ ರೈತರು ಇದರಲ್ಲೂ ಡೈರೆಕ್ಷನ್ ಹೋಗಿದ್ದಾರೆ. ಇದು ಸಂಶೋಧನೆ ನಡೆದಿದೆ, ಇದ್ರ ಸಾಧ್ಯತೆ ಇದೆ, ಇಂಥ ಬೆಳೆಗಳನ್ನು ಸಂರಕ್ಷಿತ ಬೇಸಾಯದಲ್ಲಿ ಸಹಿತ ಬೆಳೆಯುವಂಥ ಸಾಧ್ಯತೆ.
0: ಸಾವಯವ ಪದ್ಧತಿಯೊಳಗೂ ಬೆಳೀತಾರೆ.
1: ಈಗ ಏನಾಗಿದೆ ಕೇಳಿದ್ರೆ, ಈ ನಾ ಹೇಳಿದ್ರೆ ಸಂಬಾರ ಬೆಳೆಗಳಿಗೆ ಸಾವಯವ ಪದ್ಧತಿ ಹೆಚ್ಚು ಸೂಕ್ತ ಅಂತೀನಿ. ಯಾಕೆ ಕೇಳಿದ್ರೆ ಈಗ ಇದೇನು ಜಾಗತಿಕವಾಗಿ ನೋಡಿದಾಗ ಈ ಸಾವಯವದಲ್ಲಿ ಬೆಳೆದಂಥ ಮಸಾಲೆ ಪದಾರ್ಥಗಳಿಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ. ಕೆಲವೊಂದು ಬೆಳೆಗಳನ್ನ ಸುಲಭದಲ್ಲಿ ಬೆಳಿಬೋದು, ಉದಾಹರಣೆ ಅರಿಶಿನವನ್ನು. ಭಾಳಷ್ಟು ಸಾರಿ ನಾವು ಕಬ್ಬಿನ ಸಂಗಡ ಅರಿಶಿನವನ್ನು ಒಂದು ಪರ್ಯಾಯ ಬೆಳೆಯಾಗಿ ಬೆಳಿತೀವಿ, 4 ಕಬ್ಬು ಆದಮೇಲೆ 1 ಅರಿಶಿನ. ಅಂಥ ಸಮಯದಲ್ಲಿ ಇದು ಸುಲಭದಲ್ಲಿ ಸಾವಯವದಲ್ಲಿ ಬೆಳಿಬಹುದಂಥ ಬೆಳೆಗಳು. ಈ ಕಡಿಮೆ ಅವಧಿ ಬೆಳೆಗಳಂತೂ ಅತಿ ಕಡಿಮೆ ಒಂದು ಪೋಷಕಾಂಶವನ್ನು ಕೊಟ್ಟಾಗಲೂ ಬೆಳೆಯುವಂಥದ್ದು, ರೆಸಿಡ್ಯುಯಲ್ ಮಾಯ್ಚರ್ ಅಂತೆಲ್ಲ ಉಳಿದಂಥ ಪೋಷಕಾಂಶಗಳನ್ನೇ ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ ಸೊ ಇವುಗಳನ್ನು ಸುಲಭದಲ್ಲಿ ಬೆಳಿಬೋದು. ಕೆಲವು ಬೆಳೆಗಳಲ್ಲಿ ಸ್ವಲ್ಪ ಕಷ್ಟ. ಯಾವುದು ಕೇಳಿದರೆ, ಮೆಣಸಿನಕಾಯಿ, ಆಮೇಲೆ ಶುಂಠಿ, ಕಾಳುಮೆಣಸು, ಇವುಗಳನ್ನು ಏನಿದೆಯಲ್ಲ ಈ ರೀತಿ ಒಂದು ಸಾವಯವದಲ್ಲಿ ಪ್ರಯತ್ನ ಮಾಡ್ಬೋದು, ಬೆಳೀತಾ ಇದ್ದಾರೆ ರೈತರು. ಸ್ವಲ್ಪ ರೋಗಗಳ ತೀವ್ರತೆ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬೋದು, ಅದರ ಇಲ್ಲ ಅಂದರೆ ಇವುಗಳಿಗೆ ಬೇರೆ ಮಾರುಕಟ್ಟೆನೇ ಇದೆ. ಸಾವಯವದಲ್ಲಿ ಬೆಳೆದಂಥ ಮಸಾಲೆ ಪದಾರ್ಥದಲ್ಲಿ ಬೇರೆ ಮಾರುಕಟ್ಟೆನೇ ಇದೆ. ಯಾವಾಗಲೂ ರೈತರು ಕೇಳುವಂಥದ್ದು, ಮಾರುಕಟ್ಟೆ ಯಾವುದೇ ಬೆಳೆಗಾದರೂ ಮಾರುಕಟ್ಟೆ ಎಲ್ಲಿ, ಅದು ಒಂದೇ ಒಂದು ನೆನ್ಪಿಟ್ಕೋಬೇಕು. ಈ ಮಸಾಲೆ ಪದಾರ್ಥಗಳಿಗೆ ಹಣ್ಣು ಅಥವಾ ತರಕಾರಿ ಹಿಂಗೆ ಬೇಗನೆ ಹಾಳಾಗದೇ ಇರುವಂಥದ್ದು ಸಂಸ್ಕರಣೆ ಮಾಡಿಯೇ ಮಾರಾಟ ಮಾಡಬೇಕು. ಸಂಸ್ಕರಣೆ ಮಾಡಿದರೆ ಅಂದರೆ ಇದನ್ನು ಎಷ್ಟು ದಿವಸ ಇಟ್ಕೋಬೋದು, ಆ ಒಂದು ನಮಗೆ ಒಂದು ಲಾಭ ಅಂತ ಹೇಳ್ಬೋದು ಈ ಬೆಳೆ ಬೆಳೆದಾಗ. ಸೊ ಇದನ್ನ ಸ್ವಲ್ಪ ಸ್ವಲ್ಪ ಬೆಳೆದಾಗ ಆ ಸದ್ಯ ಆಗಿಂದಾಗ ಮಾರ್ಕೆಟ್ ಇದೆಯಲ್ಲ, ಈ ಹೊಸದಾಗಿ ನಾವು ಬೆಳೆದಾಗ. ಆದರೆ ಈ ಉದಾಹರಣೆ ತಗೊಳ್ಳಿ, ಈಗ ಅಜ್ವಾನ್ ಅಂತ ಮಾರ್ಕೆಟ್, ಕರ್ನೂಲ್ ಮಾರ್ಕೆಟ್ ನಮ್ಮ ದೊಡ್ಡ ಮೇನ್ ಮಾರ್ಕೆಟ್, ಅಲ್ಲಿಗೆ ರೈತರು ಹೋಯ್ತಿದ್ರು. ಈಗ ಎಲ್ಲ ಕಡೆನೂ ಮಾರುಕಟ್ಟೆ ಆಯಿತು. ಅರಿಶಿನ ಬೆಳೆದಾಗ ಎಲ್ಲರೂ ಸಾಂಗ್ಲಿಗೆ ಹೋಯ್ತಿದ್ವಿ, ಆದರೆ ಈಗ ಎಲ್ಲೆಲ್ಲಿ ಬೆಳಿತೀವಲ್ಲ ಅಲ್ಲೇ ಮಾರುಕಟ್ಟೆ ಆಗಿದೆ. ಚಾಮರಾಜನಗರ ಅಷ್ಟು ದೂರ ಒಯ್ಬೇಕಿತ್ತು, ಈಗ ಸಿರಸಿ ಶಿವಮೊಗ್ಗ ಇಲ್ಲೆಲ್ಲ ಸಹಿತ ಶುಂಠಿದ್ದು ಮಾರುಕಟ್ಟೆ ರೆಡಿ ಇದಾಗಿದೆ. ಅಂದರೆ ಸ್ವಲ್ಪ ರೈತರು ಜಾಸ್ತಿ ಬೆಳೆದಾಗ ಅದು ಮಾರುಕಟ್ಟೆ ನಿಧಾನವಾಗಿ ಅಲ್ಲಿ ಬೆಳವಣಿಗೆ ಆಗುತ್ತೆ. ಅಲ್ಲದೆ ಏನಿದೆ, ಸಾಕಷ್ಟು ಜನ ರಫ್ತುದಾರರಿದ್ದಾರೆ, ಕ್ವಾಲಿಟಿ ಪ್ರಾಡಕ್ಟ್ ಅಂದರೆ ಗುಣಮಟ್ಟದ ಒಂದು ಮಾಡ್ತಾರಂತಂದರೆ ಅಲ್ಲೇ ಬಂದು ಖರೀದಿ ಮಾಡ್ತಾರೆ. ಈಗ ಶುಂಠಿ ತಗೊಳ್ಳಿ, ಶುಂಠಿಯನ್ನು ಎಲ್ಲಿ ಬೆಳೀತಾರಲ್ಲ ಅಲ್ಲೇ ಬಂದು ಖರೀದಿ ಮಾಡುವಂಥ ಒಂದು ವ್ಯವಸ್ಥೆ.

0: ಇದೆ. ಸೊ ಮುಖ್ಯವಾಗಿ ಸಾಂಬಾರು ಬೆಳೆಯಲ್ಲಿ, ಯಾಕೆಂದರೆ ಭಾಳಷ್ಟು ರಫ್ತಾಗುತ್ತೆ, 10% ಪ್ರಮಾಣ ನಮ್ಮ ದೇಶದಲ್ಲಿ ಬೆಳೆದಿದ್ದು ರಫ್ತಾಗುತ್ತೆ. ಆ ಸಮಯದಲ್ಲಿ ಗುಣಮಟ್ಟದ ಏನು ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು, ಅದು ಬೆಳವಣಿಗೆ ಹಂತದಲ್ಲಿರ್ಬೋದು, ಕಡಿಮೆ ರಾಸಾಯನಿಕಗಳನ್ನು ಉಪಯೋಗಿಸೋದಿರ್ಬೋದು, ಸಂಸ್ಕರಣೆ ಹಂತದಲ್ಲಿರ್ಬೋದು, ಗುಣಮಟ್ಟದ ಒಂದು ಮಸಾಲೆ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು ರೈತರ ಆದ್ಯ ಕರ್ತವ್ಯ ಆಗಿರುತ್ತೆ.
1: ಅಂದರೆ ಇದಕ್ಕೆ ಇನ್ನೂ ಮೌಲ್ಯವರ್ಧನೆ ತುಂಬಿ ಮಾರಾಟ ಮಾಡಿದರೆ ಹೆಚ್ಚು ಅನುಕೂಲ ಅನ್ನುವಂಥದ್ದು ಇಲ್ಲಿ ಸಾಧ್ಯತೆಗಳು ಇದಾವೆ.
0: ಭಾಳಷ್ಟು ಸಾಧ್ಯತೆ ಇದೆ. ಇದೇನಿದೆ ಕೇಳಿದ್ರೆ, ಸಾಧಾರಣವಾಗಿ ಏನು ಮಸಾಲೆ ಪದಾರ್ಥಗಳನ್ನೆಲ್ಲ, ಮಸಾಲೆ ಪದಾರ್ಥಗಳನ್ನು ಪುಡಿ ಮಾಡುವಂಥದ್ದು, ನೇರವಾಗಿ ಯಾವುದೇ ಇದರದ್ದು ಪುಡಿ ಮಾಡಿ ಮಾರಾಟ ಮಾಡುವಂಥದ್ದು, ಅವುಗಳ ಮಿಕ್ಸ್ ಮಾಡಿ, ಅಂದರೆ ಆವಾಗ ಏನಾಗುತ್ತೆ, ಕರಿ ಪೌಡರ್ ಅಂತೀವಿ, ಯಾವುದೇ ಸಾಂಬಾರು ಪೌಡರ್ ಇದು, ರಸಂ ಪೌಡರ್ ಇವೆಲ್ಲ ಸ್ಪೈಸ್ ಮಿಕ್ಸಸ್ ಅಂತೀವಿ, ಕರಿ ಪೌಡರ್ ಅಂತೀವಿ. ಈ ರೀತಿ ಮಾಡ್ಬೋದು. ಮಸಾಲೆ ಪದಾರ್ಥಗಳಿಂದ ತಯಾರಾದ ಪಾನೀಯಗಳು, ಶುಂಠಿಯನ್ನು ಹಾಕಿದಂಥ ಪಾನೀಯಗಳಿರ್ಬೋದು, ಬೇರೆ ಬೇರೆ ಜೀರಿಗೆ ಹಾಕಿದಂಥ ಪಾನೀಯಗಳು, ಈ ರೀತಿ ಪಾನೀಯಗಳದ್ದು ಸಹಿತ ಲಭ್ಯತೆ ಇದೆ. ನೀವು ಭಾಳಷ್ಟು ಕೌಂಟರ್ ಇದಕ್ಕೆ ಅಂಗಡಿಗಳಿಗೆ ಹೋದರೆ ಕಾಣುತ್ತೆ, ಯಾಲಕ್ಕಿ ಚಾಪುಡಿ, ಚಾಪುಡಿಗೆ ಯಾಲಕ್ಕಿ ಪುಡಿ ಹಾಕಿದ್ದು, ಈ ರೀತಿದು ಲಭ್ಯತೆ ಇದೆ. ಇದಲ್ಲದೆ ಮುಖ್ಯವಾದ ಎರಡು, ಇದು ಸ್ವಲ್ಪ ಏನು ನಮ್ಮ ಎಲ್ಲ ಒಂದು ಪ್ರದೇಶಗಳಲ್ಲೂ ಮಾಡ್ಬೋದಂಥದ್ದು, ಇನ್ನು ಸ್ವಲ್ಪ ಹೆಚ್ಚಿನ ಒಂದು ನೀವು ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹಣವನ್ನು ತೊಡಗಿಸ್ಲಿಕ್ಕೆ ಸಾಧ್ಯತೆ ಇತ್ತು ಅಂತಂದರೆ, ಎರಡು ಮುಖ್ಯವಾದಂಥದ್ದು ಉಲಿಯೋರೆಸಿನ್ ಅಂತಾರೆ, ಆಮೇಲೆ ಇನ್ನೊಂದು ಸುಗಂಧ ದ್ರವ್ಯಗಳನ್ನು. ಇವುಗಳು ಬೇರೆ ದೇಶಗಳಲ್ಲಿ ಬೇಡಿಕೆ ಇದೆ, ಅವನ್ನು ಸಹಿತ ಮೌಲ್ಯವರ್ಧನೆ ಮಾಡ್ಬೋದು.
1: ಅಂದರೆ ಮೌಲ್ಯವರ್ಧನೆ ಬೇರೆ ಕಂಪ್ನಿಗೆ ಲಾಭಕ್ಕಿಂತ ನಮ್ಮ ರೈತರಿಗೆ
0: ಅಂದರೆ ಏನು ಈಗ ಹೆಂಗಿದೆ ಕೇಳಿದ್ರೆ, ಮೌಲ್ಯವರ್ಧನೆ ಮಾಡುವಂಥ ಕಂಪ್ನಿಗಳಲ್ಲಿ ಎಲ್ಲೋ ದೊಡ್ಡದು, ಈಗ ಚೆನ್ನೈ ಇರ್ಬೋದು ಅಥವಾ ಕೊಚ್ಚಿನ್ ಇರ್ಬೋದು, ಅಲ್ಲಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಆದರೆ ಈಗ ರಾಣೆಬೆನ್ನೂರಿನಲ್ಲಿ ಇದೆ ಒಂದು, ಅದೇ ರೀತಿ ಎಲ್ಲ ಪ್ರದೇಶಗಳಲ್ಲಿ ಆದಾಗ ನಮ್ಮ ರೈತರಿಗೆ ಸಿಗುವಂಥ ಒಂದು ಆದಾಯದಲ್ಲಿ ಹೆಚ್ಚಿನ ಒಂದು ಇದನ್ನು ನಿರೀಕ್ಷಿಸಬಹುದು.
1: ಹೌದು. ಒಂದು ಪ್ರಶ್ನೆ ಕೊನೆಯದು, ನಮಗೆ ನಾಟಿ ತಳಿಗಳು ಇದಾವಲ್ಲ, ಅವು ಗುಣಮಟ್ಟ ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಒಂದು, ಮತ್ತು ಸಹಜವಾಗಿ ನೈಸರ್ಗಿಕ ಒತ್ತಡಗಳನ್ನು ತಡ್ಕೊಂಡು ಬೆಳೆಯುವಂಥ ಇಂಥ ಸಾಂಬಾರು ಬೆಳೆಗಳಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ, ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತೆ, ಇಂಥವೆಲ್ಲನೂ ಹೇಳ್ತಾರೆ. ನಿಜ
0: ಇದೇನಿದೆ, ಭಾಳಷ್ಟು ನಮ್ಮ ಏಕೆಂದರೆ ಆ ಒಂದು ವಾತಾವರಣಕ್ಕೆ ಹೊಂದ್ಕೊಂಡು ಎಷ್ಟೋ ವರ್ಷಗಳಿಂದ ಇರುವಂಥ ತಳಿಗಳು, ನಮ್ಮದು ಬ್ಯಾಡಗಿ ಇರ್ಬೋದು ಅಥವಾ ಕರಿಮುಂಡ ಇರ್ಬೋದು ಅಥವಾ ಮಲ್ಲಿಗೆ ಸರ ಇರ್ಬೋದು ಕಾಳುಮೆಣಸಿನಲ್ಲಿ, ಇವೆಲ್ಲ ಏನು ಅಲ್ಲಿ ವಾತಾವರಣದಲ್ಲಿ ಬೆಳೆದಂಥ ತಳಿಗಳು, ಅವುಗಳ ಕಾಯಿಗಳ ಗಾತ್ರ ಇರ್ಬೋದು ಅಥವಾ ಅವುಗಳ ಚೆನ್ನಾಗಿದೆ. ಆದರೆ ಇಳುವರಿ ಬಂದಾಗ ಅಥವಾ ಭಾಳಷ್ಟು ಕಡೆ ರೋಗದ ಒಂದು ತೊಂದರೆ ಬಂದಾಗ ಅವು ಪೂರ್ತಿ ಅವು ರೋಗ ಬಾಧೆಗೆ ತೊಳಗಾಗ. ಆ ಕಾರಣದಿಂದ ಈ ಸುಧಾರಿತ ತಳಿಗಳೇನು ನಾವು ಏನು ಹೊರಗಿಂದ ಎಲ್ಲೂ ತಂದಿಲ್ಲ, ಇಲ್ಲಿನ ಇರುವಂಥ ತಳಿಗಳನ್ನೇ ಸುಧಾರಣೆ ಮಾಡಿದಂಥ ತಳಿಗಳು, ಈ ಕರಿಮುಂಡವನ್ನೇ ಸುಧಾರಿಸಿದಂಥ ತಳಿಗಳೇ ನಮ್ಮದು ಭಾಳಷ್ಟು ಏನು ಸುಧಾರಿತ ತಳಿಗಳಂತೀವಲ್ಲ, ಆ ಕಾರಣದಿಂದ ಅವುಗಳ ಸಂರಕ್ಷಣೆ ನಡೆದಿದೆ, ಪ್ಯೂರಿಫೈ ಮಾಡುವಂಥ ಒಂದು ಸಂಶೋಧನೆಗಳು ನಡೆದಿದ್ದಾವೆ. ಅಲ್ಲದೆ ಅವುಗಳ ಸಂರಕ್ಷಣೆ ಮಾಡುವಂಥದ್ದು, ಯಾಕೆಂದರೆ ಮುಂದೆ ಯಾವ್ದಾದ್ರು ಒಂದು ಸಮಯದಲ್ಲಿ ಈ ಒಂದು ತಳಿಗಳು ನಾಶ ಆಗದೆ ಇದನ್ನು ತಡೆಗಟ್ಟೋದು ಮುಖ್ಯವಾದ. ಆದರೆ ಏನು ರೈತರಿಗೆ ಏನಾಗುತ್ತೆ, ಲಾಭನೂ ಮುಖ್ಯ. ಆ ಕಾರಣದಿಂದ ಲಾಭಕ್ಕೆ ಬಂದಾಗ ಸುಧಾರಿತ ತಳಿಗಳನ್ನು ಒಂದು ಅಳವಡಿಸಿಕೊಳ್ಳೋದು ಭಾಳ ಮುಖ್ಯ ಅಂತ.
1: ಡಾಕ್ಟರ್ ಹೆಗಡೆ ಅವರೇ, ನಿಮ್ಮ ಫೋನ್ ಸಂಖ್ಯೆ ಸ್ವಲ್ಪ ಹೇಳಿದರೆ ನಮ್ಮ ಕೇಳುಗರಿಗೆ ಅನುಕೂಲ ಆಗುತ್ತೆ.
0: 9484
1: ಈ ಫೋನ್ ಸಂಖ್ಯೆ ನಾನೊಂದ್ಸಲ ಹೇಳಿಬಿಡ್ತೇನೆ, 9484 ಈ ಸಂಖ್ಯೆಗೆ ಫೋನ್ ಮಾಡಿ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಅವರನ್ನು ಭೇಟಿಯಾಗಬಹುದು, ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ, ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.

0: ಸಾಂಬಾರು ಬೆಳೆಗಳ ಕೃಷಿ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಕೃಷ್ಣ ವಿ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಹೇಮಂತ್ ರಾಂಬಡಿಗಿ.
1: ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೇನ, ಸಂಕಲನ ಉಷಾ ಕುಲಕರ್ಣಿ.
2: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
3: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
2: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
3: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
2: ಕೃಷಿ ಪದವಿ, ಸ್ನಾತಕೋತ್ತರ,

0: ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
0: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
0: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
0: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಜನಪದ ಸಂಗೀತದಲ್ಲಿ ಗುರವ ಗೋಧಿಕಟ್ಟಿ ಹಾಗೂ ಸಂಗಡಿಗರಿಂದ ಬೀಗರ ಹಾಡು.

ಗುರವ ಗೋಧಿಕಟ್ಟಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಬೀಗರ ಹಾಡು ಕೇಳಿದಿರಿ. ನಾಳೆಯ ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಮಾತನಾಡುವ ವಿಷಯ ಅಸ್ತಮ. ಭಾಗವಹಿಸುವ ವೈದ್ಯರು ಡಾಕ್ಟರ್ ಮಲ್ಲಿಕಾರ್ಜುನ್ ಗೌಡ ವಿಎ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ ಸತ್ತೂರು ಧಾರವಾಡ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ವಾಣಿಜ್ಯ ಜಾಹೀರಾತು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 7:35 ಕನ್ನಡದಲ್ಲಿ ವಾರ್ತೆಗಳು.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದಲ್ಲಿ ಭಾರೀ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ, ಪುದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ವಾರ್ತೆಗಳ ವಿವರ: ಇಂದು ನಾಲ್ಕು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ಕಾರ್ಯ ಮುಂದುವರೆದಿದೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವಿನತ್ತ ಸಾಗುತ್ತಿದ್ದರೆ, ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವಿನತ್ತ ಮುನ್ನಡೆದಿದೆ. ತಮಿಳುನಾಡಿನಲ್ಲಿ ನಟ ಮತ್ತು ರಾಜಕಾರಣಿ ವಿಜಯ್ ಅವರ ಪಕ್ಷ ಟಿವಿಕೆ ಚೊಚ್ಚಲ ಪ್ರಯತ್ನದಲ್ಲಿ ವಿಜಯ ಪತಾಕೆ ಹಾರಿಸಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಗೆಲುವಿನ ಹಾದಿಯಲ್ಲಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ ಒಂದು ಸ್ಥಾನವನ್ನು ಗೆದ್ದಿದ್ದರೆ, ಕರ್ನಾಟಕದಲ್ಲಿ ಎರಡು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 293 ವಿಧಾನಸಭಾ ಸ್ಥಾನಗಳಲ್ಲಿ ಇದುವರೆಗೆ 94 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 63 ಸ್ಥಾನಗಳನ್ನು ಗೆದ್ದಿದ್ದರೆ, ತೃಣಮೂಲ ಕಾಂಗ್ರೆಸ್ 28 ಸ್ಥಾನಗಳನ್ನು ಗೆದ್ದಿದೆ. ಬಿಜೆಪಿ 141 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದರೆ, ತೃಣಮೂಲ ಕಾಂಗ್ರೆಸ್ 55 ಸ್ಥಾನಗಳಲ್ಲಿ, ಸಿಪಿಎಂ ಒಂದರಲ್ಲಿ ಮತ್ತು ಇತರರು 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಕಾಂಗ್ರೆಸ್ ಒಂದು ಸ್ಥಾನದಲ್ಲಿ ಗೆದ್ದಿದ್ದು ಮತ್ತೊಂದು ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಮುಖ್ಯಮಂತ್ರಿ ಮತ್ತು ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಬಬಾನಿಪುರ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದರೆ, ನಂದಿಗ್ರಾಮ್ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮುನ್ನಡೆಯಲ್ಲಿದ್ದಾರೆ. ಎಜೆಯುಪಿ ಪಕ್ಷದ ಮುಖ್ಯಸ್ಥ ಹುಮಾಯೂನ್ ಕಬೀರ್ ಅವರು ನೌಡಾ ಮತ್ತು ರೆಜಿನಗರದಲ್ಲಿ ಸ್ಥಾನಗಳನ್ನು ಮುನ್ನಡೆ ಸಾಧಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ ಅಸ್ಸಾಂನಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳಲು ಸಜ್ಜಾಗಿದ್ದು, ಐತಿಹಾಸಿಕ ಮೂರನೇ ಅವಧಿಗೆ ಅಧಿಕಾರ ಹಿಡಿಯಲಿದೆ. ಒಟ್ಟು 126 ವಿಧಾನಸಭಾ ಸ್ಥಾನಗಳಲ್ಲಿ ಇಲ್ಲಿಯವರೆಗೆ 87 ಕ್ಷೇತ್ರಗಳಿಗೆ ಫಲಿತಾಂಶವನ್ನು ಘೋಷಿಸಲಾಗಿದೆ. ಬಿಜೆಪಿ 67 ಸ್ಥಾನಗಳಲ್ಲಿ ವಿಜೇತವಾಗಿದೆ. ಮಿತ್ರ ಪಕ್ಷಗಳಾದ ಅಸ್ಸೋಂ ಗಣ ಪರಿಷತ್ ಎಜಿಪಿ 5 ಸ್ಥಾನಗಳನ್ನು ಗೆದ್ದಿದ್ದು, ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ 7 ಸ್ಥಾನಗಳನ್ನು ಗಳಿಸಿದೆ. ಕಾಂಗ್ರೆಸ್ 7 ಸ್ಥಾನಗಳನ್ನು ಗಳಿಸಿದರೆ, ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್, ಎಐಯುಡಿಎಫ್, ರೈಸೋರ್ ದಳ ಮತ್ತು ಟಿಎಂಸಿ ತಲಾ ಒಂದು ಸ್ಥಾನವನ್ನು ಸಾಧಿಸಿದೆ. ಜೋರ್ಹತ್ ಕ್ಷೇತ್ರದಲ್ಲಿ

ಬಿಜೆಪಿ ಅಭ್ಯರ್ಥಿ ಹಿತೇಂದ್ರ ನಾಥ್ ಗೋಸ್ವಾಮಿ ಅವರು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಅವರನ್ನು ಸೋಲಿಸಿದ್ದಾರೆ. ಅಸ್ಸಾಂ ಕೃಷಿ ಸಚಿವ ಮತ್ತು ಎಜಿಪಿ ನಾಯಕ ಅತುಲ್ ಬೋರಾ ಬೊಕ್ಕಾಖಾಟ್ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯ ಹಣಕಾಸು ಸಚಿವ ಅಜಂತಾ ನಿಯೋಗ್ ಸತತ 6ನೇ ಅವಧಿಗೆ ಗೋಲಾಘಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು

0: ಬಿಜೆಪಿ ಅಭ್ಯರ್ಥಿ ಹಿತೇಂದ್ರ ನಾಥ್ ಗೋಸ್ವಾಮಿ ಅವರು ಅಸ್ಸಾಂ ಕಾಂಗ್ರೆಸ್ ಅಧ್ಯಕ್ಷ ಗೌರವ್ ಗೊಗೊಯ್ ಅವರನ್ನು ಸೋಲಿಸಿದ್ದಾರೆ. ಅಸ್ಸಾಂ ಕೃಷಿ ಸಚಿವ ಮತ್ತು ಎಜಿಪಿ ನಾಯಕ ಅತುಲ್ ಬೋರಾ ಬೊಕ್ಕಾಖಾಟ್ ವಿಧಾನಸಭಾ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ. ರಾಜ್ಯ ಹಣಕಾಸು ಸಚಿವ ಅಜಂತಾ ನಿಯೋಗ್ ಸತತ ಆರನೇ ಅವಧಿಗೆ ಗೋಲಾಘಾಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಉಳಿದ 39 ಸ್ಥಾನಗಳಿಗೆ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಬಿಜೆಪಿ 15 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಮಿತ್ರಪಕ್ಷ ಎಜಿಪಿ 5 ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ 3ರಲ್ಲಿ ಮುನ್ನಡೆಯಲ್ಲಿದೆ. ಕಾಂಗ್ರೆಸ್ 12 ಸ್ಥಾನಗಳಲ್ಲಿ, ಎಐಯುಡಿಎಫ್ 1ರಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಇದೇ ವೇಳೆ ರೈಸೋರ್ ದಳ ಮತ್ತು ಎಐಟಿಸಿ ತಲಾ ಒಂದು ಸ್ಥಾನ ಗಳಿಸಿವೆ. ಜಲಕ್ಬರಿ ಕ್ಷೇತ್ರದಲ್ಲಿ ಬಿಜೆಪಿ ಶೇಖರ್ ನೇಮಮ್ ಕ್ಷೇತ್ರದಲ್ಲಿ 4,978 ಮತಗಳಿಂದ ಜಯ ಸಾಧಿಸಿದ್ದಾರೆ. ನಟ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿಕಳಗಂ ಟಿವಿಕೆ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ರಾಜ್ಯಾದ್ಯಂತ 234 ಕ್ಷೇತ್ರಗಳ ಪೈಕಿ ಟಿವಿಕೆ 59 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಮತ್ತು 49 ಸ್ಥಾನಗಳನ್ನು ಗೆದ್ದಿದೆ. ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ನೇತೃತ್ವದ ಆಡಳಿತಾರೂಢ ದ್ರಾವಿಡ ಮುನ್ನೇತ್ರ ಕಳಗಂ ಡಿಎಂಕೆ 38 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 22 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಅಖಿಲ ಭಾರತ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಗಂ ಎಐಎಡಿಎಂಕೆ 25 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 20 ಸ್ಥಾನಗಳನ್ನು ಗೆದ್ದಿದೆ. ಪಿಎಂಕೆ 3 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದು 2 ಸ್ಥಾನಗಳನ್ನು ಗೆದ್ದಿದೆ. ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಐಎನ್ಸಿ 4 ಸ್ಥಾನಗಳಲ್ಲಿ ಮುಂದಿದ್ದು 1 ಸ್ಥಾನವನ್ನು ಗೆದ್ದಿದೆ. ಬಿಜೆಪಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದ್ದರೆ ಇತರರು 10 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ. ಪ್ರಮುಖ ಅಭ್ಯರ್ಥಿಗಳಲ್ಲಿ ಹಾಲಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ 8,795 ಮತಗಳಿಂದ ತಮ್ಮ ಸಮೀಪದ ಅಭ್ಯರ್ಥಿ ಟಿವಿಕೆ ಪಕ್ಷದ ವಿಎಸ್ ಬಾಬು ಅವರ ವಿರುದ್ದ ಪರಾಭವಗೊಂಡಿದ್ದಾರೆ. ಟಿವಿಕೆ ಮುಖ್ಯಸ್ಥ ವಿಜಯ್ ಪೆರಂಬೂರು ಕ್ಷೇತ್ರದಲ್ಲಿ 49,765 ಮತಗಳಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುದುಚೇರಿಯಲ್ಲಿ ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುವ ನಿರೀಕ್ಷೆ ಇದೆ. ಒಟ್ಟು 30 ಸ್ಥಾನಗಳ ಪೈಕಿ 26 ಸ್ಥಾನಗಳ ಫಲಿತಾಂಶಗಳು ಲಭ್ಯವಿವೆ. ಎನ್ ರಂಗಸ್ವಾಮಿ ಅವರ ಎಐಎನ್ಆರ್ಸಿ 10 ಸ್ಥಾನಗಳನ್ನು ಗೆದ್ದು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಗೆದ್ದಿದ್ದು 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಎಐಎಡಿಎಂಕೆ ಮತ್ತು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ತಲಾ 1 ಸ್ಥಾನ ಗೆದ್ದಿದೆ. ಡಿಎಂಕೆ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ. ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ತಟ್ಟಂಚವಾಡಿ ಕ್ಷೇತ್ರದಿಂದ ಮರು ಆಯ್ಕೆಯಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಮತ್ತು ಗೃಹ ಸಚಿವ ಎ ನಮಶಿವಾಯಂ ಕೂಡ ತಮ್ಮ ಕ್ಷೇತ್ರದಲ್ಲಿ ವಿಜಯ ಸಾಧಿಸಿದ್ದಾರೆ. 5 ರಾಜ್ಯಗಳಾದ್ಯಂತ 7 ಕ್ಷೇತ್ರಗಳಿಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಗುಜರಾತ್, ತ್ರಿಪುರಾ ಮತ್ತು ನಾಗಾಲ್ಯಾಂಡ್ನಲ್ಲಿ ಬಿಜೆಪಿ ತಲಾ 1 ಸ್ಥಾನವನ್ನು ಗೆದ್ದಿದೆ ಮತ್ತು ಮಹಾರಾಷ್ಟದಲ್ಲಿ 1 ಸ್ಥಾನದಲ್ಲಿ ಮುನ್ನಡೆ ಸಾಧಿಸಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಸ್ಥಾನಗಳನ್ನು ಗೆದ್ದಿದೆ. ಇದೇ ವೇಳೆ ಮಹಾರಾಷ್ಟದ ಬಾರಾಮತಿ ಕ್ಷೇತ್ರದಲ್ಲಿ ಹಾಲಿ ಉಪಮುಖ್ಯಮಂತ್ರಿಯಾಗಿರುವ ಎನ್ಸಿಪಿಯ ಸುನೇತ್ರಾ ಅಜಿತ್ ಪವಾರ್ 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದ್ದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಎಸ್ಡಿಪಿಐ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ 18,975 ಮತಗಳೊಂದಿಗೆ 3ನೇ ಸ್ಥಾನ ಗಳಿಸಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76,075 ಮತಗಳು ಲಭಿಸಿವೆ.

0: ರಾಜ್ಯದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸೇರಿದಂತೆ ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಇಂದು ರಾತ್ರಿ 8 ಗಂಟೆಗೆ ಆಕಾಶವಾಣಿಯಲ್ಲಿ ಮೂಡಿಬರಲಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ವೀಣಾದೇವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಕೆಎಸ್ ಶಿವರಾಮ್ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಮುಂಬೈ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಲಖನೌ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಮುನ್ನಡೆಯೊಂದಿಗೆ ಐತಿಹಾಸಿಕ ಗೆಲುವಿನತ್ತ ಬಿಜೆಪಿ. ತಮಿಳುನಾಡಿನಲ್ಲಿ ವಿಜಯ ಪತಾಕೆ ಹಾರಿಸಿದ ನಟ ವಿಜಯ್ ನೇತೃತ್ವದ ಟಿವಿಕೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೈಹಿಡಿದ ಕೇರಳಂ ಮತದಾರರು. ಆಡಳಿತಾರೂಢ ಎನ್ಡಿಎ ತೆಕ್ಕೆಯಲ್ಲಿ ಅಸ್ಸಾಂ ಪದುಚೇರಿ ಭದ್ರ. ಹಾಗೂ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಕ್ಷೇತ್ರಗಳನ್ನು ತನ್ನಲ್ಲೇ ಉಳಿಸಿಕೊಂಡ ಕಾಂಗ್ರೆಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಧಾರವಾಡ ಕನ್ನಡ ಚಿತ್ರಗೀತೆಗಳು ಆರಂಭದಲ್ಲಿ ಚಲಿಸುವ ಮೋಡಗಳು ಚಿತ್ರದ ಈ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಕನ್ನಡ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ವಿಧಾನಸಭಾ ಮತ್ತು ಕರ್ನಾಟಕ ಚುನಾವಣಾ ಫಲಿತಾಂಶ 2026 ಚರ್ಚೆ ಇದೀಗ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ.

0: ಆಕಾಶವಾಣಿ. ಕರ್ನಾಟಕದ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಭಾಗವಹಿಸುತ್ತಾರೆ ಡಾ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಡುತ್ತಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಸಹೃದಯ ಕೇಳುಗರೆ ನಮಸ್ಕಾರ. ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೀತಾ ಇರುವಂತಹ ತೀವ್ರ ಕುತೂಹಲ ಕೆರಳಿಸಿದ್ದ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ, ಹಾಗೆಯೇ ಕರ್ನಾಟಕದ ಎರಡು ವಿಧಾನಸಭಾ ಉಪಚುನಾವಣೆಗಳ ಫಲಿತಾಂಶವನ್ನ ಕುರಿತು ರಾಜಕೀಯ ವಿಶ್ಲೇಷಣೆ ನಡೀತಾ ಇದೆ. ಈ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಈ ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಡಾಕ್ಟರ್ ವೀಣಾದೇವಿಯವರು. ಡಾಕ್ಟರ್ ವೀಣಾದೇವಿಯವರು ಬೆಂಗಳೂರು ವಿಶ್ವವಿದ್ಯಾಲಯದ ರಾಜಕೀಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರು, ಹಾಗೆಯೇ ವಿಭಾಗದ ಮುಖ್ಯಸ್ಥರು ಕೂಡ ಹೌದು. ಅನೇಕ ಚುನಾವಣೆಗಳಲ್ಲಿ ಇವರು ಸಮೀಕ್ಷೆಯನ್ನು ನಡೆಸಿ ಸಮೀಕ್ಷೆ ಮೂಲಕ ಜನಮತ ಯಾರ ಕಡೆ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿರುವಂತಹ ಹೆಗ್ಗಳಿಕೆ ಇವರದು. ಬನ್ನಿ ಹಾಗಾದ್ರೆ ಮಾತಾಡಿಸೋಣ ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶ, ಹಾಗೆಯೇ ಕರ್ನಾಟಕದ ಉಪಚುನಾವಣಾ ಫಲಿತಾಂಶ, ಇದರ ಬಗ್ಗೆ ಒಂದು ರಾಜಕೀಯ ವಿಶ್ಲೇಷಣೆಯನ್ನ ಅವರ ಮಾತಿಂದ ಕೇಳೋಣ. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಎಲ್ಲರಿಗೂ.
1: ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಐದು ರಾಜ್ಯಗಳ ಚುನಾವಣಾ ಫಲಿತಾಂಶಗಳನ್ನ ನೀವು ಗಮನಿಸಿದಿರಿ. ಇದುವರೆಗಿನ ಫಲಿತಾಂಶದ ಒಂದು ಅಂದಾಜನ್ನ ಇಟ್ಕೊಂಡು ಮಾತಾಡದೆ ಆದ್ರೆ ಇದು ನಿರೀಕ್ಷಿತವೇ ನಿಮ್ಗೆ ಒಬ್ಬ ರಾಜಕೀಯ ವಿಶ್ಲೇಷಕರಾಗಿ?
2: ಈ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶವನ್ನ ನೋಡುವಾಗ ಮೂಲತಃವಾಗಿ 2029 ಲೋಕಸಭೆ ಚುನಾವಣೆಗೆ ಇದು ಒಂದು ಮುನ್ನುಡಿ ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಅದನ್ನೇ ಮಾತಾಡ್ತಾ ಇದ್ದಾರೆ, ಅದು ವಾದನೂ ನಡೀತಾ ಇದೆ, ಇದು ಮುನ್ನುಡಿ ಹೇಗಾಗುತ್ತೆ ಅಂತ. ಆದ್ರೆ ಇದು ಮುಂದಿನ ಚುನಾವಣೆಗೆ ಇದು ಮೂಲ ತಳಹದಿಯನ್ನ ಕೊಡುತ್ತೆ ಅಂತ ಇಲ್ಲಿ ಹೇಳ್ಬೋದು. ಹಾಗೆ ಮುಂದುವರಿತಾ ಈ ಪುದುಚೇರಿ ಮತ್ತು ಕೇರಳ ಚುನಾವಣಾ ಫಲಿತಾಂಶಗಳು, ನನಗೆ ಈಗ 3 ಗಂಟೆ ಫಲಿತಾಂಶವನ್ನು ನೋಡುವಾಗ ಪುದುಚೇರಿ ಮತ್ತು ಕೇರಳದ ಫಲಿತಾಂಶಗಳು ಏನು ವಿಶೇಷತೆಯನ್ನು ತೋರಿಸ್ತಾ ಇಲ್ಲ. ಅದು ಎಲ್ಲ ಜನರು ನಿರೀಕ್ಷೆ ಏನ್ ಮಾಡಿದ್ರು ಅದರಲ್ಲಿ ಪಾಯಿಂಟ್ ವೈಸ್ ಪರ್ಸೆಂಟೇಜ್ ನಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ವಿನ ಅಂತ ಮಹತ್ವದ ಬದಲಾವಣೆ
1: ಪರವಾಗಿದೆ.
2: ಆದ್ರೆ ತುಂಬಾ ವಿಶೇಷತೆ ಮತ್ತೆ ಇಡೀ ರಾಷ್ಟ್ರದ ರಾಜ್ಯದ ಜನರ ಗಮನವನ್ನ ಸೆಳೆದಿರೋದು ಒಂದು ವೆಸ್ಟ್ ಬೆಂಗಾಲ್ ಮತ್ತೊಂದು ತಮಿಳ್ನಾಡು. ಮೊದಲು ನಾವು ತಮಿಳ್ನಾಡು ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ನಾವು ದಕ್ಷಿಣ ಭಾರತದವರಾಗಿ ಇಲ್ಲಿಂದ ಶುರು ಮಾಡಿದ್ರೆ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಅದರ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಸಿನಿಮಾ ನಟರೇ ಅದನ್ನ ಆಡಳಿಕೆ ಮಾಡ್ಕೊಂಡ್ ಬಂದಿರೋದನ್ನ ನಾವು ನೋಡ್ಬೋದು. ಆದ್ರೆ ಏಕಾಏಕಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕಳೆದ 5-6 ತಿಂಗಳಿನಿಂದ ತಾವೇ ಒಂದು ಸ್ವತಃ ರಾಜಕೀಯ ಪಕ್ಷವನ್ನ ಕಟ್ಟಿ ಜನರ ಮನಸ್ಸೆಳೆದು ಹಲವಾರು ಏರುಇಳಿತಗಳನ್ನು ನೋಡಿದ್ರೂ ಸಹ ಟಿವಿಕೆ ಪಕ್ಷ 3 ಗಂಟೆ ಫಲಿತಾಂಶದಲ್ಲಿ 111 ಸ್ಥಾನಗಳನ್ನು ಪಡ್ಕೊಂಡಿದೆ. ಅದಕ್ಕೆ ಹೋಲಿಸಿ ನೋಡಿದಾಗ ಇತರ ಪಕ್ಷಗಳು ಡಿಎಂಕೆ ಬಂದು 58 ಸ್ಥಾನಗಳನ್ನ ಇತ್ತು, 3 ಗಂಟೆ ಫಲಿತಾಂಶದಲ್ಲಿ ಡಿಎಂಕೆ 65 ಸ್ಥಾನಗಳನ್ನ ಪಡ್ಕೊಂಡಿದೆ. ಇದನ್ನ ನೋಡುವಾಗ ಮೊದಲ ಬಾರಿ ರಾಜಕೀಯದಲ್ಲಿ ಪ್ರವೇಶವನ್ನ ಪಡ್ಕೊಂಡು ಅವರ ಒಂದು ಸಾಧನೆಯನ್ನು ನೋಡಿದಾಗ ಭಾಗಶಃ ಒಬ್ಬ ಮತದಾರರಾಗಿ ಅವರನ್ನ ನಾವು ಏನು ಬೆಂಬಲಿಸಬಹುದು. ಆದ್ರೆ ಅವರು 111 ಸ್ಥಾನಗಳನ್ನ ಗಳಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ನೀಡಿದ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಗಳು ಕಾರಣನ ನೋಡ್ಬೇಕಾಗತ್ತೆ. ಭರವಸೆಗಳನ್ನ ಹೇಳುವಾಗ ಅವರು ಮೊದಲನೇದಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ

0: ನೀಡಿದಂತೆ 2500 ಮಾಸಾಶನ ನೀಡ್ತೀನಿ ಅಂದಿದ್ದಾರೆ. ಬಡವರು ಮದುವೆ ಆದರೆ 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಬಡವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಭರವಸೆಗಳನ್ನೆಲ್ಲ ನೋಡಿದ್ರೆ ಜನ ಅವರಿಗೆ ಮತ ಹಾಕಿದಾರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ.
1: ಅಂದ್ರೆ ಈ ಭರವಸೆಗಳಿಗೆ ಆಕರ್ಷಿತರಾಗಿ ಮತ ನೀಡಿರ್ಬೋದು ಅನ್ನೋದು
0: ಒಂದು ಭಾಗ ಆಗುತ್ತೆ. ಇನ್ನೊಂದು ಭಾಗ, ನಾನು ವೋಟಿಂಗ್ ಟರ್ನ್ ಓವರ್ ನೋಡುವಾಗ ಶೇಕಡಾವಾರು 47%ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ವೋಟ್ ಮಾಡಿರೋವಂಥವ್ರು ಈಗ ಮೊದಲ ಬಾರಿ ಮತದಾನ ಚಲಾಯಿಸುವವರು, ಅಂದ್ರೆ 18 ವರ್ಷದಿಂದ 39 ವರ್ಷದ ಒಳಗಿನ ಮತದಾರರು ಯಾರಿದ್ದಾರೆ ಅವರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ ಅಂತ ವೋಟಿಂಗ್ ಟರ್ನ್ ಓವರ್ ನ ನೋಡುವಾಗ
1: ಗೊತ್ತಾಗ್ತದೆ.
0: ಬಹುತೇಕ ಅಂದ್ರೆ ಒಬ್ಬ ಯುವ ಮನಸ್ಸಿನ ಒಬ್ಬ ರಾಜಕಾರಣಿಯನ್ನ ಬೆಂಬಲಿಸೋದಕ್ಕೋಸ್ಕರ ಯುವ ಮತದಾರರು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟಿರ್ಬೋದು. ಆದ್ರೆ ಅವರ ಹಿಂದೆ ನಡೆದಂತ ಒಂದು ಕ್ಯಾಂಪೇನ್ ನಲ್ಲಿ ನಡೆದಂತಹ ಘಟನೆಯನ್ನ ನೋಡಿದಾಗ ಹಲವಾರು ಜನರು ಪ್ರಾಣ ಕಳ್ಕೊಂಡಿದ್ರೂ ಸಹ ಅವರಿಗೆ ಇಷ್ಟು ಒಳ್ಳೆ ಸ್ಥಾನ ಗಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಅವ್ರ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಾವು ಭಾವಿಸಬಹುದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಕಾದ್ ನೋಡ್ಬೇಕಾಗುತ್ತೆ.
1: ಆದ್ರೆ ನನಗೆ ತಮಿಳುನಾಡಿನ ರಾಜಕೀಯ ಅಫ್ಕೋರ್ಸ್ ಇಡೀ ರಾಷ್ಟ್ರದಲ್ಲೇ ಒಂದ್ ರೀತಿ ವಿಚಿತ್ರವಾದ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಕುತೂಹಲ ಕೆರಳಿಸುವಂತದ್ದು. ಡಿಎಂಕೆ ಈ ಮಟ್ಟದ AIDMK ಬಿಜೆಪಿ ಜೊತೆ ಅಲೈನ್ಸ್ ಮಾಡಿಕೊಂಡ್ರೂ ಕೂಡ ಈ ಮಟ್ಟದ ಒಂದು ಫಲಿತಾಂಶನ ಹೇಗೆ ನಾವು ಅನಲೈಸ್ ಮಾಡಬಹುದು?
0: ಅದಕ್ಕೆ ಒಂದು ಕಾರಣ ಕೊಡಬಹುದು, ಯಾಕಂದ್ರೆ ಈ ಹಿಂದೆ ತಮಿಳುನಾಡು ರಾಜಕಾರಣವನ್ನ ನೋಡಿದ್ರೆ ಒಂದ್ಸರಿ AIDMK ಒಂದ್ಸರಿ DMK ಎರಡು ಪಕ್ಷಗಳು ಅದ್ಲಿ ಬದ್ಲಿ ಬರ್ತಾ ಇದ್ದಿದ್ದನ್ನ ನೋಡಬಹುದು. ಇದನ್ನ ನೋಡುವಾಗ ಯಾಕೆ TVKಗೆ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಜನ ಬದಲಾವಣೆ ನಾಯಕತ್ವದಲ್ಲಿ ಬದಲಾವಣೆ ನಿರೀಕ್ಷೆ ಮಾಡಿರಬಹುದು. ಯಾಕಂದ್ರೆ ಅವರು AIDMK ಸರ್ಕಾರವನ್ನು ನೋಡಿದ್ದಾರೆ, ವ್ಯಕ್ತಿ ಬೇಡ, DMK ಸರ್ಕಾರವನ್ನು ನೋಡಿದ್ದಾರೆ, ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರವನ್ನು ನೋಡಿದ್ದಾರೆ. ಈ ಎರಡು ಸರ್ಕಾರಗಳ ಅಭಿವೃದ್ಧಿ ಯೋಜನೆಗಳು ಇದನ್ನ ನೋಡಿ ಜನ ಬದಲಾವಣೆಯನ್ನು ತಂದಾಗ ಇನ್ನಷ್ಟು ಏನಾದರೂ ಸುಧಾರಣೆ ತರಬಹುದಾ? ಉದಾಹರಣೆಗೆ ಲಿಟ್ರೆಸಿ ರೇಟ್ ಬೇರೆ ರಾಜ್ಯಗಳಿಗೆ ಹೋಲಿಸಿ ನೋಡಿದ್ರೆ ತಮಿಳುನಾಡಿನಲ್ಲಿ ಲಿಟ್ರೆಸಿ ರೇಟ್ ಏನು ಗ್ರಾಫ್ ನಲ್ಲಿ ಏನು ಅಂತ ಹೆಚ್ಚಿಗೆ ಕಾಣ್ತಾ ಇಲ್ಲ. ಕೇರಳಗೆ ಕಂಪೇರ್ ಮಾಡಿದ್ರೆ, ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ, ಇನ್ನೊಂದು ಏನು ಬಹುರಾಷ್ಟ್ರೀಯ ಕಂಪನಿಗಳು MNC ಏನಿದೆ ಅವುಗಳಲ್ಲಿ ಅಲ್ಲಿ ಕೊರತೆ ಇರೋದ್ರಿಂದ ಯುವಕರು ಒಂದು ಹೊಸ ಪಕ್ಷಕ್ಕೆ ಮತ ನೀಡಿದ್ರೆ ನಮ್ಮಲ್ಲಿ ಲಿಟ್ರಸಿ ರೇಟು ಮತ್ತು ನಿರುದ್ಯೋಗದ ಒಂದು ಕೊರತೆಯನ್ನ ನೀಗಿಸೋದಿಕ್ಕೆ ಸಹಾಯ ಮಾಡಬಹುದೇನೋ ಅಂತ ಅವರು ನಿರೀಕ್ಷೆ ಇಟ್ಕೊಂಡಿರಬಹುದು. ಸೊ ಹಾಗಾಗಿ ಅವರಿಗೆ ಹೆಚ್ಚು ಸ್ಥಾನಗಳು ಗಳಿಸಿರಬಹುದು.
1: ಆದ್ರೆ TVK ಎದುರಿಗಿರ್ತಕ್ಕಂತ ವಿಜಯ್ ಅವರ ಸವಾಲಿನ ಕೆಲಸಗಳು ಮುಂದೆ ಬಹಳ ಇದಾವೆ.
0: ಹೌದು, ಖಂಡಿತ ಅದನ್ನ ಆ ಮಾತನ್ನ ನಾನು
1: ಸಾಗಬೇಕಾದಂತಹ ಹಾದಿ ತುಂಬಾ ದೂರ ಇದೆ.
0: ಹೆಚ್ಚಿನ ಅನುಭವ ಇಲ್ಲದ ಒಬ್ಬ ವ್ಯಕ್ತಿ, ಸಿನಿಮಾದಲ್ಲೇ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ವ್ಯಕ್ತಿ ರಾಜಕಾರಣದಲ್ಲಿ ಏಕಾಏಕಿ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ರಾಜಕೀಯ ಹಿನ್ನೆಲೆ ಇಲ್ಲದೆ ಇದ್ದಾಗ ಅವರ ಏರಿಳಿತಗಳನ್ನ ಕಾಣಲೇಬೇಕಾಗುತ್ತೆ. ಸ್ವಲ್ಪ ಜಾಗ್ರತೆಯಾಗಿ ಅವರ ಆಡಳಿತವನ್ನ ನಡೆಸಬೇಕಾಗುತ್ತೆ.
1: ಇನ್ನು ಪಶ್ಚಿಮ ಬಂಗಾಳ, ಬಹುಶಃ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಬೇರೆ ಬೇರೆ ದೇಶಗಳು ಒಂದ್ ರೀತಿ ಇವತ್ತು ಚರ್ಚೆ ಮಾಡ್ತಾ ಇದಾವೆ ಅನ್ಸುತ್ತೆ. ಪಶ್ಚಿಮ ಬಂಗಾಳದ ಫಲಿತಾಂಶವನ್ನ ಕುರಿತು ನಿಮ್ಗೇನ್ ಅನ್ಸುತ್ತೆ?
0: ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬೇರೆ ಬೇರೆ ಸಮೀಕ್ಷೆಗಳ ವರದಿಯನ್ನ ನೋಡಿದಾಗ ಇದು ಸಮೀಕ್ಷೆಗಳ ಫಲಿತಾಂಶದಲ್ಲಿ ಇದು ನಿರೀಕ್ಷಿತ, ಆದ್ರೆ ಜನಾಭಿಪ್ರಾಯವನ್ನ ನೋಡುವಾಗ ಇದು ಅನಿರೀಕ್ಷಿತ. ಆದ್ರೆ ಇದು ಯಾಕೆ ನಿರೀಕ್ಷಿತ ಅಂತ ಹೇಳ್ತಾರೆ ಅಂದ್ರೆ ಅವರು ಏನು SIR ಅನ್ನ ತಂದ್ರು ಆ ಹಿನ್ನೆಲೆಯಲ್ಲಿ ಸುಮಾರು 90 ಲಕ್ಷ ಮತದಾರರನ್ನ ಬಾಂಗ್ಲಾದೇಶದ ಬಾರ್ಡರ್ ನಲ್ಲಿದೆ ಅನ್ನೋ ಒಂದೋ ಕಾರಣಕ್ಕೆ ಅಲ್ಪಸಂಖ್ಯಾತರು ಅಥವಾ ಮೈಗ್ರೆಂಟ್ಸ್ ಯಾರು ಬಂದಿದ್ದಾರೆ ಅವರನ್ನ 90,000 ಮತದಾರರನ್ನ ಏಕಾಏಕಿ ಮತದಾನದ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದು TMCಗೆ ಒಂದು ದೊಡ್ಡ ಪೆಟ್ಟಾಗಿ ಬಂದಿರಬಹುದು ಅವರ ಫಲಿತಾಂಶದಲ್ಲಿ. ಉಳಿದಂತೆ ಹಗರಣಗಳು, ಹಲವಾರು ಹಗರಣಗಳು ಅವ್ರ ಮೇಲೆ ಬಂತು, FIR ಗಳಾಯ್ತು,
1: ಅಶಾಂತಿ
0: ಪರಿಸ್ಥಿತಿ ಬಂತು, ಕೆಲವು ಯಾವುದನ್ನ ಅವರು ಸಾಬೀತು ಮಾಡಕ್ ಆಗ್ಲಿಲ್ಲ. ಇದರಿಂದ ಜನ ಅಗೇನ್ ತಮಿಳುನಾಡಲ್ಲಿ ಹೇಳ್ದಂಗೆನೆ, ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಅಥವಾ TMC ಸರ್ಕಾರವನ್ನ ಅವರು ದೀರ್ಘಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ. ದೀರ್ಘಕಾಲ ನೋಡ್ಕೊಂಡ್ ಬಂದಿದ್ದಾಗ ಈ ಹಗರಣಗಳು ಈ ಪ್ರಕರಣಗಳನ್ನ ನೋಡಿದಾಗ ಅಲ್ಲಿಯ ಜನರನ್ನು ಎರಡು ಕಾರಣಗಳಿಗೆ, ಒಂದು ಬಡತನ, ಇನ್ನೊಂದು ಅವರಿಗೆ ರಕ್ಷಣೆ ಇಲ್ಲ, ಹಾಗಾಗಿ ಎರಡು ಕಾರಣಗಳಿಂದ ಅವರು ಬದಲಾವಣೆಯನ್ನ ನಿರೀಕ್ಷೆ ಮಾಡಿ ಮತ್ತು BJP ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಅವರು ಏನು ಮಾಡಿದ ಪ್ರಚಾರ ಕಾರ್ಯಕ್ರಮಗಳೇನಿದೆ ಅದರಿಂದ ಜನ ಆಕರ್ಷಿತರಾಗಿದ್ದಾರೆ ಅಂತ ಅನ್ಸುತ್ತೆ.
1: ಮಮತಾ ಬ್ಯಾನರ್ಜಿ ಅವರು TMC ಪಕ್ಷದ ಬಹುದೊಡ್ಡ ನಾಯಕಿ, ಸಮರ್ಥ ಆಡಳಿತ ಕೊಡೋದ್ರಲ್ಲಿ ಅವರು ಹಿನ್ನಡೆ ಅನುಭವಿಸಿದ್ರ?
0: ಅಲ್ಲ, ಇಂದಿನ ಆಡಳಿತಗಳನ್ನ ನೋಡಿದಾಗ ಅದು ಹಿನ್ನಡೆ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಈ ಬಾರಿ

0: ಅವ್ರಿಗೆ ಏನಾಯಿತು ಅಂದರೆ ಅವ್ರ ಮೇಲೆ ಹಲವಾರು ಬಾರಿ ಹಗರಣಗಳನ್ನ FIR ಗಳನ್ನ ಹಾಕ್ತಾನೆ ಬಂದ್ರು. ಅದು ಉದ್ದೇಶ ಮಾನಸಿಕವಾಗಿ ಕುಗ್ಗಿಸೋದಾಗಿತ್ತ ಅಥವಾ ಬೇರೆ ಬೇರೆ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳ ಸ್ಥಿತಿಗತಿಗಳನ್ನ ನೋಡಿದಾಗ ಈ ಪ್ರಾದೇಶಿಕ ಪಕ್ಷಗಳು ಉದಾಹರಣೆಗೆ ಶಿವಸೇನೆ ಇರ್ಬೋದು ಅಥವಾ ಬಿಜು ಜನತಾ ದಳ ಇರ್ಬೋದು, ಬೇರೆ ಬೇರೆ ಏನು ಪ್ರಾದೇಶಿಕ ಪಕ್ಷಗಳನ್ನ ಬಿಜೆಪಿ ಪಕ್ಷ ಅದು ಸತ್ಯನೋ ಸುಳ್ಳು ಅದು ಜನ ತೀರ್ಮಾನ ಮಾಡಬೇಕು. ಈ ಪ್ರಾದೇಶಿಕ ಪಕ್ಷಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವರ ಮೇಲೆ ಈ ಒಂದು ಆರೋಪಗಳನ್ನ ಹಾಕಲಾಯ್ತು ಅನ್ನೋದನ್ನ ಒಂದ್ಸಾರಿ ನಾವು ಚುನಾವಣೆಯ ನಂತರದ ದಿನಗಳಲ್ಲಿ ಇದನ್ನ ಫಲಿತಾಂಶವನ್ನು ಹುಡುಕ್ಬೇಕಾಗತ್ತೆ. ಮತ್ತೊಂದು ಸಂಶೋಧನೆ ಮಾಡಿ ಅವರ ವೀಕ್ನೆಸ್ ಗೆ ನೈಜ ಕಾರಣಗಳೇನು, ಯಾಕಂದ್ರೆ ದೂರದಲ್ಲಿ ನಿಂತು ನಾವು ಇಲ್ಲಿಂದ ಮಾತಾಡೋದಕ್ಕೂ ವಾಸ್ತವವಾಗಿ ಅದೇ ಸ್ಥಳದಲ್ಲಿ ನಿಂತು ವಾಸ್ತವಿಕತೆಯ ಅಧ್ಯಯನ ಮಾಡಿದಾಗ ನೈಜ ಕಾರಣಗಳು ಹೊರಗಡೆ ಬರಬಹುದು.
1: ಯಾಕೆಂದ್ರೆ ನೀವು ಹಲವಾರು ಚುನಾವಣೆಗಳ ಸಮೀಕ್ಷೆ ಮಾಡಿರೋರು, ತಳಮಟ್ಟಕ್ಕೆ ಹೋಗಿ ಸರ್ವೆ ಮಾಡಿರುವಂತವರು, ಬೇಕಿರತಕ್ಕಂತ ಅನೇಕ ಅಂಶಗಳನ್ನ ಮಾನದಂಡಗಳನ್ನ ಇಟ್ಕೊಂಡು ಸಮೀಕ್ಷೆ ಮಾಡ್ತೀರಿ. ಆ ಮಾನದಂಡಗಳ ಆಧಾರದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಮಾತಾಡಬೇಕಾಗುತ್ತೆ. ನನಗನ್ಸೋದು ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರ ಜೋಡಿ ಹೆಣದಂತ ಕಾರ್ಯತಂತ್ರನೂ ಇದಕ್ಕೆ ಕಾರಣ ಇರಬಹುದು.
0: ಅವರು ಪ್ರಚಾರದ ಸಮಯದಲ್ಲಿ ಅವರು ಕೈಗೊಂಡಂತಹ ನಿರ್ಣಯಗಳು, ಅವರು ಮಾಡಿದ ಭಾಷಣಗಳು, ರ್ಯಾಲಿಗಳು ಜನರನ್ನ ಆಕರ್ಷಣೆ ಮಾಡಿರ್ಬೋದು. ಯಾಕಂದ್ರೆ ನಾ ಹೇಳಿದ್ನಲ್ಲ, ಅವ್ರಿಗೆ ಒಂದ್ಸರಿ ಬದಲಾವಣೆ ಬೇಕಿತ್ತು. ಮುಖ್ಯವಾಗಿ TMC ಸರ್ಕಾರದ ಆಡಳಿತವನ್ನ ನೋಡಿದಂತ ಜನ, ಯಾಕಂದ್ರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾ ಬೃಹದಾಕಾರವಾಗಿ ಕಾಣಿಸ್ತಾ ಇದೆ. ಮತ್ತು ಬಡತನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಕುಟುಂಬದ ಸದಸ್ಯರ ಆ ಕಡೆ ಹೋಗಿದ್ದಾಗ ನೋಡಿದ್ರೆ ಬಾಂಗ್ಲಾದೇಶಕ್ಕೂ ಮತ್ತು ಪಶ್ಚಿಮ ಬಂಗಾಳಕ್ಕೂ ಜನ ನಾವಿಲ್ಲಿ ಬೆಂಗಳೂರು ಮೈಸೂರಿಗೆ ಹೋಗಿ ಬಂದಂಗೆ ಹೋಗಿ ಬರ್ತಾ ಇದ್ದಾರೆ. ಸೊ ಆ ತರ ಇದ್ದಾಗ ಅಂದ್ರೆ ಬಾರ್ಡರ್ ನಲ್ಲಿ ಇರೋದ್ರಿಂದ ಇಲ್ಲಿಂದ ಜನ ಬಾರ್ಡರ್ ನ ದಾಟಿ ಬೇರೆ ಮತ್ತೊಂದು ರಾಷ್ಟ್ರಕ್ಕೆ ಹೋಗಿ ಕೂಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಉದ್ಯೋಗಾವಕಾಶಗಳು ಇಲ್ಲ, ಅದಕ್ಕೆ ಬೇಕಾದಂತ ಶಿಕ್ಷಣದ ಕೊರತೆ ಇದೆ ಅಂತ ಒಂದು ಜನಾಭಿಪ್ರಾಯದಿಂದ ನಾವು ತಿಳ್ಕೊಳ್ಬಹುದು. ಯಾಕಂದ್ರೆ ತುಂಬಾ ಕಡೆ ಜನ ಅಲ್ಲಿ ಆ ಭಾಗದಲ್ಲಿ ಸಂಚಾರ ಮಾಡಿದವ್ರನ್ನ ಕೇಳಿದಾಗ ಅವರು ಪಕ್ಕದ ದೇಶಕ್ಕೆ ಜಸ್ಟ್ ನಮ್ಮಗೆ 20 ಕಿಲೋಮೀಟರ್ 30 ಕಿಲೋಮೀಟರ್ ದಾಟಿದ್ರೆ ಬಾಂಗ್ಲಾದೇಶಕ್ಕೆ ಹೋಗ್ತಾರೆ, ಈ ಕಡೆ ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಉದ್ಯೋಗ ಅರಸಿ ಬೇರೆ ಕಡೆ ಹೋಗ್ತಿದ್ದಾರೆ ಅಂದ್ರೆ ಅವರು ಅಲೆಮಾರಿಗಳಾದ್ರು. ಸೊ ಅವ್ರಿಗೆ ನಿಂತ ಜಾಗದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಸಿಕ್ಬಿಟ್ರೆ ನಮ್ಮ ಜನ ಬೇರೆ ಕಡೆ ವಲಸೆ ಹೋಗುವ ಅಗತ್ಯ ಇಲ್ಲ. ಅದರ ಕಡೆ TMC ಸರ್ಕಾರ ಇನ್ನಷ್ಟು ಹೆಚ್ಚು ಗಮನ ಹರಿಸಿದ್ರೆ ಇಷ್ಟು ಕೆಳಮಟ್ಟದ ಸೋಲು ಅವರಿಗೆ ಬರ್ತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ.
1: ಸೇಮ್ ಟೈಮ್ ಅಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮಗಳು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿರ್ತವೆ.
0: ಹೌದು,
1: ಬಿಜೆಪಿ ಪರವಾಗಿ ಮುಂದೆ ಕೊಡಬಹುದಾದಂತ ಏನು ಘೋಷಣೆ ಮಾಡಲಾದಂತ ಪ್ರಣಾಳಿಕೆಗಳು ಕೂಡ ಒಂದು ದೊಡ್ಡ ಭರವಸೆಯನ್ನ ಅಲ್ಲಿನ ಮತದಾರರಲ್ಲಿ ಹುಟ್ಟಿಸಿರಬಹುದು.
0: ಹುಟ್ಟಿಸಿದೆ. ಆದ್ರೆ ಏನಂದ್ರೆ ಪ್ರಣಾಳಿಕೆಗಳು ಬಹಳಷ್ಟು, ನಮ್ಮ ಚುನಾವಣಾ ರಾಜಕಾರಣವನ್ನ ನೋಡಿದಾಗ ಬಹಳಷ್ಟು ಪ್ರಣಾಳಿಕೆಗಳು ಪ್ರಣಾಳಿಕೆಗಳಾಗೆ ಉಳಿದಿರುತ್ತೆ. ಶೇಕಡ 10-20% ಮಾತ್ರ ಅದು ಜಾರಿಗೆ ಬಂದಿರುತ್ತೆ. ಆ ತರ ಆಗ್ಬಾರ್ದು. ಅವರೇನು ಘೋಷಣೆಗಳನ್ನ ಮಾಡಿದರೆ ಅದನ್ನ 100% ಅಲ್ಲ ಅಂದ್ರೂ ಒಂದು 50-60% ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ಅವ್ರೇನ್ ಗೆಲುವು ಸಾಧಿಸಿದರೆ ಅದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ.
1: ಖಂಡಿತ. ಇನ್ನು ಹಾಗೆನೇ ಕೇರಳಂ ಕಡೆ ಬಂದ್ಬಿಡೋಣ. ಕೇರಳಂ ಕೂಡ ಆಡಳಿತ ಪಕ್ಷದ ವಿರುದ್ಧವಾಗಿ ಇವತ್ತು ರಿಸಲ್ಟ್ ಬರ್ತಾ ಇದೆ. ಹಂಗಾಗಿ UDF ಕಾಂಗ್ರೆಸ್ ಪಕ್ಷದ ನೇತೃತ್ವದ ಪಕ್ಷಗಳು ಗೆಲುವನ್ನು ಸಾಧಿಸುತ್ತಿದ್ದಾವೆ. ಸದ್ಯದ ಮುನ್ನಡೆಗಳನ್ನ ನೋಡಿದ್ರೆ ಬಹುತೇಕ ಅವರೇ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ನ ಕೂಡ ಪಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ರಾಜ್ಯಗಳ ಪರಿಸ್ಥಿತಿನೇ ಬೇರೆ, ಅಲ್ಲಿನ ಪ್ರಾದೇಶಿಕತೆ, ಅಲ್ಲಿನ ಸ್ಥಳೀಯ ಅಂಶಗಳು, ಜನರ ಅಭಿಪ್ರಾಯ, ನೀವ್ ಹೇಳದಾಗೆ ಶಿಕ್ಷಣ, ಉದ್ಯೋಗ, ಯುವಜನ, ಮಹಿಳೆಯರು ಎಲ್ಲವೂ ಕೂಡ ಬೇರೆ ಬೇರೆನೆ. ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಿ?
0: ನೋಡಿ, ಕೇರಳದಲ್ಲಿ ಒಟ್ಟು 140 ಸ್ಥಾನ ಇರೋದು. 3 ಗಂಟೆ ಅವಧಿಯಷ್ಟೊತ್ತಿಗೆ 101 ಸ್ಥಾನ UDF ಪಡ್ಕೊಂಡಿದೆ. LDF 37 ಸ್ಥಾನಗಳನ್ನ ಪಡ್ಕೊಂಡಿದೆ ಅಂತ ಫಲಿತಾಂಶ, ಮಾಧ್ಯಮದ ಮೂಲಕ ಕಂಡುಕೊಂಡಂತ ಫಲಿತಾಂಶ. ಆದ್ರೆ ಕೇರಳದಲ್ಲಿ ಒಂದು, ನಾನು ಕೇರಳ ಜನರ ಒಂದು ನಿಕಟ ಸಂಪರ್ಕದಲ್ಲಿ ನೋಡುವಾಗ ಅಲ್ಲಿ ಲಿಟ್ರೆಸಿ ರೇಟ್ ಚೆನ್ನಾಗಿದೆ. ಆದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದು ಅಷ್ಟು ಮುಂದುವರಿಯಲಿಲ್ಲ. ಉದಾಹರಣೆಗೆ ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅಂದ್ರೆ ಅವರು ಕೇರಳವನ್ನ ತೊರೆದು ಪಕ್ಕದ ತಮಿಳ್ನಾಡು ಅಥವಾ ಕರ್ನಾಟಕಕ್ಕೆ, ಇಲ್ಲಿಗೆ ಉನ್ನತ ಶಿಕ್ಷಣಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಅವರು ಗಮನ ಹರಿಸ್ಬೇಕಾಗತ್ತೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಮತ್ತೆ ಉದ್ಯೋಗಕ್ಕಾಗಿನೂ ಸಹ ಕೇರಳದಲ್ಲಿ ಅವರು ಆರ್ಥಿಕ ಸ್ಥಿತಿಗತಿ ಅಥವಾ GDP ಏನ್ ಹೇಳ್ತೀವಿ ಮತ್ತು ಉದ್ಯೋಗ ಏನ್ ಹೇಳ್ತೀವಿ ಅದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಜನರ ನಿರೀಕ್ಷಿತ ಮಟ್ಟಕ್ಕೆ ಉನ್ನತ ಶಿಕ್ಷಣದ

0: ಸೌಲಭ್ಯವೂ ಸಿಗ್ತಾ ಇಲ್ಲ, ಉದ್ಯೋಗಾವಕಾಶಗಳು ಸಿಗ್ತಾ ಇಲ್ಲ. ಹಿಂದೆ ಇದ್ದಂತ ಸರ್ಕಾರ ಅವುಗಳ ಬಗ್ಗೆ ಇನ್ನಷ್ಟು ಒತ್ತನ್ನ ಕೊಟ್ಟಿದ್ದಿದ್ರೆ ಕೇರಳದಲ್ಲಿ ಅವರು ಇನ್ನಷ್ಟು ದಿನ ಆಡಳಿತದಲ್ಲಿ ಉಳಿಯೋ ಎಲ್ಲ ಸಾಧ್ಯತೆಗಳಿತ್ತು. ಈ ಮುಂದೆ ಬರತಕ್ಕಂತಹ UDF ಸರ್ಕಾರ ಏನಿದೆ ಅದರಲ್ಲಿ ಅವರು ಮುಖ್ಯವಾಗಿ ಲಿಟ್ರಸಿ ರೇಟ್ ಚೆನ್ನಾಗಿದೆ, ಆದರೆ ಹೆಣ್ಣು ಮಕ್ಕಳಿಗೆ ಅಲ್ಲಿ ರಕ್ಷಣೆ ಇಲ್ಲ ಮತ್ತು ಉದ್ಯೋಗಾವಕಾಶಗಳಿಲ್ಲ. ಮತ್ತು ಉನ್ನತ ಶಿಕ್ಷಣಕ್ಕೆ ಅವರು ಹೆಚ್ಚು ಗಮನ ಕೊಟ್ಟರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಅನ್ಸುತ್ತೆ. ಅದನ್ನ ಹೊರತುಪಡಿಸಿದ್ರೆ ಕೇರಳದಲ್ಲಿ ಟೂರಿಸಂ ಚೆನ್ನಾಗಿದೆ, ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ. ಮತ್ತು ಅವರು ಏನು ಕ್ರಾಪ್ ಏನ್ ಮಾಡ್ತಾರೆ, ತೆಂಗು ಮತ್ತು ಇದನ್ನ, ಅದರಿಂದ ಅವರಿಗೆ ಟೀ ಮಾಡ್ತಾರೆ, ಅದರಿಂದ ಒಳ್ಳೆ ಆದಾಯ ಇದೆ. ಆದ್ರೆ ನಮ್ಮ ಬೇರೆ ರಾಜ್ಯಗಳಿಗೆ ಹೋಲಿಸಿದಂತೆ MNC ಇಂಡಸ್ಟ್ರಿಗಳಾಗ್ಲಿ ಅಥವಾ IT ಕಂಪನಿಗಳಾಗ್ಲಿ ಅಷ್ಟು ಡೆವಲಪ್ ಆಗ್ಲಿ,
1: ಅಂದ್ರೆ ಸ್ಥಳೀಯ ಸಂಪನ್ಮೂಲವನ್ನ ಇನ್ನು ಹೆಚ್ಚು ಮಾಡಿ ಸ್ಥಳೀಯರಿಗೆ
0: ಮಾಡ್ಕೊಡ್ಬೇಕು. ಈಗ IT ಕಂಪನಿಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಗಳಾಗಿರ್ಬೋದು, ಅದನ್ನ ಇನ್ನಷ್ಟು ಈಗ ನಾವು AI ಕಾಲದಲ್ಲಿ ಕೂತಿದೀವಿ, ಅದರಲ್ಲಿ ಕೂತಿದ್ದಾಗ ನಾವು ಬರೀ ಟ್ರೆಡಿಷನಲ್ ಪ್ರೊಫೆಷನ್ ಮಾಡಬಾರ್ದು ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಆಧಾರವಾಗಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಜೀವನ ನಡೆಸೋದು ಕಷ್ಟ ಆಗಿರೋದ್ರಿಂದ ಅವ್ರು ಇಂಥ ಕಡೆಗೆ ಕೈಗಾರಿಕೆ ಇಂಡಸ್ಟ್ರಿ ಮತ್ತು ಏನು MNC ಅಥವಾ IT ಕಂಪನಿಗಳ ಕಡೆಗೆ ಇನ್ನಷ್ಟು ಫೋಕಸ್ ಮಾಡಿದ್ರೆ ಜನ ವಲಸೆ ಹೋಗೋದು ತಪ್ಪತ್ತಾರೆ. ವಲಸೆ ಹೋಗೋದು ತಪ್ಪಿದ್ರೆ ಅವರು ಇನ್ನಷ್ಟು ಒಳ್ಳೆ ಸರ್ಕಾರ ಮತ್ತು ಆಡಳಿತವನ್ನು ರಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ.
1: ಕರ್ನಾಟಕ ರಾಜ್ಯದ 2 ವಿಧಾನಸಭಾ ಚುನಾವಣೆಗಳಿಗೆ ಉಪಚುನಾವಣೆ ಕೂಡ ಆಯ್ತು. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಬಹುತೇಕ ಎರಡು ಕೂಡ ಆಡಳಿತ ಪಕ್ಷದ ಪರವಾಗಿ ಫಲಿತಾಂಶ ಬಂದಿದೆ. ಇದಕ್ಕೂ ಒಂದು ವಿಶ್ಲೇಷಣೆ ಮಾಡೋಣ.
0: ನನಗನ್ಸುತ್ತೆ ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಈಗ ನೋಡಿ, ದಾವಣಗೆರೆನಲ್ಲಿ ಕಾಂಗ್ರೆಸ್ 5,824 ಮತಗಳ ಮುನ್ನಡೆಯನ್ನ ಪಡ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ವಿಜಯ ಸಾಧಿಸಿದ್ದಾರೆ. ಅದೇ ರೀತಿ ಬಾಗಲಕೋಟೆದ ವಿಶೇಷ, ತುಂಬಾ ಜನರ ಗಮನ ಸೆಳೆಯುವಂಥದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವಿನ ಮತಗಳ ಅಂತರ ನೋಡಿದ್ರೆ 21,866 ಹೆಚ್ಚು ಮತಗಳನ್ನ ಬಾಗಲಕೋಟೆನಲ್ಲಿ ಕಾಂಗ್ರೆಸ್ ಪಕ್ಷದವರು ಪಡ್ಕೊಂಡಿದ್ದಾರೆ. ಇದು ಮೇಲ್ನೋಟಕ್ಕೆ ನೋಡಿದ್ರೆ ಏನು ಅಂತ ದೊಡ್ಡ ವಿಶೇಷತೆ ಏನು ಅಂತ ಅನಿಸೋದಿಲ್ಲ. ಯಾಕೆಂದ್ರೆ ಒಂದು
1: ಅಂತರದ ಗೆಲುವು ಅನಿಸ್ತಾ ಇಲ್ಲ,
0: ಅಲ್ಲ 20,000 ಇದ್ರೂ ಅದು ದೊಡ್ಡ ಅಂತರ ಅನಿಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಆಡಳಿತವನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ಕಾರಣ. ಎರಡನೇದು ಸಿಂಪತಿ ಓಟನ್ನ ಅವರಿಗೆ ಪಡ್ಕೊಂಡಿರ್ಬೋದು. ಯಾಕಂದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡಲ್ಲೂ ಉಪಚುನಾವಣೆ ಆಗಿದ್ದೇ ಆ ಸ್ಥಾನಗಳು ತೆರವಾಗಿದ್ದರಿಂದ, ಆ ಸ್ಥಾನಗಳಲ್ಲಿ ಅವರು ಇಲ್ಲದೆ ಆಗಿದ್ದಾಗಿದ್ದರಿಂದ, ಹಾಗಾಗಿ ಮೃತರಾಗಿದ್ದರಿಂದ ಆ ಸ್ಥಾನಗಳು ತೆರವಾಗಿತ್ತು. ದಾವಣಗೆರೆದಂತೂ ನನಗೇನು ಅಂತ ಏನು ದೊಡ್ಡ ಗೆಲುವು ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅವರು ತುಂಬಾ ಯಂಗಿದ್ದಾರೆ, ಒಳ್ಳೆ ಆಡಳಿತ ಅಥವಾ ಒಳ್ಳೆ ಜನರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ಬೋದು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬಹುದು, ಇವತ್ತಿನ ಯುವ ಜನರಿಗೆ ಅವರು ಸ್ಪಂದಿಸಬಹುದು. ಆದ್ರೆ ಅವರು ಗೆಲುವು ಅಂತ ಹೇಳ್ಕೊಳ್ಳೋದು ಅಷ್ಟು ಸೂಕ್ತವಾದ ಮಾತಲ್ಲ ಅನ್ಸುತ್ತೆ. ಯಾಕಂದ್ರೆ ತನ್ನ ಮನೆಯಲ್ಲಿ ಅವರಿಗೆ ರಾಜಕೀಯ ಹಿನ್ನೆಲೆ ಇದೆ, ರಾಜಕೀಯ ತಾಯಿ ತಂದೆ ತಾತ ಅಂದ್ರೆ 3 ತಲೆಮಾರುಗಳ ರಾಜಕಾರಣವನ್ನ ಅವರು ನೋಡಿರೋದ್ರಿಂದ ಅವರು ಗೆಲುವು ಏನು ಅಂತ ದೊಡ್ಡ ಮಟ್ಟದ ಗೆಲುವು ಒಪ್ಕೊಳ್ಳೋಣ, ಮತದಾರ ನಿರ್ಣಯ ಮಾಡಿದ್ಮೇಲೆ ಅದು ಗೆಲುವೇನೆ, ಆದ್ರೆ ಅದು ದೊಡ್ಡ ಏನು ಸಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಇವನ್ ಬಾಗಲಕೋಟೆನಲ್ಲೂ ಅಷ್ಟೇ, ಆದ್ರೆ ಇವರಿಬ್ರು ತುಂಬಾ ಯಂಗ್ ಇರೋದ್ರಿಂದ ಮತ್ತು ಉತ್ಸಾಹದಿಂದ ರಾಜಕಾರಣಕ್ಕೆ ಬಂದಿದ್ರಿಂದ ಅವರು ಅಲ್ಲಿಯ ಜನರಿಗೆ, ನಾ ಬಾಗಲಕೋಟೆನಲ್ಲಿ ಓಡಾಡಿದ್ದೀನಿ, ಅಲ್ಲಿಯ ಜನರಿಗೆ ತುಂಬಾ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ದಾವಣಗೆರೆಗೆ ಕಂಪೇರ್ ಮಾಡಿದ್ರೆ ಬಾಗಲಕೋಟೆನಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಿದೆ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಕ್ಲೀನ್ಲಿನೆಸ್ ಇಲ್ಲ, ಹೆಲ್ತ್ ಸೆಂಟರ್ ಇಲ್ಲ. ನಾವು ಸಮೀಕ್ಷೆಗಳನ್ನ ಮಾಡುವಾಗ ನಮ್ಮ ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕ್ ತಗೊಂಡಾಗ ಫಸ್ಟ್ ಹೇಳೋದು ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಾಗ ಮಾತ್ರ, ನೋಡಿ ಯಾವಾಗ್ಲೂ ನಾವು ಸೋಷಿಯಲ್ ಸೈನ್ಸ್ ನಲ್ಲಿ ಹೇಳ್ತೀವಿ, ಯಾವಾಗ ನನಗೆ ಹೊಟ್ಟೆ ತುಂಬಿರುತ್ತೆ ಆಗ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ, ನನ್ನ ಬಗ್ಗೆ ಯೋಚನೆ ಮಾಡುವಾಗ ನನ್ನ ಕುಟುಂಬ, ನನ್ನ ಕುಟುಂಬ ಆದ್ಮೇಲೆ ನನ್ನ ಸಮಾಜ, ನನ್ನ ಸಮಾಜ ಆದ್ಮೇಲೆ ನನ್ನ ಜಿಲ್ಲೆ ಅಂತ ಬರ್ತೀನಿ. ಸೊ ನನಗೆ ಹಸಿವಿದ್ದಾಗ ನೀವು ಯಾವ ರಾಜಕಾರಣ ಮಾಡಿದ್ರು ಅದು ಜನರಿಗೆ ಅದು ತಲುಪೋದಿಲ್ಲ. ಹಾಗಾಗಿ ಜನರಿಗೆ ಹಸುವು ನೀಗೋ ಅಂತ ಕೆಲಸ ಆ ಕಡೆಗೆ ಅವ್ರು ಹೆಚ್ಚು ಗಮನ ಕೊಡ. ಯಾಕಂದ್ರೆ ಮಳೆ ಬರುತ್ತೆ ವಿಪರೀತ ಮಳೆ ಆಗುತ್ತೆ, ಬೆಳೆ ಹಾಳಾಗುತ್ತೆ, ಇಲ್ಲ ಬೇಸಿಗೆ ಬರುತ್ತೆ ನೀರೇ ಇರೋದಿಲ್ಲ, ಅವ್ರಿಗೆ ಉತ್ಪಾದನೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾರು ಅವರನ್ನ ಪ್ರತಿನಿಧಿಸ್ತಾ ಇರ್ತಾರೆ, ಅವರು ಅವ್ರ ಬಗ್ಗೆ ತಮ್ಮ ಮನೆಯವರಂತೆ ಕಾಳಜಿ ವಹಿಸಿ ಅವ್ರಿಗೆ ಏನಾದ್ರು ಸುಧಾರಣೆಗಳನ್ನ ಮಾಡಿಕೊಟ್ರೆ ಅವರ ಗೆದ್ದದಕ್ಕೂ ಸಾರ್ಥಕ ಆಗುತ್ತೆ.
1: ಖಂಡಿತ, ಯಾಕೆಂದ್ರೆ ಆಡಳಿತ ಪಕ್ಷದ ಗೆಲುವು ಒಂಥರದಲ್ಲಿ ಪ್ರಯಾಸದ ಗೆಲುವು ಕೂಡ ಹೌದು.

0: ಆಂತರಿಕ ಅನೇಕ ಬಿಕ್ಕಟ್ಟುಗಳ ನಡುವೆ ಕೊನೆ ಹಂತದವರೆಗೂ
1: ಹೌದು.
0: ಆಮೇಲೆ ಮತದಾನ ಆದ್ಮೇಲೂ ಕೂಡ ಬಿಕ್ಕಟ್ಟನ್ನು ಎದುರಿಸುವಂತ ಪರಿಸ್ಥಿತಿ ಬಂದಿದೆ.
1: ಅದಕ್ಕೆ ಒಪ್ಕೊಳ್ಳೋಣ. ಹೇಳೋದು ಎಷ್ಟು ಸುಲಭ ಅನ್ನೋ ಗೊತ್ತಿಲ್ಲ. ಸಮುದಾಯಗಳ ನಡುವೆ ಗೊಂದಲ ಇತ್ತು, ಹಾಗಾಗಿ ಅದು ಪ್ರಯಾಸದ ಗೆಲುವೆ
0: ಖಂಡಿತ. ಸಮುದಾಯಗಳು, ನಾಯಕತ್ವದ ಪ್ರತಿಷ್ಠೆ ಎಲ್ಲವೂ ಕೂಡ ಇತ್ತು,
1: ಎಲ್ಲ ಧರ್ಮ ಎಲ್ಲವೂ ಇತ್ತು.
0: ಮೇಡಮ್, ನನಗೆ ಈ ಒಟ್ಟು ಚುನಾವಣೆ, 5 ರಾಜ್ಯಗಳ ಚುನಾವಣೆ ಮತ್ತೆ ಕರ್ನಾಟಕದ ಉಪಚುನಾವಣೆಯನ್ನು ಒಳಗೊಂಡಂತೆ ಬಹಳ ನನಗೆ ನೇರವಾಗಿ ಕಂಡದ್ದು ಯುವಜನರ ಪಾಲ್ಗೊಳ್ಳುವಿಕೆ, ಆಮೇಲೆ ಹೆಚ್ಚು ಜನರ ಮತದಾನ, ಶೇಕಡಾವಾರು ಮತದಾನ ಅಂತೂ ಹಿಂದೆಂದೂ ಆಗದೆ ಇರೋಷ್ಟು ಎಲ್ಲ ಕಡೆ. ಹೌದು, 92%ಕ್ಕಿಂತ ಹೆಚ್ಚಿಗೆ. ಹಂಗಾಗಿ ಇಲ್ಲಿ ಹೊಸ ಜನರೇಷನ್ ಜೆಂಜಿ ಆ ಜಮಾನ ಶುರುವಾಗ್ತಿದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ.
1: ಅಲ್ಲ, ಇವತ್ತಿನ ಯುವಕರಲ್ಲಿ ಆ ಒಂದು ಏನು ರಾಜಕೀಯ ಪ್ರಜ್ಞೆ ಮೂಡೋದಿಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಇವತ್ತು ನೀವ್ ಹೇಳ್ದಾಗೆ ಜೆಂಜಿ ಇರ್ಬೋದು, AI ಇರ್ಬೋದು, ಜನ ನಮಗಿಂತ ಯುವಕರು ಅದಕ್ಕೆ ಹೆಚ್ಚು ಅವಲಂಬನೆ ಆಗಿರೋದು ಮತ್ತು ಹೆಚ್ಚು ಉಪಯೋಗ ಅವರೇ ಮಾಡ್ಕೊಳ್ಳೋದ್ರಿಂದ ಅವರು ಕ್ರಮೇಣವಾಗಿ ಈ ಹಿಂದಿನ ಚುನಾವಣೆಗಳನ್ನ ನೋಡಿದಾಗ, ವೋಟಿಂಗ್ ಟರ್ನ್ ಓವರ್ ನೋಡುವಾಗ, ನನ್ನ ಚುನಾವಣಾ ವಿಶ್ಲೇಷಣೆ ಅನುಭವದಲ್ಲಿ 13, 18 ಮತ್ತು 23 ಚುನಾವಣೆಗಳನ್ನ ನೋಡಿದಾಗ, ವೋಟಿಂಗ್ ಟರ್ನ್ ಓವರ್ ನಲ್ಲಿ ವಿದ್ಯಾವಂತ ಸಮುದಾಯದವರು ಮತ್ತು ಯುವಕರು, ಇವರ ಪ್ರಮಾಣ ಯಾವಾಗ್ಲೂ 40-45
0: ಅಷ್ಟೇ ಇರ್ತಿ,
1: ಅದ್ರ ಮೇಲೆ ದಾಟ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ವೆಸ್ಟ್ ಬೆಂಗಾಲ್ನ ಮತ್ತು ತಮಿಳುನಾಡಿನ ಚುನಾವಣೆ ಫಲಿತಾಂಶಗಳನ್ನ ನೋಡಿದಾಗ, ಯುವಕರು ಇವತ್ತು ಸ್ವಲ್ಪ ಮಟ್ಟಿಗೆ ರಾಜಕೀಯ ಜಾಗೃತಿಯನ್ನ ಮೂಡಿಸ್ಕೊಳ್ತಾ ಇದ್ದಾರೆ ಅನ್ಸುತ್ತೆ. ಅವ್ರು ಇದೇ ರೀತಿ ಸರಿಯಾದ ರಾಜಕೀಯ ಜಾಗೃತಿಯನ್ನ ಮೂಡಿಸಿ ಸರಿಯಾದ ರೀತಿಯಲ್ಲಿ ಮತದಾನವನ್ನ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಇನ್ನಷ್ಟು ಉತ್ತಮ ನಾಯಕತ್ವ ಇರುವ ಸರ್ಕಾರವನ್ನ ಜಾರಿಗೆ ತಂದು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗ್ತಾರೆ ಅಂತ ಹೇಳ್ಬೋದು.
0: ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಮುಖ್ಯವಾಗಿ ಇದುವರೆಗಿನ ಚುನಾವಣೆಗಳು ಬಹುತೇಕ ಒಂದು ಸೈದ್ಧಾಂತಿಕ ತಳೆಹದಿಯ ಮೇಲೆ ನಡೀತಾ ಇದ್ದವು ಅಂತ, ಕರೆಕ್ಟ್ ಅಲ್ಲ ಮೇಡಮ್? ಅದು ಇದು ಈ ತರದ್ದು. ಈಗ ನನಗೇನ್ ಬೇಕೋ ಅದನ್ನ ಕೊಡ್ತೀಯಾ, ನನ್ನ ನಿರೀಕ್ಷೆ ಏನು ಹುಸಿಗೊಳಿಸ್ತೇ, ಆಡಳಿತ ನಡೆಸ್ತೀಯ, ಒಳ್ಳೆ ಸ್ವಚ್ಛ ಆಡಳಿತ ಕೊಡ್ತೀಯಾ ಅನ್ನೋ ಲೆವೆಲ್ ಗೆ ಈ ಜನರೇಷನ್ ಯೋಚನೆ ಮಾಡ್ತಿದೆ ಅಂತ ಅನಿಸ್ತಾ ಇಲ್ಲ?
1: ಖಂಡಿತ ಮಾಡ್ತಿಲ್ಲ, ಅದನ್ನ ಆ ತರ ಯೋಚನೆ ಮಾಡ್ತಾ ಇಲ್ಲ.
0: ಓಕೆ,
1: ನನ್ನ ನಿರೀಕ್ಷೆಗಳನ್ನ ನೀವು ಪೂರೈಸ್ತಾ ಇದ್ದೀರಾ ಅಂತ ಆಲೋಚನೆ ಮಾಡೋ ಮಟ್ಟಕ್ಕೆ ನಮ್ಮ ಮತದಾರ ಬೆಳೆದಿಲ್ಲ. ಅಂದ್ರೆ ಎಲ್ಲರೂ ಅಂತಲ್ಲ, ಶೇಕಡಾವಾರು ಪ್ರಮಾಣದಲ್ಲಿ ಹೇಳುವಾಗ ಆ ಜಾಗೃತಿ ನಮ್ಮಲ್ಲಿ ಇನ್ನೂ ಬರಬೇಕು. ಯಾಕಂದ್ರೆ ಚುನಾವಣೆ ಸಂದರ್ಭಗಳಲ್ಲಿ ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ, ರಾಜಕೀಯ ಪಕ್ಷಗಳು ಅಥವಾ ಅಭ್ಯರ್ಥಿಗಳು ನೀಡುವ ಆಮಿಷಗಳಿಗೆ ಒಳಗಾಗುವವರ ಪ್ರಮಾಣವೇ ಜಾಸ್ತಿ ಇದೆ. ಅದಕ್ಕೆ ಒಳಗಾಗದೆ ಅವರು ನಿರ್ಧಾರ ತೆಗೆದುಕೊಂಡ್ರೆ ನಿಮ್ಮ ಮಾತು ಒಪ್ತೇನೆ. ಆದ್ರೆ ಅದು ಇವತ್ತಿನ ಜನ ಏನಾಗ್ತಿದ್ದಾರೆ, ಮತಗಟ್ಟೆಗೆ ಹೋಗುವವರೆಗೂ ಒಂದು ತೀರ್ಮಾನ ಇರುತ್ತೆ. ಆ ಮತಗಟ್ಟೆಗೆ ಹೋಗಿ EVM ಮೆಷಿನ್ ಮೇಲೆ ಅವರು ಬೆರಳು ಇಡುವ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು ಬದಲಾಗಿರುವ
0: ನಿದರ್ಶನಗಳು
1: ಬೇಕಾದಷ್ಟಿದೆ. ಯಾಕಂದ್ರೆ ನಾವು ಈ ಹಿಂದೆ ಎಕ್ಸಿಟ್ ಪೋಲ್ ಸರ್ವೆ ಮಾಡ್ತಾ ಇದ್ವಿ, ಪ್ರೀ ಪೋಲ್ ಸರ್ವೆ ಮಾಡ್ತಿದ್ವಿ. ಆಗ ಮಾಡುವಾಗ ಪ್ರೀ ಪೋಲ್ ಸರ್ವೆನಲ್ಲಿ ಬಂದಂತಹ ಒಂದು ಫಲಿತಾಂಶಕ್ಕೂ ಎಕ್ಸಿಟ್ ಪೋಲ್ ನಲ್ಲಿ ಬಂದಂತಹ ಒಂದು ಪಬ್ಲಿಕ್ ಒಪಿನಿಯನ್ಗೂ ನೋಡಿದ್ರೆ, ಮತದಾರ ತನ್ನ EVM ಮೆಷಿನ್ ಮೇಲೆ ತನ್ನ ಬೆರಳನ್ನ ಇಟ್ಟು ಮತ ಚಲಾವಣೆ ಮಾಡುವವರೆಗೂ ಅವನ ಮನಸ್ಥಿತಿ ಬದಲಾವಣೆ ಆಗ್ತಾನೆ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಿರುತ್ತೆ. ಅದಲ್ಲಿ ಸ್ವಲ್ಪ ಸುಧಾರಣೆ ಬರಬೇಕು ನಮ್ಮ ಯುವಕರಲ್ಲೋ ಮತ್ತು ಮತದಾರರಿಗೆ, ಫಸ್ಟ್ ಟೈಮ್ ವೋಟರ್ಸಿಗೆ ಅದರಲ್ಲೂ ವಿಶೇಷವಾಗಿ. ಏನೋ ಉತ್ಸಾಹದಲ್ಲಿ ಹೋಗ್ತಾರೆ, ಯಾರಿಗೋ ಒಂದು ನಾನು ವೋಟ್ ಮಾಡಿದೆ ಅಂತ ಆಗಬಾರ್ದು. ಮತ್ತೆ ಅವೇರ್ನೆಸ್ ಬೇಕು, ಯಾಕಂದ್ರೆ ಇವತ್ತು ಚುನಾವಣಾ ಆಯೋಗ ಮತದಾನ ಚಲಾವಣೆ ಮಾಡೋದಕ್ಕೆ ತುಂಬಾ ಸರಳೀಕರಣ ಮಾಡಿದ್ದಾರೆ. ಈ ಹಿಂದೆ ವೋಟರ್ ಐಡಿ ಕಾರ್ಡ್ ಇದ್ರೆ ಮಾತ್ರ ನೀವು ಮತ ಚಲಾವಣೆ ಮಾಡೋಕ್ಕಾಗ್ತಿತ್ತು ಅಂತ ಹೇಳ್ತು. ನನಗೆ ಗೊತ್ತಿರಂಗೆ 2013 ಬಹಳಷ್ಟು ಕರ್ನಾಟಕದಲ್ಲಿ ನಾನು ಕಂಡ ಹಾಗೆ ಇದೆ, ಸುಂಕದ ಕಟ್ಟೆನಲ್ಲಿ ಮತ ವೋಟರ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿಲ್ಲ ಅಂತ ನೋಡಿದಂತ ವ್ಯಕ್ತಿ ಮತಗಟ್ಟೆನಲ್ಲಿ ಕುಸಿದು ಬಿದ್ದು ಪ್ರಾಣ ಕಳ್ಕೊಂಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಅಂತ ನಿದರ್ಶನಗಳನ್ನ ನೋಡಿದಾಗ ಚುನಾವಣಾ ಆಯೋಗ ಸುಧಾರಣೆಗಳನ್ನ ತಂದಿದೆ. ಇವತ್ತು ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಬೇರೆ ಯಾವ್ದಾದ್ರು ನಿಮ್ಮ ಹತ್ರ ID ಪ್ರೂಫ್ ಇದ್ರೆ ನೀವು ಮತದಾನ ಚಲಾವಣೆ ಮಾಡಬಹುದು. ಆದ್ರೆ ಮತದಾನ ಚಲಾವಣೆ ಮಾಡಬಹುದು ಅಂತ ಹೇಳುವಾಗ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನ ತಗೊಂಡು ಮತವನ್ನ ಮಾಡಬೇಕು. ಯಾರೋ ಬೇರೆಯವರು ಹೇಳಿಕೊಟ್ಟ, ಮನೆಯವರು ಅಥವಾ ಇನ್ಯಾರೋ ಹೇಳಿಕೊಟ್ಟಂತೆ ಅವರಿಗೆ ಮತವನ್ನ ಚಲಾವಣೆ ಮಾಡಿದಿರ, ಸರಿಯಾದ ಯೋಚನೆ ಮಾಡಿ ಮುಂದಾಲೋಚನೆ. ಯುವಕರಿದ್ದಾರೆ, ಯೋಚನೆ ಮಾಡೋ ಶಕ್ತಿ ಚೆನ್ನಾಗಿರುತ್ತೆ ನಮಗಿಂತ ಹೆಚ್ಚಾಗಿ. ಡಿಫ್ರೆಂಟ್ ಆಗಿ ಅವರು ಯೋಚನೆ ಮಾಡೋದ್ರಿಂದ ಅವರು ಸ್ವನಿರ್ಣಯದಿಂದ ಮತ ಚಲಾವಣೆ ಮಾಡುವ ದಿನಗಳು ಬಂದಾಗ ಮಾತ್ರ ನೀವು ಹೇಳಿದ ನಿರೀಕ್ಷೆಗಳನ್ನ ಅವರು ಹುಸಿ ಆಗದಂತೆ

0: ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ
1: ಸಾಧ್ಯ
0: ಅಂತಾರೆ.
1: ಆ ಸಾಧ್ಯತೆ ಯಾಕೆಂದ್ರೆ ಯುವ ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥವು, ಅವ್ರಿಗೆ ರಾಜಕೀಯ ಪ್ರಜ್ಞೆ ಅಂದ್ರೆ ಏನು ಅಂತ ಹೇಳಿ
0: ಅವೇರ್ನೆಸ್ ಬರಬೇಕು,
1: ತಿಳಿಸ್ಕೊಡ್ತಾ ಇರ್ತಕ್ಕಂಥವ್ರು. ಇದು ಹೆಚ್ಚಾಗಬೇಕು. ಇದು ವಿಶ್ವವಿದ್ಯಾಲಯಗಳಾಗ್ಲಿ ಶಾಲಾ ಕಾಲೇಜುಗಳಾಗ್ಲಿ, ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕಿರ್ತಕ್ಕಂಥ ದೊಡ್ಡ ಅವಕಾಶ ಇದೆಯಲ್ಲ, ಅದನ್ನ ಸಮರ್ಥವಾಗಿ ಬಳಸ್ಕೊಂಡಾಗ ನಿಮ್ಗೆ ಹೇಳಿದಾಗ ನಿರೀಕ್ಷಿತ ಸಮಾಜವನ್ನ, ನಿರೀಕ್ಷಿತ ಆಡಳಿತ,
0: ಒಳ್ಳೆ ನಾಯಕನನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳೆಲ್ಲ ಈಡೇರುತ್ತೆ. ನೀವು ಆಮಿಷಗಳಿಗೆ ಒಳಗಾಗಿ ನೀವು ಮತದಾನ ಚಲಾವಣೆ ಮಾಡಿದ್ರೆ ನಿಮ್ಮ ನಿರೀಕ್ಷೆಗಳಾಗೇ ಉಳಿಯುತ್ತೆ.
1: ಅದಕ್ಕೆ ತಕ್ಕ ಪಾಠ ವೆಸ್ಟ್ ಬೆಂಗಾಲ್ ಅಲ್ಲಿ ಮತ್ತೆ ತಮಿಳುನಾಡಲ್ಲಿ ಆಗಿದೆ ಅಂತ ಬಯಸ್ತಿರತ್ತಲ್ಲ.
0: ಹೌದು, ಖಂಡಿತ ಆಗಿದೆ.
1: ಈವನ್ ಕೇರಳಮ್ಮಲ್ಲೂ ಕೂಡ,
0: ಕೇರಳಮ್ಮಲ ಹೌದು ಆಗಿದೆ.
1: ಯಾಕೆಂದ್ರೆ ಕೇರಳಮ್ಮನ್ನ ದೇವರ ನಾಡು ಅಂತ ಕರೆಯುವಂತ ಜಾಗದಲ್ಲೂ ಕೂಡ ನೀವು ಸಂಪೂರ್ಣವಾದ ಹಿನ್ನಡೆಯನ್ನ ಅನುಭವಿಸ್ತೀರಿ ಅಂತ. ಆಮೇಲೆ ಇದುವರೆಗೆ ಇದ್ದಂತ ನಿಮ್ಮ ಅಸ್ತಿತ್ವಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ ಅಂತ ಅಂದ್ರೆ, ಹಾಗೇನೆ ಡಿ ಎಂ ಕೆ ನನ್ನ ಯಾರು ಅಳ್ಳಾಡ್ಸಕ್ಕಾಗಲ್ಲ, ಆಮೇಲೆ ಟಿ ಎಂ ಸಿ ಕೂಡ ಯಾರು ಬಂದ್ರು ನಾನು ಜಗ್ಗಲ್ಲ ಅನ್ನೋ ಲೆವೆಲ್ಗೆ.
0: ಅಲ್ಲ, ತಮಿಳ್ನಾಡಿನಲ್ಲಿ ಒಂದು ಅದ ಇತಿಹಾಸವನ್ನ ನೋಡಿದ್ರೆ ಅವ್ರಿಗೆ ನಿರ್ಧಾರ ಆಗ್ಬಿಟ್ಟಿದ್ರು, ಇಲ್ಲ ಎ ಡಿ ಎಂ ಕೆ ಅಥವಾ ಎ ಡಿ ಎಂ ಕೆ ಅಥವಾ ಡಿ ಎಂ ಕೆ, ನಾವಿಬ್ರೇ ಇರೋದು, ಇಲ್ಲ ನೀನ್ ಬಾ ಇಲ್ಲ ನಾನ್ ಬರ್ತೀನಿ ಅನ್ನಂಗೆ, ನೀ ಕೊಡು ನಾ ತಗೋ ಅನ್ನಂಗೆ ಇತ್ತು. ಇದ್ರ ಮಧ್ಯದಲ್ಲಿ ಅದ ಏನು ಇಬ್ಬರ ಜಗಳ, ಮೂರನೇ ಅವರಿಗೆ ಲಾಭ ಅನ್ನಂಗೆ ಇವತ್ತು ಟಿ ವಿ ಕೆ ಪಕ್ಷದವರಿಗೆ ಒಂದು ಜನ ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ. ಗೆಲುವು ಅನ್ನೋದಕ್ಕಿಂತ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ, ಬದಲಾವಣೆ ನೋಡೋಣ ಅಂತ.
1: ನೇರವಾಗಿ ಪ್ರಾದೇಶಿಕ ಪಕ್ಷಗಳಿಗೆ ದೊಡ್ಡ ಹೊಡೆತ ಅಂತೀರ?
0: ಹೌದು, ಇದು ಇತ್ತೀಚಿನ ಎಲ್ಲ ರಾಜಕಾರಣಗಳನ್ನ ನೋಡಿದಾಗ, ನಮ್ಮ ಏನು ಅಖಿಲೇಶ್ ಅವ್ರನ್ನ ಅಥವಾ ಮುಲಾಯಂ ಸಿಂಗ್, ಬಾಳಾ ಠಾಕ್ರೆ ಇವ್ರನ್ನೆಲ್ಲ ನೋಡಿದಾಗ, ಇದು ಒಂದು ರೀತಿಯಲ್ಲಿ ಕರ್ನಾಟಕವನ್ನು ಉದಾಹರಣೆ ತಗೊಂಡಾಗ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋದ್ರೆ ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು.
1: ಓಕೆ, ಪ್ರಾದೇಶಿಕ ಅಸ್ಮಿತೆ ಎನ್ನುವಂತದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ.
0: ಪೆಟ್ಟು ಬೀಳುತ್ತೆ, ಹೌದು. ಆಲ್ರೆಡಿ ನಮ್ಗೆ ಕಾಣಿಸ್ತಾ ಇದೆ ಈ ಕಡೆ ಚಂದ್ರಬಾಬು ನಾಯ್ಡು, ಈ ತರ ಬೇರೆ ಬೇರೆ ಉದಾಹರಣೆಗಳನ್ನ ನೋಡಿದಾಗ, ಪ್ರಾದೇಶಿಕ ಪಕ್ಷಗಳು ತಮ್ಮ ಅಸ್ತಿತ್ವವನ್ನ ಕಾಪಾಡ್ಕೊಳ್ಳೋದಿಕ್ಕೆ ಏನ್ ಬೇಕು ಅದಕ್ಕೆ ಭದ್ರ ತಳಹದಿಯನ್ನ ಹಾಕೊಳ್ಬೇಕು. ಇದು ಹೀಗೆ ಮುಂದುವರೆದ್ರೆ ಮುಂದೆ ಒಂದ್ ದಿವಸ ಇತಿಹಾಸದಲ್ಲಿ ಪ್ರಾದೇಶಿಕ ಪಕ್ಷಗಳು ಇತ್ತು ಅಂತ ಹೇಳ್ಬೋದೆ ವಿನ, ರಾಜಕಾರಣದಲ್ಲಿ ಏನಾಗ್ತಿದೆ ಅಂತ ನೋಡೋದಿಕ್ಕೆ ನಮ್ಗೆ ಏನು ಇರೋದಿಲ್ಲ ಅಂತ ಅನ್ಸುತ್ತೆ.
1: ರಾಜಕಾರಣ ಅಷ್ಟ್ರ ಮಟ್ಟಿಗೆ ಅವಾಗವಾಗ ಮಾತಾಡ್ಕೊಳ್ಳೋದು, ಪ್ರತಿ ಹಂತದಲ್ಲೂ ಕೂಡ ರಾಜಕಾರಣದ ಪ್ರವೇಶ ಇದೆ.
0: ಹೌದು,
1: ಪ್ರತಿ ಹಂತದಲ್ಲೂ ಕೂಡ,
0: ಖಂಡಿತ ಈ ಮಾತು.
1: ಹಂಗಾಗಿ ಎಲ್ಲಾ ಹಂತಗಳಲ್ಲಿ ಪ್ರವೇಶ ಮಾಡತಕ್ಕಂಥ ರಾಜಕಾರಣದ ಎಲ್ಲಾ ಅವತಾರಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕನಾಗಿ ಸಿದ್ಧಗೊಳ್ಳುವಂತ ಅನಿವಾರ್ಯತೆ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ.
0: ಪ್ರತಿಯೊಬ್ಬ ನಾಗರಿಕರಿಗೂ ಇದೆ, ಪ್ರತಿಯೊಂದು ರಾಜಕೀಯ
1: ಪಕ್ಷಗಳಿಗೂ ಇದೆ. ಓಕೆ,
0: ಇಬ್ರು ಮಾಡ್ಬೇಕು, ಯಾಕಂದ್ರೆ ಇದು ಒಬ್ಬರೇ ಮಾಡೋ ಕೆಲಸ ಅಲ್ಲ. ನಾವು ಯಾವಾಗ್ಲೂ ನಾಯಕರನ್ನ ರಾಜಕೀಯ ಪಕ್ಷಗಳನ್ನ ದೂಷಿಸೋದಲ್ಲ, ನಾವು ಮತ್ತು ಅವರು ಇಬ್ರು ಇದ್ರೇನೆ ರಾಜಕಾರಣ.
1: ಈ ತರದ ಸುಧಾರಣೆಗಳಿಗೆ ರಾಜಕೀಯ ಪ್ರಜ್ಞೆ, ಪ್ರಜ್ಞೆ ಅನ್ನೋ ಪದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಈ ತರದ ರಾಜಕೀಯ ಪ್ರಜ್ಞೆ, ಅರಿವು, ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಚುನಾವಣಾ ಆಯೋಗದ ಒಂದಷ್ಟು ಕೆಲಸಗಳು ಕೂಡ ನಮ್ಗೆ ಅಗತ್ಯ ಅನ್ಸುತ್ತೆ.
0: ಹೌದು, ಚುನಾವಣಾ ಆಯೋಗ ಬರೀ ಚುನಾವಣೆಗೆ ಸುಧಾರಣೆಗಳನ್ನ ತರೋದಕ್ಕೆ ಜೊತೆ ಜೊತೆಯಾಗಿ ಜನರಿಗೆ ಅದರ ಅರಿವನ್ನ ಮೂಡಿಸೋದಕ್ಕೆ ಈಗ ಮಾಧ್ಯಮಗಳು ಚೆನ್ನಾಗಿದೆ. ಯಾವುದು ರಾಜಕೀಯ ಪಕ್ಷದ ಎಲ್ಲ ಮಾಧ್ಯಮಗಳು ರಾಜಕೀಯ ಪಕ್ಷದ ಹಿಡಿತದಲ್ಲಿದೆ ಅಂತ ಹೇಳ್ತಾರೆ, ಅದನ್ನ ಹೊರತುಪಡಿಸಿ ನೋಡಿದ್ರೆ ಈ ಸರ್ಕಾರದ ಯೋಜನೆಗಳು, ನೀತಿಗಳು, ಅದರ ಮುಂದಾಗುವ ಸಾಧಕ ಬಾಧಕಗಳನ್ನ ಮಾಧ್ಯಮಗಳ ಮೂಲಕ ಕೇವಲ ಎಂಟರ್ಟೈನ್ಮೆಂಟ್ಗೆ ಮಾತ್ರ ಸೀಮಿತಗೊಳಿಸದೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದ್ರೆ ಬೆಸ್ಟ್ ಮೋಡ್ ಅಂತ ಹೇಳ್ಬೋದು. ಜೊತೆನಲ್ಲಿ ಶಿಕ್ಷಣ ಸಂಸ್ಥೆಗಳು, ಯೂನಿವರ್ಸಿಟಿ ಇರ್ಬೋದು, ಕಾಲೇಜುಗಳು ಇರ್ಬೋದು, ಹಾಗಾಗ ವಿದ್ಯಾರ್ಥಿಗಳಿಗೆ ಮತದಾನದ ಸಂದರ್ಭದಲ್ಲಿ ಅಥವಾ ಇಂಥ ಚುನಾವಣೆಗಳು ನಡೆದಾಗ ಮಕ್ಕಳಿಂದ ವಿಶ್ಲೇಷಣೆ ಮಾಡಿಸಿ ಅವರಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿ ಮುಂದಿನ ರಾಜಕಾರಣ ಎತ್ತ ಕಡೆ ಸಾಗುತ್ತಿದೆ ಅಂತ ಅವರಿಗೆ ಅರಿವನ್ನು ಮೂಡಿಸಿದ್ರೆ ಅವರಲ್ಲಿ ಜಾಗೃತಿ ಮೂಡಬಹುದು. ಸರ್ಕಾರವು ಸಹ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅವರಿಗೆ ತಲುಪಿಸುವಂತ ಯೋಜನೆಗಳು ಅಂದ್ರೆ ಅದೆಲ್ಲ ಅವೇರ್ನೆಸ್ ಮೂಡಿಸುವಂತ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ರೆ ಆಗ ಇದರಲ್ಲಿ ಸುಧಾರಣೆಯನ್ನ ಕಾಣಬಹುದು.
1: ನೋಡಿ, ನಮ್ಮ ಚರ್ಚೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶದಿಂದ ಶುರುವಾಗಿ ಆ ಫಲಿತಾಂಶ ಇನ್ನಷ್ಟು ಸದೃಢಗೊಳ್ಳೋದಿಕ್ಕೆ, ಆ ಫಲಿತಾಂಶ ಜನಪರವಾಗಿ ಬರೋದಿಕ್ಕೆ, ಪ್ರಜಾತಂತ್ರ ವ್ಯವಸ್ಥೆಯನ್ನ ಬಲಗೊಳಿಸುವ ರೀತಿಯಲ್ಲಿ ಬರೋದಕ್ಕೆ ಬೇಕಿರತಕ್ಕಂಥ ಅಗತ್ಯತೆಗಳ ಬಗ್ಗೆನೂ ನಾವು ಚರ್ಚೆ ಮಾಡಿದ್ವಿ. ತುಂಬಾ ಸಂತೋಷ ಮೇಡಮ್ ಈ ರಾಜಕೀಯ ವಿಶ್ಲೇಷಣೆಗೆ ಆಗಮಿಸಿ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಅತ್ಯುತ್ತಮವಾದಂಥ ಸಂಗತಿಗಳು ಕೂಡ ಈ ಚರ್ಚೆಯಿಂದ ವಿಶ್ಲೇಷಣೆಯಿಂದ ಹೊರಗೆ ಬಂದಿದ್ದೇವೆ. ಅದಕ್ಕೆ

0: ಹಾಗಾಗಿ ನಾನು ನಮ್ಮ ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.
1: ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಮತ್ತು ಆಕಾಶವಾಣಿ ಅವರಿಗೂ ಇಬ್ಬರಿಗೂ ನನ್ನ ಮನಸ್ಪೂರ್ವಕ ಧನ್ಯವಾದ.
2: ಇದುವರೆಗೂ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ಸೇರಿದಂತೆ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಕುರಿತ ವಿಶ್ಲೇಷಣೆ ಕೇಳಿದಿರಿ. ಭಾಗವಹಿಸಿದವರು ಡಾ ವೀಣಾದೇವಿ, ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ರಾಜಕೀಯ ಶಾಸ್ತ್ರ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಕಾಶವಾಣಿ ಧಾರವಾಡ. ಕೇಳುಗರೆ ಗಮನಿಸಿ, ಈ ರಾತ್ರಿ 9:15 ನಿಸರ್ಗ ಜ್ಞಾನಾಮೃತ ಭಾಗವಹಿಸುತ್ತಾರೆ ಮನಗುಂಡಿಯ ಶ್ರೀ ಗುರುಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮಿಗಳು. ಕಾರ್ಯಕ್ರಮದ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 9:30 ನಾಟಕ ಹಳೆ ಟ್ರಂಕು, ರಚನೆ ವೈಜಿ ಭಗವತಿ, ನಿರ್ದೇಶನ ಡಾಕ್ಟರ್ ಬಸು ಬೇವಿನಗಿಡದ್, ನಿರ್ಮಾಣ ಜಿ ಸುರೇಖಾ ಸುರೇಶ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದೀಗ.
4: 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ.
5: ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್.
4: ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ.
5: ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ.
4: ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ.
1: ನಮಸ್ತೆ ಮೇಡಮ್.
0: ಕೇಳುಗರೆ, ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ತಿಳಿಸ್ತಾ ಇದ್ರು, ಅದೇ ವಿಷಯವನ್ನ ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ, ಕೇಳೋಣ.
1: ಪ್ರಾಣಾಯಾಮ ಅನ್ನುವಂಥದ್ದು ಮಾನವ ಕಂಡುಕೊಂಡಂತಹ, ಅದರಲ್ಲಿಯೂ ಭಾರತೀಯ ಸಂಸ್ಕೃತಿ, ಬೇರೆ ನಿಮಗೆಲ್ಲೂ ಪ್ರಾಣಾಯಾಮ ಸಿಕ್ಕಲ್ಲ, ಬೇರೆ ಸಂಸ್ಕೃತಿಗಳಲ್ಲಿ ಪ್ರಾಣಾಯಾಮದ ಉಲ್ಲೇಖ ಅಥವಾ ಅಲ್ಲಿ ಡೀಪ್ ಬ್ರೀತ್ ಅಂತ ಹೇಳ್ತಾರೆ, ಆಳವಾದ ಉಸಿರಾಟ, ದೀರ್ಘವಾದ ಉಸಿರಾಟ ಅಂತ ಅಷ್ಟು ಬಳಸ್ತಾರೆ. ಪ್ರಾಣಾಯಾಮದಲ್ಲೇ ಮತ್ತೆ ಬೇರೆ ಬೇರೆ ವಿಧಾನಗಳನ್ನು ಕಂಡುಹಿಡಿದು, ಆಮೇಲೆ ಮನುಷ್ಯ ಅಸಾಧ್ಯವನ್ನು ಸಾಧಿಸ್ತಾನೆ, ಅಭೇದ್ಯವನ್ನು ಭೇದಿಸ್ತಾನೆ ಈ ಪ್ರಾಣಾಯಾಮದ ಮೂಲಕ. ಅಂತಹ ಅದ್ಭುತವಾದ ಶಕ್ತಿ ಪ್ರಾಣಾಯಾಮಕ್ಕಿದೆ. ಒಂದು ಶ್ಲೋಕ ಇದೆ ಮೇಡಮ್, ನಮ್ಮ ಶ್ರೋತೃಗಳಿಗೆ ಅದನ್ನು ಕೇಳಿಸ್ಬೇಕು. ಪ್ರಶ್ನೋಪನಿಷತ್ ಅಂತ ಹೇಳಿ, ಪ್ರಶ್ನೋಪನಿಷತ್ತಿನಲ್ಲಿ ಒಬ್ಬ ಋಷಿ ಈ ಪ್ರಾಣಾಯಾಮದ ಪ್ರಾಣದ ಶಕ್ತಿ ಏನು ಅನ್ನೋದನ್ನು ಹೇಳ್ತಾರೆ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿವಿಧಿಯೇ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ ಇತಿ. ಅದು ಶ್ಲೋಕ ಅಂದ್ರೆ ಅದರ ಅರ್ಥ ಹೇಳ್ತಾ ಇದೆ, ಪ್ರಾಣಸ್ಯೇದಂ ಈ ಪ್ರಾಣವು, ಪ್ರಾಣಸ್ಯ ಇದಂ, ಪ್ರಾಣಸ್ಯ ಪ್ಲಸ್ ಇದಂ, ಪ್ರಾಣಸ್ಯೇದಂ ಈ ಪ್ರಾಣವು, ವಶೇ ಸರ್ವಂ ಈ ಪ್ರಾಣದಲ್ಲಿಯೇ ಎಲ್ಲವೂ ವಶವಾಗಿದೆ, ತ್ರಿದಿವಿಯೇ ಪ್ರತಿಷ್ಠಿತಂ ಅಂದ್ರೆ ಮೂರು ಲೋಕದಲ್ಲಿಯೂ ಈ ಪ್ರಾಣವೇ ಅಡಗಿದೆ. ಪ್ರಾಣ ಇಲ್ಲದ ಜಾಗ ಇಲ್ಲ, ಪ್ರಾಣ ಇಲ್ಲದ ಜಾಗದಲ್ಲಿ ಮನುಷ್ಯ ಬದುಕಲ್ಲ. ನಮ್ಮ ವಾಯುಮಂಡಲ ಅಂತ ಏನಿದೆಯಲ್ಲ, ಈ ವಾಯುಮಂಡಲದಲ್ಲಿಯೇ ತ್ರಿಲೋಕಗಳು ಬರುತ್ತೆ. ತ್ರಿದಿವಿಯೇತ್ ಪ್ರತಿಷ್ಠಿತಂ ಅಂದ್ರೆ ಮೂರು ಲೋಕಗಳಲ್ಲಿಯೂ ಅದು ಪ್ರತಿಷ್ಠಿತವಾಗಿದೆ. ಇದೇ ಸಾಕ್ಷಿ ಸ್ವರ್ಗ ಆಗಲಿ, ವೈಕುಂಠ ಆಗಲಿ, ಕೈಲಾಸ ಆಗಲಿ, ನರಕ ಆಗಲಿ, ಎಲ್ಲವೂ ಈ ಭೂಮಿ ಮೇಲೆ ಇದೆ. ಸ್ಥೂಲ ಶರೀರದಿಂದ ಅನುಭವಿಸಬೇಕಾದಂತಹ ಏನು ಸ್ವರ್ಗ ನರಕಗಳಿದಾವೆ, ಅದು ಈ ಭೂಮಿ ಮೇಲೆ ಇರೋದು, ಮತ್ತೆಲ್ಲೂ ಇಲ್ಲ. ಅದಕ್ಕೆ ದೇವಲೋಕ ಮೃತ್ಯುಲೋಕವೆಂಬು ಬೇರಿಲ್ಲ
0: ಕಾಣಿರೋದು.
1: ಸತ್ಯವು ನಡೆಯುವುದೇ ದೇವಲೋಕ, ಮಿಥ್ಯವು ನಡೆಯುವುದೇ ಮೃತ್ಯುಲೋಕ. ಅಂದ್ರೆ ಮೃತ್ಯುಲೋಕ ಅಂದ್ರೆ ನರಕ. ಈ ಮೂರು ಲೋಕದಲ್ಲಿ ಪ್ರಾಣಶಕ್ತಿ ಅಡಗಿಕೊಂಡಿದೆ, ಪ್ರತಿಷ್ಠಿತವಾಗಿದೆ. ಅದ ಇನ್ನೂ ಎಷ್ಟು ಚೆನ್ನಾಗಿ ಬಳಸ್ತಾನೆ ಅಂದ್ರೆ, ಮಾತೇವ ಪುತ್ರಾನ್ ರಕ್ಷಸ್ವ, ತಾಯಿಯು ಮಗುವನ್ನು ರಕ್ಷಿಸುವಂತೆ, ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿನಃ ಇತಿ. ಅಂದ್ರೆ ತಾಯಿಯು ಮಗುವನ್ನು ರಕ್ಷಿಸುವಂತೆ ನನಗೆ ಶ್ರೀ, ಶ್ರೀ ಅಂದ್ರೆ ಸಂಪತ್ತು, ಸಂಪತ್ತು ಅಂದ್ರೆ ಬರೀ ಹಣ ಅಲ್ಲ, ಇಷ್ಟು ತಿಳ್ಕೊಳ್ಳಿ, ಆ ಷಟ್ ಸಂಪತ್ತುಗಳೇನಿದಾವಲ್ಲ ಅದನ್ನ ಕೊಡುವ ಶಕ್ತಿ ಇದಕ್ಕೆ. ಶ್ರೀಶ್ಚ ಪ್ರಜ್ಞಾ

0: ಅಂಶ. ಪ್ರಜ್ಞೆ ಅಂದ್ರೆ ಕಾನ್ಶಿಯಸ್ನೆಸ್ ಅಂದ್ರೆ ಅರಿವು. ಅರಿವು ಅಂದ್ರೆ ಕೇವಲ ಪುಸ್ತಕ ಜ್ಞಾನ ಅಲ್ಲ, ಪ್ರಜ್ಞೆ. ಈಗ ನೀವು ಪ್ರಜ್ಞೆಗೆ ಸಮೀಪ ಆಗ್ತಾ ಆಗ್ತಾ ಹೋದ ಹಾಗೆ ಸಣ್ಣ ಪುಟ್ಟ ವಿಷಯದಲ್ಲೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಮಾರ್ಗದರ್ಶನ ಮಾಡ್ತಾ ಇರುತ್ತೆ. ಹೀಗ್ ಮಾಡು, ಹೀಗ್ ಮಾಡು, ನಿಮ್ಮ ಒಳಗಡೆಯಿಂದ ಗೈಡೆನ್ಸ್ ಸಿಕ್ಕುತ್ತೆ. ಆ ಒಳಗಿನ ಮಾರ್ಗದರ್ಶಕನನ್ನ ಎಚ್ಚರಿಸುವ ಶಕ್ತಿ ಪ್ರಾಣಾಯಾಮಕ್ಕಿದೆ. ನಿಮ್ಮ ಪ್ರಜ್ಞೆಯನ್ನ ಜಾಗೃತ ಮಾಡುವ ಶಕ್ತಿ ಈ ಪ್ರಾಣಾಯಾಮಕ್ಕಿದೆ. ಮತ್ತು ಶ್ರೀಶ್ಚಾಂದ ಹೇಳಿದಾಗ ಸಂಪತ್ತು ಅಂತ ಹೇಳದ್ನಲ್ಲ, ಬುದ್ಧಿ ಕೂಡ ಒಂದು ಸಂಪತ್ತು. ಜ್ಞಾನ ಅಂತ ಹೇಳ್ತಾರೆ, ಅದು ಬುದ್ಧಿ, ಅದು ಕೂಡ ಒಂದು ಸಂಪತ್ತು, ಅದು ಕೂಡ ಜಾಗೃತ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಸುಮ್ಮನೆ ಹಿಂಸೆ ಕೊಡೋದು ಬೇಡ. ನೀವು 90 ಮಾಡು, 95 ಮಾಡು, 99 ಮಾಡು, ಅದರಿಂದ ಅವುಗಳ ಪ್ರಜ್ಞೆ ವಿಕಾಸ ಆಗಲ್ಲ. ಆ ಪ್ರಜ್ಞೆ ಇನ್ನು ಬಾಳುತ್ತೆ, ಅವ್ರ ಭಾವನೆಗಳು ಇನ್ನು ಬಾಳ್ತವೆ. ಅದಕ್ಕೆ SSLC ರ್ಯಾಂಕ್ ತಗೊಂಡಂತಹ ವಿದ್ಯಾರ್ಥಿಗಳು ಕೆಲವರು, ಎಲ್ಲರೂ ಅಲ್ಲ, ಆಮೇಲೆ PUC ತುಂಬಾ ಕಡಿಮೆ ಮಾಡ್ಬಿಡ್ತಾರೆ. ಆಮೇಲೆ ಮಾನಸಿಕ ಅಸ್ವಸ್ಥರು ಕೂಡ ಆಗ್ಬಿಡ್ತಾರೆ ಕೆಲವರು. ಯಾಕೆಂದ್ರೆ ಒತ್ತಡಕ್ಕೆ ಸಿಕ್ಬಿಡ್ತಾರ ಅವ್ರು. ಅವ್ರ ಓದಿನಲ್ಲಿ ಒತ್ತಡ, ಬದುಕಿನಲ್ಲಿ ಒತ್ತಡ, ಊಟ ಮಾಡೋ ಸಂದರ್ಭದಲ್ಲಿ ಒತ್ತಡ ಅನುಭವಿಸ್ತಿರ್ತಾರೆ. ಖಂಡಿತ ಅದ್ ಮಾಡಬೇಡಿ,
1: ಇದರಿಂದ ಮತ್ತೆ ರೋಗ,
0: ಅದರಿಂದ ರೋಗಗಳು ಬರುತ್ತೆ. ದೈಹಿಕ ರೋಗಗಳು, ಮಾನಸಿಕ ರೋಗಗಳು. ಎಷ್ಟೋ ಜನರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಒತ್ತಡದಿಂದನೇ ಆಗತ್ತೆ, ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ. ಒತ್ತಡ ಇದ್ಬಿಟ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆದ್ರಿಂದ ಅದನ್ನೆಲ್ಲ ಮಕ್ಕಳಿಗೆ ಸರಿಪಡಿಸ್ಬೇಕಂದ್ರೆ ಅವರುಗಳ ಪ್ರಜ್ಞೆ ಜಾಗೃತ ಆಗಬೇಕು. ನಿಮ್ಮ ಮಕ್ಕಳು ಈಗ ಇದ್ದಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಸುಧಾರಣೆ ಆಗ್ಬೇಕು ಅಂದ್ರೆ ಅವರಿಗೆ ಬುದ್ಧಿ ಹೇಳ್ಬೇಡಿ. ಬುದ್ಧಿ ಹೇಳ್ಬಿಟ್ಟು ನೀನ್ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಕ್ ಹೋಗ್ಬೇಡಿ. ಅವರನ್ನ ಸೂಕ್ಷ್ಮವಾಗಿ ತಿದ್ದುವ ಪ್ರಯತ್ನ ಮಾಡಿ, ಯೋಗಾಸನಗಳನ್ನು ಕಲಿಸಿ, ಪ್ರಾಣಾಯಾಮಗಳನ್ನು ಕಲಿಸಿ. ಅಥವಾ ತಾಯಿ ತಂದೆಗಳು ನಿಮ್ಗೆ ಕಲ್ಸಕ್ ಆಗಲ್ಲ ಅಂದ್ರೆ ಶಾಲೆಯಲ್ಲಿ ಅಥವಾ ಶಿಕ್ಷಕರು, ಯೋಗ ಶಿಕ್ಷಕರು ಕಲಿಸಿ. ಅದಕ್ಕಿಂತ ಇನ್ನೂ ಒಂದು ಪ್ರಾಣಾಯಾಮದ ವಿಧಾನ ಇದೆ, ಅದ್ಭುತವಾದ ಪ್ರಾಣಾಯಾಮ. ಪ್ರಾಣಾಯಾಮ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪ್ರಾಣಾಯಾಮ ಮಾಡಿಸ್ಬೋದು. ಏನು ಕಲೆ, ಈಗ ಸಂಗೀತ ಕಲಿಸಿದ್ರೆ ನಿಮ್ಮ ಮಕ್ಕಳಿಗೆ ಅಂತ ಇಟ್ಕೊಳ್ಳಿ, ಪ್ರಾಣಾಯಾಮದ ಬಗ್ಗೆ ಹೇಳಲೇಬೇಡಿ. ನೀವು ಅವ್ರಿಗೆ ಸ್ವರ ಹಿಡಿಯೋದು ಕಲಿಸ್ಬಿಟ್ರೆ ಸಹಜವಾಗಿ ಪ್ರಾಣಾಯಾಮ ಆಗ್ಬಿಡುತ್ತ. ಅವ್ರಿಗೆ ಸಂಗೀತ ಆಸಕ್ತಿ ಇದ್ರೆ ಅದನ್ನು ಒತ್ತಾಯದಿಂದ ಅಲ್ಲ, ನಾಟ್ಯ ಕಲಿಸಿ. ನಾಟ್ಯ ಮಾಡ್ಬೇಕಾದ್ರೆ ಅವರು ಚೆನ್ನಾಗಿ ದೈಹಿಕ ವ್ಯಾಯಾಮ ಆಗುತ್ತೆ. ಅವಾಗ ದೈಹಿಕ ವ್ಯಾಯಾಮ ಆದಾಗ ಅವ್ರ ಪ್ರಾಣಶಕ್ತಿ ಚೆನ್ನಾಗಿ ಕೆಲಸ ಮಾಡಿ ಮಾಡ. ಆದ್ರಿಂದ ಪ್ರಾಣಾಯಾಮದ ಪ್ರಾಕ್ಟೀಸ್, ಪ್ರಾಣಾಯಾಮದ ಅಭ್ಯಾಸ ಮತ್ತು ಪ್ರಾಣಾಯಾಮದ ಅನುಷ್ಠಾನ ಹೇಗಿರ್ಬೇಕಪ್ಪ ಅಂದ್ರೆ ತಾಯಿ ಮಗುವಿನ ಸಂಬಂಧ ಇದ್ದಾಗಿರ್ಬೇಕು. ಈ ಮಗು ಹಾಲು ಕುಡಿಯಕ್ಕೆ ಹಿಂಜರಿಯುತ್ತ, ಬಯಸುತ್ತೆ. ತಾಯಿ ಮಗುಗೆ ಹಾಲು ಕುಡಿಸೋದಕ್ಕೆ ಬಯಸ್ತಾಳೆ. ಇಬ್ಬರ ಆ ಒಂದು ಸಂಯೋಗ ಇದೆಯಲ್ಲ, ಅದು ಹೇಗಿರುತ್ತಪ್ಪ ಅಂದ್ರೆ ಅದು ಒಂದು ಸಮಾಧಿ ಸ್ಥಿತಿ ಇದ್ದಾಗಿರುತ್ತೆ. ಅಷ್ಟು ಆನಂದ ಇರ್ತದೆ. ತಾಯಿನೂ ಅಷ್ಟು ಆನಂದ ಅನುಭವಿಸ್ತಾಳೆ, ಮಗು ಕೂಡ ಅಷ್ಟು ಆನಂದ ಅನುಭವಿಸುತ್ತೆ. ಹಾಗೆ ಪ್ರಾಣಾಯಾಮದಲ್ಲಿ ಒಬ್ಬ ಗುರು ಶಿಷ್ಯನನ್ನು ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ತಾಯಿ ಮಗುವನ್ನ ಪಾಲನೆ ಪೋಷಣೆ ಮಾಡದ ಹಾಗೆ ಪ್ರಾಣಾಯಾಮ ಕಲಿಸ್ಬೇಕು. ಅದರಲ್ಲಿ ಎಲ್ಲಾ ಸಂಪತ್ತು ಅಡಗಿದೆ, ಎಲ್ಲಾ ರೀತಿಯ ಪ್ರಜ್ಞೆ ಜಾಗೃತವಾಗತ್ತೆ. ಅವನು ಮನುಷ್ಯ ಮಹಾಮಾನವನಾಗ್ತಾನೆ, ಮಹಾಮಾನವನಾಗ್ತಾನೆ. ಆದ್ರೆ ಇದೆಲ್ಲ ಒಂದ್ ದಿವಸದಲ್ಲಿ ಆಗುವಂತದ್ದಲ್ಲ, ಅಥವಾ ಮ್ಯಾಜಿಕ್ ಅಲ್ಲ, ಇದು ಸಾಧನೆ, ಯೋಗ ಸಾಧನೆ. ಅದಕ್ಕೆ ನಮ್ಮ ಪತಂಜಲಿಗಳು ಮತ್ತೆ ಮತ್ತೆ ಹೇಳೋದೇನಂದ್ರೆ ಯಾವುದೋ ದೇವರು ನಿಮಗೆ ಬಂದು ಪ್ರಾಣಾಯಾಮ ಕಲಿಸೋದಿಲ್ಲ. ನೀವು ದೇವ್ರ ಕಥೆಗಳು, ಪವಾಡಗಳು ಎಲ್ಲಿ ಕೇಳ್ತೀರಾ ಅಂದ್ರೆ ಸಾಮಾನ್ಯ ಜೀವನದಲ್ಲಿ ಕೇಳ್ತೀರಾ. ಮಹರ್ಷಿ ಅರವಿಂದರು, ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಇವರೆಲ್ಲ ಒಂದೇ ದಿವಸಕ್ಕೆ ಯೋಗಿಗಳಾದಂತವರಲ್ಲ, ಒಂದೇ ದಿವಸಕ್ಕೆ ಋಷಿಗಳಾದಂತವರಲ್ಲ. ಅವರೆಲ್ಲ ವರ್ಷಾನುಗಟ್ಟಲೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ, ಧ್ಯಾನ ಮಾಡಿ, ಸಮಾಧಿ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಂಡಂತವ್ರು. ಅದಕ್ಕೆ ಅವ್ರು ಮಹಾನ್ ಗುರುಗಳಾದ್ರು. ಒಬ್ಬ ನಿಜವಾದ ಗುರು ಶಿಷ್ಯನಿಗೆ ಪ್ರಾಣಾಯಾಮದ ವಿಧಾನವನ್ನು ಹೇಳ್ಕೊಡ್ತಾನೆ, ಆದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದವನು ಶಿಷ್ಯನೇ. ಶಿಷ್ಯನೇ ಪ್ರಾಕ್ಟೀಸ್ ಮಾಡಬೇಕು, ಯಾರೋ ಅನುಗ್ರಹಿಸಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ಪ್ರಜ್ಞಾ ಮತ್ತು ಸಂಪತ್ತು ಈ ಎಲ್ಲವನ್ನೂ ಕೊಡುವ ಶಕ್ತಿ ಯಾವುದಕ್ಕಿದೆ? ಪ್ರಾಣಕ್ಕಿದೆ. ಆ ಪ್ರಾಣ ಎಲ್ಲಿದೆ? ನಿಮ್ಮೊಳಗೆ ಇದೆ. ನೀವೆಲ್ಲರೂ ಸಂತೋಷ ಪಡಿ. ಏನಕ್ಕೆ ಅಂದ್ರೆ ನಾವಿನ್ನೂ ಬದುಕಿದೀವಿ, ಉಸಿರಾಡ್ತಾ ಇದ್ದೀವಿ, ಜೊತೆಗೆ ನಮಗೆ ಊಟ ಜೀರ್ಣ ಆಗ್ತಾ ಇದೆ, ನಮ್ಗೊಂದು ಕಾಯಕ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಇದಕ್ಕೆ ಸಂತೋಷ ಪಡಿ. ಆದ್ರೆ ಬಹಳ ಜನ ಇದಕ್ಕೆ ಸಂತೋಷ ಪಡಲ್ಲ. ಯಾಕೆ ಅಂದ್ರೆ ಅದಕ್ಕೂ ಕೂಡ ನಮ್ಮ ಈ ಬೆಳವಣಿಗೆಯ ಸಂದರ್ಭದಲ್ಲಿ ನಮ್ಮ ತಾಯಿ ತಂದೆಗಳು ಕೆಲವು ಆದ್ಯತೆಗಳನ್ನ ಕಲಿಸಿದಾರೆ ನಮಗೆ. ಆ ಆದ್ಯತೆಗಳು ಬದಲಾವಣೆ ಆಗ್ಬೇಕು ಅಂತೀನಿ ನಾನು. ಈ ಪ್ರಜ್ಞೆ ಮತ್ತು ದೈವಿ ಸಂಪತ್ತನ್ನ ನೀವು ಪಡಿಬೇಕಾದ್ರೆ, ಆ ಎಲ್ಲವನ್ನೂ ಪಡ್ಕೊಂಡು ಪ್ರಜ್ಞೆಯನ್ನು ಜಾಗೃತಿ ಮಾಡ್ಕೊಳ್ಳೋದಕ್ಕೆ, ಪ್ರಾಣಾಯಾಮದಲ್ಲಿ ನೀವು ಸಿದ್ಧರಾಗೋದಕ್ಕೆ ಒಂದು ಬದಲಾವಣೆ ನಿಮ್ಮಲ್ಲಿ ಬರಬೇಕು. ನೀವು ನಿಮ್ಮ ಮಕ್ಕಳಲ್ಲೂ ಅದನ್ನು ತರಬೇಕು. ಏನಪ್ಪ ಅದು ಅಂತಂದ್ರೆ ಆದ್ಯತೆಯನ್ನು ಬದಲಾಯಿಸ್ಕೊಂಡ್ರೇನೆ ನಿಮ್ಮ ಜೀವನ ಎಷ್ಟೋ ಬದಲಾವಣೆ ಆಗ್ಬಿಡುತ್ತೆ. ಏನಾಗಂದ್ರೆ ಆದ್ಯತೆಯನ್ನು ಬದಲಾಯಿಸ್ಕೊಳ್ಳೋದಂದ್ರೇನು? ಈಗ ನಾನು ನಿಮಗೆ ಕೇಳ್ತೀನಿ, ಇಷ್ಟು ದಿವಸ ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಿ, ಈಗ ಮೇಡಮ್ ಅವರಿಗೆ ಕೇಳೋಣ. ಏನು ಅಂದ್ರೆ ನಿಮ್ಮ ಜೀವನದ ಮೊದಲನೇ ಆದ್ಯತೆ ಏನು ಆಗಿತ್ತು? ನೀವು ಓದುವಾಗ, ಕಾಲೇಜ್ ಓದುವಾಗ, ಅಥವಾ ಡಿಗ್ರಿ ಮಾಡುವಾಗ ನಿಮ್ಮ ತಾಯಿ ತಂದೆಗಳು ಅಥವಾ ನಿಮ್ಮ ಸ್ನೇಹಿತರು, ಗುರುಗಳು ನಿಮಗೆ ಮೊದಲನೇ ಆದ್ಯತೆ ಯಾವುದು ಆಗಬೇಕು ಅಂತ ಹೇಳಿದ್ರು?
1: ಮೊದಲನೇ ಆದ್ಯತೆ ಅಂತಂದ್ರೆ ಒಂದು ಕೆಲಸ ನೋಡು, ನಮ್ಮನ್ನ ಸಾಕು.
0: ಬಹಳ ಚೆನ್ನಾಗಿ ಹೇಳಿದ್ರೆ ಗಳಿಸು ಅಂದ್ರೆ ದುಡಿಮೆ ಮಾಡು, ಅಂದ್ರೆ ನಮ್ಮನ್ನ ಸಾಕಬೇಕು, ದುಡಿಮೆ ಮಾಡು ಅಂದ್ರೆ ಮೊದಲನೇ ಆದ್ಯತೆ ನಾವು ಕೊಟ್ಟಿದ್ದು ನೌಕರಿಗೆ, ಎರಡನೇ ಆದ್ಯತೆ ಮದುವೆಗೆ, ಮೂರನೇ ಆದ್ಯತೆ ಸ್ವಂತ ಮನೆಗೆ. ಹೌದಲ್ವಾ? ಅಂದ್ರೆ ಆದ್ಯತೆಗಳು ನಮ್ಮ ಈ ತರ ಇದ್ವು. ಅದಕ್ಕೆ ನಮ್ಮಲ್ಲಿ ಯಾಕೆ ದುಃಖಿಗಳಾದ್ರು ರೋಗಿಗಳಾದ್ರು ಆಮೇಲಿಂದ ಏನೋ ನನ್ನ ಹಣೆ ಬರ ಏನಿದೆಯೋ ಅದನ್ನ ಮಾಡ್ಕೊಳ್ಳೋಣಪ್ಪ ಅಂದ್ರು ಇಲ್ಲ. ಇನ್ಮೇಲೆ ಈ ಆದ್ಯತೆಗಳು ಹಾಗೆ ಆಗ್ತವೆ. ಇವನ್ನ ನೀವೇನು ತಾಯಿ ತಂದೆಗಳು ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಒಬ್ಬ ಓದಿದ ಮೇಲೆ ಏನಾದ್ರೂ ಒಂದು ಕೆಲಸ ತಗೊಳ್ತಾನೆ ಅಥವಾ ತಾನೇ ಕೆಲಸ ಸೃಷ್ಟಿಸ್ತಾನೆ, ತಾನೇ ಉದ್ಯೋಗ ಕೊಡಬಹುದು ಇನ್ನೊಬ್ಬರಿಗೆ. ಅದಕ್ಕೆ ಮೊದಲನೇ ಆದ್ಯತೆ ಆರೋಗ್ಯಕ್ಕೆ ಕೊಡಿ. ಆರೋಗ್ಯವಾಗಿರೋ ಮಗು ನಿಮ್ಮ ಮಕ್ಕಳಿಗೆ ಹೇಳಿ ಆರೋಗ್ಯ ಪಡ್ಕೋ. ನೀನು ಆರೋಗ್ಯ ಪಡ್ಕೊಳ್ಳೋದು ಮೊದಲನೇ ಆದ್ಯತೆ. ಮೊದಲನೇ ಆದ್ಯತೆ ನೌಕರಿ ಅಲ್ಲ. ನೀವು ಆರೋಗ್ಯ ಇದ್ದು ನೌಕರಿ ಮಾಡದೇನು ಆನಂದವಾಗಿರ್ಬೋದು, ನೀವೇ ನೌಕರಿ ಕೊಡೋರಾಗ್ಬಿಡ್ಬೋದು. ಆದ್ರೆ ನೀವು ನೌಕರಿಗೆ ಹೋಗಿ ನಿಮ್ಮ ಆರೋಗ್ಯನೇ ಚೆನ್ನಾಗಿಲ್ಲದಿದ್ರೆ ಆದ್ಯತೆ ಕಲಿಸ್ಲಿಲ್ವಲ್ಲ ನಾವು. ಅದಕ್ಕೆ ಮೊದಲನೇ ಆದ್ಯತೆ ಆರೋಗ್ಯ. ಎರಡನೇ ಆದ್ಯತೆ ಶಕ್ತಿ. ಶಕ್ತಿ ಸಂಪನ್ನನಾಗು. ಬರೀ ಆರೋಗ್ಯ ಚೆನ್ನಾಗಿರ್ಬೋದು, ಜ್ವರ ಇಲ್ಲ, ತಲೆನೋವಿಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಅದಷ್ಟೇ ಆರೋಗ್ಯ ಅಲ್ಲ. ಶಕ್ತಿ ಸಂಪನ್ನನಾಗಬೇಕು. ನೀವು ಯಾವುದೇ ಉದ್ಯೋಗ ಮಾಡಿ ಶಕ್ತಿವಂತರಾಗಿದ್ರೆ ಸ್ಟ್ಯಾಮಿನಾ ಅಂತ ಕರೀತಾರೆ ಆಧುನಿಕ ಪರಿಭಾಷೆಯಲ್ಲಿ. ಸ್ಟ್ಯಾಮಿನಾ ಅಂತ ಹೇಳ್ತಾರೆ, ಫಿಸಿಕಲ್ ಅಂದ್ರೆ ದಾರ್ಢ್ಯತೆ ಅಂತ ಹೇಳ್ಬೋದು ನಮ್ಮ ಸಂಸ್ಕೃತಿಯಲ್ಲಿ. ದೈಹಿಕ ದಾರ್ಢ್ಯತೆ, ಮಾನಸಿಕ ದಾರ್ಢ್ಯತೆ, ಇದನ್ನ ಸಂಪಾದನೆ ಮಾಡಕ್ ಆದ್ಯತೆ ಕೊಡ್ಬೇಕು. ಅದು ಬಿಟ್ಬಿಟ್ರು ನಮ್ಮ ತಂದೆ ತಾಯಿಗಳು ಏನ್ ಮಾಡಿದ್ರು, ನೌಕರಿ ತಗೊಳ್ತೀಯಾ ತಗೋ, ನೌಕರಿ ಸಿಗದಿದ್ರು ಪರವಾಗಿಲ್ಲಪ್ಪ, ಹುಟ್ಟಿದ ಮೇಲೆ ಮದುವೆ ಆಗ್ಲೇಬೇಕು, ಮದುವೆ ಅಂದ್ಮೇಲೆ ಬಂಗಾರ ತಗೊಳ್ಳೇಬೇಕು. ಯಾಕೆ ಬಂಗಾರದ ರೇಟ್ ಜಾಸ್ತಿ ಆಗ್ತದೆ ಅಂದ್ರೆ ಜಾಸ್ತಿ ಆದ್ರೂ ಖರೀದಿ ಮಾಡೋದು ಬಿಡ್ತಾ ಇಲ್ಲ. ಯಾಕೆ ಅಂದ್ರೆ ನಿಮಗೆ ಪ್ರಜ್ಞೆ ಇಲ್ಲದೆ ಇದ್ದಾಗ್ಲೆ, 3 ವರ್ಷ 4 ವರ್ಷ 5 ವರ್ಷದ ಮಗು ಇದ್ದಾಗ್ಲೆ ಬಂಗಾರದ ಹುಚ್ಚು ಬೆಳೆಸ್ಬಿಡ್ತೀರ. ಅದಕ್ಕೆ ಬಂಗಾರ ತಗೊಂಡೋಗೋದು, ಒಂದ್ ಮುರ ಚುಚ್ಚೋದು, ಅದಕ್ಕೊಂದೇನೋ ಒಂದು ಕಾಲಂದುಗೆ ಹಾಕೋದು, ಕೈ ಅಂದಗೆ ಏನಾದ್ರೂ ಒಂದು ಹಾಕ್ತಿರಿ. ಹಂಗ ಹಾಕಿದಾಗ ಆ ಮಗು ತಿಳ್ಕೊಳ್ತಾ ಇದೆ ಸಣ್ಣದ್ರಿಂದ ಬಂಗಾರ ಇದ್ರೆ ಎಲ್ಲವೂ ಇದ್ದಂಗೆ. ನೋ, ಬಂಗಾರ ಇದ್ರೆ ಎಲ್ಲವೂ ಇದ್ದಂಗಲ್ಲ. ನೀ ಶಕ್ತಿ ಇದ್ರೆ ಎಲ್ಲವೂ ಇದ್ದಂಗೆ. ಜ್ಞಾನ ಇದ್ರೆ ಎಲ್ಲವೂ ಇದ್ದ ಹಾಗೆ. ಶಕ್ತಿ ಸಂಪನ್ನನಾಗ್ಬೇಕು. ವಿವೇಕಾನಂದರು ಕರೆ ಕೊಟ್ಟಿದ್ದು ಅದೇನೆ, ಧೀರರಾಗಿರಿ, ವೀರರಾಗಿರಿ, ಶಕ್ತಿ ಸಂಪನ್ನರಾಗಿರಪ್ಪ. ನೀವು ಶಕ್ತಿ ಸಂಪನ್ನರಾಗಿ ಏನೇ ಮಾಡಿ, ಯಾವುದೇ ಕೈಕ ಮಾಡಿ, ಅದ್ರಲ್ಲಿ ಯಶಸ್ವಿ ಆಗ್ತೀರ. ಶಕ್ತಿ ಇಲ್ಲ ಅಂತಂದ್ರೆ ನೀವು ನರಳಾಡ್ಕೊಂಡು ಒಂದು P1 ಕೆಲಸನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಕಸನು ಅವನ ಭಕ್ತಿಯಿಂದ ಒಡೆಯಲ್ಲ ಅಂದಾಗ ಅಲ್ಲಿ ಚೆನ್ನಾಗಿರಲ್ಲ, ಅವನ ಕೆಲಸದಲ್ಲಿ ಆನಂದ ಕೊಡಲ್ಲ. ಸುಮ್ಮನೆ ತಿಂಗಳು ಬಂದಾಗ ಸಂಬಳ ಎಣಿಸಬಹುದು, ಆದ್ರೆ ಕೆಲಸ ಚೆನ್ನಾಗಿ ಮಾಡದೆ ಹೋದ್ರೆ ಆ ಸಂಬಳವು ನಮಗೆ ಸುಖ ಕೊಡಲ್ಲ. ಆದ್ರಿಂದ ಮೊದಲನೇ ಆದ್ಯತೆ ಆರೋಗ್ಯ, ಎರಡನೇ ಆದ್ಯತೆ ಶಕ್ತಿ ಸಂಪನ್ನರಾಗಲಿ, ಆಮೇಲೆ ಅರಿವು, ಪ್ರಜ್ಞೆ, ಎಚ್ಚರಿಕೆ, ಸಾವಧಾನ ಅಂತಿರಲ್ಲ ಅದನ್ನ ಬೆಳೆಸ್ಕೊಳ್ಳಿ. ಇವೆಲ್ಲವನ್ನು ಬೆಳೆಸ್ಕೋಬೇಕಾದ್ರೆ ಪ್ರಾಣಾಯಾಮ ಮುಖ್ಯ ಆಗತ್ತೆ. ಅಂತ ಪ್ರಾಣಾಯಾಮದ ಇನ್ನೂ ಹೆಚ್ಚಿನ ವಿವರವನ್ನ ನಾ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸರ್ವರಿಗೂ ಶರಣು ಶರಣಾರ್ಥಿ.
1: ಕೇಳುಗುರಿ, ಪ್ರಾಣಾಯಾಮದಲ್ಲಿನ ಎಲ್ಲಾ ಸಂಪತ್ತು ಅಡಗಿದೆ. ನಾವು ತಂದೆ ತಾಯಿಂದ್ರು ಮಕ್ಕಳ ಆರೋಗ್ಯದ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸ್ಬೇಕು ಅನ್ನೋದನ್ನ ಸವಿಸ್ತಾರವಾಗಿ ಇವತ್ತು ಸ್ವಾಮೀಜಿಯವರು ತಿಳಿಸಿದ್ರು. ಕೇಳುಗುರಿ, ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ
3: ನಿಸರ್ಗ ಜ್ಞಾನಾಮೃತ,
2: ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್.

0: ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಬೆಳಗಾವಿಯ ಕೆಎಲ್ಇ ಡಾಕ್ಟರ್ ಸಂಪತ್ ಕುಮಾರ್ ಎಸ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾಯೋಜಿತ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು, ಈ ಬಗೆಗಿನ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಸಂತೋಷ್ ಮಠಪತಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-1414, 244-344-1516, 244-344-1616, STD code 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 7ರಂದು ಗುರುವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ. ವಿಷಯ: ಕ್ಯಾನ್ಸರ್ ಗುಣಪಡಿಸುವಲ್ಲಿ ಲಭ್ಯವಿರುವ ಇತ್ತೀಚಿನ ಶಸ್ತ್ರಚಿಕಿತ್ಸೆಗಳು.

0: ಕೇಳುಗರೆ, ಇದೇ ಮಂಗಳವಾರ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಮಲ್ಲಿಕಾರ್ಜುನಗೌಡ ವಿ ಅರಳಿಹಳ್ಳಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿಶ್ವವಿದ್ಯಾಲಯದ ನ್ಯಾಚುರೋಪತಿ ಮತ್ತು ಯೋಗ ವಿಭಾಗದ ಮುಖ್ಯ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು May 5 ಮಂಗಳವಾರದಂದು ಅಸ್ತಮಾ ಅಥವಾ ಧಮ್ಮು ಈ ವಿಷಯದ ಕುರಿತು ಮಾತನಾಡಲಿದ್ದೇನೆ. ಸುಮಾರು ಜನರಿಗೆ ಈ ಅಸ್ತಮಾ ಕಾಯಿಲೆ ಇದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಕೂಡ ಈ ಕಾಯಿಲೆ ಬರುತ್ತಿದೆ. ಆದರೆ ಜನರ ಕಲ್ಪನೆ ಒಮ್ಮೆ ಅಸ್ತಮಾ ಬಂದರೆ ಇದು ವಾಸಿಯಾಗುವುದಿಲ್ಲ ಅನ್ನುವುದು, ಮಾತ್ರೆ ತೆಗೆದುಕೊಳ್ಳುತ್ತಲೇ ಹೋಗಬೇಕು ಅನ್ನುವುದು. ಇದನ್ನ ಹೋಗಲಾಡಿಸಲು ನಾನು ನೇರ ಸಂವಾದದಲ್ಲಿ ನಿಮಗೆ ಉತ್ತರ ನೀಡಲು ಬರುತ್ತಿದ್ದೇನೆ. ಆದ್ದರಿಂದ ಕೇಳುಗರೆ, ತಪ್ಪದೇ ಇದನ್ನ ಆಸಕ್ತಿಯಿಂದ ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ.
0: ನೀವು ಪ್ರಶ್ನೆ ಕೇಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.

0: ಕೇಳುಗರೇ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ಕೀರ್ತನೆ ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಕೇಳುತ್ತೀರಿ. ಕಲಬುರಗಿ ಶರಣಬಸವೇಶ್ವರ ಪ್ರಸಂಗ, ತಬಲಾ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ ಶಂಕರ್ ಟಿ ಕಬಾಡಿ. 10:30 ಹೆಲೋ ಅಭಿಲಾಷ ನೇರ ಫೋನಿನ ಕಾರ್ಯಕ್ರಮ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ.
1: ಆಕಾಶವಾಣಿ ಧಾರವಾಡ. ನಾಟಕ ಹಳೆ ಟ್ರಂಕು, ರಚನೆ ವೈಜಿ ಭಗವತಿ, ನಿರ್ದೇಶನ ಡಾಕ್ಟರ್ ಬಸು ಬೇವಿನಗಿಡದ್, ನಿರ್ಮಾಣ ಸುರೇಖಾ ಸುರೇಶ್. ಕೇಳಿ ನಾಟಕ ಹಳೆ ಟ್ರಂಕು.
2: ಏನ್ ಜನ ಅದಾರ ಇವ್ರು? ಅದೇ ವಯಸ್ಸಾದವ್ರು ಮಕ್ಕಳು ಎಲ್ಲರೂ ದುಡ್ಕೊಂಡು ಬಂದು ಸತ್ತಾಕತ್ತಾರಲ್ಲ. ಏ ತಮ್ಮ, ಏ ಹುಡುಗ,
3: ಏನತ್ರ
2: ಅಡಿಯೋ ಎಷ್ಟಾಗ ಉಸಿರ ಮಾಡ್ತಿದ್ದಿ? ಪಾಪ ಹೆಂಗಸರು ಮುದುಕರು ಮಕ್ಕಳು ಹತ್ತಾರು ನಿನ್ ಕಣ್ಣಿಗೆ ಕಾಣಂಗಿರೋ.
3: ಏ ಹೆಂಗ್ ಮಾತಾಡ್ತೀರಿ? ನಾವೇನ್ ಸುಮ್ಸುಮ್ ಕಾಸ್ತೇವನ ಬಸ್?
2: ಇಲ್ಲ,
3: ನಮ್ಮ ಪರೀಕ್ಷೆ ಅದಾವ್ರಿ, ಬಂದ್ ಕಾಯಕತ್ತೀವಿ. ಎಲ್ಲಾ ಬಸ್ ಆ ಕಡೆಯಿಂದ ಫುಲ್ ಆಗಿ ಬರಾಕತ್ತಾವ, ನಾವೇನ್ ಮಾಡೋ ಹೇಳ್ರಿ. ನೀವ ಇನ್ನೊಂದು ಬಸ್ಸಿಗೆ ಬರ್ರಿ, ನಮ್ ಪರೀಕ್ಷೆ ಬರೀವ್ ನಾ ಬೇಡ.
2: ಬರೀಪಾ ಬರೀ ಬರೀ ಬರೀ ಬರೀ, ನಾವೇನ್ ಬೇಡ ಅಂದೇವನ.
4: ಡ್ರೈವರ್ ಸಾಹೇಬ, ನಡಿ ನಡಿ, ರೈಟ್ ರೈಟ್.
2: ಚಕ್ಕರ್ಸ್ಕೊಂಡ್ ನೋಡಕತ್ತಿಯಲ್ಲ,
3: ಮತ್ತ ನನ್ನ ಹೊರಗೆ ದೂಡಾಕತ್ತೀರಿ? ನೀವ ಇನ್ನೊಂದು ಬಸ್ಸಿಗೆ ಬರ್ಬೋದಿತ್ತಲ್ಲ.
2: ಹೌದು,
3: ಸುಮ್ಮನೆ ಮನೆ ಕುಂದ್ರು ಬಿಟ್ಟ ಊರೂರು ತಿರ್ಕೂತ ಅಡ್ಡಾಡ್ತಾರ, ಏನ್ ಕೆಲಸ ಇರ್ತಾನೆ?
2: ಏನೋ ಹುಡುಗ, ಏನೋ ಒಟ ಒಟ ಅನ್ನಕತ್ತಿಯಲ್ಲ.
3: ಏನಿಲ್ಲರಿ, ನಿಮ್ಗಲ್ಲದ.
2: ಮತ್ತ ನನಗೂ ಗೊತ್ತಾಕತ್ತು, ನಾವೇನ್ ಕಲ್ತಿಲ್ಲ ಅಂತಕೊಂಡು ಹಿಂಗ ಮಾಡಿಯನ. ಮೊದಲ ನೀ ದೊಡ್ಡವ್ರಿಗೆ ಗೌರವ ಕೊಟ್ಟು ಮಾತಾಡೋದನ್ನ
3: ಕಲ್ಪಡ್ರಿ,
2: ಆಮೇಲೆ ಈ ಪರೀಕ್ಷಾ ಗಿರೀಕ್ಷಾ ಹಿಂಗೆ ಮಾಡುವಂತ ಎತ್ಲಾಗ ಸಾಲಿ ಕಲ್ತಿಯ ಕೊಡ್ಯಾರ ಒಂದು ಕಪ್ಪಳಕ್ಕೆ.
5: ಏ ಮಗ ಗದಿಗೆಪ್ಪ, ನೀ ಯಾಕ ಆ ಹುಡುಗನ್ ಬಾಯ್ಗ್ ಹತ್ತಿಯೋ ಮಾರಾಯ?
3: ನೀವೇನ್ ಮಾಡತ್ತೀರಿ?
5: ಈಗಿನ ಹುಡುಗರಿಗೆ ಬುದ್ಧಿ ಅಲ್ಲಿರ್ತೈತಿ. ಅಲ್ಲೋ ಕೂಸ, ನೋಡಿದ್ರ ನನ್ನ ಮೊಮ್ಮಗ ಕಂಡಂಗ್ ಕಾಣ್ತಿ, ಮನ್ಯಾಗೂ ಹಿಂಗ ಮಾತಾಡ್ತೀಯೇನೋ? ಹೇಳ ಹೇಳ, ಸೀಟ್ ಬಿಟ್ಟು ಹೇಳೋ. ಅವ್ವ ಅಕ್ಕ ತಂಗ್ಯಾರು ಅದಾರೋ ಇಲ್ಲೋ ನಿನಗ?
3: ಅದಾರು, ನಿಮ್ಮ ಅಷ್ಟೇ ಕೆಲಸ ಇರ್ತಾವನ? ನಮ್ಮೇನು ಇರಂಗಿಲ್ಲ, ನಮ್ಮೇನು ಪರೀಕ್ಷೆ ಹಾಳಾಗ್ಬೇಕಂತ ಮಾಡಿರನ್ನ? ನಾ ಇಲ್ಲಿ ಕುಂತು ಪರೀಕ್ಷೆಗೆ ಓದ್ಬೇಕು, ನಾ ಇಳಂಗಿಲ್ಲ ನೋಡ್ರಿ.
5: ಏನದಿಯಾ, ನಾ ಏನ್ ನಿನ್ ಕೇಳ್ತಿರ್ಲಿಲ್ಲೋ ಹುಡುಗ, ನೋಡಿಲ್ಲೇ ನನ್ ಕುಂದ್ರಾಕು ನಿಂದ್ರಾಕುನು ಕಷ್ಟ ಅಂತ ಅದ್ರಾಗ ನೀನು ಅಂದಿಟ್ಟು ಕುಂದ್ರಾಕು ಸೀಟ್ ಬಿಡುವಲ್ಲೆಲ್ಲೋ ಇನ್ನೊಂದ್ ತಾಸಿಗೆ ಸಾಯೋ ಹಂಗಾಗಿನಿ. ಅಯ್ಯ ಕುಂದ್ರಾಕರ ಬೇಡ, ಹೆಂಗೈತ
4: ಸೀಟ್ ಕೊಡ್ರು, ಅವಾಗ ಸೀಟ್ ಕೊಡ್ರು.
6: ಏ ಊದ್ ಕುದ್ಲ ಬಿಟ್ಟವನ, ನಿನಗ ಹೇಳುದಪ್ಪ.

0: ಹೇಳ ಹೇಳ ಪಾಪ, ಆ ಅವ್ವ ಕುಂದಿರ್ತಾಳು, ಹೋಗ್ಬೇ ಅವ, ಅಲ್ಲಿ ಹೋಗಿ ಕುಂದ್ರ.
1: ಏ ಗದಿಗೆಪ್ಪ,
2: ಊರಿಕಕ್ಕ
1: ಅಲ್ಲಿ ನೋಡು, ಅಲ್ಲಿ ಅಲ್ಲಿ ಅವ್ ಹುಡುಗ ಕುಂತಾನಲ್ಲ ಕಾಲೇಜ್ ಹುಡುಗ,
2: ಹ್ಞೂನ್ರಿ,
1: ಓದ್ಕೊಂತ ಕುಂತಾನ, ಎಬ್ಬಸ್ ಅವನು ಎಬ್ಬಸ್, ಅಲ್ಲಿ ನಿಮ್ಮ ಅವನು ಕುಂಡ್ರಸ್ ನಡೀಪ್ಪ,
2: ಹ್ಞೂನ್ರಿ ಹ್ಞೂನ್ರಿ
1: ಕುಂಡ್ರಸ್ರಿ, ಎತ್ಕೋ ಹಾಕಿ ಅಲ್ಲಿ ಓ ಹಗರ ಹಗರ
2: ಸ್ವಲ್ಪ
1: ಹಗರ ಹಗರ
3: ಸೌಕಾಶ ಮಗನ ಸೌಕಾಶ. ಬಸ್ನ್ಯಾಗ ಏನ್ ಗದ್ಲಿದು, ಏನ್ ಕತಿ,
2: ಸ್ವಲ್ಪ ಸುಮ್ಮನಿರ್ವಿ, ಬಸ್ ಅಂದ್ಮೇಲೆ ಗದ್ಲಿ ಇರೋದು ಏನವ, ಸ್ವಲ್ಪ ಹೊಂದ್ಕೊಂಡು ಹೋಗ್ಬೇಕು
3: ಸರಸ್ತು
2: ನೋಡ್ರಿ,
3: ಮೈಯಾಗಿನ ಎಲುಬು ಮುರ್ದಂಗ ಆಗ್ತಾವ, ಉಸುಲು ಹೋದಂಗ ಆಗ್ತತಿ, ಮುಂದ ಕುಂತ ತಂಗಿ ತಂಗಿ, ನೀನು ಮ್ಯಾಲಿನ ಮಲಿನ ಇಲ್ಲವಲ್ಲೇನ?
4: ಅಯ್ಯ ಹೌದ ಬೇ, ಪಾರ್ವ ತಾಯಿ ಧಾರವಾಡಕ್ ಹೊಂಟಿ? ಏನ ಗದಗಪ್ಪ ಕಾಕನ್ ಮನಿ ಹೊಂಟಿ? ಮತ್ತ ಪ್ಯಾಟಿ ಮನಿ ಒಟ್ಟು ಸೇರಂಗಿಲ್ಲ ಅಂತಿದ್ದಿ, ಮತ್ ಹೊಂಟ ನಿಂತೇನೀಗ?
3: ಹೌದ ಮಗಳ, ನಂಗೇನೋ ಹೋಗು ಮನಸ್ಸಿರ್ಲಿಲ್ಲ, ಬಾಳ ದಿನ ಆತು, ಮಕ್ಳು ನೆನಸ್ಲಿಕ್ ಹತ್ಯಾರ,
4: ಅದಕ್ಕೇನ
3: ಬಾಳ ಜುಲ್ಮಿ ಮಾಡಿ ಕರ್ಕೊಂಡು ಹೊಂಟಾನು. ಶಪ್ಪ ಗಾಳಿನ ಇಲ್ಲ ನಿಲವ,
4: ಆ
3: ಕಿಡಕಿ ತೆಗಿಯವ,
4: ತಡಿ
3: ಗಾಳಿ ತಡಿಬೇ. ಮುಂಜು ಮುಂಜಾನ್ಲೆ ಎಷ್ಟರ ಬಿಸಿಲು, ಏನ್ ಕತಿ, ನಿನಗೇನು ಅನಸವಲ್ದೇನ?
4: ಅನಿಸರ ಏನ್ ಮಾಡೋದೈತಿ ಬಿಡ್ಬೇ ನೋಡು, ಒಟ್ಟಿ ಬಿಸಿಲ್ನ್ಯಾಗ ಹಳ್ಳಿಗಳು ಹೆಂಗ ಮುದ್ದಿ ಆಗ್ಲಿಕತ್ತಾವ,
3: ಏನ್ ಮಾಡೋದವ, ಏನ ಗದಿಗೆ ಅಪ್ಪಿದು ನೋಡಲ್ಲಿ ನೋಡಲ್ಲೆ,
2: ಏನು
3: ಎಲ್ಲಿ ನೋಡ್ತಿ, ಅಲ್ಲೇ ಬರೇ ಕರೆ ಹೊಲ ಕಾಣಕತ್ತಾವು, ಒಣ ನೆಲ್ದಾಗ ಬೀಜ ಎಲ್ಲಿ ಮೊಳಕೆ ಹೊಡಿಬೇಕು? ನಮ್ ಹೊಲ ಅಷ್ಟ ಬರ ಬಿದ್ದೈತಿ ಅನ್ಕೊಂಡಿದ್ದೆ, ಇಲ್ಲಿ ನೋಡಿದ್ರ ಒಂದು ಹೊಲದಾಗೂ ಹಸ್ರ ಕಾಣವಲ್ದು.
2: ಯವ್ವ ಎಲ್ಲಾ ಕಡೆ ಮಳಿ ಎಲ್ಲಿ ಆಗೈತಿ, ಮಳಿ ಹೋಗೇ ಬಿಟ್ಟು.
3: ಖರೇನಯ್ಯಪ್ಪ ಖರೇನಯ್ಯಪ್ಪ, ಹೌದಲ್ಲೇನ ಸೊಸಿ, ಯಾಕ್ ಮಾತಾಡ್ವಲ್ಲಿ, ಆವಾಗಿಂದ ಮಾತಾಡ್ಸಾಕತ್ತೀನಿ, ಬಾಯಾಗ ಏನೋ ಮೆಲಕಡ್ ಸಾಕತ್ತಾಳು, ಅದಕ್ಕ ಮಾತಾಡುವಳ. ಅಲ್ಲ ಏನ ರೊಟ್ಟಿ ತಿನ್ನಕತ್ತೀಯನ?
4: ರೊಟ್ಟಿ ಅಲ್ಬಿ, ಅವಸರದಾಗ ರೊಟ್ಟಿ ಅಲ್ಲಿ ಮಾಡ್ಕೊಂಡ್ ಕುಂಡರ್ಲಿ.
3: ಅಯ್ಯ
4: ಯಜಮಾನ ತಾನು ಹೋಟೆಲ್ದಾಗ ತಿಂದು ಬರುವಾಗ ನನಗೂ ಒಗ್ಗರಣೆ ಅವಲಕ್ಕಿ ಕಟ್ಟಿಸ್ಕೊಂಡ್ ಬಂದಿದ್ದ, ಅವಾಗವಾಗ ನನಗೂ ಏನಾರ ತಂದು ಕೊಡ್ತಾನ, ನನಗೂ ಬಾಯಿ ರವ ರವ ಅಂತಿರ್ತದವ.
3: ಬೇಷ ಆತ ಬಿಡ,
4: ಅಂತಿರ್ತದಂತೀಯೋ ಇಲ್ಲ ಇಲ್ಲಂತೀಯೋ
3: ಅಂತಿರ್ತದನೋ,
4: ತಿಂತೀಯನಬೇ ನೀನು ಮುಟಗಿ ಅವಲಕ್ಕಿನ?
3: ಅವಲಕ್ಕಿ ಅವಲಕ್ಕಿ ತಿನ್ನಕ ಅಲ್ಲ ಇಲ್ಲ ಯವ್ವ,
5: ಅವಲಕ್ಕಿ
2: ಬೇಕಂತ
3: ನನ್ನ ಸೊಸಿ ಸುಡು ಸುಡು ಹಾಲ್ನ್ಯಾಗ ಬಿಸಿ ರೊಟ್ಟಿ ಮುರ್ದ ಹಾಕ್ತಾಳ, ಅದನ್ನ ತಿಂದ್ ಬಂದಿನ್ ತಗೋ ನಾನು,
4: ಪುಣ್ಯ ಮಾಡಿ
3: ತಿನ್ ಅಲ್ವಾ ನಿಲವ. ಅಲ್ಲ ನಿನ್ ಗಂಡ ವಾರದ ಸಂತಿ ಮಾಡಕ್ ಹೊಂಟಾನ, ಆತ ನಿಂದ ಸವಾರಿ ಅದಕ್ಕಂತ.
4: ಏನಿಲ್ ಬಿಡ್ಬೇ, ಹೊಂಟ್ ನಿಂತಾವ, ಏ ಬರ್ತಿ ಏನಂತ ಕಣ್ ಚುಟ್ಟಿದ. ನಾನು ಸಿನಿಮಾ ನೋಡ್ಲಾರ್ದ ಬಾಳ ದಿನ ಆಗಿತ್ತ, ಹೊಂಟ್ ನಿಂತೆ ನೋಡ.
3: ಎಷ್ಟು ಬಿಡೆ ಬಿಟ್ ಹೇಳ್ತಿಯಲ್ಲ ತಂಗಿ,
4: ಮತ್ತೇನ್
3: ಸಿನಿಮಾಕ್ ಹೋಗುದನ್ನ, ಏನ ಯವ್ವ ಇದು, ಎಂತ ಕಾಲ್ ಬಂತು ಅಂತೀನಿ, ಅತ್ತಿ ಮಾವನ್ ಮುಂದನ ಕಣ್ ಚುಟ್ಟದ. ಅಯ್ಯಯ್ಯ ಹೋಗ್ಲಿ ಬಿಡುವ ಹೋಗ್ಲಿ, ಅಲ್ಲ ಮನಿ ಮಂದಿ ಬಿಟ್ಟು ನೀವಿಬ್ರ ಸಿನಿಮಾಕ್ ಬರುದ, ಇದೆಲ್ಲ ನಮ್ ಕಾಲಕ್ಕಿರ್ಲಿಲ್ಲ ಬಿಡವ ನಿಲ್ಲವ. ಅಂತೂ ನೀ ಹೇಳ್ದಂಗ ನಿನ್ ಗಂಡ ಕೇಳ್ತಾನು ಅಂದಂಗಾತು.

0: ಇನ್ ದೊಡ್ಡ ವಿಷಯ ಅಲ್ಲಿ ಬಿಡ್ಬೆ.
1: ಅನಿಲವ, ಹಿಂದ ನಾವೆಲ್ಲ ಹಿಂಗ್ ವಿಚಾರ ಮಾಡಾಕ ಸಾಧ್ಯನೇ ಇರ್ಲಿಲ್ಲ ಬಿಡ. ಈಗಿನ ಸೊಸಿಯಂದ್ರು ಪಡ್ಕೊಂಡ್ ಬಂದಾರವಾ, ಪಡ್ಕೊಂಡ್ ಬಂದಾರ.
0: ಅಲ್ವೇ ಮುದುಕಿ, ನೀನು ಬರೀ ಸೊಸ್ಯಂದ್ರನ್ನ ಬೈಕೊಂಡ್ ಕುಂಡ್ರು. ಕೆಲಸ ಬಗಸಿ ಬಿಟ್ಟು ಗಂಡ್ಮಕ್ಳು ಊರೂರ್ ತಿರುಗ್ಲಿ, ನಾವ್ ಹೇಂತಾರ್ ಮಾತ್ರ ಮನ್ಯಾಗ ಕತ್ತಿ ಹಂಗ್ ದುಡಿಬೇಕಂತೇನ?
1: ನನ್ನ ಮಾತಿನ ಅರ್ಥ ಹಂಗಲ್ಲ ಯವ್ವ.
0: ಮತ್ತಿನ್ ಹೆಂಗ ಬೇ,
1: ಸುಮ್ ಸುಮ್ನ ಎಷ್ಟ್ ಖರ್ಚ್ ಆಕೇತಿ, ಏನ್ ಕತಿ?
0: ಯಾಕ ನಮಗ್ ಅಷ್ಟ ಖರ್ಚ್ ಮಾಡ್ತಾರೇನ್ ಅವ್ರ?
1: ನಮ್ ಕಾಲ್ದಾಗ ಅಗಸಿಯೊಳಗಿನ ಬಯಲಾಟ ನೋಡಾಕೂ ಬಿಡ್ತಿರ್ಲಿಲ್ಲ. ಈಗಿನ ಹೆಣ್ಮಕ್ಳು ಬಾಳ ಪುಣ್ಯ ಮಾಡಿರಿ ನೀವು. ನಾವೆಲ್ಲ ಬರೇ ದುಡದ್ ದುಡದ್ ಸತ್ತಿವಿ. ನಮ್ಮನ್ನ ಯಾರು ಒಂದಿನಾನು ಸಿನಿಮಾ ಕರ್ಕೊಂಡು ಹೋಗ್ಲಿಲ್ಲ. ಮುದುಕಿ ಆದ್ರೂ ನಾ ದುಡಿಯೋದ್ ತಪ್ಪಲಿಲ್ಲ. ಈಗಿನ ಗಂಡಸ್ರಂತೂ ಹೆಂಡತಿಯರ್ ದಾಸರಾಗಿ ಹೋಗ್ಬಿಟ್ಟಾರ ನೋಡಿ.

0: ಬರೇ ದುಡಿದು ದುಡಿದು ಸತ್ತೀವಿ, ನಮ್ಮನ್ನ ಯಾರೂ ಒಂದಿನಾನೂ ಸಿನಿಮಾಕ್ ಕರ್ಕೊಂಡು ಹೋಗ್ಲಿಲ್ಲ. ಮೋದಿಕಿ ಆದರೂ ನಾ ದುಡಿಯೋದು ತಪ್ಪಲಿಲ್ಲ. ಈಗಿನ ಗಂಡಸ್ರಂತೂ ಹೆಂಡ್ತೇರ್ ದಾಸರಾಗಿ ಹೋಗ್ಬಿಟ್ಟಾರ ನೋಡು.
1: ಅಂದ್ರ ಏನರ್ಥ ಬೇ, ನಿನ್ ಮಗ ಗದ್ಗೆ ಪದಾನಲ್ಲ, ಅವನು ಸಹಿತ ಹಿಂದಿ ಮಾತು ತೆಗದ್ ಹಾಕಂಗಿಲ್ಲ ಅಂದಂಗಾತು.
2: ನಿಲವ ನಿನ್ಗೆದ್ಕಬೇಕು ನಮ್ಮನಿ ಸುದ್ದಿ?
1: ಯಾಕ ಗದ್ಗೆಪ್ಪ ಹಂಗ್ಯಾಕ್ ಸಿಟ್ಟಿಗೆ ಹೇಳ್ತೀವ್ ಅಪ್ಪ ನೀನ್?
2: ಮತ್ತ ಸಿಟ್ಟಿಗೆ ಹೇಳದ ಏನ್ ಮಾಡ್ಲಿ? ಏಯ್ಯವ್ವ ಸುಮ್ನೆ ಕುಂದ್ರ, ಇದೆಲ್ಲ ನಿನ್ಗೆ ಎದಕ್ ಬೇಕು? ಇದೇನ್ ಮನಿ ಅಂತ ಮಾಡಿ, ಏನ್ ಬಸ್ ಅಂತ ಮಾಡಿಯ?
0: ಅಯ್ಯ ನಾ ಏನ್ ಕೇಳಲಾರದ್ ಕೇಳೇನ್ ಬಿಡೋ ಮಗನ.
2: ಎಲ್ಲಿ ಹೋದಲ್ಲಿ ನಿಂದ ಇರೋದ ನೋಡ, ಒಟ್ಟ ನನಗ ಅಪಮಾನ ಮಾಡಿದಾಗ ನಿನಗೆ ಸಮಾಧಾನ ಆಕೈತಿ?
0: ಹಂಗ್ಯಾಕಂತೀಯೋ?
2: ತಾಯಿನ ಎಲ್ಲರೂ ಕರ್ಕೊಂಡು ಹೋಗುದಿಲ್ಲೇನೋ ಅಂತ ಮಂದಿ ಮುಂದ ನನ್ ಮ್ಯಾಲ ಹರಲಿ ಹೊರಸ್ಬೇಕಂದ್ ಮಾಡಿ ಹಂಗ ಮಾಡ್ತಿ. ಒಟ್ಟನಾಗ ನಾ ನೌಕರಿ ಮಾಡೋದ ತಪ್ಪಾಗಿತ್ತು.
0: ನಾ ಎಲ್ಲಿ ಹಂಗ ಅನ್ನಿ, ನನ್ ಕಾಲದ್ದು ನಾ ಹೇಳಿ ಕತ್ತೀನಿ.
2: ಇರ್ಬೇಕ,
0: ನೀ ಯಾಕ ಹಿಂಗ ತಿಳ್ಕೊಂಡು ಕೊರಗ್ತಿ ಬಿಡಪ್ಪ.
2: ಆದ್ರೆ ಮಂದಿ ಏನ್ ತಿಳ್ಕೊಂತಾರ ಗೊತ್ತೈತನ?
0: ಏನ್ ತಿಳ್ಕೊಂತಾರು?
2: ಏನ್ ತಿಳ್ಕೊಂತಾರ ಅಂದ್ರೆ ಇವ ಅವನ್ನ ಸರಿಯಾಗಿ ನೋಡ್ಕೋವಲ್ಲ ಅಂತಾರ.
3: ನೋಡಿ ಇವನ್ನ ಅಲ್ಲ. ಏ ಗದಗೆಪ್ಪ
2: ಕಕ್ಕ,
3: ನಿಮ್ ಅವ್ವ ಹೇಳುದ್ರಾಗ ಏನ್ ತಪ್ಪೈತಿ? ಅಲ್ಲೋ ಅದೇನೋ ಅಂತಾರಲ್ಲ, ಆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂಡ್ರ ಅಂತ. ಒಳ್ಳೆ ಇದು ನೋಡು.
2: ಅಲ್ಲ ಅಲ್ಲ ಕಕ್ಕ, ಏನ್ ಏನ್ ಮಾತಂದ್ ಮಾತಾಡಕತ್ತಿ ಕಕ್ಕ ನೀನ? ಅಲ್ಲ ನೀ ಹಿಂಗ್ ಮಾತಾಡೋದ್ ನೋಡಿದ್ರ ನಮ್ ಊರಾಗ ನಾವು ಮನೆಗೆ ದುಡಿದಿದ್ದು ಅಪ್ಪ ಅವಾಗ ಎಲ್ಲ ಮಾಡಿದ್ದು ಒಟ್ಟು ಒಳಗ್ ಹುಣಸಿ ಹಣ್ಣು ತೊಳೆದಂಗ ಆತ್ ನೋಡಿ. ಏನ್ ಮಾತಾಡ್ತೀವಿ ಬಿಡೋ ನೀನ?
3: ಅಲ್ಲೋ ಅದನ್ನ ಯಾಕೆ ಕಟ್ಟು ಮನಸ್ಸು ಹೆಚ್ಚುತ್ತೀಯೋ? ತಂದೆ ತಾಯಿಗೆ ಮಾಡುದು ಮನೆಯನ್ನರಿಗೆ ಮಾಡೋದನ್ನ ಯಾರ ಲೆಕ್ಕ ಇಡ್ತಾರೆ? ತಾಯಿ ಅದಕ್ಕೆ ಒಂದ್ ಮಾತು ಹೆಚ್ಚು ಅನ್ಬಹುದು.
2: ಅನ್ಲಿಪ್ಪ
3: ಒಂದ್ ಮಾತು ಕಡಿಮೆ ಅನ್ಬಹುದು. ಹಂಗಂದ್ ಕೂಡ್ಲೆ ನಿನ್ ಮೈಗೆ ಏನಾರ ಮೂಡತನದ ಏನದಿಯಾ ನೀನ? ಅಲ್ಲ ಮುಪ್ಪಿನ ಕಾಲಕ್ಕೆ ಅವನ್ನ ಪರದೇಶ ಮಾಡಿದ್ರೆ ಹೆಂಗು?
2: ಮಾಡಿಲ್ಲಪ್ಪ.
3: ಗದಗೆಪ್ಪ ನಿಮ್ಮವ್ವ ನಿಮ್ಮನ್ನೆಲ್ಲ ದೊಡ್ಡವ್ರು ಮಾಡಕ ಅಲ್ಲ ಸಾಲಿ ಕಲಸಾಕ ನೌಕರಿ ಹೆಚ್ಚಾಕ ಎಷ್ಟು ಕಷ್ಟಪಟ್ಟಾಳ ಗೊತ್ತೇನು?
2: ಗೊತ್ತೈತಿ ಕಕ್ಕ.
3: ನೀವು ಮಕ್ಕಳು ಮರ್ತಿರ್ಬೋದು, ಆದ್ರೆ ನಾವು ಊರನ್ನವರು ಎಂದು ಮರೆಯಂಗಿಲ್ಲೋ ಅಂತ ತ್ಯಾಗ ಇತ್ತಿಕ್ಕಿದು ಆ ಮಹಾತಾಯಾಕಿ.
2: ನಾವು ಮರ್ತಿಲ್ ಕಕ್ಕ,
3: ಇದು ನೆನ್ಪಿಟ್ಕೋ ಗದಿಗೆ.
0: ಸರಿಯಾಗಿ ಹೇಳಿದ್ ನೋಡ್ ಪರಮೇಶಣ್ಣ, ಅವ್ವ ಅನ್ನೋ ಕಕಲಾತಿ ಇಲ್ದ ತಡ ತಡ ಏನಾದ್ರೂ ಮಾತಾಡಿ ಬಿಡ್ತಾನ. ಅಲ್ಲಪ್ಪ ಏನ್ ಮಾಡೋದು, ನನ್ನ ನಸೀಬನ ಕೊಟ್ಟೈತಿಪ್ಪ ಕೊಟ್ಟೈತಿ. ಅಲ್ಲೋ ಪರಮೇಶಪ್ಪ,
3: ಹೇಳಕ್ಕ
0: ಇವ ನೌಕರಿ ಮಾಡವ ಆದ್ರೂ ಜೀವನ ಮಾಡೋದು ತ್ರಾಸ ಐತಿ ಅಂತ ಮಾತಾಡ್ತಿರ್ತಾನ.
3: ಏನಪ್ಪ ಗದಿಗೆ ಅಂತ ನಳ್ಳಾಟ್ನಿಂದ
2: ಮತ್ ಇರ್ತಾವಂತ ಮಾತಾಡ್ತೀವ ಕಕ್ಕ?
0: ಅಲ್ಲ ಇವನ ಹಿಂಗಂದ್ರ ಅಲ್ಲ, ನಾವು ಹೊಲದಾಗ ದುಡ್ದು ತಿನ್ನೋರು ಏನ ಅನ್ಬೇಕು ಹೇಳಪ್ಪ ನೋಡೋಣ.
3: ಹೌದ್ ನೋಡಿ ಅಕ್ಕ, ಆ ಕೇಳ ಮಾತ್ ಖರೆ ಐತೆ. ಅದ್ ಯಾಕ ಈಗ ಪ್ಯಾಟರ್ನ್ ಬಂದಿದ್ದು ಅವ್ರದ ಸಮಸ್ಯೆ ಇರ್ತಾವ, ಅದು ಒಂದು ಖರೆ. ಮನಿ ಬಾಡ್ಗಿ ಸಂತಿ ಹುಡುಗರು ಸಾಲಿ ಎಲ್ಲ ಇರೋದ ಅಲ್ಲನ?
0: ಇರ್ತಾವಪ್ಪ ಇರ್ತಾವು, ನಾ ಏನ್ ಇಲ್ಲ ಅನ್ನಂಗಿಲ್ಲ. ಅದಕ್ಕಂತನ ಈಗ ನೋಡು ಗದ್ಗೆಪ್ಪಗ ಊರ್ಲು ಬಂದೈತೆ ಅಂತ ಅವನ ಜೋಡಿ ನಾ ಹೊಂಟಿನಿ.
3: ಅಲ್ಲ ಊರ್ಲು ಬಂದೈತ ಏನವ ಯಾಕ ಅಂತದ್ದು ಗದಿಗೆ ಪುರ್ಲ್ ಹಾಕೊಳ್ಳುವಂತದ್ದ? ಏ ಗದಿಗೆಪ್ಪ ಏನ್ ನಿಮ್ಮವ ಏನ್ ಹೇಳಕತ್ತಾಳ ನೋಡ, ನೀನು ಏನೋ ಮುಚ್ಚಾಡಕತ್ತಿದೆ, ಏನೋ ಹಚ್ಕೊಡ ಒಳ್ಳೆ ನೋಡ್ ನನಗ.
2: ಅಲ್ಲ ಕಕ್ಕ
3: ಏನದ ಸುದ್ದಿ?
2: ಏನಿಲ್ಲ ತಗೋ ಕಕ್ಕ. ಅಯ್ಯೋ ಮನೆ ಏನ್ ಹೇಳಿನಿ, ಎಲ್ಲ ಬಾಯಿ ಬಿಡ್ತಿ ನೋಡ್ ನೀನ.
0: ಇಲ್ಲ ತಗೋರ, ನಿನ್ ಮಗನ್ ನೌಕರಿ ಸಲುವಾಗಿ ರೊಕ್ಕ ಕೊಡಕ್ ಹೊಂಟಿನ ಅಂತ ಹೇಳಿಲ್ಲ ತಗೋರ. ನಾ ಏನ ಪೂರಾ ಹೇಳಿದ್ನೇನ? ಅಲ್ಲೋ ಮಗ ಹಂಗ್ ಯಾಕೆ ಹೆದರ್ತೀಯ?
2: ನಿನಗ ಹಗುರ್ಕ ಮಾತಾಡೋ ಅಂತ ಎರಡ್ ಸಲ ಹೇಳಿಲ್ಲ ಸುಮ್ಮನೆ.
3: ಏ ಗದಿಗೆ
2: ಕಕ್ಕ,
3: ಅಲ್ಲ ಅವನ್ ಬಾಯಕ್ ಮುಚ್ಚಿಸ್ತದೆ
2: ಅದು
3: ಗೊತ್ತಾಗಲ್ಲ ನಿನಗ? ಅಲ್ಲೋ ಹೇಳ್ಬಿಡು ಯಾಕೆ ತಾನು ಹೊಟ್ಟೆ ಅಂತ ಹೇಳ್ಕೊತಾಳ. ಆತ್ ಬಿಡವಾ ಅಕ್ಕ
0: ಹೇಳತ್ತಮ್ಮ,
3: ಈಗಿನ ಲೋಕಾರೂಢಿನ ಹಿಂಗೈತೇವ ಅಯ್ಯವ ಮಕ್ಕಳೆಲ್ಲ ಕೂಡಿ ನಿನ್ ದೇಖರೇಖೆ ಮಾಡೋದ್ ಬಿಟ್ಟು ಅವ್ರ ಕಷ್ಟಕ್ಕನ ನೀನ್ ಸಾಯ್ತ ಅನ್ಕ ದುಡಿದಾತ್ ನೋಡು.
2: ಇಲ್ಲ ಹಂಗೇನ್ ಇಲ್ಲ ಕಕ್ಕ.
0: ಇಲ್ಲಡ ಪರಮೇಶಪ್ಪ, ಏನೋ ಹೇಳಕ್ ಹೋಗಿ ನಾನ ಏನೋ ಹೇಳ್ಬಿಟ್ನಿ. ನನಗೂ ವಯಸ್ಸಾತ್ ನೋಡು, ಯಾವ್ದು ನೆನಪಿರ್ತೈತಿ ಹೇಳು. ಬಾಳ ದಿನ ಆತು ಅತ್ತಿ ಬಂದಿಲ್ಲ, ಹೋಗಿ ಕರ್ಕೊಂಡ್ ಬರ್ರಿ ಅಂತ ಮನ್ಯಾಗ

0: ಕರಿಗೆಪ್ಪನೇ ಹೆಂಡತಿ ವಿದ್ಯಾ ಇವನ್ನ ಕಳಿಸ್ಯಾಳ, ಅದಕ್ಕ ಅಡ್ರಾಸಿ ಮಗ ಓಡಿ ಬಂದ ನೋಡ.
1: ನಾನೇನ್ ನಂಬಂಗಿಲ್ಲವ ಇದನ್ನ. ಅಲ್ಲ, ಇಷ್ಟು ದಿವಸ ಬಿಟ್ಟು ಈಗ ಯಾಕೆ ಬಂದೇವ? ಇಷ್ಟು ದಿವಸ ಯಾಕೆ ಬಿಟ್ಟ?
0: ಪರಮೇಶಪ್ಪ ನೋಡು, ಮೊಮ್ಮಕ್ಕಳು ನನ್ನ ನೆನಸಾಕತ್ತಾವಂತೋ, ಅಜ್ಜಿನ ಯಾವಾಗ ನೋಡೇವೋ ಅಂತ ಕಾಯಕ್ ಹತ್ಯಾರು, ಅದಕ್ಕ ಹೊಂಟಿನಪ್ಪ.
1: ನನಗೂ ಮೊಮ್ಮಕ್ಕಳ ಜೀವ ನೆನಸೈತಿ ಅಕ್ಕ. ಆತು ಬಿಡವ, ಪಾಪ ಮುದುಕಿ ಏನೋ ತನ್ನ ಹೊಟ್ಟೆಯಾಗಿಂದು ಕಳ್ಳಗೆಂದು ಹೇಳ್ತಿರ್ತಾಳ ಅಂತ ನಾನು ಕೇಳಿದ್ನಷ್ಟ, ಮತ್ತೇನ್ ಮಾಡು? ಏ ಗದಗಪ್ಪ, ಅವನ್ನ ಕಾಳಜಿ ಮಾಡ್ಬೇಕಾ? ಮತ್ತೆ ಕರ್ಕೊಂಡು ಹೋಗಿರ್ತೀಯಲ್ಲ, ಚಂದಂಗ ನೋಡ್ಕೊ ಅಂದಿಟ್ಟ.
2: ನಿನಗ ಮನ್ಯಾಗ ಏನ್ ಹೇಳಿದ್ನಿ?
0: ಏನ್ ಹೇಳಿದ್
2: ನಿನ್ ಬಾಯಾಗ ಮಾತಾಡಿಲ್ಲಂಗಿ ನೋಡ. ಅಲ್ಲ, ಯಾರ ಮುಂದೂ ಇದ್ರ ಬಗ್ಗೆ ಮಾತಾಡಂತ ತಾಕೀತ್ ಮಾಡಿದ್ನಿ ಇಲ್ಲೋ?
0: ಇರ್ಲಿ ಬಿಡ,
2: ಮತ್ ಯಾಕೆ ಹಿಂಗ್ ಮಾತಾಡಿದಿ? ಅದಕ್ಕ ನಾನು ನಿನ್ ಕಡೆ ಬರೋದ್ ಬಿಟ್ಟಿದ್ ನೋಡ. ಮತ್ತ ವಿದ್ಯಾ ನಿನಗ ಯಾಕೆ ಬೈತಿರ್ತಾಳಂತಿ?
0: ಅನ್ನಪ್ಪ ಅನ್ನು, ನಿನ್ ಹೆಂಡತಿ ವಿದ್ಯಾ ಸಹಿತ ಹಗರಿಲ್ ತಗೋ, ನಿನಗ ಮುಂದ್ ಗೊತ್ತಾಕೈತಿ. ಮುಂದ್ ನಿನಗ ಮೂಲ್ಯಾಗ ಕುಂದ್ರಸ್ತಾಳ ತಗೋ, ಅವಾಗ ಗೊತ್ತಾಕತ್ತಿ.
2: ಸುಮ್ನಿರ್ಬೆ, ನನ್ನ ಒಬ್ರು ಕಳಿಬೇಡ ತಾತ. ಆ ಟ್ರಂಕ್ ತುಂಬಾ ಇಲ್ಲ, ನನ್ನ ಕಡೆ ಇಟ್ಕೊಂಡಿರ್ತೇನೆ. ಗದ್ದಲ್ದಾಗ ಎಲ್ಲಾರ ಮರ್ಯಾದೆ ಇತ್ತು.
0: ಏಯ್ ಸುಮ್ನಿರ ಗದಿಗಪ್ಪ, ಸುಮ್ನಿರ. ನಾನು ಆ ಟ್ರಂಕ್ ಮೇಲೆನ ಕುಂತೀನಿ.
2: ಯವ್ವ ನೀನು ಭಾರಿ ಬಿಡ್ಬೆ
0: ಅಂದ್ರ
2: ಮಗ ಬಲ ಅದನಂದ್ರ ಓರವ್ವ ನನಗಿಂತ ಬಲ ಅದಿ ಬಿಡುನಿ.
0: ಅಲ್ಲನ ಮತ್ತ ಎಂಥೆಂಥ ಪ್ರಸಂಗದಾಗ ನಾ ಈ ಟ್ರಂಕ್ ಯಾರಿಗೂ ಪತ್ತೆ ಹಚ್ಚಿಕೊಟ್ಟಿಲ್ಲ.
2: ಅದಂತೀನಿ,
0: ಊರಾಗ ಎಲ್ಲಾರೂ ಆ ಟ್ರಂಕ್ನ್ಯಾಗ ಏನಿಟ್ಟಿಬೆ ಏನಿಟ್ಟಿಬೆ ಅಂತ ಅನ್ನವ್ರ. ನಾ ಅಂತಿದ್ದೆ ಅದ್ರಾಗ ನನ್ನ ಎರಡು ದಿಂಡ್ ಹಚ್ಚಿದ ಹಳೆ ಸೀರೆ ಅದಾವ್ ನೋಡ್ರಿ, ಬೇಕೇನ ಅಂತ ಅಂತಿದ್ದೆ. ಹಿಂಗಾಗೆ ಯಾರು ಅದಕ್ಕ ಕೈ ಹಚ್ಚಿಲ್ಲೇನ್ ತಮ್ಮ
2: ಕರಿಬೆ. ಅಲ್ಲನ ಮತ್ ನಿನ್ನ ಬುದ್ಧಿ ಮುಂದೆ ಯಾರು ಹತ್ಬೇಕು ಬೇ ಅಲ್ವೇ? ಅಣ್ಣಂದ್ರು ಅತ್ತಿಗೆಯರು ಯಾರು ತಗದ್ ನೋಡಿಲ್ಲ ಮನ್ಯಾಗ?
0: ನೋಡಿದ್ರು ನೋಡಿರ್ಬಹುದು, ಆದ್ರ ಅವ್ರ ಕೈಗ್ ಸಿಗಬೇಕಲ್ಲ. ಹಳೆ ಸೀರಿಯೊಳಗ ಒಂದ್ ಮಗ್ಲಕ್ಕ ಈ ಹೊಲದ ಖರೀದಿ ಪತ್ರ ಇಟ್ಟ ಅದ್ರ ಮ್ಯಾಲೆ ಸೀರಿ ಪದ್ರ ಹೊಲದು ಇಟ್ಟಿದ್ದೆ. ಅದು ಪುಣ್ಯಕ ಯಾರಿಗೂ ಗೊತ್ತಾಗಿಲ್ಲ ನೋಡ.
2: ಬೆರಕಿ ಬಿಡ್ಬೇ ಯಾವಾಗ ನೀನ ಅಲ್ಬಿ, ಹಳೆ ಸಿನಿಮಾದಾಗ ಒಬ್ಬ ಗೂಡಿಚಾರಿ ಇದ್ದಂಗ ಬಿಡು ನೀನ. ಅಲ್ಲ ಮತ್ ಎಲ್ಲಾರು ಕಣ್ಣು ತಪ್ಪಿಸಿ ಟ್ರಂಕ್ ಕಾಪಾಡಿ ಅಂದ್ರ ವಾ ಹೌದಲ್ಬಕ್ಕ.
0: ಟ್ರಂಕ್ ಕಾಪಾಡಿಲ್ಲಪ್ಪ, ಹೊಲ ಹೊಲ ಕಾಪಾಡಿನಿ. ನನ್ನ ಪಾಲಿಗಿದ್ದಂತ ಎರಡು ಎಕರೆ ಹೊಲ ಹೊಡಿಬೇಕಂತ ಎಷ್ಟು ಮಂದಿ ಪ್ಲಾನ್ ಮಾಡಿಲ್ಲ ಅಲ್ಪ. ಈ ಹೊಲ ನಮ್ ತಲೆ ತಲಾಂತರದಿಂದ ಬಂದದ್ದ. ನಾನು ನಿಮ್ಮಪ್ಪ ಅರ್ಹೊಟ್ಟಿ ಉಂಡು ಅರ್ವರೆ ಬಟ್ಟಿ ತೊಟ್ಟು ಉಳಿಸಿದ್ ಭೂಮಿ ಐತಿಪ್ಪ ಇದು. ಇದನ್ನ ಹಂಗ ಯಾರಾದ್ರೂ ಕೇಳಿದ ಕೂಡ್ಲೆ ಕೊಟ್ಟು ಬಿಡ್ಲಿಕ್ಕೆ ಆಗ್ತದೇನು?
2: ಹೆಂಗ ಕಚ್ಬೇ ನೀನು ಬಾರಿ ಬಿಡ್ಬೇ. ಅಲ್ಲ
0: ಮತ್ತ ನೀನು ನಿನ್ ಮಗನಿಗೆ ನೌಕರಿ ಹಚ್ಚಕಂತ ಬೇಕಂದಿ ನೋಡು ಒತ್ತಿ ಇಡಾಕ, ಅದಕ್ಕಂತೇಳಿ ಈ ಕಾಗದ ಪತ್ರ ತಗೊಂಡು ಬರಾಕತ್ತಿ ನೋಡು.
2: ಸಾವಕಾಶ ಮಾತಾಡ್ಬೇ, ಮಂದಿಗೆ ಕೇಳಿತು
0: ಎಲ್
2: ತಗೋ ಸುಮ್ಮನಿರ್ಬಿ. ಈಗ ಹುಬ್ಬಳ್ಳಿಗೆ ಹೋಗಿ ಮಾತಾಡೋಣಂತ ಮಾತಾಡ್ಕೊಂತ ಮಾತ್ಕೊಂತ ಹುಬ್ಬಳ್ಳಿನ ಬಂತು ನೋಡು. ಕಂಡಕ್ಟರ್ ಸಾಹೇಬ್ರ, ನಾವಿಲ್ಲ ಚೆನ್ನಮ್ಮ ಸರ್ಕಲ್ ಇಳ್ಕೋಬೇಕ್ರಿ.
3: ಬರ್ರಿ ಅಲ್ಲ ಅಲ್ಲೇ ಕುಂತಿರಕ್ಕ, ಬರ್ರಿ ಬಂತು ಬರ್ರಿ ಇಡಿ ಬರ್ರಿ.
2: ಯವ್ವಾ ಹೇಳ್ಬೇಕು ಹೇಳುನು, ಮನಿ ಇಲ್ಲೇ ಹತ್ತಿರ ಆಕತಿ,
3: ದಾರಿ ಬಿಡ್ರಿ ಇಳಿಯೋರ್ಗ. ಏ ವಾ ಆ ಕಡೆ ಸರದ್ ನಿಂದ್ರೆ, ಏ ನೀ ಕಡೆ ಬಾರೋ, ಏ ಇಳಿಯಾಕ ದಾರಿ ಬಿಡೆ ದಾರಿ ಬಿಡ. ಏ ವಾ ನೀ ಇಳಿಬೇ ಫಸ್ಟ್.
0: ಆತ
3: ನಿನ್ ತಲೆ ಮೇಲೆ ನಿನ್ ಟ್ರಂಕ್ ಮ್ಯಾಲ ಬಡಿದತ್ ನೋಡಲ್ಲಿ.
0: ಇಲ್ಲಪ್ಪ
3: ಅದನ್ ಕೊಡಿಲ್ಲಿ, ನೀ ಇಳಿಯ ನಾ ಕೊಡ್ತೇನೆ.
0: ಕಂಡಕ್ಟರ್ ಸಾಹೇಬ್ರ ತಡೀರಿ ತಡೀರಿ, ನನಗೇನು ವಜ್ಜಿಲ್ ಹೇಳ್ರಿ ಅದು. ನೀವು ಮಾತ್ರ ಟ್ರಂಕ್ ಮುಟ್ಬೇಡ್ರಿ, ಟ್ರಂಕ್ ಮುಟ್ಬೇಡ.

0: ಬೇಡ್ರಿ.
1: ಅಲ್ವೇ ಅದ್ರಾಗೇನ್ ಬಂಗಾರ ತುಂಬೈತೇನೆ? ಹಾ ಆತ್ ತಗೋ, ಇಳಿ ಇಳಿ.
2: ಅಲ್ರಿ ಕಂಡಕ್ಟರ್, ಮಗ ಆಗಿ ನನಗ ಕೊಡವಾಳು, ಇನ್ನು ನಿಮಗ್ ಮುಟ್ಟಿಸ್ಕೊಂತಾಳ್ರಿ ಆಕಿ.
1: ಅಯ್ಯೋ ಅಯ್ಯೋ, ಹೌದೇನಪ್ಪ,
2: ಬಾರಿ ರೀಪ.
1: ಹಾ ರೈಟ್ ರೈಟ್, ಡ್ರೈವರ್ ಸಾಹೇಬ ನಡಿ ನಡಿ, ರೈಟ್ ರೈಟ್.
3: ಶಾಲು,
4: ಏ ಶಾಲು, ಶಾಲಿನಿ, ಆಟೋ ಶಬ್ದ ಆತ್ ನೋಡು, ನಿಮ್ಮಪ್ಪ ಬಂದ ಅಂತ ಕಾಣ್ತದ, ನೋಡ್ ಹೋಗು.
3: ಏ ವಿದ್ಯಾ, ಶಾಲಿನಿ, ಎಲ್ಲರೂ ಎಲ್ಲಿ ಹೋದ್ರಿ?
4: ಬಂದೇರಿ, ಈ ಮಕ್ಳು ಎಲ್ಲಿ ಹೋಗ್ತಾರೋ ಏನೋ ಅಂತೀನಿ, ಇದ ಈಗ ಇಲ್ಲೇ ಇದ್ದು ಆಡ್ಕೊಂತ. ಓ ಅತ್ತೆಯವ್ರು ಬಂದ್ರು, ಅವ್ವ ಬರ್ರಿ, ಸಾವಕಾಶ ಇಳಿರಿ ಅವ್ವ.
5: ಹೆಂಗಿದೀಯ ವಿದ್ಯವ್ವ?
4: ಹಿಂಗ ಅದಿನ್ ನೋಡ್ರಿ. ಅತ್ತೆಯವ್ರ ನಮಸ್ಕಾರ ಮಾಡ್ತೀನ್ರಿ.
5: ಚಲೋ ಆಗ್ಲಿ ಅವ್ವ. ಹೇಳ ಹೇಳ, ಅಂಗಳದಾಗ ಕಾಲ್ ಮುಗಿದಲ್ವಾ? ಈಗಿನವ್ರು ಈಗ ಯಾರು ಮಾಡ್ತಾರ ಹೇಳಿ? ಹಿಂಗ ಮೊದಲಿಂದು ನೀನು ಬಾಳ ನಯ ವಿನಯವಂತಿ.
4: ಹಂಗೇನಿಲ್ ಬಿಡ್ರಿ,
5: ಒಳ್ಳೋದ್ ಸೊಸೆ ಅಂದ್ರು ಅದಾರ, ನಿನ್ನಂಗ್ ಕಲೀಲೇ ಇಲ್ಲ ನೋಡವ್ವ. ನೀನ ಆಗ ಹೆಂಗಿದ್ದಿ ನೋಡ, ಹಂಗಾದಿ ಒಟ್ಟ ಬದಲಿ ಆಗಿಲ್ಲ ನೋಡ.
4: ಎಲ್ಲಾ ನಿಮ್ಮ ಆಶೀರ್ವಾದನ ಅಲ್ಲೇನ್ರಿ ಅವರ. ತರ್ರಿ ಆ ಚೀಲ ಕೊಡ್ರಿಲೆ,
2: ಹಿಡ್ಕೊಂಡ್ ನಿಂತಿಲ್ಲ.
4: ಅಲ್ಲ ಟ್ರಂಕ್ ಪಾಪ ವಜ್ಜದ, ಕೊಡ್ರಿ ಅತ್ತಿಯವ್ರೆ.
5: ವಿದ್ಯವ ಈ ಚೀಲ ತಗೋ ತಗೋವ. ಈ ಟ್ರಂಕ್ ಮಾತ್ರ ಮುಟ್ಟಾಕ ಹೋಗ್ಬೇಡ ನೋಡ.
2: ಅದನ್ನ ನೀವ್ ಮುಟ್ಟಾಕ ಹೋಗ್ಬೇಡ.
4: ಅಲ್ಲ ಅಷ್ಟು ವಜ್ಜ ಟ್ರಂಕ್ ನೀವ್ ಯಾಕೆ ಹಿಡ್ಕೊಂಡಿರಿ? ಹಂಗ್ಯಾಕ್ ಮಾಡಕತ್ತೀರಿ? ತರ್ರಿಲೆ, ನಾ ಟ್ರಂಕ್ ಮುಟ್ಟಿದ್ರ ಏನ್ ಕರೆಂಟ್ ಶಾಕ್ ಹೊಡಿತದೇನ?
2: ಏ ವಿದ್ಯಾ, ಕರೆಂಟ್ ಅಲ್ಲ, ನೀ ಮುಟ್ಟಿದ್ರ ಹಂಗ ಬಸ್ ಬಗ್ಗೆ ಹೋಗಿ.
4: ಅತ್ತಿನೂ ಹಂಗ ಅಂತಾಳ, ನೀವು ಹಂಗ ಅಂತೀರಿ?
2: ಏನಿಲ್ಲ ನಡಿ ನಡಿ, ಒಳಗ್ ನಡಿ.
4: ಇದೇನೋ ಒಗಟ್ ಹೇಳ್ದಂಗ ಹೇಳಿಕತ್ತೀರಿ ನೀವು.
2: ಆಮೇಲೆ ಹೇಳ್ತೀನಿ ತಗೋ, ಅವಾಗ ಈಗ ಅರ್ಜೆಂಟ್ ಆಗಿ ಚಾ ಮಾಡ್ಕೊಂಬ.
4: ಈಗ ನಿದ್ದೆ ಹತ್ತು ಅಂತ ಕಾಣ್ತದ,
2: ಸಾವಕಾಶ
4: ಕಾಲು ಹರಿಲಿಕ್ ಹತ್ತಾವ. ಒತ್ತು ಒತ್ತು ಅಂತ ಕರೆದ್ರು, ಒತ್ಕೋಂತ ಕುಂತಿದ್ನ, ನನಗೂ ತೂಕುಡಿಕ್ ಬಂದು.
2: ಮಿನಿಟ್ ಬಾಯ್ತ
4: ಹೇಳ್ರಿ, ಏನ್ ಭಾರಿ ಘನಂದಾರಿ ಕೆಲ್ಸಿದ್ದವ್ರಂಗ ಕರೆಯಾಕತ್ತೀರಿ?
2: ಒಳಗರಪ್ಪ ವಿದ್ಯಾ, ನೀನು ಭಾರಿ ನಾಟಕ ಮಾಡ್ತೀಯ ಮತ್ತೆ? ಏನ್ ನಮಸ್ಕಾರ ಮಾಡೋದು, ಏನ್ ಕಾಲ್ ಒತ್ತದು, ಏನ್ ಚಾ ಮಾಡಿಕೊಡೋದು, ಅಂತೂ ನಿಮ್ಮ ಅಚ್ಚಿಗೆ ಭಾರಿ ಪೋಲ್ಮೆ ಮಾಡಕತ್ತಿ ಬಿಡ.
4: ನೀವರ ಏನ್ ಕಮ್ಮಿ ಅದಿರಿ? ಅಲ್ರಿ ಅತ್ತಿನ ಕರ್ಕೊಂಡ ಬಂದಿರಲ್ಲ, ಭಾರಿ ಅದಿರಾ ನೀವ? ಅಲ್ಲ ಹೆಂಗ್ ಒಪ್ಪಿದ್ರವ್ರು, ಏನು ಕೇಳಲಿಲ್ಲ?
2: ವಿದ್ಯಾ ನಿನಗ್ ಬುದ್ಧಿ ಇಲ್ಲ ನೋಡ.
4: ಅಲ್ರಿ ಹೊಲ ಕೊಡಾಕ ಕರೇನ ಒಪ್ಕೊಂಡ್ರ?
2: ಒಟ್ಟು ಮೆತ್ತಗೆ ಮಾತಾಡ, ಅವಾಗ ಕೇಳಿಗಿಳಿತು. ನಿನಗೆ ಎಷ್ಟು ಸಲ ಹೇಳ್ಬೇಕು ಅವಾಗ ನಾ ಎಲ್ಲ ಹೇಳೇನಿ ಅಂದ್ರ, ಅದು ನಮ್ಮ ಮಗನ ನೌಕರಿ ಅಡಚನೆ ಸಲುವಾಗಿ ಹೊಲ ಒತ್ತಿ ಇಡ್ತೇವ. 2 ವರ್ಷ ಆದ್ಮೇಲೆ ಅಕ್ಕಿ ಹೊಲ ಆಕಿಗೆ ಬಿಡಿಸ್ಕೊಡ್ತೀವಿ ಅಂತ ವಿಶ್ವಾಸ ಬರುವಂಗೆ ಹೇಳೇನಿ, ತಿಳ್ಕೊ.
4: ಹೌದ?
2: ನಾವು ಆಕಿಗೆ ಗೊತ್ತಿಲ್ಲದಂಗ ಅಕ್ಕಿ ಹೊಲ ಮಾರ್ಲಿಕತ್ತೀವಿ, ಅದು ನಿನಗೆ ಗೊತ್ತಿರಲಿ. ಹೊಲ ಮಾರ್ಲಿಕತ್ತೇವನ್ನು ಶಬ್ದ ನಮ್ಮ ಬಾಯಿಗಿಂದ ಇಲ್ಲ ಮಕ್ಕಳ ಬಾಯಿಗಿಂದ ಒಟ್ಟೊಟ್ಟು ಬರಬಾರದು, ಗೊತ್ತಿಲ್ಲ?
4: ಓ ಗೊತ್ತಾತ, ನಿಮ್ ಪ್ಲಾನ್ ನನ್ಗೆ ತಿಳಿಯುದಿಲ್ಲೇನು?
2: ಸಾವಕಾಶ ಮಾತಾಡ ಮತ್ತೆ ತೋತೋ. ಅದು ಬಂದ್ಯಪ್ಪ.
6: ಬಂದ್ಯಪ್ಪ ಬಂದೆ.
2: ಯವ್ವ ಬಂದ್ ನೋಡ್ಬೇ ನಿನ್ನ ಮೊಮ್ಮಗ ಸದಾಶಿವ. ಯವ್ವ ಇವನ್ ನೌಕರಿ ಸಲುವಾಗಿನ ರೊಕ್ಕ ಬೇಕಾಗಿತ್ತು ಬೇ.
5: ಹೌದಾ?
4: ಏ ಸದ್ಯ ಹಂಗ ನಿಂತಿಯಲ್ಲ, ಹೋಗ ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡು.
6: ಅಜ್ಜಿ ಅಜ್ಜಿ ನಂಗೆ ಆಶೀರ್ವಾದ ಮಾಡ್ರಿ.
5: ಆಯ್ತಪ್ಪ ಆಯ್ತು, ಒಳ್ಳೇದಾಗ್ಲಿ ಆ ಮಗನ. ಎಷ್ಟರ ದೊಡ್ಡವಾಗಿಯೋ, ತೊಲಿಗೆ ಜಂತಿ ಬಡಿವಷ್ಟು ಎತ್ತರ ಆಗಿದೀನಿ ನೋಡ.
6: ಎಲ್ಲ ನಿಮ್ದು ಅಪ್ಪ ಒಂದು ಆಶೀರ್ವಾದ ರೀ.
5: ಅಂತೂ ಜಲ್ದಿ ನೌಕರಿ ಸಿಗುವಂಗ ಆತಲ್ಲ ನಿನಗ. ಮತ್ತ ನನ್ನ ಹೊಲದ ರೊಕ್ಕ ಇಂಥ ಒಳ್ಳೆ ಕೆಲಸಕ್ಕ ಉಪಯೋಗ ಆಗ್ಲಿಕ್ಕೆ ಹತ್ತೇದಂದ್ರ ನನಗೂ ಖುಷಿನ.
4: ಸದಾ ನೋಡಪ್ಪ, ಆಮೇಲ

0: ನಿನ್ನ ಪಗಾರ ಬಂದಂಗ ನನ್ನ ಹೊಲನ ನನಗ ಬಿಡಿಸ್ಕೊಡ್ಬೇಕು ನೋಡಪ್ಪ.
1: ಹೊಲ ನೌಕರಿ ನಂಗೇನು ಗೊತ್ತಾಗೋಲ್ಬೆ.
2: ಅದು
1: ಸುಳ್ಳೇ.
0: ಏನು ನಿಮ್ಮಪ್ಪ ಮತ್ತ ನಿನ್ನ ನೌಕರಿ ಸಲುವಾಗಿ ರೊಕ್ಕ ಬೇಕಾಗೈತಿ ಅಂದ
1: ಅಲ್ಬಿ
3: ಗಬರಿಸಿ ಅವತ್ತ ಹೇಳಿದ್ನಲ್ಲೋ ನಿನಗ ನೀನು ಸುಮ್ಮನೆ ಎಲ್ಲ ಹೂವನ್ನ.
4: ಅತ್ತೆಯವ್ರ ಸದಾಶಿವಗ ಏನು ಗೊತ್ತಿಲ್ಲ ಹೇಳ್ರಿ. ಅವಾಗ ಇಂಥ ವಿಷಯ ಯಾಕೆ ಹೇಳುದು ಅಂತ ನಾವ ಹೇಳಿಲ್ಲ.
0: ಏನೋ ಏನವ ವಿದ್ಯಾ ನನಗ ಒಂದು ಗೊತ್ತಾಗವಲ್ದು. ನೀವ್ ಎಲ್ಲಿ ಹೇಳ್ತೀರಿ ಅಲ್ಲಿ ಬಂದು ಸಹಿ ಮಾಡ್ತೀನಿ ಅಷ್ಟ.
4: ಮಾಡ್ರಿ ಅತ್ತೆಯವ್ರ ಸಹಿ ಮಾಡ್ರಿ.
0: ಆತು ತಗೋರುವ
3: ನಮ್ಮವ್ವ ಶಾಣಾಕಿ ಬಾಳ.
4: ರೀ ನೋಡ್ರಿಲ್ಲೇ ಬೋರ್ ಮಾಳ ಸರ ಮೇಲ್ ಗುಂಡು ನಾ ಕೇಳಿ ಅವಲಕ್ಕಿ ಸರ.
3: ಅದ ಅದ ನೋಡಕತ್ತೇನಿ ಎಲ್ಲಿವು ಯಾರೋರ್ ಹಾಕೊಂಡ್ ಬಂದಿರ ಕಳೆದುಗಳಿದೆ ಮೊದಲು ಹೋಗಿ ಕೊಟ್ಟು ಬಾವನ್ನ.
4: ಯಾರಿಗ್ ಯಾಕ್ ಕೊಡ್ಲಿ ಇದನ್ನ ನಮ್ಮತ್ತಿಯವರು ನನಗ್ ಕೊಟ್ಟಾರ.
3: ಹೂ ಕೊಟ್ಲ?
4: ನಿನ್ನೆ ರಾತ್ರಿ ನಾ ಕಾಲ್ ಒತ್ತಿದ ಮ್ಯಾಗ ನನ್ನ ಹಂತೇಕ ಕರೆದು ನಿಮ್ ಬಾಳೆ ಯಾವಾಗ್ಲೂ ಚಲೋ ಇರ್ಲೇವ ಅಂಥೇಳಿ ತಮ್ಮ ಹಳೆ ಟ್ರಂಕ್ ತೆಗೆದು ಅದ್ರೊಳಗಿನ ಎಲ್ಲಾ ಬಂಗಾರದಾಗಿನೂ ನನ್ ಕೊಳ್ಳಾಗ ಹಾಕಿ ಸಂತೋಷ ಪಟ್ರು.
3: ಅದು ಹಿಂಗ ಮಾಡಿದ ನಮ್ಮವ್ವ ನಂಬಕನಾಗವಲ್ತ ನೋಡು.
4: ಹೌದ್ರಿ ಪಾಪ ಅತ್ತೆಯವ್ರದ್ದು ಎಷ್ಟು ದೊಡ್ಡ ಮನಸ್ಸೈತಿ ಅಂತೀನಿ. ಅದು ಅಲ್ದ ನಮ್ ಸದಾಶಿವಗ ಹೊಸ ಪ್ಯಾಂಟು ಶರ್ಟು ತಗೊಳಪ್ಪ ಅಂತ ಹೇಳಿ ಎಲ್ಲಿ ಅಡಕಿ ಚೀಲದೊಳಗೆ ಇಟ್ಕೊಂಡಿದ್ದು 1,000 ರೂಪಾಯಿ ಕೊಟ್ಟಾಳ. ಖರೇನ ನನಗ ನಮ್ಮ ಅತ್ತಿ ಮಾಡೋದ್ ನೋಡಿದ್ರ ಕಣ್ಣು ತುಂಬಿ ಬಂದು.
3: ವಿದ್ಯಾ ಏ ವಿದ್ಯಾ ಇದನ್ನೆಲ್ಲ ನೋಡಿದ್ರ ನಾವು ಅವಾಗ ಒಂದ್ ರೀತಿ ಮೋಸ ಮಾಡಕತ್ತೇವ ಅಂತ ಅನ್ಸೋಲ್ತ.
4: ಹೌದ್ರಿ ನನಗೂ ಹಂಗ ಅನಸ್ಲಿಕ್ ಶುರು ಆಗೈತಿ. ಆಕಿಗೆ ನಾವ್ ಎಷ್ಟು ಸುಳ್ಳು ಹೇಳಾಕತ್ತೀವಿ ಎಷ್ಟು ಮೋಸ ಮಾಡಾಕತ್ತೀವಿ ಅಂತ ನನಗ ರಾತ್ರಿ ಇಡೀ ನಿದ್ದೆ ಬರ್ಲಿಲ್ಲ.
3: ಹೌದು ವಿದ್ಯಾ ಆಕಿ ಮುಂದ ನಾವ್ ಎಷ್ಟು ಸಣ್ಣವ್ರು ಅಂತ ನಮ್ಗಾಕಿ ಮನವರಿಕೆ ಮಾಡಿ ಕೊಟ್ಲು. ನಡಿ ಈಗಿಂದೀಗ ಹೋಗಿ ಅವನ ಕಾಲಿಗೆ ಬಿದ್ದು ಕ್ಷಮ ಮಾಡುವಯ್ಯವ್ವ ಅಂತ ಕೇಳ್ಕೊಂಬರೋಣ.
4: ನಡ್ರಿ ನಡ್ರಿ ಲಗೂನ ಹೋಗೋಣ ಅವ್ವ ಹೇಳು ಟೈಮ್ ಆಗೈತಿ.
3: ನಡಿ
4: ಯಾಕೆ ಓಸದ್ಯ ಏನತ್ತ
5: ಲಗು ಬರ್ರಿ
3: ಹಂಗ್ಯಾಕ ಓದರಾಗತ್ತಿ
5: ಅವ್ವ ಅಜ್ಜಿ ಯಾಕೋ ಹೇಳುವಲ್ಲ.
4: ಇದೇನ್ ಘಾತ ಅಯ್ಯವ್ವ ಅತ್ತಿಯವ್ರ ಅತ್ತಿಯವ್ರ ಏಳ್ರಿ ಅತ್ತಿಯವ್ರ ಅತ್ತಿಯವ್ರ ಏಳ್ರಿ ಅತ್ತಿಯವ್ರ
5: ಅವ್ವ ಅಜ್ಜಿ ನಿನ್ನೆ ರಾತ್ರಿ ಸರ್ವತ್ಯಾಗ ಬಂದು ನಾಳೆ ಸಾಯೋಕ್ಕಿಂತ ಮುಂಚೆ ನಿನ್ನ ನೋಡಿದ್ನಿ ಸದ್ಯ ಈ ಅಜ್ಜಿ ನನ್ನ ಬಿಟ್ಟು ಅಂತ ಅಂದು ಹಳೆ ಟ್ರಂಕಿನ ಅಜ್ಜಿ ನೀವು ಇಷ್ಟು ದೊಡ್ಡ ಮನೆ ಕಟ್ಟಿರಿ ಅದ್ರಾಗ ಈ ಹಳೆ ಟ್ರಂಕ್ ಸೈತಿ ಇರ್ಲಿ ಅಂತ ಅಂದ.
4: ನಮ್ ತಪ್ಪ ಹೊಟ್ಟಾಗ ಹಾಕೋರಿ ಅತ್ತಿಯವ್ರ ನಿಮ್ ದಯ ಯಾವತ್ತು ಹಿಂಗ ಇರ್ಲಿ ಅತ್ತಿಯವ್ರ.
6: ಹಳೆ ಟ್ರಂಕು ನಾಟಕ ಕೇಳಿದಿರಿ. ರಚನೆ ವೈಜಿ ಭಗವತಿ. ಪಾತ್ರ ಪರಿಚಯ ಪಾರವ್ವ ತಾಯಿ ಸುರೇಖಾ ಸುರೇಶ್, ಮಗ ಗದಿಗೆಪ್ಪ ವೀರಣ್ಣ ಪತ್ತಾರ್, ಸೊಸೆ ವಿದ್ಯಾ ಮಂಜುಳಾ ಪುರಾಣಿಕ್, ಮೊಮ್ಮಗ ಸದಾಶಿವ ಸದಾಶಿವ ಯಕ್ಕುಂಡಿಮಠ್, ಪರಮೇಶಿ ಕಾಕ ಶರಣಬಸವ ಚೋಳೀನ್, ನೀಲವ್ವ ರಾಖಿ ಹಾನ್ಗಲ್, ಕಂಡಕ್ಟರ್ ನವೀನ್ ಮಹಾಲೆ, ಧ್ವನಿ ಚಂದ್ರಶೇಖರ್ ತೆಂಬದಮನಿ, ಸಂಕಲನ ರಾಖಿ ಹಾನ್ಗಲ್, ನಿರ್ದೇಶನ ಡಾಕ್ಟರ್ ಬಸು ಬೇವಿನಗಿಡದ್, ನಿರ್ಮಾಣ ಸುರೇಖಾ ಸುರೇಶ್.

ಆಕಾಶವಾಣಿ ಧಾರವಾಡ. ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಕೀರ್ತನೆ. ಕಲಬುರಗಿ ಶರಣಬಸವೇಶ್ವರ ಪ್ರಸಂಗ ಕೇಳುತ್ತೀರಿ. ತಬಲಾ ಸಾಥ್ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ತಲ್ಲೂರ್. ವಯಲಿನ್ ಸಾಥಿ ಶಂಕರ್ ಟಿ ಕಬಾಡಿ.

ಶ್ರೀ ಗುರುಭ್ಯೋ ನಮಃ. ಕೀರ್ತನ ಆರಂಭ ಕಾಲದಲ್ಲಿ ಜಗದೊಡೆಯನಾದ ಭಗವಂತನನ್ನು ನಮಸ್ಕರಿಸಿ ಆರಾಧ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ಆರಾಧನೆ ಮಾಡಿಕೊಂಡು 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ. ಮಾನವನಾಗಿ ಮಹಾದೇವನಾಗಬೇಕು, ತೂರ್ಯಾತೀತಕ್ಕೆ ಇಳಿಬೇಕು, ಐಕ್ಯ ಸ್ಥಳವನ್ನು ಮುಟ್ಟಬೇಕು, ಮಹಾದೇವನಾಗಬೇಕಂತಕ್ಕಂಥ ಭಾವ ಮಹಾತ್ಮರು ಹೇಳ್ತಾರೆ. ಯಾವಾಗ ಜನನ ಇದೆಯೋ ಆವಾಗ ಮರಣ ಇದೆ ಅಂತ. ಜಾತಶ್ಯ ಮರಣಂ ಧ್ರುವಂ, ಜಾತಶ್ಯ ಮರಣಂ ಧ್ರುವಂ. ಯಾವಾಗ ಹುಟ್ಟು ಅದೇ ಆವಾಗ ಸಾವು ಅದೇ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಮಾನವ ಏನು ಸಾಧನೆಯನ್ನು ಮಾಡಿದ? ಹುಟ್ಟುತ್ತೀವಿ ನಾವೆಲ್ಲರೂ, ಭೂಮಿಯ ಮೇಲೆ ಬರ್ತಾ ಇದ್ದೇವೆ, ಮಾಡಿರ್ತಕ್ಕಂಥ ಕೆಲಸ ಏನು? ಎಷ್ಟು ದಿವಸ ಬದುಕಿದ್ದೇನೆ ಅನ್ನೋದು ಭಾಳ ಮುಖ್ಯ ಅಲ್ಲ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇವೆ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕೆ ಮಹಾಜ್ಞಾನಿ ಹೇಳ್ತಾನೆ ಶಂಕರಾಚಾರ್ಯರು,

పునరపి జననం పునరపి మరణం పునరపి జననే జఠరే శయనం ఇయ సంసారే బౌదుస్తారే కృపయా పారే పాయి మురారే. ಹುಟ್ಟಿದಕ್ಕುಳ್ಳೆ ಸಾಯೋದು, ಸತ್ಕುಳ್ಳೆ ಹುಟ್ಟೋದು ಅಂತ ಮಹಾಜ್ಞಾನಿಗಳು ಈ ಭವಕ್ಕೆ ಬಂದು ಭವರೋಗವನ್ನು ಕಳೆದು ಸತ್ಯವಾದ ಕಾಯಕ, ಶುದ್ಧವಾದ ಕಾಯಕವನ್ನು ಕಲಿಸಿರ್ತಕ್ಕಂಥ ಶರಣರು ನಮ್ಮ ನಾಡಿನಲ್ಲಿ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯಕ್ಕೆ ಠಾವು ಇನ್ನೆಲ್ಲಿಯದೋ, ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದಡೆ ಸಪ್ತ ಸಾಗರಕ್ಕೆ ಉದಕ ಇನ್ನೆಲ್ಲಿಯದೋ, ಕಷ್ಟ ಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವಕ್ಕ ಬೆಳೆ ಇನ್ನೆಲ್ಲಿಯದು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾನೆ. ಈ ಬಯಲೆಲ್ಲ ಗಟ್ಟಿಗೊಂಡರೆ ಸ್ವರ್ಗ ಎಲ್ಲದ ಮರ್ತೆ ಎಲ್ಲದ, ಸ್ವರ್ಗ ಮರ್ತ್ಯಕ್ಕೆ ಠಾವೇ ಇರೋದಿಲ್ಲ. ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತ ಸಾಗರಗಳಿಗೆ ನೀರಿನಲ್ಲಿಯದು. ಕಷ್ಟಜೀವಿ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಈ ಭವದ ಬೆಳೆ ಇನ್ನೆಲ್ಲಿಯದು ಅಂತ. ಅದಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅನ್ನತಕ್ಕಂಥ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅಂಥ ಒಬ್ಬ ಅನುಭಾವಿ ನಮ್ಮ ನಾಡಿನೊಳಗೆ, ಕನ್ನಡ ನಾಡಿನ ಪುಣ್ಯಭೂಮಿ ಕಲಬುರಗಿ ಜಿಲ್ಲೆಯ ಜೇವರಿಗಿ ತಾಲೂಕಿನ ಅರಳಗುಂಡಿಗೆಯಲ್ಲಿ ಉದ್ಭವನಾದ. ಅದಕ್ಕೆ ಅವನಿಗೆ ಏನಂತಾರೆ ಅಂದರೆ ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ.

ಕೋಟಿಗೊಬ್ಬ ಶರಣ ಕಲಬುರಗಿಯ ಶರಣಬಸವೇಶ್ವರ, ಅರಳಗುಂಡಿಗೆಯ ಗ್ರಾಮದಲ್ಲಿ ಆದಯ್ಯ ಮಡಿಯಮ್ಮ ಎಂಬ ಶರಣ ದಂಪತಿಗಳು ಸತ್ಯವಾದ ಕಾಯಕ, ಶುದ್ಧವಾದ ಕಾಯಕವನ್ನು ಮಾಡ್ತಾ ಇದ್ದರು. ಅವರಿಗೆ ಒಂದು ಕೊರತೆ. ಏನು ಅದು ಕೊರತೆ? ಮಕ್ಕಳಿಲ್ಲ, ಮಕ್ಕಳಿಲ್ಲ ಅನ್ನುವಂಥ ಕೊರತೆ ಎಲ್ಲ ಶರಣರ ಕಥೆಗಳಲ್ಲಿ ಬರುವಂಥದ್ದು. ಅದನ್ನೇ ಯಾವ ಶರಣ ಐಶ್ವರ್ಯವನ್ನು ಪಡ್ಕೊಂಡು ಹುಟ್ಟಿದವನಲ್ಲ, ಬಡವರಾಗೇ ಹುಟ್ಟಿರ್ತಕ್ಕಂಥ ದಾಸರು ತಗೊಳ್ರಿ, ಶರಣರು ತಗೊಳ್ರಿ, ಸಂತರು ತಗೊಳ್ರಿ, ಬಹಳ ಬಡತನ, ಬಡತನದಲ್ಲಿಯೇ ಮಕ್ಕಳ ಚಿಂತೆಯನ್ನು ಅವರು ಕಾಣ್ತಾ ಇದ್ರು. ಆದಯ್ಯ ಬಡಿಯಮ್ಮ ಅವರ ಭಕ್ತಿಗೆ ಭಗವಂತ ಮೆಚ್ಚಿದ. ಏನು ಕನಜಿನೊಳಗೆ ಭಗವಂತ ಬಂದ, ಏರಿಗೆ ಕಟ್ಟಿದ ಕಿರುಜಡೆ, ನೀಟಾದ ಮೂಗು, ತೇಜಪುಂಜವಾದ ಕಣ್ಣುಗಳು, ಕಟ್ಟುನಿಟ್ಟಾದ ಶರೀರ, ಹೆಜ್ಜೆ ಇಟ್ಟರೆ ನೆಲ ತೆಗ್ಗು ಬೀಳುವಂತಹ ಗಂಭೀರವಾದ ನಡಿಗೆಯಿಂದ ಬಂದ ಭಗವಂತ. ಮಡಿಯಮ್ಮನನ್ನು ಎಚ್ಚರಿಸಿದ, ಏಳು ಮಡಿಯಮ್ಮ ಏಳು, ಎಚ್ಚರಾಗು. ಕೈ ಮುಗಿದಿದ್ದಾಳೆ ಮಡಿಯಬ್ಬ ಸ್ವಾಮಿ, ಮಧ್ಯರಾತ್ರಿಯಲ್ಲಿ ದರ್ಶನ ಕೊಟ್ಟ ಕಾರಣವೇನು? ಮಡಿಯಮ್ಮ, ನಿನ್ನ ಭಕ್ತಿಯನ್ನು ನನಗೆ ಮುಟ್ಟಿದೆ, ಆದರೆ ಈ ಜನ್ಮದೊಳಗೆ ನಿನಗೆ ಮಕ್ಕಳಿಲ್ಲ ಸ್ವಾಮಿ. ಗಾಯದ ಮೇಲೆ ಬರೀ ಎಳೆದಂತಾಯ್ತಲ್ಲ ಗುರುದೇವ, ಮಕ್ಕಳಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಬಂದೀಯ ನೀನು? ಇಲ್ಲಮ್ಮ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲ, ಮಕ್ಕಳಾಗುವ ಬಗೆ ಬೇರೆಯದು ಅಂದ ಭಗವಂತ. ಯಾವುದು? ನಿನ್ನ ಮೈದುನನ ಅರಸಿ ಸಂಗಮಾಂಬಿ ಉದರದಲ್ಲಿ ಒಂದು ಮಗು ಜನನವಾಗ್ತದೆ, ಅವನೇ ನಿನಗೆ ಮಗನಾಗ್ತಾನೆ. ಧಂಡೆ ಗುರುದೇವ, ಇಷ್ಟಾದರೂ ನಿನ್ನ ಆಶೀರ್ವಾದ ಇದೆಯಲ್ಲವ ಭಗವಂತ ಅಂತ ತಿಳ್ಕೊಂಡು ಹೇಳಿದಳು. ಅಲ್ಲಿ ಸಂಗಮಾಂಬೆಯ ಕನಸಿನೊಳಗೆ ಪರಮಾತ್ಮ ಹೇಳಿದ, ನಿನ್ನ ಅಕ್ಕನಾಗಿರ್ತಕ್ಕಂಥ ಮಡಿಯಮ್ಮನ ಉದರದಲ್ಲಿ ಮಕ್ಕಳು ಜನನವಾಗುವುದಿಲ್ಲ, ನಿನಗೆ ಜನನವಾಗಿರುವಂಥ ಮಗುವನ್ನೇ ನಿನ್ನ ಅಕ್ಕನ ಉಡಿಯೊಳಗೆ ಹಾಕು ಅಂತ ಕೇಳಿದರು. ಸಂತೋಷ. ಬೆಳಗಿನ ಜಾವಕ್ಕೆ ಎದ್ದರು, ಕನಸು ಕಂಡೆ, ನಾನೊಂದು ಕನಸು ಕಂಡೆ ಅಂತ ಮಡಿಯಮ್ಮ ಹೇಳ್ತಾಳೆ, ಸಂಗಮಾಂಬೆ ಹೇಳುತ್ತಾಳೆ, ಉಭಯರು ಹೇಳಿದರು. ಮುಂದೆ ಸಂಗಮಾಂಬೆ ಗರ್ಭಧರಿಸಿದಳು, ನವಮಾಸಗಳು ತುಂಬಿದವು. ಗುರುವಿನ ಆಶೀರ್ವಾದದಿಂದ, ಭಗವಂತನ ಕೃಪೆಯಿಂದ ಅವರಿಗೆ ಒಂದು ಮಗು ಜನನವಾಗುತ್ತದೆ. ಆ ಮಗುವಿಗೆ ಶರಣಬಸವ, ಶರಣಬಸವ, ಶರಣಬಸವೇಶ್ವರ ಅಂತ ತಿಳ್ಕೊಂಡು ನಾಮಕರಣ ಮಾಡುವ ಸಂದರ್ಭದಲ್ಲಿ ಸಂಗಮಾಂಬೆ ಮರ್ತಿರಲಿಲ್ಲ, ಅಕ್ಕ ಈ ಮಗುವನ್ನು ನೀನು ಸ್ವೀಕಾರ ಮಾಡಬೇಕಂತ ತಿಳ್ಕೊಂಡು ಮೊರದಲ್ಲಿ ಮಗುವನ್ನು ಹಾಕಿ ಅಕ್ಕನ ಉಡಿಯೊಳಗೆ ಹತ್ತಾಳೆ ಬಿಡಿಯಮ್ಮ. ಶಾಲಿವಾನ ಸೆಕೆ 1668 ಇಸ್ವಿ ಹೇಮಂತ ಋತುವಿನಲ್ಲಿ ಪುಷ್ಯ ಮಾಸ ಕೃಷ್ಣ ಪಕ್ಷ ಷಷ್ಠಿ ಚಂದ್ರವಾರದಿನ ಉದಯವಾಗಿರುವಂಥ ಮಗುವನ್ನು ಮಡಿಯಮ್ಮನ ಉಡಿಯೊಳಗೆ ಹಾಕಿದಳು ಯಾರು? ಸಂಗಮಾಂಬೆ. ಇದೇ ಪರೋಪಕಾರದ ಗುಣ. ಹುಟ್ಟಿದಾಗಲೇ ಪರರ ಆಧೀನನಾಗಿರುವಂಥ ಶರಣ ಎಂಥ ಶರಣ!

ಹಡೆಯದ ಮಡಿಯಮ್ಮನ ಎದೆಹಾಲ ನುಂಡ, ಪಡೆದವಳಲ್ಲಿ ಭೇದಿಲ್ಲದೆ ತಾಯಿತನವನ್ನ ಕಂಡ ಶರಣ. ಹುಣ್ಣಿಮೆಯ ಚಂದ್ರನಂತೆ ಬೆಳೆದ ಮಡಿಯಮ್ಮ ಆ ಮಗುವನ್ನು ಬಹಳ ಸಂಸ್ಕಾರದ ಪದ್ಧತಿಯಾಗಿ ಬಳಸ್ತಾಳೆ. ಮುಂದೆ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ ಮಗು. ಪ್ರತಿಯೊಬ್ಬರಿಗೂ ಒಂದು 5ನೇ ವರ್ಷದಲ್ಲಿ ವಿದ್ಯಾ ಅಂತಕ್ಕಂಥದ್ದು ಕಲಿಸಬೇಕು ಮಕ್ಕಳಿಗೆ. ಹಣವನ್ನು ಗಳಿಸೋದ್ರ ಜೊತೆಗೆ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡುವುದೇ ಒಂದು ಧರ್ಮ. ಹಣವನ್ನು ಗಳಿಸಲಿಕ್ಕೆ ಎಷ್ಟು ನಾವು ಪ್ರಯತ್ನಗಳನ್ನು ಪಡ್ತಾ ಇದ್ದೇವೆಯೋ ಹಾಗೆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವುದು ಧರ್ಮ. ಅದಕ್ಕೆ ಅನುಭವ

ಒಬ್ಬ ವಿದ್ಯಾವಂತನನ್ನು ಒಬ್ಬ ರಾಜನನ್ನು ತಕ್ಕಡಿಯೊಳಗೆ ಇಟ್ಟು ತೂಕ ಮಾಡಿದರೆ ವಿದ್ಯಾವಂತನ ತೂಕ ಹೆಚ್ಚಾಗ್ತದೆ ಅಂತ. ರಾಜ ತನ್ನ ರಾಜ್ಯದಲ್ಲಿ ಅಷ್ಟೇ ಅವನಿಗೆ ಪ್ರಭುತ್ವ ಬರ್ತದೆ, ಆದರೆ ಒಂದು ವಿದ್ಯೆಯನ್ನು ಕಲಿತರೆ ಅದು ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಅದನ್ನು ವಿಶಾಲವಾಗಿ ಬೆಲೆಯನ್ನು ಕೊಡ್ತಾರೆ. ಅಂಥ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡಿದ ಶರಣ ಮುಂದೆ 8ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ. ಅಲ್ಲೊಂದು ಮನುಷ್ಯನಿಗೆ ಒಂದು ಒಂದು ಒಂದು ಸಂಸ್ಕಾರ ಅಂತದೆ, ಪ್ರತಿಯೊಂದು ಧರ್ಮದಲ್ಲಿ ಕೂಡ ಆ ಸಂಸ್ಕಾರ ಅದ. 8ನೇ ವರ್ಷಕ್ಕೆ ಮಾಂಸಪಿಂಡವಾದ ಶರೀರ ಮಂತ್ರಪಿಂಡವಾಗಬೇಕಾದರೆ ದೀಕ್ಷಾ ಅಂತದೆ. ಎಲ್ಲ ಧರ್ಮಗಳಲ್ಲಿ ಅದು ಆ ಧರ್ಮ ಈ ಧರ್ಮ ಅಂತಲ್ಲ, ಎಲ್ಲ ಧರ್ಮಗಳಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು. ಅಂಥ ಸಂಸ್ಕಾರವನ್ನು ಶರಣಬಸವೇಶ್ವರರಿಗೆ ಮುರುಳಾರಾಧ್ಯರ ಸನ್ನಿಧಾನದಲ್ಲಿ ದೀಕ್ಷೆಯನ್ನು ಕೊಡಿಸ್ತಾರೆ. ದೀಕ್ಷೆ ಅಂದರೆ ಏನು ಅನ್ನುವಂಥ ಭಾವ ನಮಗೆ ಬಂದಿರಬಹುದು. ಈ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತದವ್ರಿ. ಈ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತಕ್ಕಂಥದ್ದದ, ಅವು ಹೋಗಬೇಕಾದರೆ ವೇದಾದೀಕ್ಷಾ, ಕ್ರಿಯಾದೀಕ್ಷಾ, ಮಂತ್ರದೀಕ್ಷಾ ಅಂತಕ್ಕಂಥವು ಬರ್ತಾವ. ಆ ವೇದಾದೀಕ್ಷಾ, ಕ್ರಿಯಾದೀಕ್ಷಾ, ಮಂತ್ರದೀಕ್ಷೆಗಳ ಮೂಲಕವಾಗಿ ನಮ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಗುರು ಕಿವಿಯೊಳಗೆ ಉಪದೇಶ ಮಾಡ್ತಾನೆ. ಅವ ಏನು ಹೇಳ್ತಾನೆ ಗುರು ಅಂದರೆ, ಇದು ಮಂತ್ರ ಬಹಳ ದೊಡ್ಡದದ, ಯಾರಿಗೆ ಕೇಳುವಂಗೆ ಅನ್ಬೇಡ ಅಂತ ಗುರುಗಳು ಹೇಳ್ತಾರೋ ಮುಸುಕು ಹಾಕಿ. ಯಾಕೆ ಅಂದರೆ ವೇದಗಳಲ್ಲಿ 4 ಅದಾವ, ಯಜುರ್ವೇದ, ಸಾಮವೇದ, ಋತರ್ಣವೇದ, ಋಗ್ವೇದ. ಈ 4 ವೇದದೊಳಗೆ ಯಜುರ್ವೇದ ಬಹಳ ದೊಡ್ಡದದು, ಯಜುರ್ವೇದದೊಳಗೆ ರುದ್ರಾಧ್ಯಾಯ ಬಹಳ ದೊಡ್ಡದದು, ರುದ್ರಾಧ್ಯಾಯದೊಳಗೆ ಪಂಚಾಕ್ಷರಿ ಮಂತ್ರ ಬಹಳ ದೊಡ್ಡದದೆ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಯಾರಿಗೆ ಕೇಳುವಂಗೆ ಅನ್ಬೇಕ್ರಿ ಮಂತ್ರ? ವಾಚಕ, ಉಪಾಂಸಕ, ಮಾನಸಿಕ ಅಂತದೆ. ವಾಚಕ ಅಂದ್ರೆ ಮಾತಾಡುವ ರೀತಿ ಒಳಗೆ, ಉಪಾಂಸಕ ಅಂದ್ರೆ ತುಟಿಯೊಳಗೆ, ಮಾನಸಿಕ ಅಂದ್ರೆ ಮನಸ್ಸಿನೊಳಗೆ ಅನ್ಬೇಕದು. ಗೊತ್ತಿರ್ತದೆ ಎಲ್ಲರಿಗೆ ಮಂತ್ರ, ಯಾರಿಗೆ ಗೊತ್ತಿಲ್ಲ? ಈಗ ಸತಿಪದಿಗಳಿರ್ತಾರೆ, ಮದುವೆ ಆಗಿರ್ತದೆ, ಹೆಂಡತಿ ಹೆಸರು ಗಂಡನಿಗೆ ಗೊತ್ತಿರ್ತದೆ, ಗಂಡನ ಹೆಸರು ಹೆಂಡತಿಗೆ ಗೊತ್ತಿರ್ತದೆ. ಯಾವುದೋ ಒಂದು ಮಂಗಲ ಕಾರ್ಯದೊಳಗೆ ಮಣಿ ಮೇಲೆ ಆರತಿ ಇಟ್ಟಿರ್ತಾರೆ ಕಳಸ, ಆ ಹೆಣ್ಮಗಳಿಗೆ ಬೆಳಗ್ತಾಳೆ ಮಣಿ ಮೇಲೆ, ಹೆಣ್ಮಕ್ಳು ಕೈ ಇಡ್ತಾರೆ. ಯಾಕೆ? ಗಂಡನ ಹೆಸರು ಹೇಳು, ನಮ್ಮ ಅಣ್ಣನ ಹೆಸರು ಹೇಳು, ನಮ್ಮ ಕಾಕನ ಹೆಸರು ಹೇಳು, ಆ ಹೆಣ್ಮಗಳಿಗೆ ಗೊತ್ತಿರ್ತದೆ. ಏ, ನಾವು ಒಲ್ಲೆಮ್ಮ, ನಾವು ಒಲ್ಲೆಮ್ಮ, ನಾಚಿಕೆ ಬರ್ತದೆ ಒಲ್ಲೆಮ್ಮ. ಗಂಡನ ಹೆಸರು ಗೊತ್ತಿದ್ದರೂ ಕೂಡ ಆ ಹೆಣ್ಮಗಳಿಗೆ ಹ್ಯಾಂಗೆ ನಾಚಿಕೆ ಬರ್ತದೆ ಹೇಳಿಕ್ಕೆ, ಒಮ್ಮೆ ಗಂಡನ ಹೆಸರು ಹೇಳಂಗಿಲ್ಲ, ಹಾಗೆ ಪಂಚಾಕ್ಷರಿ ಮಂತ್ರ ಗುಪ್ತವಾಗಿ ಬರ್ತದೆ. ವಿದ್ಯೆಯನ್ನು ಕಲಿತ ಶರಣ ಅಷ್ಟಾವರಣಗಳನ್ನು ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರಗಳನ್ನು ಅರ್ಥ ಮಾಡಿಕೊಂಡ. ಸದಾಚಾರ, ಶಿವಾಚಾರ, ಗಣಾಚಾರ, ಮೃತ್ಯಾಚಾರಗಳನ್ನು ಅರ್ಥ ಮಾಡಿಕೊಂಡ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥವನ್ನು ತಿಳ್ಕೊಂಡ ಶರಣ. ಇವೆಲ್ಲವನ್ನು ತಿಳ್ಕೊಂಡು ಮುಂದೆ ವಯಸ್ಸಿಗೆ ಬಂದ, ಮದುವೆ ಆಗಬೇಕು ಶರಣ ಅಂದಾಗ, ವಲ್ಯ ಅಂದ, ಕೊನೆಗೆ ಮರುಳಾರಾಧ್ಯರ ಸನ್ನಿಧಾನದಲ್ಲಿ ಒಪ್ಪಿಕೊಂಡ. ಶರಣ, ನೀನು ಮದುವೆ ಆಗಬೇಕು. ಸಂಸಾರದೊಳಗೆ ಶಿವನಿದ್ದ ಮೇಲೆ ಸನ್ಯಾಸಿಯಾಗುವುದು ಯಾಕೆ?

ಅಂತ ಹೇಳ್ತಾರೆ. ಬುದ್ಧ ಸಂಸಾರವನ್ನು ಒದ್ದು ಗೆದ್ದ. ಬಸವಾದಿ ಪ್ರಮುಖರು ಸಂಸಾರ ಇದ್ದು ಗೆದ್ರು, ಮದುವೆ ಆಗಬೇಕಂತ ಒಪ್ಪಿಸಿದರು. ಅಫ್ಜಲ್ಪುರ ತಾಲೂಕಿನೊಳಗೆ ಭಾವಿ ಶಾಂತಪ್ಪನವರ ಮಗಳು ಮಹಾದೇವಿ ಅಂತ ಆ ತಾಯಿಯನ್ನು ನೋಡಿದರು, ಮದುವೆಯನ್ನು ಮಾಡಿದರು, ಸಂಸಾರದಲ್ಲಿ ಭಾಗವಹಿಸಿದ ಶರಣ. ಬಹಳ ಚಂದ ಸಂಸಾರ. ಗಂಡ

0: ಗಂಡ ಹೆಂಡರು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಾಗ ಬೆಳೆ ಚಂದ, ಕರಳಾಗ ಕರ್ಮಣಿ ಸರ ಭಾಳ ಚಂದ ಅಂತಿತ್ತು. ನಾವು ಅಂದಂಗೆ ಯಾವುದೂ ಆಗೋದಿಲ್ಲ.
1: ಹರಿಣೇಪಿ ಹರಿಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ.
0: ಶರಣರ ಜೀವನದಲ್ಲಿ ಕಷ್ಟ ಬಂತು, ಬೇರೆ ಬೇರೆ ಆದರೂ ಕೂಡ ಕೃಷಿ ಕಾಯಕ ಮಾಡಿದ ಶರಣ. ಕೋಟಿಗೊಬ್ಬ ಶರಣ ಮೇಟಿಯನ್ನು ಹೂಡಿದ, ನಡೆಸಿದ, ಕೃಷಿ ಕಾಯಕ ಮಾಡಿದ. ಬರಿದಾದ ತೆನೆಯಲ್ಲಿ ರಾಶಿಯನ್ನು ಕಂಡ, ಎಲ್ಲರಿಗೆ ಅಚ್ಚುಮೆಚ್ಚಿನವನಾದ ಶರಣ. ಹೀಗಿರುವಾಗ ಮಹಾದೇವಿ ಗರ್ಭಧರಿಸಿದಳು. ಸಂತಾನ ಒಂದು ತಿಂಗಳ ಎರಡು ತಿಂಗಳ ಗತಿಸುತ್ತಿರುವಾಗ, ಏಳು ತಿಂಗಳ ಗತಿಸ್ತದೆ ಆವಾಗ, ಒಬ್ಬ ಜಂಗಮ ಅವರ ಮನೆಗೆ ಬಂದ. ವಿಖ್ಯಾಂದೇಹಿ ವಿಖ್ಯಾಂದೇಹಿ ವಿಖ್ಯಾಂದೇಹಿ. ಶರಣರ ಮನೆಯಲ್ಲಿ ಬಾಗಿಲಿ ನಿಂತು ಕೇಳಿದ, ವಿಖ್ಯಾರಿಡು ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾನೆ. ಸ್ವಲ್ಪ ಮಹಾದೇವಿ ಈ ಗರ್ಭಿಣಿಯಾದಾಗ ಆಲಸ್ಯ ಅಂತಿರ್ತದೆ, ಎದ್ದು ನೀಡುವಂತಹ ಸಮಯದೊಳಗೆ ಸ್ವಲ್ಪ ಆಲಸ್ಯ ತೋರಿದಾಗ ಶರಣ ಇದನ್ನು ಕಂಡ. ಮಹಾದೇವಿ, ಗರ್ಭದಲ್ಲಿ ಮಗುವಿದ್ದಾಗಲೇ ಇಷ್ಟು ನೀನು ಆಲಸ್ಯವನ್ನು ತೋರಿಸ್ತೀ ಅಂದ ಮೇಲೆ, ಇನ್ನು ಮಗುವಾದ ನಂತರ ಎಷ್ಟು ಆಲಸ್ಯವನ್ನು ತೋರಿಸ್ತೀನಿ, ನೀನು ಹಡಿಯೋದೇ ಬೇಡ, ನನ್ನ ನಮಗೆ ಮಕ್ಕಳೇ ಬೇಡ ಅಂತ ಗರ್ಭಕ್ಕೆ ಆಣೆ ಹಾಕಿದ ಶರಣ. ಒಂಬತ್ತು ತಿಂಗಳ ಗತಿಸಿತು, ಹದಿನೈದು ತಿಂಗಳ ಗತಿಸಿತು, ಇಪ್ಪತ್ತು ತಿಂಗಳ ಗತಿಸಿತು, ಇಪ್ಪತ್ತೆರಡು ತಿಂಗಳ ಗತಿಸಿತು, ಸಂತಾನ ಆಗಲಿಲ್ಲ, ಗರ್ಭಕ್ಕೆ ಆಣೆ ಹಾಕಿದ್ದಲ್ಲ. ಜನ ಅರಿಯದಿದ್ದರೂ ಮನ ಅರಿಯದೆ ಭಗವಂತ ಒಬ್ಬ ಮೇಲೆದಾನೆ. ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತಕ್ತೇನ ಮುಂಜಹಿತಾಮ. ಪರಮಾತ್ಮ ಒಬ್ಬದಾನೆ, ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮನಿಗೆ ಗೊತ್ತಾಯಿತು ನಾವು ಮಾಡುವಂಥದ್ದು. ಓಹೋ, ಶರಣ ಕಾಯಕದಲ್ಲಿ ಮಗ್ನನಾಗಿದ್ದಾನೆ, ಮಕ್ಕಳೇ ಬೇಡ ಅಂತಾನೆ ಅಂದ ಮೇಲೆ ನಾನು ಭೂಲೋಕಕ್ಕೆ ಹೋಗಬೇಕಂತ ಹೇಳ್ಕೊಂಡು ಶರಣರ ಮನೆಗೆ ಬಂದ. ಆ ಶರಣ ಶಿವ ಬಂದ, ಪ್ರಸಾದ ಎಡಿ ಮಾಡಿದರು. ಶರಣರಂತಾರೆ, ಸ್ವೀಕಾರ ಮಾಡಬೇಕು. ಶರಣ, ನಾನು ನಿನ್ನ ಮನೆಗೆ ಬಂದಿದ್ದೇನೆ, ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದರೆ ಒಂದು ಮಾತು ನೀನು ನಡೆಸಬೇಕಂದ್ರು. ಪರಮಾತ್ಮ ಏನು, ಎಲ್ಲವನ್ನ ಬಿಟ್ಟು ನಿನ್ನ ಸನ್ನಿಧಾನಕ್ಕೆ ಬಂದಿರುವಂಥ ಮಹಾದೇವಿಗೆ ಸ್ವಲ್ಪ ಆಲಸ್ಯ ಆಗಿದೆ, ಅದಕ್ಕೆ ಗರ್ಭಕ್ಕೆ ಆಣೆ ಹಾಕಿದೆಯಲ್ಲ, ಮಕ್ಕಳು ಬೇಡಂತ, ಅದನ್ನು ಆಣೆಯನ್ನು ತೆಗೆದ್ರೆ ನಿನ್ನ ಮನೆಯೊಳಗೆ ನಾನು ಪ್ರಸಾದ ತಗೊಂತೀನಿ, ಇಲ್ಲ ಆದರೆ ಇಲ್ಲ ಅಂದ ಪರಮಾತ್ಮ. ಬಿಸಿದಾದ ತುಪ್ಪ ಬಾಯಲ್ಲಿ ಹಾಕದಂಗಾಯ್ತು, ಉಗುಳ್ಲಿಕ್ಕೆ ಬರುವಲ್ದು, ನುಂಗ್ಲಿಕ್ಕೂ ಬರುವಲ್ದು, ಏನು ಮಾಡೋದು? ಏನು ಒಬ್ಬ ಜಂಗಮನನ್ನ ಹಾಗೆ ಕಳಿಸ್ತೀಯೋ ಅಥವಾ ನಿನ್ನ ಮಾತೆ ನಡೆಸ್ತೀವಿ ಅಂದಾಗ ಶರಣ ದಿಗ್ಭ್ರಾಂತನಾದ. ಆಯ್ತಪ್ಪ ಪರಮಾತ್ಮ, ಆಣಿಯನ್ನು ತಕ್ಕೊಂತೀನಿ ಅಂದ. ಮರಳಿ ತಕ್ಕೊಂಡ, ಅವತ್ತೇ ಮಗು ಜನನವಾಯಿತು. ಶರಣ ಬಸವೇಶ್ವರಿಗೆ ಒಂದು ಗಂಡು ಮಗುವಾಗಿದೆ, ಆ ಮಗುವಿಗೆ ಗುರುಲಿಂಗ ಜಂಗಮ ಅಂತ ನಾಮಕರಣವನ್ನು ಮಾಡಿದರು. ಹೀಗೆ ಶರಣ ಪ್ರಪಂಚದಲ್ಲಿರುವಾಗ ಗುರುವಿನ ಆಶೀರ್ವಾದದ ಪ್ರಕಾರವಾಗಿ ಅವರು ಕಲಬುರಗಿಯನ್ನು ಬಿಟ್ಟು ಅನೇಕ ಪವಾಡಗಳನ್ನು ಲೀಲೆಗಳನ್ನು, ಹಸಿದವರಿಗೆ ಅನ್ನ, ನೀರಡಿಸಿದವರಿಗೆ ನೀರು, ದೇಹಿ ಎಂದು ಬಂದವರಿಗೆ ದೇವರಾಗಿ ಕಾಪಾಡ್ತಕ್ಕಂಥ ಶರಣ ಬಸವೇಶ್ವರರು ಅನೇಕ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಶರಣರು

ಪ್ರಯಾಣವನ್ನು ಮಾಡುತ್ತಿರುವಾಗ ಕಲಬುರಗಿಯೊಳಗೆ ದೊಡ್ಡಪ್ಪ ಗೌಡ್ರು ಅಂತಿದ್ರು, ಅವರ ನೋವನ್ನು ಅರ್ಥ ಮಾಡಿಕೊಂಡು ತನ್ನ ಆಸ್ತಿಯಲ್ಲಿ ಎಲ್ಲವನ್ನ ಮಾರಿಕೊಂಡು ಎಲ್ಲಿಗೆ ಕರ್ಕೊಂಡು ಬಂದ? ಕಲಬುರಗಿಗೆ ಕರ್ಕೊಂಡು ಬಂದ. ಶರಣ ದೊಡ್ಡಪ್ಪ ಗೌಡರ ಮನೆಯಲ್ಲಿ ದಾಸೋಹ ಕಾಯಕವನ್ನು ಮಾಡ್ತಾ ಇರುವಾಗ ಪರಮಾತ್ಮ ಆಗಾಗ ಶರಣರಿಂದ ಏನಾದರೂ ಒಂದು ನುಡಿಸ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಬೋರ್ಡ್ ಹಾಕಪ್ಪ ಶರಣ ಬಸವೇಶ್ವರ ಅಂದರು. ಏನು 1001 ಕೊಟ್ಟವರಿಗೆ ಗಂಡು, 501 ಕೊಟ್ಟವರಿಗೆ ಹೆಣ್ಣು ಸಂತಾನವನ್ನು ನೀಡಂತ ಬೋರ್ಡ್ ಹಾಕಿದ ಶರಣ ಬಸವೇಶ್ವರ ಬೋರ್ಡ. ಸರಿ, ಹಾಕಿಸಿದ ಒಬ್ಬ ಚನ್ನಪ್ಪ ಗೌಡ ಅಂತ ಬಂದ, 1000 ರೂಪಾಯಿ ತೊಗೊಂಡು ಬಂದ, ಮಗುವನ್ನು ಕೊಡು ಅಂದ. ಏಯ್, ಈ ಉತ್ತತ್ತಿಯನ್ನು ಪ್ರಸಾದವನ್ನು ಆಶೀರ್ವಾದ ಮಾಡ್ತೀವಿ, ಆಮೇಲೆ ನಿನಗೆ ಸಂತಾನ. ಏಯ್, ಅದು ಬೇಕಾಗಿಲ್ಲ ನನಗೆ, ಉದ್ರಿ ಉಚಾಪರಿ ಬೇಕಾಗಿಲ್ಲ, ಈ ಸದ್ಯ ನನಗೆ ಮಗುವನ್ನು ಕೊಡಬೇಕು ಅಂದಾಗ, ಆಗಲಿಯಪ್ಪ ನಿನ್ನಲ್ಲಿ ಯಾವದ ಅಂದಮೇಲೆ ಸಂತೋಷ ಅಂತ ತಿಳ್ಕೊಂಡು 1001 ರೂಪಾಯಿ ತೊಗೊಂಡು ದೊಡ್ಡಪ್ಪ ಗೌಡರು ನೀಲಮ್ಮ ತಾಯಿಯ ಮಗುವನ್ನು ತೊಟ್ಟಿಲ್ದಾಗ ಆಡ್ತಿತ್ತು. ಗೌಡ, ನಾನು ಸುಳ್ಳಾಗಬಹುದು, ನೀನು ಸುಳ್ಳಾಗಬಹುದು, ದಾಸೋವ ಯಾವ ಕಾಲಕ್ಕೂ ಸುಳ್ಳಾಗೋದಿಲ್ಲ ಅಂತ ತಿಳ್ಕೊಂಡು 1001 ರೂಪಾಯಿಯನ್ನು ತಗೊಂಡು ಅವರಿಗೆ ಆ ಮಗುವನ್ನು ಸಂತಾನವನ್ನು ನೀಡಿದ ಶರಣಬಸವೇಶ್ವರ ಲೀಲಿ. ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನು, 1000 ಪವಾಡಗಳನ್ನು ಇವತ್ತು ಮಾಡಿದ. ಅದರಾಗ ಮುಖ್ಯವಾಗಿರ್ತಕ್ಕಂಥ ಒಂದು ಪವಾಡ, ಅವರ ಹೆಸರುಗಳು ನಾವು ಕೇಳ್ತಾ ಇದ್ದಾವೆ, ಕಡುಕೋಳದ ಮಡಿವಾಳಪ್ಪ ಅಂತ. ನಾವು ಬೀದನೂರಿನಲ್ಲಿ ಮಡಿವಾಳಪ್ಪನವರು ಇರುವಾಗ ಆ ಮಡಿವಾಳಪ್ಪನವರು ಸ್ವಲ್ಪ ನೋವನ್ನು ಅನುಭವಿಸಿದ್ರು. ಏನು ಆವಾಗ ಕಲಬುರಗಿ ದೇವರಿಗೆ ತಾಲೂಕು ಕಡುಕೋಳ ಇವೆಲ್ಲ ಅಲ್ಲೇ ಸಮೀಪ ಆಗಿರ್ತಕ್ಕಂಥ ಹಳ್ಳಿ. ಒಂದು ಸಲ ಮಲ್ಲಪ್ಪ ಗೌಡ್ರು ಅಂತಿರ್ತಾರೆ, ಅವ್ರು ಹೇಳ್ತಾರೆ, ಮಡಿವಾಳಪ್ಪ ಅದಕ್ಕೊಂದು ಕುಂದು ಬಿಡ್ರಿ, ಏನದು ಈ ನೋವನ್ನು ಅನುಭವಿಸೋಕ್ಕಿಂತ ಇಲ್ಲೇ ಅರುಗಳ ಗುಂಡಿಗೆ ಒಳಗೆ ಶರಣ ಬಸವೇಶ್ವರ ಅದಾರ, ಹೋಗಿ ಕೇಳೋಣ ನಡಿ ಅಂತ ತಿಳ್ಕೊಂಡು ಬರ್ತಾರೆ. ಶರಣರ ಪಾದಕ್ಕೆ ಮಡಿವಾಳಪ್ಪ ನಮಸ್ಕಾರ ಮಾಡಿದ. ಒಂದು ಪ್ರಶ್ನೆ, ನೀನು ಯಾರು? ನನಗೆ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಬಂದೀನಿ ಅಂದ ಮಡಿವಾಳಪ್ಪ. ಸರಿ, ಏನೀಗ ಒಂದು ಹಿತ್ತಲ್ದಾಗ ಪತ್ರಿ ಗಿಡ ಬೆಳೆದದ, ಅದು ಸಂಸ್ಕಾರ ಕೊಟ್ಟರೆ ಪೂಜಾಕ ಬರ್ತದೋ ಇಲ್ಲ ಅಂತ ತಿಳ್ಕೊಂಡು ಮಡಿವಾಳಪ್ಪನವರು ಕೇಳಿದಾಗ, ಪತ್ರಿ ಗಿಡ ಎಲ್ಲಿ ಹುಟ್ಟಿದ್ರೆ ಏನದನು, ಅದು ಸಂಸ್ಕಾರ ಕೊಟ್ಟರೆ ಪೂಜಾಕ ಬರ್ತದಂದಾಗ, ಆವಾಗ ಮಡಿವಾಳಪ್ಪನವರಿಗೆ ದೀಕ್ಷಾ ಮಾಡಿ ಕಾಲಜ್ಞಾನಿಯಾಗಿ ಮಾಡಿರ್ತಕ್ಕಂಥ ಶರಣ ಯಾರಾದ್ರೂ ಇದ್ರೆ ಅದು ಕಲಬುರಗಿ ಶರಣ ಬಸವೇಶ್ವರರು. ಇವತ್ತು ಅವನ ಹಾಡುಗಳು ಒಂದಲ್ಲ ಎರಡಲ್ಲ, 1000 ಹಾಡುಗಳು ಕಡುಕೋಳು ಮಡಿವಾಳಪ್ಪನವರು ಹಾಡಿ ನಾವು ಬದುಕ್ತಾ ಇದ್ದಾವೆ, ಹಾಡಿ ಜಗತ್ತನ್ನು ಆನಂದ ಪಡಿಸ್ತಾ ಇದ್ದಾವೆ. ಅದಕ್ಕೆ ಒಂದು ದೊಡ್ಡದಾಗಿರುವಂಥ ಲೀಲೆಯನ್ನು ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕಲಬುರಗಿಯ ಶರಣ ಬಸವೇಶ್ವರ ಅಂತಕ್ಕಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಅಂಥ ಶರಣರು ಇವತ್ತು ಬದುಕಿದ್ದಾರೆ, ಅಂಥ ಶರಣರು ನಿಮ್ಮಿಂದ ದೂರ ಹೋಗಿಲ್ಲ, ಅಂಥ ಮಹಾಮಹಿಮರ ಪವಾಡ ಇವೊಂದಲ್ಲ.

ಕಂಡು ಆಡಿದರು. ಏನು ಬೇಡಿದವರಿಗೆ ಬೇಡಿದ್ದನ್ನು ನೀಡುವಂಥ ಶರಣ, ಎಲ್ಲರ ಬಾಯಿಯೊಳಗೆ ಬೆಲ್ಲನಾದ ಅಂಥ ಶರಣರು ಕ್ರಿಸ್ತ ಶಕ 1744 ಚಿತ್ರಭಾನು ಸಂವತ್ಸರದಲ್ಲಿ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರತಿಪದೆ ಗುರುವಾರ ದಿವಸ ಅವರು ಭಗವಂತನಲ್ಲಿ ಲೀನರಾದರು, ಶಿವನಲ್ಲಿ ಬೆರೆತರು. ಅಂದು ಹಚ್ಚಿರುವಂಥ ನಂದಾದೀಪ ಇಂದು ಕೂಡ ಹಳ್ಳಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ದೇವಾಲಯಗಳಲ್ಲಿ, ಪ್ರತಿಯೊಬ್ಬರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇದೆ. ಅಂಥ ಶರಣಬಸವೇಶ್ವರ ಲಿಂಗೈಕ್ಯರಾದ ಮೂರು ದಿವಸ ಉಮನಾಭಾದದ ಸಂತಿಯೊಳಗೆ ಭಕ್ತನಿಗೆ ಪ್ರತ್ಯಕ್ಷವಾಗಿ ಅಲ್ಲಿ ಶರಣರ ಮಠದೊಳಗೆ, ನಮ್ಮ ಮಠದೊಳಗೆ, ದಾಸೋ ಮಠದೊಳಗೆ ಸರಿಗೆ ಅದ, ಅದನ್ನು ತಗೊಂಡು ಉಪಯೋಗ ಮಾಡಂತ ಹೇಳಿ ಕಳಿಸ್ತಾರೆ. ಬಂದು ಅದನ್ನು ವಿಚಾರ ಮಾಡಿದಾಗ ಸರಿಗೆ ಅಲ್ಲೇ ಇತ್ತು. ನೋಡಿ ಶರಣರು ಅದಾರೆ ಅಂತಕ್ಕಂಥ ಭಾವ ಎಲ್ಲರಿಗೂ ಬಂದದೆ. ಶರಣರು ಯಾವಾಗಲೂ ಸತ್ತಿಲ್ಲ. ಸತ್ಯವಂತರು ಸತ್ತರೆನ ಬೇಡ, ಹೆತ್ತಮ್ಮ ಅತ್ತ ಮಗುವಿನ ಕರವಂತೆ ನಿಮ್ಮನ್ನು ಎತ್ತಿಕೊಳ್ಳುವರು ಸರ್ವಜ್ಞ ಅನ್ನೋ ಹಾಗೆ ಆ ಗುರುವಿನ ಪಾದಕ್ಕೆ ಮಹಾಮಂಗಳಾರತಿಯನ್ನು ಪಾಡೋಣ.

ಕಲಬುರಗಿ ಶರಣ ಬಸವೇಶ್ವರ ಪ್ರಸಂಗ ಕೀರ್ತನೆಯನ್ನು ಸಿದ್ದೇಶ್ವರ ಶಾಸ್ತ್ರಿ ತಲ್ಲೂರು ಅವರಿಂದ ಇದುವರೆಗೆ ಕೇಳಿದ್ರಿ. ಸಹಕಾರ ನೀಡಿದವರು ತಬ್ಲಾ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್, ವಯಲಿನ್ ಶಂಕರ್ ಟಿ ಕಬಾಡಿ. ಆಕಾಶವಾಣಿ ಧಾರವಾಡ.

0: ಹೆಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮ. ಹೆಲೋ ಅಭಿಲಾಷ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಹೆಲೋ ಅಭಿಲಾಷ.
1: ಹಲೋ.
0: ಹೆಲೋ ಅಭಿಲಾಷ.
1: ನಮಸ್ಕಾರ ರೀ.
0: ನಮಸ್ತೆ. ಯಾರು, ಎಲ್ಲಿಂದ?
1: ಬದಾಮಿ ತಾಲೂಕು ಲಕ್ಷ್ಮಾಪುರ ಗ್ರಾಮದಿಂದ ರೀ.
0: ಹಾ, ಹೆಸರು?
1: ಹೆಸರು ಫಕೀರಪ್ಪ ಕುಳಗೇರಿ ರೀ.
0: ಫಕೀರಪ್ಪ ಪೂಜಾರವರು.
1: ಫಕೀರಪ್ಪ ಕುಳಗೇರಿ ಮೇಡಮ್ ಅವರ.
0: ಹಾ ಹಾ ಹಾ ಹಾ, ಹೇಳಿ ಫಕೀರಪ್ಪ ಅವರೇ, ಯಾವ ಹಾಡನ್ನ ಪ್ರಸಾರ
1: ಮಾಡಿದ್ದೇನೆ?
0: ನೀವು ಹೇಗಿದ್ದೀರಾ?
1: ನಿಮ್ಮ ಹೆಸರು ಏನಾಯ್ತಲ್ರಿ ಮೇಡಮ್?
0: ನನ್ನ ಹೆಸರು ಚೇತನಾ ಸುಬ್ಬಯ್ಯ. ತುಂಬಾ ಸಂತೋಷ ಆಯ್ತು
1: ಕಾರ್ಯಕ್ರಮ ರೀ.
0: ಹಾ ರೀ,
1: ಭಾರಿ ಚಂದ ನಡೆಸ್ತೀರಿ.
0: ತುಂಬಾ ಸಂತೋಷ ಆಯ್ತ್ರಿ.
1: ಭಾರಿ ಚಂದ ನಡೆಸ್ತೀರಿ ಬಿಡ್ರಿ ಮೇಡಮ್.
0: ಹೇಳಿ, ತಮಗೋಸ್ಕರ ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡೋಣ?
1: ಇವತ್ತು ರಾಜ್ಕುಮಾರ್ ಆಕಸ್ಮಿಕ ಚಿತ್ರದಿಂದ ಏನು ಮಾಯವೋ ಏನಿಲ್ಕರ ಇದ್ರು ಸರ್ ಮೇಡಮ್.
0: ಹೇಳಿ ಹೇಳಿ ಹೇಳಿ.
1: ಈ ಗಂಡಿಗೂ ಈ ಹೆಣ್ಣಿಗೂ ಏನ ಬಂದವು ಅಂತ ಐತಲ್ರಿ.
0: ಈ ಕಣ್ಣಿಗೂ ಹೆಣ್ಣಿಗೂ.
1: ಈ ಗಂಡಿಗೂ ಹೆಣ್ಣಿಗೂ ಅನ್ನೋ ಟೈಪ್ ನೋಡ್ರಿ.
0: ಗಂಡಿಗೆಲ್ಲ ಕಣ್ಣಿಗೆ ಆಯ್ತು. ಆ ಹಾಡನ್ನ ಪ್ರಸಾರ ಮಾಡ್ತಾ ಇದ್ವಿ, ಕೇಳಿ ಆನಂದಿಸಿ. ಧನ್ಯವಾದಗಳು.
1: ಹ್ಞೂ ರೀ.

0: Hello Abhilasha. Hello Abhilasha.
1: ಬೈಲುಂಗಲ್ರಿ ದಶರಥ್ ಪಾಟೀಲ್ ರೀ.
0: ಹಾಂ ಹೇಳಿ ದಶರಥ್ ಪಾಟೀಲ್ ಅವರೇ.
1: ನಿಮಗೆ ರೀ ಗೊತ್ತಲ್ ರೀ ಮೇಡಮ್.
0: ದಶರಥ್ ಪಾಟೀಲ್ ಅವರು ಯಾವ ಊರಿಂದ ಮಾತಾಡ್ತಾ ಇದ್ದೀರಾ?
1: ಬೈಲಹೊಂಗಲದಿಂದ.
0: ಬೈಲಹೊಂಗಲದಿಂದ ಹೇಳಿ.
1: ಜೀವನ ಚೈತ್ರ ಐತಲ್ ರೀ ಮೇಡಮ್.
0: ಜೀವನ ಚೈತ್ರ
1: ಅದರಲ್ಲಿ ನಾದಮಯ ಅಂತ ರಾಜ್ಕುಮಾರ್ ಹಾಡಿದ್ದೈತಿ ನೋಡ್ರಿ.
0: ಹೌದು
1: ಹೌದು.
0: ಆ ಹಾಡನ್ನ ಕೇಳ್ತೀರಾ?
1: ಹೌದು ರೀ ಮೇಡಮ್.
0: ನಮ್ಮ ಯಾವ ಕಾರ್ಯಕ್ರಮಗಳನ್ನ ನೀವು ಕೇಳ್ತೀರಿ?
1: ಇಲ್ಲೇಕರ ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲ 9-10 ತನಕ ಎಲ್ಲ ಕಾರ್ಯಕ್ರಮ ಕೇಳ್ತೀವ್ರಿ ಮೇಡಮ್.
0: ತುಂಬ ಸಂತೋಷ ಆಯಿತು ಕೇಳಿ. ತಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತಿದ್ದೇವೆ. ಆನಂದಿಸಿ. ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ತೆ.

0: ಹಲೋ ಅಭಿಲಾಷ,
1: ಹಲೋ,
0: ನಮಸ್ತೆ, ಹೇಳಿ, ಎಲ್ಲಿಂದ?
1: ನಾ ಇಲ್ಲಿ ರಾಯಬಾಗ್ ತಾಲೂಕು ಬ್ಯಾಕೋಡಿಂದ ಮಾಯಕ ಮಂಟ್ರ ಮಾತಾಡೋದು.
0: ಹಾ, ಮಾಯಕ ಮಂಟ್ರವ್ರೆ, ಹೇಳಿ.
1: ನಮ್ಮ
0: ಹಲೋ
1: ಹಲೋ
0: ಅಲ್ಲ, ಹೆಲೋ ಗೆಳತಿಗೂ ಕೂಡ ಮಾಡಿರ್ತೀರಲ್ಲ, ನಮ್ಮ ಕೇಳೋ ಗೆಳತಿಗೆ.
1: ಹಾ, ಮಾಡಿರ್ತೇನ್ರಿ ಮೇಡಮ್. ಯಾವ್ದಾರ ಸ್ವಲ್ಪ ಬೇರೆ ಥರದ ಅವಕಾಶ ಮಾಡ್ಕೊಟ್ರಿ, ಭಾಳ ಸ್ವಲ್ಪ ಮಾತಾಡಿಲ್ರಿ.
0: ಹೌದು ಹೌದು,
1: ಇದು ಹಲೋ ಅಭಿಲಾಸ್, ರಾತ್ರಿ 10 ಇದ್ದದಂತೂ ಒಂದು 3 ಹಿಂದೆ ಕೇಳಿನ್ರಿ ಮೇಡಮ್ ರೀ.
0: ಹ್ಮ್
1: ಇವತ್ತ ಸುಮ್ ನಮ್ ತಂಗಿ ಬಂದಾಡ್ರಿ, ತಂಗಿ ಬಂದ ನೆನಪ್ ಮಾಡ್ಯಾಡ್ರಿ ರೆಡಿ ಕೇಳ್ಸ್ ರೀ.
0: ಹ್ಮ್
1: ನಮ್ ತಂಗಿನ ರೆಡಿ ಕೊಟ್ಕೊತೇವೆ ರೀ.
0: ಹೌದಾ, ಹೇಳಿ ಮಾಯಕ, ಇವತ್ತು ಯಾವ ಹಾಡನ್ನ ಪ್ರಸಾರ ಮಾಡೋಣ, ತಮಗೆ ತಮ್ಮ ತಂಗಿಗೋಸ್ಕರ?
1: ನಾ ನಮ್ ತಂಗಿ ಕೈ ಕೊಡ್ತೇನ್ರಿ. ನಮ್ ತಂಗಿ ಯಾವ್ದು ಬೀಟಿ ಕೇಳ್ತಾಡ್ರಲ್ಲ ಮೇಡಮ್ ರೀ, ಅದನ್ನ ಹಾಕ್ರಿ.
0: ಆಯ್ತು, ಹೇಳಿ, ಕಳಿಸಿ ಕೊಡಿ.
1: ಕೊಡ್ತೇನೆ. ಹಲೋ ಮೇಡಮ್.
0: ನಮಸ್ತೆ ಅಮ್ಮ, ಯಾವೂರಿಂದ ಬಂದಿದ್ದೀರಾ ನೀವು, ನಿಮ್ಮ ಅಕ್ಕ ಮಾಯಕನ ಮನೆಗೆ?
1: ನಾವು ಮೇಡಮ್ ಮುಗುಳ್ ಕೊಡ್ದಂದೆ ರೀ, ರೈವಾಗ ತಾಲೂಕ್ ಮುಗುಳ್ ಕೊಡ್ದಂದೆ ರೀ.
0: ಹೌದಾ, ಹೇಳಿ ಅಮ್ಮ, ನಿಮ್ಮ ಅಕ್ಕ ಹೇಳಿದ್ರು ನಿಮಗೆ ಯಾವ
1: ಹುಡುಗರು ಸಾಲಿ ಸೂಟಿ ಇರ್ತೈತಲ್ರಿ?
0: ಹಾ,
1: ಬಂದಿದ್ದು ರೀ, ಸೂಟಾಗ ರೀ ಹುಡುಗರು ಸಾಲಿ ಸೂಟಿ ಕೊಡ್ತಿರ್ತೈತಿರ್ಲಿ.
0: ತುಂಬಾ ಸಂತೋಷ ಆಯ್ತು. ಮಕ್ಳು ಏನ್ ಓದ್ತಾ ಇದ್ದಾರೆ?
1: ಮಕ್ಕಳ್ರಿ, ಒಬ್ಬ 10 ಕ್ಲಾಸ್ ಹೊಕ್ಕಾಡ್ರಿ, ಒಬ್ಬ 8 ಕ್ಲಾಸ್ ಹೊಕ್ಕಾಡ್ರಿ, ಹುಡುಗ ಒಬ್ಬ 7 ಕ್ಲಾಸ್ ಹೊಕ್ಕಾನ್ರಿ.
0: ಹ್ಮ್,
1: 3 ಜನ ಹೊಕ್ಕಾರ ಸಾಲಿಗ್ರಿ.
0: ಆಯ್ತು. ಮಾಯಕ್ ಅವ್ರ ತಂಗಿ ಹೆಸರು ಗೊತ್ತಾಗ್ಲಿಲ್ಲ.
1: ನನ್ನ ಹೆಸರು ಕಸ್ತೂರಿ ಸಪ್ತಸಾಗರ ಅಂತ ಮೇಡಮ್.
0: ಕಸ್ತೂರಿ ಸಪ್ತಸಾಗರ.
1: ಹಾ ರೀ, ಕಸ್ತೂರಿ ಸಪ್ತಸಾಗರ ಅಂತ ರೀ, ಮುಗಳ್ ಕೊಡ್ದಿಂದ ರೀ.
0: ತುಂಬಾ ಚೆನ್ನಾಗಿದೆ ಅಮ್ಮ ನಿಮ್ಮ ಹೆಸರು. ನನಗೆ ನಿಮ್ಮ ಅಡ್ರೆಸ್ ಬಹಳ ಅಂದ ಮನಸ್ಸಿಗೆ ಹಿತ ಅನ್ನಿಸ್ತು, ಸಪ್ತಸಾಗರ ಅಂತ ಹೇಳಿ. ಹೇಳಿ ಕಸ್ತೂರಿ ಅವರೇ, ಯಾವ ಹಾಡನ್ನ ಪ್ರಸಾರ ಮಾಡೋಣ? ಹ್ಮ್, ಕಸ್ತೂರಿ ಸಪ್ತಸಾಗರ ಅವರೇ, ನಿಮಗೆ ಯಾವ ಹಾಡನ್ನ ಪ್ರಸಾರ ಮಾಡೋಣ ಹೇಳಿ.
1: ನಮಗ್ ಮೇಡಮ್ ಸೈನಿಕ ಚಿತ್ರದಿಂದ ಓ ಚಿನ್ನ ಚಿನ್ನ ಅಂತ ಪ್ರಸಾರ ಮಾಡಿರ್ಲಿ ಮೇಡಮ್.
0: ಹೌದಾ, ಸೈನಿಕದೊಳಗಿಂದ.
1: ಹ್ಮ್, ಬಹಳ ಖುಷಿ ಆತ್ರಿ ಮೇಡಮ್ ನಿಮ್ ಜೋಡಿ ಮಾತಾಡ್ರಿ.
0: ಹೌದ್ರಿ, ನನಗೂ ಕೂಡ ನಿಮ್
1: ಜೋಡಿ 5-6 ಆತ್ರಿ. ಅವಾಗ ನಿಮ್ ಜೋಡಿ ಮಾತಾಡಿದ್ರಿ ಮೇಡಮ್, ಅವಾಗ ಸುರೇಖಾ ಮೇಡಮ್ ಅವ್ರ ಇದ್ರಿ.
0: ಹ್ಮ್,
1: ಈಗ ಎಂದಿಂದ ಆತು ನೋಡ್ರಿ, ಒಂದ್ 5-6 ಆತ್ರಿ ಮೇಡಮ್ ಮಾತಾಡ್ರಿ.
0: ಹ್ಮ್, ಕೇಳಿ ಸಪ್ತಸಾಗರ ಅವರೇ, ತಮಗೋಸ್ಕರ ಹಾಡನ್ನ ಪ್ರಸಾರ ಮಾಡ್ತಿದ್ವಿ, ಕೇಳಿ ಆನಂದಿಸಿ, ಧನ್ಯವಾದಗಳು.
1: ನಮಸ್ಕಾರ ಮೇಡಮ್.
0: ನಮಸ್ತೆ ಅಮ್ಮ.

0: హలో అభిలాష. హలో అభిలాష.
1: మేడం నమస్తే. మేడం
0: నమస్తే. యారు? ఎల్లింద
1: మేడం? చిత్రదుర్గదింద నేత్రా నటరాజ్.
0: నేత్రా అవరే, ಹೇಳಿ ಮೊನ್ನೆ ಮಾಡಿದ್ರಿ ನೀವು?
1: ಇಲ್ಲ ಮೇಡಂ, ದಿನ ಆಯ್ತು. ನಿಮ್ ಚೆನ್ನಾಗಿದ್ದೀರಾ ಮೇಡಂ?
0: ನಾನು ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ?
1: ಮೇಡಂ ಆರಾಮಿದ್ದೀವಿ ಮೇಡಂ.
0: ತಮಗೋಸ್ಕರ ಇವತ್ತು ಯಾವ ಹಾಡನ್ನು ಪ್ರಸಾರ ಮಾಡೋಣ ಹೇಳಿ.
1: ಚೈತ್ರದ ಪ್ರೇಮಾಂಜಲಿ ಚಿತ್ರದಿಂದ. ಚೈತ್ರದ ಪ್ರೇಮಾಂಜಲಿಯ ಸುಮಾ ಅಂತಿದೆ ಮೇಡಂ ಹಾಡು.
0: ಹೇಳಿ ಹೇಳಿ.
1: ಅವಾರ್ಡ್ ಬೇಕಿತ್ತು ಮೇಡಂ.
0: ಯಾಕೆ ಆ ಹಾಡು ಇಷ್ಟ?
1: ಚೆನ್ನಾಗಿದೆ ಮೇಡಂ, ಸಾಹಿತ್ಯ ನನ್ಗೆ ಇಷ್ಟ ಆಯ್ತು ಮೇಡಂ, ಅದಕ್ಕೆ ಕೇಳ್ತಾ ಇದೀನಿ ಮೇಡಂ.
0: ಚೈತ್ರದ ಪ್ರೇಮಾಂಜಲಿಯ
1: ಮೇಡಂ.
0: ಮತ್ತೆ ತಮಗೋಸ್ಕರ ಬೇರೆ ಹಾಡನ್ನ ಪ್ರಸಾರ ಮಾಡೋಣವಾ
1: ಮೇಡಂ? ಇಲ್ಲ ಮೇಡಂ, ಅದು
0: ಹಾಡು ಇದೆ, ಆದ್ರೆ ನೀವು ಹೇಳಿರುವಂತಹ ಅಂದ್ರೆ ನೀವು ಹೇಳಿರುವಂತಹ ಪಲ್ಲವಿ ಇಲ್ಲ. ಹೋಗಿಲೆ ಅಂತ ಇದೆ. ತಮಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ, ಕೇಳಿ. ಧನ್ಯವಾದಗಳು.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ.

0: ಹಲೋ ಅಭಿಲಾಷ. ನಮಸ್ತೆ. ಯಾರು, ಎಲ್ಲಿಂದ? ಯಲ್ಲಪ್ಪ ಅವರೇ, ಯಾವ ಹಾಡನ್ನ ಪ್ರಸಾರ ಮಾಡೋಣ? ಬಜರಂಗಿಯಿಂದ. ಯಾಕೆ ಹಾಡು ಇಷ್ಟನ? ಬಜರಂಗಿ ಎರಡರಿಂದ? ಬಜರಂಗಿ ಎರಡು ಭಾಗ ಎರಡು. ಯಾವ ಹಾಡು ಅದ್ರೊಳಗೆ? ನಮ್ಮೂರ ಕಾಯೋ. ಬಜರಂಗಿ ಎರಡರಲ್ಲಿ ಇದೆಯಾ, ಬಜರಂಗಿ ಒಂದರಲ್ಲಿ ಇದೆಯಾ?
1: ಬಜರಂಗಿ ಒಂದರಲ್ಲಿ.
0: ಬಜರಂಗಿ ಒಂದರಲ್ಲಿ. ಬಜರಂಗಿ ಒಂದು. ಬೇರೆ ಹಾಡನ್ನು ಕೇಳಿ, ಬೇಗ ಹೇಳಿ, ಸಮಯ ಮುಗಿತಾ ಬರ್ತಾ ಇದೆ. ಯಾವ್ದೇಳಿ? ಕೃಷ್ಣಂದಿದೆಯಾ? ಕೇಳಿ ಆನಂದಿಸಿ. ಧನ್ಯವಾದಗಳು.
2: ವಜ್ರಾಯುಧಂ ಮದಮರ್ದನಂ.

ಮಾಡಿ. ಹೆಲೋ ಅಭಿಲಾಷ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ಅಭಿಲಾಷಿಗಳಿಗೂ ಹಾಗೂ ಕೇಳಿದವರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಾಯ ನೀಡಿದವರು ವಿಜಯ್ ಅಥಣಿ ಹಾಗೂ ಜಿತೇಂದ್ರ ಮಿತ್ಗಾಂವ್ಕರ್.

0: गायनों में ऐतिहासिक और अभूतपूर्व है। नई दिल्ली में भाजपा मुख्यालय में पार्टी कार्यकर्ताओं को संबोधित करते हुए श्री मोदी ने ये बात कही। श्री मोदी ने कहा कि ये चुनाव परिणाम लोकतंत्र की जीत है। आईपीएल क्रिकेट में मुंबई में लखनऊ सुपर जायंट्स ने मुंबई इंडियंस को 229 रन का लक्ष्य दिया है। जवाब में ताजा समाचार मिलने तक मुंबई ने 17वें ओवर में 3 विकेट पर 198 रन बना लिए हैं। इसके साथ ही ये समाचार बुलेटिन समाप्त हुआ।
1: आकाशवाणी धारवाड़ ನಿಲಯದಿಂದ ನಾಳೆ ಅಂದರೆ ಮಂಗಳವಾರ ಮೇ 5, 2026ರಂದು ಬಿತ್ತರವಾಗುವ ಕಾರ್ಯಕ್ರಮಗಳು ನಾಳೆ ಬೆಳಿಗ್ಗೆ 6:05ಕ್ಕೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25ಕ್ಕೆ ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ, 6:30ಕ್ಕೆ ರೈತರಿಗೆ ಸಲಹೆಗಳು, 6:35ಕ್ಕೆ ಜನಪದ ಸಂಗೀತದಲ್ಲಿ ಅಡವಿ ಸೋಮಾಪುರದ ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗಳಿಂದ ಗೀಗೀಪದ, ಹಿರಿಯ ಅಂಗರಳ್ಳಿಯ ಕಾಶವ ಶಂಕರಪ್ಪ ಕೋಲ್ಕರ್ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಪದ, 6:50ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಕಾರ್ಯಕ್ರಮದ ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ, 7:15ಕ್ಕೆ ವಚನಾಮೃತ ಸಾಪ್ತಾಹಿಕ ಸಂಚಿಕೆ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, 7:50ಕ್ಕೆ ಕೆಎಲ್ಇ ರೇಡಿಯೋ ಡಾಕ್ಟರ್, ವಿಷಯ ಹೃದಯ ರಕ್ಷಣೆ, ಭಾಗವಹಿಸುವ ವೈದ್ಯರು ಡಾಕ್ಟರ್ ಸುರೇಶ್ ಪಟೇಲ್, ಪ್ರಾಯೋಜಕರು ಕೆಎಲ್ಇಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾವಿ, 8:30ಕ್ಕೆ ಡಾಕ್ಟರ್ ಚಿಟ್ಟಿಬಾಬು ಅವರಿಂದ ವೀಣಾವಾದನ, 9:05ಕ್ಕೆ ಜಿ ಸುರೇಖಾ ಸುರೇಶ್ ಅವರಿಂದ ಸುಗಮ ಸಂಗೀತ, 9:15ಕ್ಕೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ, 9:30ಕ್ಕೆ ನಂದನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 10:30ಕ್ಕೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು, 10:45ಕ್ಕೆ ಹುಬ್ಬಳ್ಳಿಯ ಬ್ಯಾಹಟ್ಟಿಯ ನೀಲವ್ವ ಬುರ್ಜಿ ಮತ್ತು ಸಂಗಡಿಗಳಿಂದ ಸಂಪ್ರದಾಯದ ಪದ, ಬೈಲಹೊಂಗಲ ತಾಲೂಕಿನ ಯರಗುದ್ದಿಯ ಅಡಿವಯ್ಯ ಸಿ ಹಿರೇಮಠ್ ಮತ್ತು ಸಂಗಡಿಗಳಿಂದ ಭಜನಾ ಪದ, ಬಾಗಲಕೋಟ ತಾಲೂಕಿನ ನವನಗರದ ಪಾಂಡುರಂಗ ಅಂಬಾಜಿ ಸುಕ್ತೇಕರ್ ಮತ್ತು ಸಂಗಡಿಗಳಿಂದ ಗೊಂದಲಿಗರ ಪದ, 11:00ಗೆ ನವರಸ್. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ವೇಳೆ ಸರಿಯಾಗಿ 11:07:35 ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಗಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55ಕ್ಕೆ ಆರಂಭವಾಗುವುದು. ಇನ್ನು ಮುಂದೆ 11:10ನಿಮಿಷದಿಂದ ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

ಆಗದೆ ತೆನೆಗಳಲ್ಲಿ ಕಾಳುಗಳು ಸಮರ್ಪಕವಾಗಿ ಕಟ್ಟದೆ ಇಳುವರಿ ಕಡಿಮೆಯಾಗ್ತದೆ. ಬಿತ್ತನೆಗೆ ಎಕರೆಗೆ 1-11 ಕಿಲೋಗ್ರಾಂನಂತೆ ದೃಢೀಕರಿಸಿ